ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ

ಈ ಸರಕೂರಿನಿಂದ ಪ್ರಸಾರವಾಗುತ್ತಿದ್ದ ಕೇಳುಗರೆ, ಇಂದು 2026ನೇ ಇಸ್ವಿಯ ಜೂನ್ ತಿಂಗಳ 18ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬನ್ನಿ ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಲೋಪ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸದ, 7:35 ಆಕಾಶವಾಣಿ ವಾರ್ತೆಗಳು, 7:45 ನಮ್ಮೂರ ವೈಭವ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ಮಹಾಭಾರತ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನ ಗಂಧರ್ವ, 11:00 ಬಾಪಸಂಚನ ಕಾರ್ಯಕ್ರಮ, 11:30 ಹಾಡು ಹೊಸ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕಾರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಒಂದೂರಲ್ಲಿ ಒಬ್ಬರು ಗುರುಗಳು ನಿತ್ಯ ಅಧ್ಯಾತ್ಮದ ಕ್ಲಾಸ್ಗಳನ್ನು ಮಾಡ್ತಾ ಇದ್ರು. ಅಧ್ಯಾತ್ಮ ಮಾಡ್ತಾ ಇದ್ರು, ಧ್ಯಾನ ಮಾಡಿಸ್ತಾ ಇದ್ರು, ಯೋಗ ಮಾಡಿಸ್ತಾ ಇದ್ರು. ಅವ್ರು ಎಷ್ಟು ಚಂದ ಮಾತಾಡ್ತಿದ್ರು ಅಂದರೆ ಸಾಕಷ್ಟು ಜನ ಅವ್ರ ಮಾತಿಂದ ಪ್ರಭಾವಿತರಾಗಿ ಅವ್ರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ರು. ಬರೀ ಧ್ಯಾನದ ಮಾತ್ರ ಅಲ್ಲ, ತಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಹೋಗಿ ಗುರುಗಳ ಹತ್ರ ಹೇಳ್ಕೊಂಡು ಪರಿಹಾರ ಪಡ್ಕೊಂಡು ಬರ್ತಾ ಇದ್ರಂತೆ. ಒಂದು ದಿನ ಒಬ್ಬ ಮಹಿಳೆ ಪ್ರವಚನ ಬಂದು ಕೂತ್ಕೊಂಡ್ರು. ಆಕೆ ಮುಖದಲ್ಲಿ ತುಂಬ ಆತಂಕ ಕಾಣಿಸ್ತಾ ಇತ್ತು. ಪ್ರವಚನ ಮುಗಿದ್ಮೇಲೆ ಎಲ್ಲರೂ ಹೋಗ್ತಾರಲ್ಲ, ಈಕೆ ಉಳ್ಕೊಂಡ್ರು. ಯಾಕಮ್ಮ ಯಾರಿಗಾದರೂ ಕಾಯ್ತಾ ಇದ್ದೀರಾ ಅಂತ ಗುರುಗಳು ಕೇಳಿದರು. ಆಕೆ ಅಂದ್ರು, ಇಲ್ಲ ಸ್ವಾಮಿ, ನನಗೊಂದು ತೊಂದರೆ ಆಗಿದೆ, ತುಂಬ ತೊಂದರೆ ಆಗಿದೆ, ಅದಕ್ಕೆ ನಿಮ್ಮ ಹತ್ರ ಪರಿಹಾರ ಕೇಳಬೇಕು ಅಂತ ಬಂದೆ. ಏನು ಸಮಸ್ಯೆ ಅಮ್ಮ ನಿಂದು ಅಂತ ಕೇಳಿದರು. ಆಗ ಮಹಿಳೆ ಹೇಳಿದ್ರಂತೆ, ನೋಡಿ ಸ್ವಾಮಿ, ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ನಾ ಯಾರ್ದೋ ಮಾತು ಕೇಳಿಕೊಂಡು ಪಕ್ಕದ ಮನೆ ಮಹಿಳೆ ಬಗ್ಗೆ ಬಹಳ ಹಗುರವಾದ ಮಾತನ್ನು ಆಡಿಬಿಟ್ಟಿದ್ದೇನೆ. ಇನ್ನಷ್ಟು ಮಾತು ಸೇರಿಸಿ ಗಾಳಿ ಮಾತಾಡಿ ಅದೇನೋ ದರಿದ್ರ ಕುತೂಹಲ ಸ್ವಾಮಿ, ಪರಿಚಯದ ನಾಲ್ಕಾರು ಮಂದಿ ಹೆಣ್ಮಕ್ಳ ಮುಂದೇನೋ ಹೇಳಿಬಿಟ್ಟಿದ್ದೀನಿ. ಅದು ಬಾಯಿಂದ ಬಾಯಿಗೆ ಹರಡಿ ಎಷ್ಟು ದೊಡ್ಡ ಸುದ್ದಿಯಾಗಿ ಹೋಗಿದೆ ಅಂದರೆ ನನ್ನ ಪಕ್ಕದ ಮನೆ ಮಹಿಳೆಗೆ ತುಂಬ ನೋವಾಗಿದೆ ಅಂತ ಗೊತ್ತು. ಪಾಪ ಆಕೆ ಮುಖ ಎತ್ಕೊಂಡು ಅಡ್ಡಾಡೋಕ್ಕಾಗ್ತಾ ಇಲ್ಲ. ಆಕೆ ಮಾಡಿದಂಥ ನೋವಿನ ಮಾತೆಲ್ಲ ನಂದೇ ಸ್ವಾಮಿ, ಬಹಳಷ್ಟು ಸತ್ಯಕ್ಕೆ ದೂರವಾದಂಥ ಮಾತುಗಳು. ನನಗೆ ಏನು ಮಾಡಲಿ, ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿದೆ, ಆಕೆ ಮನಸ್ಸು ನೋಯಿಸಿದ್ದೀನಿ ಅಂತ ಗೊತ್ತಾಗಿದೆ, ಏನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ, ಆಕೆ ಮಹಿಳೆಗಾದಂಥ ಅನ್ಯಾಯ ಸ್ವಲ್ಪ ಆದರೂ ಕಮ್ಮಿ ಮಾಡ್ಬೋದಾ, ನಾನು ಏನು ಮಾಡಬೇಕು ಅಂತ ಅಳೋಕೆ ಶುರು ಮಾಡಿದ್ವಿ. ಗುರುಗಳು ಧಡಕ್ಕನೆ ಎದ್ದುಬಿಟ್ರು. ಮಹಿಳೆ ವಿಚಿತ್ರ ಅನಿಸ್ತು, ಏನು ಹೇಳಲಿಲ್ಲ ಇವರು. ಸರ ಸರ ಸರ ಮನೆ ಒಳಗೆ ಹೋಗಿ

ಒಂದು 10 ನಿಮಿಷ ಆದ್ಮೇಲೆ ಒಂದು ಬಿದಿರಿನ ಬುಟ್ಟಿ ತಗೊಂಡು ಬಂದರು. ಆ ಬಟ್ಟೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿತ್ತು, ಬುಟ್ಟಿ ಮೇಲೆ ಒಂದು ಬಟ್ಟೆ ಹಾಕಿತ್ತು. ಒಳಗೇನಿತ್ತೋ ಗೊತ್ತಿಲ್ಲ. ಅಮ್ಮ, ಈ ಬುಟ್ಟಿ ತೆಗೆದು ನೋಡಬೇಡ, ನೀನು ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗು. ಆಕೆಲ್ಲಂತೆ ನಾನು ಆಯಿತು, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ನಾನು ಹೇಗೆ ಸಹಾಯ ಮಾಡಲಿ ಅಂತ. ಈಗೇನು ಮಾತು ಬೇಡಮ್ಮ, ಬುಟ್ಟಿ ಹೊತ್ಕೊಂಡು ಮನೆಗೆ ಹೋಗು, ನಾಳೆ ಬಂದು ಏನಾಯಿತು ಅಂತ ಹೇಳು ಅಂದರು. ಆಕೆ ಬುಟ್ಟಿ ಹೊತ್ಕೊಂಡು ಹೊರಗೆ ಬಂದಳು. ತಲೆ ಮೇಲೆ ಇಟ್ಕೊಂಡು 4 ಹೆಜ್ಜೆ ಹೋಗೋ ಹೊತ್ತಿಗೆ ಗಾಳಿ ಬಂದಾಗ ಆ ಬುಟ್ಟಿ ಮೇಲೆ ಬಟ್ಟೆ ಹೊಚ್ಚಿದ್ರಲ್ಲ, ಬಟ್ಟೆ ಹಾರೋಯ್ತು. ಏ, ಬಟ್ಟೆ ಹೋಯ್ತು, ಬಟ್ಟೆ ಹೋಯ್ತು ಅನ್ನೋದ್ರೊಳಗೆ ಬುಟ್ಟಿಯೊಳಗಿದ್ದಂಥ 100 ಪುಟ್ಟು ಗರಿಗಳು. ಆಕೆ ಅರ್ಥ ಆಯಿತು, ಓ, ಬುಟ್ಟಿಯೊಳಗೆ ಗರಿ ಹಾಕಿದ್ದಾರೆ, ಸಣ್ಣ ಗರಿಗಳು ಎಲ್ಲ ಹಾರಿ ಹಾರಿ ಹೋಗ್ತಾ ಇದ್ದು. ಮನೆ ಮುಟ್ಟೋದ್ರೊಳಗೆ ಒಂದು ಗರಿನೂ ಉಳಿದಿರಲಿಲ್ಲ ಬುಟ್ಟಿಯೊಳಗೆ. ಆಕೆಗೆ ಆಶ್ಚರ್ಯ ಆಯಿತು, ಗಾಬರಿ ಆಯಿತು. ಗುರುಗಳೇನೋ ಕೊಟ್ಟರು ಮನೆಗೆ ತೊಗೊಂಡು ಹೋಗು, ನಾಳೆ ಏನಾಯ್ತು ಹೇಳು ಅಂದರು. ಈಗ ನೋಡಿದ್ರೆ ಒಂದು ಗರಿ ಉಳಿದಿಲ್ಲ, ಮೇಲಿನ ಬಟ್ಟೆ ಕೂಡ ಹೋಗ್ಬಿಟ್ಟಿದೆ, ಏನು ಮಾಡೋದು? ಮರುದಿನ ಹೋಗಿ ಗುರುಗಳಿಗೆ ಹೇಳಿದ್ರಂತೆ, ಹಿಂಗಾಯಿತು, ಏನು ಮಾಡೋದು, ಉಳಿದಿಲ್ಲ ಸ್ವಾಮಿ, ಒಂದು ಗರಿನೂ ಉಳಿಲಿಲ್ಲ ಮನೆ ಹೋಗೋತ್ತಿಗೆ ಅಂತ. ಅವರು ಗುರುಗಳನ್ನ ಕೇಳಿದ್ರಂತೆ, ಅಮ್ಮ, ನಿಮ್ಮ ಬುಟ್ಟಿಯಲ್ಲಿದ್ದ ಗರಿಗಳನ್ನೆಲ್ಲ ತಂದು ಕೊಡ್ತೀರಾ ವಾಪಸ್ಸು? ಆಗ ಅದೇಂಗೆ ಸಾಧ್ಯ ಸ್ವಾಮಿ, ಅವು ಗಾಳಿ ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದೋ ಗೊತ್ತಿಲ್ಲ, ಹಾರಿ ಹಾರಿ ಹೋಗ್ಬಿಟ್ಟಿದ್ದಾವೆಲ್ಲನೂ ಅಂತ. ಆಗ ಕೇಳಿದ್ರಂತೆ, ಅಮ್ಮ, ನೀವು ಮಾಡಿದ ಮಾತು ಹಾಗೆ ಆಗಿದೆ, ನೀವೇನು ಮಾಡಿದ್ ಮಾತಾಡಿದ್ದೀರಲ್ಲ ಪಕ್ಕದವ್ರ ಬಗ್ಗೆ, ಆ ಮಾತುಗಳು ಕೂಡ ಎಲ್ಲಂದ್ರಲ್ಲ ತೂರು ಹೋಗ್ಬಿಟ್ಟಿದ್ದಾವೆ, ಹಾರಿ ಹೋಗ್ಬಿಟ್ಟಿದ್ದಾವೆ ಗರಿಗಳಾಗೆ. ದಯವಿಟ್ಟು ತಿಳ್ಕೊಳ್ಳಿ, ಮತ್ತೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡೋದು ತುಂಬ ಸುಲಭ, ಆದರೆ ಆದಂಥ ಅನಾಹುತವನ್ನು ತಪ್ಪಿಸೋದು ಬಹಳ ಕಷ್ಟ. ಒಂದು ತಿದ್ದೋಕ್ಕಾಗೋದಿಲ್ಲ, ಒಂದು ಸಲ ಮಾತು ಹೋದರೆ ಬಾಣ ಬಿಟ್ಟ ಹಾಗೆ ವಾಪಸ್ ಬರಲ್ಲ. ಬಾಣ ಏನೋ ಬಿಡ್ಬೋದು, ಇನ್ನೊಮ್ಮೆ ಮಾತು ಇನ್ನೊಮ್ಮೆ ಬರಲ್ಲ. ಅದರಿಂದ ಬಹಳ ಹುಷಾರಾಗಿರ್ಬೇಕು. ಅದರಲ್ಲೂ ಮತ್ತೊಬ್ಬರ ಬಗ್ಗೆ ಕೆಟ್ಟು ಮಾತಾಡುವಾಗ 10 ಸಲ ವಿಚಾರ ಮಾಡಬೇಕು, ಒಳ್ಳೆಯದನ್ನು 100 ಸಲ ಹೇಳಿ ಸ್ವಾಮಿ. ಮತ್ತೊಬ್ಬರಲ್ಲಿರುವಂಥ ಒಳ್ಳೆಯ ಗುಣವನ್ನು 100 ಸಲ ಹಾಡಿ ಹೊಗಳಿ, ಏನೂ ತೊಂದರೆ ಇಲ್ಲ. ಆದರೆ ಮತ್ತೊಬ್ಬರಲ್ಲಿ ದೋಷ ಪರೀಕ್ಷೆ ಮಾಡುವ ಶಕ್ತಿ ನಿಮಗೆ ಯಾರು ಕೊಟ್ಟರು? ಪರ್ಮಿಷನ್ ಯಾರು ಕೊಟ್ಟರು? ನೀವು ಸುಪ್ರೀಂ ಕೋರ್ಟ್ ಜಡ್ಜಾ? ನಾವು ಜಡ್ಜ್ ಕೂಡ ಮಾತಾಡಲ್ಲ, ಆದರೆ ನಾವು ಮತ್ತೊಬ್ಬರಿಗೆ ಹಗುರವಾಗಿ ಮಾತಾಡ್ತೀವಲ್ಲ. ನಮ್ಮ ಮಾತು ಯಾವತ್ತಿಗಾದರೂ ತೂಕ ಆಗಿರಬೇಕು, ಹಿತವಾಗಿರಬೇಕು. ಗುರುಗಳು ಹೇಳಿದ್ರಂತೆ, ಒಂದೇ ಒಂದು ಹಾದಿಯಮ್ಮ ಇದಕ್ಕಿರೋದು, ಆಕೆಗಾಗಿರೋ ಅನ್ಯಾಯ ತಪ್ಪಿಸೋಕ್ಕಾಗಲ್ಲ, ಆದರೆ ನಿನ್ನ ಮನಸ್ಸಿನಲ್ಲಿರುವಂಥ ಅಪರಾಧಿ ಭಾವ ಆದರೂ ತೆಗಿಬೋದು. ಹೋಗಿ ಆಕೆ ಕ್ಷಮೆ ಕೇಳು, ತಪ್ಪು ನಂದಾಗಿದೆ ಅಂತ ಹೇಳು, ಇನ್ನೊಮ್ಮೆ ಅಂಥದ್ದು ಮಾಡಬೇಡ, ಅಷ್ಟು ಸಾಕು. ಅದಕ್ಕೆ ಹೇಳ್ತೀನಿ, ನಮ್ಮ ಮಾತು ತುಂಬ ತೂಕದ್ದಾಗಿರಬೇಕು, ಹಿತವಾಗಿರಬೇಕು, ನೋವುಂಟು ಮಾಡದ ಹಾಗೆ ಇರಬೇಕು. ಶರಣರು ಹೇಳಿದಂಗೆ ಲಿಂಗ ಮೆಚ್ಚಿ ಅಹುದಹುದ ಅನ್ನಬೇಕು ಅನ್ನುವಂಥ ಮಾತಾಡಿದಾಗ ನಮ್ಮ ಜೀವನನೂ ಹಗುರಾಗ್ತದೆ, ಮತ್ತೊಬ್ಬರ ಜೀವನನೂ ಹಗುರ.

0: ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸುವ ಕರುಣಾಳು ಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿಂದ ಪ್ರಸಾರವಾಗುತ್ತಿದೆ.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: కిసి ఏక వ్యక్తి కి జమీన్, ఘర్, గహనే

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ. ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ನಡೆಯಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ, ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂ ಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ ವಿಶೇಷ ಲೋಕಅದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕಅದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ

0: ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21ರಂದು ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19ರಂದು ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 9ನೇ ತಾರೀಕಿಗೆ ಬೆಳಿಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೆಸ್ವರ್ವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ June 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವರ್ಷಗಳ ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ SSLC ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಪೌರ ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ, ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ, ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ

0: ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 49 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಗ್ರೀಸಿನ ಕಬ್ಬಗಳನ್
5: ಓದುವರು ದೆಹಲಿಯಲಿ
4: ಕಾಶಿಯ ಶಾಸ್ತ್ರಗಳನ್
5: ಆಕ್ಸ್ಫರ್ಡಿನವರು
4: ದೇಶ ಕಾಲ ವಿಭಾಗ
5: ಮನದ ರಾಜ್ಯದೊಳಿರದು
4: ಶ್ವಾಸವದು ಬೊಮ್ಮನದು ಮಂಕುತಿಮ್ಮ.
3: ಮಹನೀಯ ಗುಣದ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ನಮ್ಮ ಮನಸ್ಸನ್ನು ಪುಲಕಗೊಳಿಸ್ತಾ ತಾದಾತ್ಮ್ಯತೆಯನ್ನು ತಂದುಕೊಡುವಂಥ ಅನುಭವಗಳ ಬಗ್ಗೆ ನಾವು ಕೇಳಿದ್ವಿ. ಈ ಅನುಭವಗಳು ನಮಗೆ ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ನಮ್ಮ ಸುತ್ತಮುತ್ತ ಇರುವಂಥ ಮರ, ಗಿಡ, ಕಾಡು, ಮಲೆ, ಕಣಿವೆ ಇವುಗಳಿಂದ ಬರುತ್ತೆ ಅಂತಲೂ ನೋಡಿದ್ವಿ. ಮನುಷ್ಯ ತನ್ನ ಜೀವನಕ್ಕಾಗಿ ಕೆಲವೊಂದು ಇತಿಮಿತಿಗಳನ್ನು ಅನಿವಾರ್ಯವಾಗಿ ತನ್ನ ಮೇಲೆ ತಾನು ಹೊರಿಸ್ಕೊಳ್ತಾ ಬರ್ತಾನೆ. ಇದು ನಾನು, ಇದು ನನ್ನ ಕುಟುಂಬ, ನಾನು ಮತ್ತು ನನ್ನ ಕುಟುಂಬ ಇರುವಂಥ ಈ ಜಾಗ ನನ್ನ ಮನೆ, ನನ್ನ ಮನೆಯ ಪಕ್ಕ ಇರುವಂಥ ಒಂದು 16 ಮನೆಗಳು ಸೇರಿ ಇದು ನಮ್ಮ ಬೀದಿ, ಈ 16 ಬೀದಿಗಳು ಸೇರಿ ಹಳ್ಳಿ, 16 ಹಳ್ಳಿಗಳು ಸೇರಿ ಇದೊಂದು ಗ್ರಾಮ ಪಂಚಾಯತ್. ಸೊ ಹೀಗೆ ಅದು ಮೇಲ್ಮೇಲಕ್ಕೆ ಹೋಗ್ತಾ ಇರುತ್ತೆ. ಸಾಧಾರಣವಾಗಿ ಮನುಷ್ಯನ ಗಣನೆ ಪ್ರಾರಂಭ ಆಗೋದು ಸೀಮಿತವಾಗಿ ತನ್ನ ಒಂದು ಅಸ್ತಿತ್ವದಿಂದ, ಹಾಗೆ ಅದು ಮೇಲ್ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಎಷ್ಟು ಮೇಲಕ್ಕೆ ಹೋಗಬಲ್ಲ ಒಬ್ಬ ವ್ಯಕ್ತಿ ಅನ್ನೋದು ಪ್ರಶ್ನೆ. ಈಗ ನಮ್ಮ ಸೀಮಿತವಾದಂಥ ಅರ್ಥದಲ್ಲಿ ಒಂದು ಹಳ್ಳಿ ಅಂತ ಅಂದ್ಕೊಳ್ಳೋಣ. ಆ ಹಳ್ಳಿಯಲ್ಲಿ ಯಾರೋ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಹಾಡು ಹೇಳುವಂಥವ್ರು ಇದ್ದಾರೆ ಅಂದ್ಕೊಳ್ಳೋಣ. ನಮ್ಮ ಹಳ್ಳಿಯಲ್ಲಿರುವಂಥ ವ್ಯಕ್ತಿಯ ಹಾಡು ತುಂಬ ಚೆನ್ನಾಗಿದೆ, ಆ ಹಾಡನ್ನು ಕೇಳಿದಾಗ ನನಗೆ ಆ ಪುಲಕಾಂಕುರವಾಗುತ್ತೆ ಅನ್ನೋದು ಸತ್ಯ. ಆದರೆ ಪಕ್ಕದ ಊರಲ್ಲೂ ಒಬ್ಬ ಅದೇ ರೀತಿ ಹಾಡುವಂಥವ್ನು ಇರಬಹುದಲ್ವಾ? ಪಕ್ಕದ ಊರಿನವನು ಹಾಡಿದಾಗ ನನ್ನ ಮನಸ್ಸಿನಲ್ಲಿ ಪುಲಕಾಂಕುರವಾಗಬಹುದಾ? ಈ ಊರು ನನ್ನದು, ಈ ಊರು ನನ್ನದಲ್ಲ ಅನ್ನೋಂಥ ಗಣನೆ ಒಂದು ಸ್ತರದ್ದು ಮಾತ್ರ, ಅದು ಗಾನಕ್ಕೆ ಯಾವ ನಂಟೂ ಇರಲ್ಲ. ಅದನ್ನೇ ಇಲ್ಲಿ DVG ಅವರು ಹೇಳ್ತಿದ್ದಾರೆ. ಇಡೀ ಜಗತ್ತಿಗೆ ನಾವಿದನ್ನು ಅನ್ವಯಿಸಿದಾಗ ಮನುಷ್ಯ ವಿಕಾಸ ಪಥದಲ್ಲಿ ಅನೇಕ ಸಹಸ್ರ ವರ್ಷಗಳಿಂದ ಮಂಗನಿಂದ ಮಾನವನಾಗಿದ್ದಾನೆ, ಮಾನವನಾಗಿ ಮೇಲ್ಮೇಲಕ್ಕೆ ಬರ್ತಾ ಇದ್ದಾನೆ. ಆ ಪ್ರಕ್ರಿಯೆಯಲ್ಲಿ ಅನೇಕ ಜಾಗಗಳಲ್ಲಿ ಜ್ಞಾನದ ಸ್ಫುರಣೆ ಆಗ್ತಾ ಇತ್ತು, ಆಗ್ತಾ ಇದೆ. ಸೊ ಹಾಗೆ ಸ್ಫುರಿಸಿದಂತಹ ಜ್ಞಾನಕ್ಕೆ ಯಾವುದೇ ರೀತಿಯ ಸೀಮಿತವಾದ ವ್ಯಾಪ್ತಿ ಇಲ್ಲ. ಗ್ರೀಸ್ ಅದೊಂದು ಅದ್ಭುತವಾದಂಥ ಸಿವಿಲೈಸೇಷನ್.

0: ಇವತ್ತಿಗೂ ಕೂಡ ಗ್ರೀಸ್ ದೇಶದ ಸಾವಿರಾರು ವರ್ಷದ ಹಿನ್ನೆಲೆಯನ್ನು ನಾವು ನೋಡಿದಾಗ ಅನೇಕ ಅದ್ಭುತಗಳನ್ನು ಮಾಡಿದಂತಹ ಸಾಧಿಸಿದಂತಹ ಕೀರ್ತಿ ಗ್ರೀಸ್ ದೇಶದ್ದು. ಆ ಗ್ರೀಸ್ ದೇಶದಲ್ಲಿ ಬರೆದಂತಹ ಕವನಗಳು ಹೋಮರ್ನ ಇಲಿಯಾಡ್ ಒಡಿಸಿ ಇತ್ಯಾದಿಗಳನ್ನ ಬರೀ ಗ್ರೀಸ್ ಅವ್ರು ಮಾತ್ರ ಓದಬೇಕು ಅಂತ ಅಲ್ಲ, ಓದ್ತಾರೆ ಅಂತಲೂ ಅಲ್ಲ, ಅದನ್ನು ದೆಹಲಿನಲ್ಲಿ ಕೂತ್ಕೊಂಡು ನಮ್ಮ ಭಾರತ ದೇಶದವರು ಕೂಡ ಓದ್ತಾರಂತೆ. ಯಾಕೆ ಓದಬಾರ್ದು? ಓದಿದಾಗ ಗ್ರೀಸ್ ದೇಶದ ಕವನ ಗ್ರೀಸ್ ದೇಶದವ್ರಿಗೆ ಎಷ್ಟು ಸಂತೋಷವನ್ನು ಕೊಡುತ್ತೋ ಅಷ್ಟೇ ಸಂತೋಷ ಭಾರತ ದೇಶದ ಭಾರತೀಯರಿಗೂ ಕೂಡ ಕೊಡಬಲ್ಲದ್ದು. ಆದರೆ ಗ್ರೀಸ್ ದೆಹಲಿಗೆ ಮಾತ್ರನೇ ಸೀಮಿತನಾ ಅಂದರೆ ಅಲ್ಲ, ಕಾಶಿಯಲ್ಲಿ ಅನೇಕ ರೀತಿಯ ಶಾಸ್ತ್ರಗಳು ಉದ್ಭವವಾದವು. ಕಾಶಿ ಅನ್ನುವಂಥದ್ದು ಒಂದು ಸಂಕೇತ. ಈ ಕ್ಷೇತ್ರದಲ್ಲಿ ಯಾವುದೆಲ್ಲ ಜ್ಞಾನ ಭಂಡಾರ ಉತ್ಪತ್ತಿಯಾಯಿತೋ ಅದನ್ನು ಬೇರೊಂದು ದೇಶ ಇಂಗ್ಲೆಂಡ್ ದೇಶದ ಆಕ್ಸ್ಫರ್ಡ್ ಯೂನಿವರ್ಸಿಟೀಸಲ್ಲಿ ಅಧ್ಯಯನ ಮಾಡ್ತಾರೆ. ಯಾಕೆ? ಇಲ್ಲಿ ಸಂದದ್ದು ಅಲ್ಲಿಯೂ ಕೂಡ ಸಲ್ಲುತ್ತೆ. ಇದು ಗ್ರೀಸ್ ದೇಶ, ಇದು ಭಾರತ ದೇಶ ಅನ್ನುವಂಥ ದೇಶ ವಿಭಾಗ. ಇದು ಇವಾಗಿಂದು, ಅದು ಆವಾಗ ಹಳೆಯದು ಭೂತಕಾಲದ್ದು ಅನ್ನುವಂಥ ಕಾಲದ ವಿಭಾಗ. ಅದು ಕೇವಲ ಮನುಷ್ಯರಿಗೆ ಅನ್ವಯವಾಗುವಂಥದ್ದು ಮಾತ್ರ. ನಾವು ಮಾತ್ರ ಅಂದ್ಕೊಳ್ತೀವಿ ಇದು ನನ್ನದು, ಇದು ಇವಾಗಿಂದು, ಇದು ನಿನ್ನದು, ಇದು ಹಳೆಯದು. ಸೊ ಆ ಥರದ ವಿಭಾಗಗಳನ್ನು ನಾವು ಮಾತ್ರ ಮಾಡ್ಕೊಳ್ತಾ ಹೋಗ್ತೀವಿ. ಅದು ಮನದ ರಾಜ್ಯದೊಳಿರದು, ಸೀಮಿತವಾದಂಥ ಇಂದ್ರಿಯ ಗ್ರಾಹ್ಯವಾದಂಥ ಅಂಶಗಳಿಗೆ ಮಾತ್ರ ಆ ಥರದ ವಿಭಾಗಗಳು ಇರುತ್ತವೆ ಹೊರತು ಅನುಭವದ ಮಟ್ಟದಲ್ಲಿ ನೋಡಿದಾಗ ಆ ಥರದ ಸೀಮಿತತೆ ಇರಲ್ಲ. ಅದಕ್ಕೆ ಇವತ್ತೂ ಕೂಡ ನಾವು ನಿತ್ಯ ನಮ್ಮ ರಾಮಾಯಣವನ್ನು ಅನುಭವಿಸ್ತೀವಿ, ಬರೀ ಓದಲ್ಲ ಅನುಭವಿಸ್ತೀವಿ. ಊರೂರುಗಳಲ್ಲಿ ರಾಮನ ದೇವಸ್ಥಾನ ಇರುತ್ತೆ, ಊರೂರುಗಳಲ್ಲಿ ಹನುಮಂತನ ದೇವಸ್ಥಾನ ಇರುತ್ತೆ, ಅದೆಷ್ಟೋ ಜನ ಸೀತಾ ಕಲ್ಯಾಣ ಅಂತ ಮಾಡ್ತಾರೆ, ಅದೆಷ್ಟೋ ಜನ ಶಿವನಿಗೆ ಪಾರ್ವತಿಗೆ ಮದುವೆ ಮಾಡ್ತಾನೇ ಇರ್ತಾರೆ. ಇದೆಲ್ಲ ನಮ್ಮಲ್ಲಿ ಬಂದಿರುವಂಥ ಪರಂಪರೆ, ಯಾವಾಗಲೋ ಆದಂತಹ ಒಂದು ಘಟನೆ ಅಂತ ನಾವೇನು ನಂಬ್ಕೊಂಡಿದ್ದೀವೋ ಅದನ್ನು ಕಾಲದ ಯಾವ ಮಿತಿಯೂ ಇಲ್ಲದಂತೆ, ದೇಶದ ಯಾವ ಸೀಮೆಯೂ ಇಲ್ಲದಂತೆ ಎಲ್ಲ ಕಡೆಯೂ ಎಲ್ಲ ಸಮಯದಲ್ಲೂ ಎಲ್ಲ ವರ್ಗದವರು ಕೂಡ ಆಚರಿಸಿ ಅನುಭವಿಸಿ ಸಂಭ್ರಮಿಸುವಂಥದ್ದನ್ನು ನಾವು ನೋಡ್ತೀವಿ. ಅದು ಕೇವಲ ಒಂದು ಜಾಗದ್ದು ಮಾತ್ರ ಅಲ್ಲ, ಇಡೀ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಇದೇ ರೀತಿಯಲ್ಲೇ. ಸೊ ಯಾವ ಒಂದು ಸತ್ಯ ಪರಮಸತ್ಯವಾಗಿ ಏಕಕಾಲಕ್ಕೆ ಎಲ್ಲ ಕಾಲಕ್ಕೂ ಒಂದು ಜಾಗಕ್ಕೆ ಎಲ್ಲ ಜಾಗಗಳಿಗೂ ಅನ್ವಯವಾಗುತ್ತೋ ಅದು ಮನಸ್ಸಿನ ಒಂದು ವಿಚಾರಕ್ಕೆ ಸಂಬಂಧಿಸಿದ್ದು, ಇಂದ್ರಿಯಗಳ ಗ್ರಾಹ್ಯವಾದಂಥ ವಿಚಾರಗಳಿಗೆ ಬಾಹ್ಯವಾದಂಥದ್ದು, ಅದಕ್ಕಿಂತ ಹೆಚ್ಚಿನದು. ಅಂತಹ ಒಂದು ಸ್ಥಿತಿ ಏನಿದೆ ಅದು ಪರಬ್ರಹ್ಮನ ಸ್ಥಿತಿ. ಪರಬ್ರಹ್ಮನ ಗಣನೆಯಲ್ಲಿ ನೀನು ಬೇರೆ ನಾನು ಬೇರೆ ಅಲ್ಲ, ಈ ದೇಶ ಬೇರೆ ಆ ದೇಶ ಬೇರೆ ಅಲ್ಲ, ಹಳೆಯದು ಹೊಸದು ಮುಂದಿನದು ಭೂತ ವರ್ತಮಾನ ಭವಿಷ್ಯತ್ತುಗಳು ಅಂತ ಅಲ್ಲ, ಅವೆಲ್ಲವೂ ಕೂಡ ಒಂದೇ. ಅನುಭವಗಳನ್ನು ನಾವು ಪಡೆದು ಅದರಲ್ಲಿರುವಂಥ ರಸವನ್ನು ಆಸ್ವಾದನೆ ಮಾಡೋದಕ್ಕೆ ಈ ವಿಭಾಗಗಳಿಂದ ದಾಟಿ ಮೇಲಕ್ಕೇರಬೇಕು. ಯಾವಾಗ ನಾವು ಈ ವಿಭಾಗಗಳನ್ನು ದಾಟೋದಕ್ಕೆ ಸಾಧ್ಯ ಆಗುತ್ತೋ ಆಗ ನಾವು ಹೊಸ ರಾಜ್ಯಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನಮ್ಮ ರಾಜ್ಯ ನಮ್ಮ ರಾಷ್ಟ್ರಗಳನ್ನು ದಾಟಿ ಅದು ಪರಬ್ರಹ್ಮನ ರಾಜ್ಯ. ಅಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೂ ಅದೇ ಸತ್ಯ, ಎಲ್ಲರಿಗೂ ಅದೇ ಸತ್ವ. ಆ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15

ಐದು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 49 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ತಾಯಂದಿರ ಆರೋಗ್ಯಕ್ಕಾಗಿ ಮೀಡಿದ ಮಾತೃ ಹೃದಯಿ ರಾಣಿ ನೀಫುಲ್ಲರ್ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತಾಯಂದಿರ ಆರೋಗ್ಯಕ್ಕಾಗಿ ಮಿಡಿದ ಮಾತೃ ಹೃದಯಿ ರಾಣಿ ನಿಲೂಫರ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಆಕೆಯ ಹೆಸರು ನಿಲೂಫರ್ ಹೊಟ್ಟಮನ್ ರಾಜಕುಮಾರಿ. ರಾಜಕೀಯ ಒಪ್ಪಂದದ ಭಾಗವಾಗಿ 1931 ಹೈದರಾಬಾದ್ನ ನಿಜಾಮನ ಎರಡನೇ ಮಗನಾದ ಮುಜಾಜಮ್ ಜಾ ಅವರನ್ನು ವಿವಾಹವಾಗಿ ಭಾರತಕ್ಕೆ ಬಂದರು. ಅರಮನೆಯ ವೈಭವ, ಪತಿಯ ಅಪಾರ ಪ್ರೀತಿ ಎಲ್ಲವೂ ಇತ್ತಾದರೂ ಸಾಂಪ್ರದಾಯಿಕ ಸಮಾಜ ಅವರಿಂದ ಒಂದು ವಾರಸುದಾರನನ್ನು ಬಯಸುತ್ತಿತ್ತು. ಆದರೆ ದುರದೃಷ್ಟವಶಾತ್ ತಾನು ಎಂದಿಗೂ ತಾಯಿಯಾಗಲಾರದೆ ಎಂಬ ಕಟು ಸತ್ಯ ತಿಳಿದಾಗ ನಿಲೂಫರ್ ಅಕ್ಷರಶಃ ಮುರಿದು ಬಿದ್ದರು. ಆದರೆ ಕಮಲದ ಹೂವು ಕೆಸರಿನಲ್ಲಿದ್ದರೂ ಮೇಲಕ್ಕೆದ್ದು ಸೌಂದರ್ಯ ಪಸರಿಸುವಂತೆ ನಿಲೂಫರ್ ಕಣ್ಣೀರನ್ನು ಒರೆಸಿಕೊಂಡು ಸಮಾಜಮುಖಿ ಕೆಲಸಗಳ ಕಡೆಗೆ ತನ್ನ ಹಿಡಿ ಬದುಕನ್ನು ಮುಡುಪಾಗಿಟ್ಟರು. ಅರಮನೆಯ 4 ಗೋಡೆಗಳ ಮಧ್ಯೆ ಐಷಾರಾಮಿ ಜೀವನ ನಡೆಸುವ ಬದಲು ನಿಲೂಫರ್ ಹೈದರಾಬಾದ್ನ ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸಲು ಶುರು ಮಾಡಿದರು. ಒಂದು ದಿನ ಆಕೆಯ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರ್ತಿ ಹೆರಿಗೆಯ ಸಮಯದಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯ ಸಿಗದೆ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಳು. ಹುಟ್ಟಿದ ಮಗು ಬದುಕುಳಿಯಲಿಲ್ಲ. ಈ ಘಟನೆ ನಿಲೂಫರ್ ಅವರ ಹೃದಯವನ್ನು ಹಿಂಡಿ ಹಾಕಿತು. ತನಗೆ ಮಗುವಾಗಲಿಲ್ಲ ಎಂಬ ನೋವಿಗಿಂತ ಬಡತನ ಮತ್ತು ಸೂಕ್ತ ಆಸ್ಪತ್ರೆಗಳಿಲ್ಲದೆ ನೂರಾರು ತಾಯಂದಿರು ಹಾಗೂ ಶಿಶುಗಳು ಮರಣ ಹೊಂದುತ್ತಿರುವುದನ್ನು ಆಕೆಯನ್ನು ಹೆಚ್ಚು ಕಾಡಿತು. ಅಂದೇ ಆಕೆ ಒಂದು ಪಣವನ್ನು ತೊಟ್ಟರು. ಈ ಸಾಮ್ರಾಜ್ಯದಲ್ಲಿ ಯಾವೊಬ್ಬ ತಾಯಿಯೂ ಹೆರಿಗೆಯ ನೋವಿನಿಂದ ಸಾಯಬಾರದು. ತನ್ನ ನೋವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡ ರಾಜಕುಮಾರಿ ಹೈದರಾಬಾದ್ನಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಪ್ರತ್ಯೇಕ ಹಾಗೂ ಅತ್ಯಾಧುನಿಕ ಆಸ್ಪತ್ರೆಯನ್ನು ನಿರ್ಮಿಸಲು ನಿರ್ಧರಿಸಿದರು. ಅದಕ್ಕಾಗಿ ತಮ್ಮ ವೈಯಕ್ತಿಕ ಒಡವೆಗಳು, ಹಣ ಮತ್ತು ರಾಯಲ್ ಪ್ರಭಾವವನ್ನು ಬಳಸಿದರು. 1949 ಆಕೆಯ ಕನಸಿನ ಕೂಸಾದ ನಿಲೂಫರ್ ಹಾಸ್ಪಿಟಲ್ ಫಾರ್ ವುಮೆನ್ ಅಂಡ್ ಚಿಲ್ಡ್ರನ್ ತಲೆ ಎತ್ತಿತ್ತು. ನಿಲೂಫರ್ ಕೇವಲ ಹಣ ನೀಡಿ ಸುಮ್ಮನಾಗಲಿಲ್ಲ. ಸ್ವತಃ ತಾನೇ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸುತ್ತಿದ್ದರು. ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಚಿಕಿತ್ಸೆ, ಉನ್ನತ ಗುಣಮಟ್ಟದ ಹೆರಿಗೆ ಸೌಲಭ್ಯ ಸಿಗುವಂತೆ ನೋಡಿಕೊಂಡರು. ನನಗೆ ಸ್ವಂತ ಮಗುವಿಲ್ಲದಿರಬಹುದು, ಆದರೆ ನನ್ನ ಆಸ್ಪತ್ರೆಯಲ್ಲಿ ಜನ್ಮ ತಳೆಯುವ ಪ್ರತಿಯೊಂದು ಮಗುವು ನನ್ನದು ಎಂದು ಆಕೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ನಿಲೂಫರ್ ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಸೀಮಿತವಾಗಲಿಲ್ಲ. ಆಕೆ ಭಾರತದ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಸಾಮಾಜಿಕ ಬದಲಾವಣೆಯ ಮುಂಚೂಣಿಯಲ್ಲಿದ್ದರು. ಮಹಿಳಾ ಹಕ್ಕುಗಳು ಮತ್ತು ನಾಗರಿಕ ಹಕ್ಕುಗಳ ಪರವಾಗಿ ಧ್ವನಿ ಎತ್ತಲು ಆಕೆ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾದರು. ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಗೆ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸುವ ಕುರಿತು ಕಳಕಳಿಯ ಪತ್ರಗಳನ್ನು ಬರೆದರು. ಅಂದಿನ ಕಾಲದಲ್ಲಿ ಮುಸ್ಲಿಂ ಮಹಿಳೆಯರು ಪರದೆಯ ಹಿಂದೆ ಇರಬೇಕೆಂಬ ನಿಯಮವಿತ್ತು. ಆದರೆ ನಿಲೂಫರ್ ಅದನ್ನು ಮುರಿದು ಹೊರಬಂದರು. ಮುಸುಕು ಧರಿಸದೆ ಸಾರ್ವಜನಿಕವಾಗಿ ಹೋರಾಡಿದ ಮೊದಲ ರಾಯಲ್ ಮಹಿಳೆ ಆಕೆ. ಹೆಣ್ಣು ಮಕ್ಕಳಿಗೆ

ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಅವರು ಸ್ವಾವಲಂಬಿಗಳಾಗಬೇಕು ಎಂದು ಆಕೆ ನಿರಂತರವಾಗಿ ಶ್ರಮಿಸಿದರು. ವಾರಸುದಾರನಿಲ್ಲ ಎಂಬ ಕಾರಣಕ್ಕೆ ಪತಿ 1948 ಎರಡನೇ ಮದುವೆಯಾದಾಗ ನಿಲೂಫರ್ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ. ಆಕೆ ಭಾರತವನ್ನು ತೊರೆದು ಯುರೋಪ್ಗೆ ಮರಳಿದರು. ತಾವು ಹೈದರಾಬಾದ್ನಲ್ಲಿ ಬಿತ್ತಿದ ಸೇವೆಯ ಬೀಜವನ್ನು ಮರೆಯಲಿಲ್ಲ.

1989 ನಿಲೋಫರ್ ಪ್ಯಾರಿಸ್ನಲ್ಲಿ ನಿಧನರಾದರು. ಕೆಲವೊಮ್ಮೆ ಸಮಾಜದಲ್ಲಿ ನಾವು ಅಂದುಕೊಂಡದನ್ನು ಮಾಡಲು ಹಣಕ್ಕಿಂತ ಇಚ್ಛಾಶಕ್ತಿ ಬಹಳ ಮುಖ್ಯವಾಗುತ್ತದೆ. ಮಾಡುವ ಪ್ರತಿ ಕೆಲಸಕ್ಕೂ ನೂರಾರು ಅಡಚಣೆಗಳು ಇದ್ದದ್ದೇ. ಆದರೆ ಅದರ ಆಚೆ ಗಟ್ಟಿಯಾಗಿ ಅಂದುಕೊಂಡದನ್ನು ಮಾಡುವ ಛಲ ಬೆಳೆಸಿಕೊಂಡಾಗ ಹೊಳಿತಿನ ದಾರಿಗಳು ಒಂದಲ್ಲ ನೂರಾಗುತ್ತವೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟತ್ತು ತಾಯಂದಿರ ಆರೋಗ್ಯಕ್ಕಾಗಿ ಮಿಡಿದ ಮಾತೃ ಹೃದಯಿ ರಾಣಿ ನಿಲೋಫರ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನತ್ಮನಿಯಿಂದ 90.8 ಕಂಪನಾಂಕದಲ್ಲಿ ಸಾರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ. ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు
4: ఆకాశవాణి వార్తెగలు ఓదుతిరువవరు సుగుణ సతీష్. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ July 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲೆಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು, ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ಧಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು.

0: ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ ಮೂರು ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು, ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ July 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು, ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, JMM ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2 ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್

0: ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ವಿವಾ ಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ July 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲ್ಯಾಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ. ಸರಗೂರು ತಾಲೂಕಿನ ಅಂಜೀಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷತೆ, ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆ ಕುರಿತು ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟಾದಾರಿ ಸ್ವಾಮಿಗಳ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳೋಣ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟದಾರ್ಯ ಸ್ವಾಮಿಗಳು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ಮಠದ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ಶ್ರೀ ಗುರುಭ್ಯೋ ನಮಃ.

ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕೆಯ ಚಕ್ಷುಷು ನಿಮಿತೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ. ನಾವು ನಂಜನಗೂಡು ತಾಲೂಕು ನವಿಲೂರು ಗ್ರಾಮದಲ್ಲಿ ಜನಿಸಿದ್ದು, ಪೂರ್ವಾಶ್ರಮ ನವಿಲೂರಲ್ಲಿದೆ. ಶ್ರೀಮಠಕ್ಕೆ ಬಂದು ಸುಮಾರು 28 ವರ್ಷಗಳ ಕಾಲ ಆಯಿತು. 2014 ಈ ಮಠದ ಪೀಠಾಧಿಪತಿಗಳಾದ ಹರೀಶ್ ಎಂತ ನಾಮ ಅಂಕಿತ ಇತ್ತು ನಮ್ಮದು. ಈಗ ಪೀಠಾಧಿಪತಿಗಳಾದ ನಂತರ ತೋಂಟದಾರ್ಯ ಸ್ವಾಮಿಗಳನ್ನು ನೂತನ ನಾಮ ಅಂಕಿತದೊಡನೆ ಈ ಮಠದ ಪೀಠಾಧಿಪತ್ಯವನ್ನು ವಹಿಸಿ ಈ ಮಠದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ವಿ. ಅಂದರೆ ಭಗವಂತನ ಪ್ರೇರಣೆ ಅಂತ ಅನ್ಕೋಬೇಕು. ಯಾಕೆ ಅಂತಂದರೆ ನಮ್ಮ ಮನಸ್ಸಲ್ಲಿ ನಾನು ಸನ್ಯಾಸಿ ಆಗಬೇಕು ಅನ್ನೋ ಆಸೆ ಅಂತೂ ಇರಲಿಲ್ಲ. ಪ್ರಥಮವಾಗಿ ಒಂದು ಘಟನೆ ಹೇಳ್ಬೋದು ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮಲ್ಲಿ ನವಿಲೂರು ಗ್ರಾಮದಲ್ಲಿ ಒಂದು ಈ ಲಿಂಗ ದೀಕ್ಷೆ ಕಾರ್ಯಕ್ರಮ ಅಂತ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಡೀತಾ ಇರ್ಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದೆ. ನನ್ನ ಪಕ್ಕದಲ್ಲಿ ಇದ್ದಂಥ ಇನ್ನೊಬ್ಬ ನಾನು ಅವ ಇಬ್ಬರು ಸ್ನೇಹಿತರೆ, ನಾನು ಆ ಜಿಂಗಮ ದೀಕ್ಷೆ ಆಗಿರಲಿಲ್ಲ. ಆಗ ಆ ಕಾರ್ಯಕ್ರಮ ನಡೀತಾ ಇರ್ಬೇಕಾದ್ರೆ ಅವ್ರು ಸ್ಪೀಚ್ ಮಾಡ್ಬೇಕಾದ್ರೆ ಇಬ್ಬರನ್ನ ಉದಾಹರಣೆ ಇಟ್ಕೊಂಡು ಆ ಸ್ಪೀಚ್ ಮಾಡೋರು ಒಬ್ಬರು ಸ್ವಾಮಿಗಳು. ಏನಂತಂದರೆ ನಾನು ಎಲ್ಲೋ ಕುಣ್ಕೊಂಡು ಬೂದಿನೆಲ್ಲ ಉಯ್ಕೊಂಡು ಧೂಳನೆಲ್ಲ ತುಂಬಿಕೊಂಡು ತಲೆನೆಲ್ಲ ಕೆದರ್ಕೊಂಡು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಮುಖ ತೊಳೆದಿರಲಿಲ್ಲ, ಯುವತಿ ಹಚ್ಚಿರಲಿಲ್ಲ. ನನ್ನ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಮನೆಯಿಂದ ನೀಟಾಗಿ ತಲೆ ಬಾಚಿ ಮುಖ ತೊಳೆದು ಯುವತಿ ಹಚ್ಚಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ. ಅಂದರೆ ನಮಗೆ ಗೊತ್ತಿಲ್ಲ, ಅವರು ನಮ್ಮನ್ನು ಇಬ್ಬರನ್ನ ಪ್ರತಿಬಿಂಬಿಸಿ ಆ ಕಾರ್ಯಕ್ರಮದಲ್ಲಿ ನೋಡಿ ಇವನ್ ಮುಖ ನೋಡಿ ಇವನ್ ಮುಖ ನೋಡಿ ಅಂತ ಕಾರ್ಯಕ್ರಮ ಮಾಡಿದ್ರು. ಆ ಒಂದು ಸಂದರ್ಭ ನನಗೆ ನೆನಪು ಅದು. ಆಗಲೂ ಕೂಡ ನನಗೇನು ಅದು ನನಗೇನು ಕಹಿ ಘಟನೆ ಅದು ಅಂತ ಅನಿಸ್ಲಿಲ್ಲ. ಒಂದು ಸಂದರ್ಭ ನಿಮ್ಗೆ ಹೇಳಿ, ಯಾಕೆಂತಂದರೆ ಇವತ್ತು ನಾನು ಭಸ್ಮ ಧರಿಸ್ಬೇಕು ಮತ್ತು ಭಸ್ಮ ಧರಿಸ್ಕೊಳ್ಳಿ ಅಂತ ನಾವು ಬೇರೆ ನಮ್ಮ ಭಕ್ತಾದಿಗಳು ತಿಳಿಸುವಂಥ ಸ್ಥಾನದಲ್ಲಿ ನಾನು ಬಂದಿದ್ದೀನಿ ಅಂತ. ಅವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಭಸ್ಮ ಹಾಕ್ತಾನೆ ಹೋಗಿ ಕೂತಿದ್ದೆ. ಇವತ್ತು ನಾನು ಹಚ್ಕೊಂಡು ಉಳಿದವ್ರಿಗೂ ಹಚ್ಚಿ ಅಂತ ಹೇಳುವಂಥ ಸಂದರ್ಭ ನನಗೆ ಆ ಒಂದು ಸುಸಂದರ್ಭ ಅಂತ ದೊರಕಿದೆ. ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂತಂದ ಭಾವನೆ ಇಲ್ಲ, ಆಸೆನೂ ಇರಲಿಲ್ಲ. ಏನೋ ಅನಿವಾರ್ಯ ಹೇಳ್ತಾರಲ್ಲ, ಋಣಾನು ಬಂದ ರೂಪೇನ, ಎಲ್ಲಕ್ಕೂ ಋಣ ಬೇಕು ಅಂತ. ಅದರಂತೆ ನಾವು ನಂಜನಗೂಡು ತಾಲೂಕಲ್ಲಿ ಜನಿಸ್ತೀವಿ, ಮರಳಿಲಿ. ಅಲ್ಲಿಂದ ನನ್ನ 7th ಸ್ಟಡಿ ಅಷ್ಟೇ ಮುಗಿಸಿ, ಕಾರಣಾಂತರ ಪೂರ್ವಾಶ್ರಮ ಅಂತಂದರೆ ಈಗ ನಮ್ಮ ತಾಯಿ ನಮ್ಮ ಜನನಾದ ಸಮಯದಲ್ಲಿ ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ತಂದೆ ಬೇರೆ ಮದುವೆ ಆದರು. ನಮ್ಮ ತಾತ ಮತ್ತು ನಮ್ಮ ತಾಯಿಯವ್ರ ತಂದೆ ತಾಯಿ ನನ್ನನ್ನು ಸಾಕಿದ್ದು ನವಿಲೂರಲ್ಲಿ. ಆ ನಮ್ಮ ತಾತ ತುಂಬ ಗುರುಭಕ್ತರು. ಯಾರು? ನಮ್ಮ ತಾಯಿಯವ್ರ ತಂದೆ ಗುರುಭಕ್ತರು. ಅಂದರೆ ಗುರುವಿನ ಆಜ್ಞೆಯನ್ನು ಮೀರದೇ ಇರುವಂಥವ್ರು. ಅದು ಏನಾದ್ರು ಒಂದು ಮಾತು ಹೇಳಿದ್ರೆ ಅದನ್ನು ಪಾಲಿಸ್ಬೇಕಾದ್ದು ನಮ್ಮ ಕರ್ತವ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ದೃಢವಾದ ಒಂದು ಇದಿಟ್ಕೊಂಡಿದ್ರು. ಸಂದರ್ಭದಲ್ಲಿ ಮಠದ ಕಾಮಗಾರಿ ಎಲ್ಲ ನಡೀತಾ ಇತ್ತು ನವಿಲೂರಲ್ಲಿ. ಆ ಮೇಲ್ಗಡೆ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಮನೆಗೆ ಒಂದು ಜನ ಕೆಲಸಕ್ಕೆ ಬರಬೇಕು ಉಚಿತವಾಗಿ ಅಂತ ಆ ಸಂದರ್ಭದಲ್ಲಿ ಹೇಳಿದ್ರು. ನನಗೊಂದು 5-6 ವರ್ಷ ಆಗ, ನಾನು ಹೋಗಿದ್ದೆ ಆಡಕ್ಕಂತ. ಅನಿವಾರ್ಯ ಅಲ್ಲಿ ಏನೋ ಒಂದು ಕಬ್ಬಿಣತ್ತಾಗಿ ಬಿದ್ದು ಕೈ ಏಟಾಗಿತ್ತು. ಕೈ ಏಟಾಗಿತ್ತು ಅದು ಇನ್ನೂ ಗುರುತಿದೆ ಇಲ್ಲಿ. ಒಲೆಗೆ ಓಪನ್ ಆಗಿತ್ತು. ಸ್ವಾಮೀಜಿ ಉಳಿಸ್ಕೊಂಡು ಅಲ್ಲಿ ಅವರೇ ಹಾಸ್ಪಿಟ್ಲಿಗೆ ಕಳಿಸಿ ನನ್ನ ಸ್ಟಿಚ್ ಮಾಡಿಸಿ ಅದನ್ನ ಮಾಡ್ತಾ ಇಸ್ಕೊಂಡು. ನನಗೆ ಮನೆಗೆ ಹೋಗೋಕ್ಕೆ ಭಯ, ನಮ್ಮ ಸೋದ್ರ ಮಾವನ ಭಯ ಇತ್ತು, ನಾನು ಬೈತಾರೆ ಹೊಡಿತಾರೇನೋ ಭಯ ಇತ್ತು. ನಾನು ಹೋಗಲಿಲ್ಲ. ನಾನೇನು ಮಾಡಿದೆ, ದನನ ಕೊಟ್ಟಿಗೆಯಲ್ಲಿ ಚರಂಗಿ ಇರುತ್ತೆ ಅದರೊಳಗಡೆ ಮೇಲೆ ಉಳ್ಳ ಹಾಕೊಂಡು ಮಲಗಿಬಿಟ್ಟಿದೆ. ಮನೆಗೆ ಕಳಿಸ್ಬಿಡ್ತಾರೆ ಮಠದವರು ಅಂದ್ಬಿಟ್ಟು ರಾತ್ರಿ ಎಲ್ಲ ಇಡೀ ಪೂರ್ತಿ ರಾತ್ರಿ ಅಲ್ಲೇ ಮಲಗಿದೆ. ಆ ಸಂದರ್ಭದಲ್ಲೂ ಕೂಡ ನನಗೇನು ಜಿಂಗಮ ದೀಕ್ಷೆ ಆಗಬೇಕು ಅನ್ನೋ ಆಸೆ ಇಲ್ಲ, ಅನಿವಾರ್ಯ ತಪ್ಪಿಸ್ಕೋಬೇಕಲ್ಲ ಮನೆಯಿಂದ. ಏಟು ಈ ಥರ ಇಲ್ಲ, ನನಗೆ ಗಾಯ ಆಗಿ ನೋವುತ್ತಿದ್ರು, ಮನೆಯವ್ರು ಹೊಡಿತಾರನ್ನೋ ಭಯಕ್ಕೆ ಅಲ್ಲಿ ಮಲಗಿಬಿಟ್ಟಿದೆ. ಮಾರ್ನಿಂಗ್ ಬೆಳಗ್ಗೆ ಅವರು 5 ಗಂಟೆಗೆ ಮಠದಲ್ಲಿ ಹೇಳುವಂಥ ಪದ್ಧತಿ, 5 ಗಂಟೆಗೆಲ್ಲ ಪೂಜೆ ಮುಗಿಸಿ 5 ಗಂಟೆಗೆ ದನ ಕರುಗಳು ಹೊರಗಡೆ ಕಳಟ ಹಾಕಿ ಕಸ ಇಡ್ಬೇಕಾದ್ರೆ ನಾನು ಅಲ್ಲಿ ಮಲಗಿದ್ನ. ಅಲ್ಲಿದ್ದವ್ರು ಒಬ್ಬರು ಭಿಕ್ಷದವರಿದ್ದರು, ಅವ್ರ ಹೆಸರು ಮಹಾದೇವ ಸ್ವಾಮಿಗಳು ಅಂತ, ಕಂತೆ ಭಿಕ್ಷೆ ಕಾಯಕ ಮಾಡ್ತಿದ್ರು ನವಿಲೂರು ಮಠದಲ್ಲಿ. ಅವರು ನೋಡ್ಬಿಟ್ಟು ಇದಕ್ಕಪ್ಪ ಇಲ್ಲಿ ಮಲಗಿದೆ ಅಂತ ಅವ್ರು ನನ್ನ ಬೋದು ಒಳಗಡೆ ಕರ್ಕೊಂಡೋಗಿ ಮುಖ ತೊಳಿಸಿ ಟೀ ಕುಡಿಸಿ ಆಗ ಬುದ್ಧಿಯವರ ದೊಡ್ಡ ಬುದ್ಧಿಯವರೊಬ್ಬರಿದ್ದರು ಮಾಧಪ್ಪ ಸ್ವಾಮಿಗಳು ಅಂತ ಪೀಠಾಧಿಪತಿಗಳವರು. ಈ ಮಠದ ಉಸ್ತುವಾರಿ ನೋಡ್ಕೋತಿದ್ದು ಮಾದೇವ ಸ್ವಾಮಿಗಳು. ಅವರು ನನ್ನ ಕೂರಿಸಿ ಮಾತಾಡಿಸಿ ಏನಾಯ್ತು ಏನು ಅಂತ, ಇದಕ್ಕೆ ಈಗ ಎಲ್ಲೋ ಮಲಗಿದೆ ಅಂತ ನಾನು ಈ ಥರ ನನ್ನಲ್ಲಿದ್ದಂಥ ಸಂದರ್ಭ ಅವ್ರಿಗೆ ಹೇಳ್ಕೊಂಡೆ. ಅಲ್ಲಿ ಯಾಕೆ ಮಲಗಿದೆ, ಒಳಗೆ ಬಂದು ಮಲಗಿಕೆ ಆಯ್ತಲ್ಲ ಅಂತ ದೊಡ್ಡವರು ಹೇಳಿದ್ರು. ನಮ್ಮ ತಾತ ಬೆಳಗ್ಗೆ 5:00 ವರೆಗೆ

ಪ್ರತಿನಿತ್ಯ ಮಠಕ್ಕೆ ಬರುವಂಥ ಸಂಪ್ರದಾಯ ಇಟ್ಕೊಂಡಿದ್ರು. ಮಠದಲ್ಲಿದ್ದು ಮನೆಯಲ್ಲಿ ಪ್ರತಿನಿತ್ಯ ಶಿವಪೂಜೆ ಮಾಡ್ಕೊಂಡು ಮಠಕ್ಕೆ ಹೋಯ್ತಿದ್ದು ಅವರು. ಪ್ರತಿನಿತ್ಯ ನಮ್ಮ ತಾತ ಮಠಕ್ಕೆ ಹೋಗಿದ್ರು. 5:30 ನಾನು ಅಲ್ಲಿದ್ದೆ. ನಾವು ರಾತ್ರಿಯೆಲ್ಲ ಹುಡುಕ್ಬಿಟ್ಟು ಮಲಿಕ್ಕೊಂಡು ಎಲ್ಲ ಇರ್ತಾನ ಬರ್ತಾನ ಅಂತ ಇಲ್ಲೇ ಇದ್ನಪ್ಪ ಅಂತ ಅವ್ರು ಬುದ್ಧರು ನಮಸ್ಕಾರ ಮಾಡಿದ್ಮೇಲೆ ಆಗ ನಮ್ಮ ಬುದ್ಧರು ಅವ್ರಿಗೆ ಹೇಳಿದ್ರು ಒಂದು ಮಾತನ್ನ, ಏನಂತೆ ಅಂದ್ರೆ, ಚಿಕ್ಕಣ್ಣ ನೀನು ಶಿವಲಿಂಗಮ್ಮ ಇಬ್ಬರಿದ್ದೀರಿ, ನೀವಿಬ್ಬರು ಕಾಲವಾದ ನಂತರ ನಿನ್ನ ಮಕ್ಕ ಇವನು ನೋಡ್ಕೊಳ್ಳಲ್ಲ, ಕಷ್ಟ ಆಯ್ತದೆ, ಅದರಿಂದ ಇವನು ಮಠಕ್ಕೆ ಬಿಟ್ಬಿಡು, ಮಠದಲ್ಲಿ ಇರಲಿ, ಒಂದು ಆಶ್ರಯ ಆಯ್ತದೆ ಅಂತಂದರು. ಆಗಲೂ ಕೂಡ ನಾನು ಮಠದಲ್ಲಿ ಇರಬೇಕು ಅನ್ನೋ ಮೈಂಡ್ಸೆಟ್ ಏನು ಇರಲಿಲ್ಲ, ಸುಮ್ಮನೆ ಏನೋ ಹೇಳ್ತಾರ ಅಂದ್ಕ ಕೇಳ್ಕೊಂಡಿದ್ದೆ. ನನ್ನ ಬಾಲ್ಯ ತುಂಬ ಬಾಲ್ಯ ಅದು ಆಯಿತು. ಆಗ ಸಂದರ್ಭದಲ್ಲಿ ತಾತ ಮನೆಗೆ ಕರ್ಕೊಂಡೋದ್ರು, ಮಾವನ್ನ ಬೊಯ್ಯಕ್ಕೆ ಹೊಡೆಯಕ್ಕೆ ಬತ್ತಿದ್ದ, ನಾನು ಸಮಾಧಾನ ಮಾಡಿ ಬುಡ ಏನಾಯಿತು ಅಂತ. ಆಗ ಮತ್ತೆ ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಇಬ್ಬರು ಸಂಭಾಷಣೆ ಮಾಡ್ಕೊಂಡ್ರು, ಏನಂತ ಗುರುಗಳು ಈ ಥರ ಆಜ್ಞೆ ಮಾಡ್ಯಾರ, ಅವ್ರು ಹೇಳಿದ್ದು ಎಲ್ಲೋ ಒಂದು ಕಡೆ ನಿಜ ಅನ್ನಿಸ್ತದೆ, ನಾವಿಬ್ಬರು ಹೋದರೆ ಇವನು ಅನಾಥ ಆಯ್ತಾನೆ, ತೊಂದರೆ ಆಯ್ತದೆ ಅಂತ ಅಂದರೆ ಸಂದರ್ಭ ಅದು ನೆನೆಸ್ಕೊಳಕ್ಕೆ ತುಂಬ ನೋವಾಯಿತು. ಆಗ ನಮ್ಮಮ್ಮ ಇರ್ಬೋದು, ನಮ್ಮ ಅಜ್ಜಿ ತಾಯಿಯವ್ರ ತಾಯಿ, ಆಗಲಿ ಬಿಡಿ ಗುರುಗಳ ಹೇಳೋದು ಮಾತು ತಗೋಬೇಡಿ ಅಂಥೇಳಿ ಶ್ರೀಮಠಕ್ಕೆ ಬಂದು ನಮಸ್ಕಾರ ಮಾಡಿ ನಮ್ಮ ತಾತ ನನ್ನೇ ಕಳಿಸ್ರು. ಅವತ್ತಿನ ದಿನ ನಮ್ಮ ಮನೇಲಿ ಏನು ಪ್ರಸಾದ ಆಗಿತ್ತು, ತಿಂಡಿ ದೋಸೆನೇನೋ ಮಾಡಿಬಿಟ್ಟು 1 ರೂಪಾಯಿ ಅವತ್ತು ಹಣ ಕೊಡ್ತಿದ್ದು. ಇವತ್ತಿನ 25 ವರ್ಷದಿಂದ ಮಾತು ನಮ್ಮ ಮನೇಲಿ ನಾನು ಕಂಡಂಗೆ 1 ರೂಪಾಯಿ 5 ರೂಪಾಯಿ ಅಷ್ಟೇ ಕೊಡ್ತಿದ್ದು ಸ್ವಾಮಿಗಳಿಗೆ. ಕೊಟ್ಬಿಟ್ಟು ತಿಂಡಿ ಕೊಟ್ಟಿದ್ರು, ತಿಂಡಿ ಕೊಟ್ಬಿಟ್ಟು ಕಾಣಕ ಕೊಡ್ಬಿಟ್ಟು ಅಡ್ಬಿದ್ಬಿಟ್ಟು ಬಾ ಅಂತ ಕಳಿಸಿದ್ರು. ಫಸ್ಟ್ ಟೈಮು ನಾನು ಸ್ವಾಮಿಗಳಿಗೆ ಅಡ್ಬಿದ್ದವನು ಅಲ್ಲ, ಮಠಗಳಿಗೆ ಅಡ್ಬಿದ್ದವನು ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದವನು ಅಲ್ಲ. ಅನಿವಾಗ್ರೆ ಇದು ದೈವ ಒಲಿಯು ಅಂತ, ನಾನು ಒಲಿನಿಲ್ಲ, ದೈವ ನನ್ನನ್ನು ಒಲಿಯಿತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಂದರ್ಭ ಮಠಕ್ಕೆ ಹೋಗಿ ಅಡ್ಬಿದ್ದೆ, ತಿಂಡಿ ಕೊಟ್ಟೆ, ಇಲ್ಲೇ ಇದ್ಬಿಡು ನೀನು ಮಠದಲ್ಲಿ ಸೇವೆ ಮಾಡ್ಕೊಂಡು ಒಳ್ಳೇದಾಯ್ತದೆ, ನಿನಗೂ ಯಾರೂ ಇಲ್ಲ ಅಂತ ತಂದೆ ಇದ್ದರು. ಅವರು ಬೇರೆ ಊರಲ್ಲಿದ್ದರು, ಅವರೇ ನಮ್ಮನ್ನ ಹೆಚ್ಚು ಗಮನಿಸಿರಲಿಲ್ಲ. ಆಗ ನಾನು ಆವಾಗಲೂ ಏನು ಮನಸ್ಸಿಗೆ ಹಾಕೊಳ್ಳಿಲ್ಲ, ಮನೆಗೆ ಹೋದೆ. ನಮ್ಮಲ್ಲಿ ಜೂನ್ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ, ಜೂನು ಮಾರ್ಚಿಲ್ಲೇನಾ, ಮಾರ್ಚಿಂದ ಜೂನ್ ಒಳಗಡೆ ಒಂದು ಫಂಕ್ಷನ್ ಮಠದ ಆರಾಧನೆ, ಪೂರ್ವಿಕ ಆರಾಧನೆ ನಡೆಯುತ್ತೆ. ಆ ಒಂದು ಆರಾಧನೆ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಜಿಂಗಮ ದೀಕ್ಷೆಯನ್ನು ಕೊಟ್ಟರು. ಆ ಕಾರ್ಯಕ್ರಮದಲ್ಲಿ ನನಗೆ ಜಿಂಗಮ ದೀಕ್ಷೆ ಕೊಟ್ಟರು. ಜಿಂಗಮ ದೀಕ್ಷೆ ಕೊಟ್ಟಮೇಲೆ ನಾನು ಅಲ್ಲೇ ಮಠದಲ್ಲಿ ಉಳಿಬೇಕಾದ ಸಂದರ್ಭ ಬಂತು. 7ನೇ ತರಗತಿ ಓದ್ತಾ ಇದ್ದೆ, ಓದಿಗೂ ಹೆಚ್ಚು ಓದ್ ಕೊಡಲಿಲ್ಲ, ಕೈ ಬಿಟ್ಟೆ. ಆಮೇಲೆ ಮಠಗಳ ಪರಿಸ್ಥಿತಿ ಹೇಗಿತ್ತು ಅಂದರೆ, ಆವತ್ತಿನ ಪರಿಸ್ಥಿತಿಯಲ್ಲಿ ಓದಿಸ್ಬೇಕು ಅನ್ನೋ ಭಾವನೆಗಳು ಕಡಿಮೆ ಇತ್ತು, ನಮಗೂ ಆಸಕ್ತಿ ಇರಲಿಲ್ಲ. ಮಠದಲ್ಲಿ ಸೇವೆ ಮಾಡ್ಕೊಂಡು ಭಗವಂತ ಅಂತ ಅವನ ಹೆಸರು ಹೇಳ್ಕೊಂಡು ಕಸ ಹೆಸರು ಓಡಿಸ್ಕೊಂಡು ಕಂತೆ ಭಿಕ್ಷ ಕಾಯಕ ಅಂತ ಮಾಡ್ತಾಯಿದ್ವಿ. ಅಂದರೆ ಮನೆ ಮನೆಗೆ ಹೋಗಿ ಅನ್ನ ಸಾಂಬಾರು ಮುದ್ದೆ ಇದನ್ನು ಒಂದು ಜೋಳಿಗೆ ಪಾತ್ರೆ ಇಟ್ಕೊಂಡು ಕಂಬಳಿ ಎಲ್ಲ ಹಾಕ್ಕೊಂಡು ಒಂದು 25-30 ಮನೆ ಬಳಸಿ ಮಠಕ್ಕೆ ಬಂದವ್ರಿಗೆ ಪ್ರಸಾದಕ್ಕೆ ಬಡಿಸೋ ಗಂಟೆ ಹೊಡೆದು ಫಸ್ಟು ಪೂರ್ವಿಕರ ಗದ್ದಿಗೆ ನೈವೇದ್ಯ ಮಾಡಿ ಗಂಟೆ ಹೊಡೆದು ಬಂದವ್ರಿಗೆ ಮುಖ ತೊಳೆದು ಬಂದವ್ರಿಗೆ ಯಾರೇ ಆಗಿರಲಿ ಏನು ಅಂತ ಕೇಳಿದೆ, ಅವನಿಗೆ ಪ್ರಸಾದ ಬಡಿಸಿ ಕಳಿಸೋದಂಥ ಪದ್ಧತಿ ಮಾಡ್ಕೊಂಡು ಒಂದು ವರ್ಷಗಳ ಮಾಡಿದೆ. ಅಂದರೆ ನಾನು ಹುಟ್ಟೂರು, ಬಾಲ್ಯದಿಂದ ಬೆಳೆದಿರೋಂಥ ಜಾಗ ಅಲ್ಲಿ, ನಾನು ಸ್ವಲ್ಪ ಸ್ನೇಹ ಬಳಗ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ. ಅಂದರೆ ನಾನು ಭಿಕ್ಷೆ ಮಾಡೋಕ್ಕೆ ಅಂತೆ ಭಿಕ್ಷೆ ಈ ಕಾಯಕ ಮಾಡೋ ಸಮಯ ಬಿಟ್ಟರೆ ಇನ್ನು ಬೇರೆ ಟೈಮಲ್ಲಿ ಅವ್ರ ಕೈಗೆ ಸಿಗ್ತಿರಲಿಲ್ಲ. ಅಂದರೆ ಈ ಗೋಲಿ ಬುಗುರಿ ಇತ್ಯಾದಿ ಆ ಒಂದು ಚಟುವಟಿಕೆಗಳೇನಿದೆ, ನಾನು ತುಂಬ ಆಟಗಳಲ್ಲಿ ಭಾಗವಹಿಸಿ ದಿನ ಬೊಯ್ಯೋದು ಆಡೋದು ಇವೆಲ್ಲ ಇರ್ತಿತ್ತು. ಈಗ ಯಾರೋ ಮಠಕ್ಕೆ ಬರೋಂಥ 3ನೇ ವ್ಯಕ್ತಿ ನಮ್ಮ ಯಾರೋ ನಮ್ಮ ಸಂಬಂಧಿಕರು ಯಾರೋ ಇದ್ದಾಗ ನನ್ನನ್ನು ಬೋಧಿಸೋ ಸಂದರ್ಭದಲ್ಲಿ ಅವನ್ಯಾಕೆ ಬೊಯ್ಬೇಕು ಮಠದಲ್ಲಿ ಇವ್ರು ನನ್ನ ಸಂದರ್ಭ ಮಾತುಕತೆ ಸಂದರ್ಭ ಬಂದಾಗ ಅನಿವಾರ್ಯ ಆ ಮಠನ ನಾನು ಬಿಟ್ಟು ಮನೆಗೆ ಹೋಗ್ಬೇಕಾದ ಸಂದರ್ಭ ಬಂತು. ಆಗ ನಾನು ಮನೆಗೆ ಹೋದಾಗಲೂ ಕೂಡ ನಮ್ಮ ಅಜ್ಜಿ ಅಂದರೆ ನಮ್ಮ ತಾಯಿಯವ್ರ ತಾಯಿ, ನಮ್ಮ ತಾತ ಇದ್ದರು, ಅಜ್ಜಿನೂ ಇದ್ದರು, ಪ್ರತಿನಿತ್ಯ 5 ಗಂಟೆಗೆ ಏಳಿಸಿ ಸ್ನಾನ ಶಿವಪೂಜೆ ಮಾಡಿಸ್ತಿದ್ರು. ನನಗೆ ನೀರು ಕೊಡ್ಬೇಕಾದ್ರೆ ಅವರು, ನಾನು ಆ ಚಿಕ್ಕವ ಮೊಮ್ಮಗ ನಮಸ್ಕಾರ ಮಾಡಿ ಬಿಸಿನೀರು ಕೊಡ್ತಿದ್ದೆ, ನನಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನೀರು ಕೊಡ್ತಾಯಿದ್ರು ನನಗೆ ನಮ್ಮ ಅಜ್ಜಿ. ಮುಖ ತೊಳಿ ಸ್ನಾನ ನಾನು ಮಾಡಲ್ಲ ಅಂತಂದ್ರು ಅವರೇ ಏಳಿಸಿ ಸ್ನಾನ ಪೂಜೆ ಮಾಡಿಸಿ ನಾನು ಏನು ಭಾಳ ಅವರು ನನ್ನ ಮೊಮ್ಮಗ ಇವ ಅನ್ನೋ ಭಾವನೆ ಇಟ್ಕೊಳ್ದೆ ಇವರೊಬ್ಬರು ಗುರು ಅನ್ನೋ ಭಾವನೆ ಇಟ್ಕೊಂಡು 1.5 ವಾರ ಸಾಕಿದ್ರು. ಅನಿವಾರ್ಯ ಅವ್ರಿಗೂ ನಾವು ಆಗಿದ್ದು ನಾವು ಏನೋ ಒಂದು ಕಡೆ, ಈಗ ಅವ್ರಿಗೇನಾಗುತ್ತೆ ಅಂದರೆ ಯಾವುದೋ ಒಂದು ಕಾಯಕದಲ್ಲಿ ತೊಡಿಕೊಂಡಾಗ ಈಗ ಒಬ್ಬ ವ್ಯಕ್ತಿ ಮಾಮಾನ್ಯ ಮನುಷ್ಯನಾದರೆ ಮಾನವನಾಗಿದ್ದರೆ ಏನೋ ಅದು ಒಬ್ಬ ಮನುಷ್ಯನ ಜೀವನದಲ್ಲಿ ಏನಾಗುತ್ತೆ ಅಂದರೆ
ಒಬ್ಬ ವ್ಯಕ್ತಿ ಆದಾಗ ಏನಾಗಲ್ಲ, ಅದು ಒಬ್ಬ ಶರಣನಾದಾಗ ಮನೇಲಿ ತಡ್ಕೋಬೇಕಾದ್ರೆ ಅವ್ರಿಗೆ ತುಂಬಾ ಕಷ್ಟ ಆಯ್ತು. ನಾವೇನೋ ಮಾಡ್ತಿರ್ತೀವಿ, ಎಂಜಲ್ ತಿಂತಿರ್ತೀವಿ.

ಇನ್ನೇನೋ ಬಟ್ಟೆ ಇರ್ತದೆ, ಮೈಲಿಗೆ ಇರ್ತದೆ, ಇದನ್ನೆಲ್ಲ ಮುಡ್ತಾರೆ, ಅದನ್ನು ಇದಾಯ್ತದೆ. ನಾವು ಇನ್ನೂ ಪಾಪಕ್ಕೆ ಹೋಯ್ತೀನಿ ಅಲ್ಲ, ನನ್ನ ಪಾಪ ಪ್ರಜ್ಞೆ ಅವ್ರಿಗೆ ಕಾಡೋದಕ್ಕೆ ಶುರು ಆಯಿತು. ಅದೆಲ್ಲೋ ಒಂದು ಕಡೆ ಅವ್ರ ದುಃಖ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ನನಗೆಲ್ಲೋ ಒಂದು ಕಡೆ ನನ್ನಿಂದ ಇವ್ರಿಗೆ ಈ ಥರ ಎಲ್ಲ ಮನಸ್ಸಿಗೆ ಆಗ್ತಾ ಇದೆ ಅನ್ನೋದು ನನಗೆ ಭಾವನೆ ಬಂತು. ಆಗ ನಾನು ಮನೆಯಿಂದ ತೆರಳು ಸರಿ ಯಾವ್ದಾರು ಒಂದು ಮಠದ ಆಶ್ರಯ ಪಡಿಬೇಕು ಅಂತ. ಆಗ ನಾನು ಬಸವಟ್ಟಿಗೆ ಅಂತ ಆ ಗ್ರಾಮದವ್ರೆ ಬಂದು ಕರ್ಗೂರಲ್ಲಿ ಅಪ್ಪನೇ ತಗೊಂಡು ಸ್ವಾಮಿ ಮನೆಗೆ ಮುಖಂಡರು ಪ್ರಸನ್ನಕ್ಕೆ ಅಲ್ಲಿ ಹೋದ್ವಿ. ಅಲ್ಲೂ ಕಾರಣಾಂತರ ಒಂದು 6 ತಿಂಗಳೇನೋ ಇರೋಕ್ಕಾಯಿತು, ಹೆಚ್ಚು ದಿನಗಳ ಕಾಲ ಇರೋಕ್ಕಾಗಲಿಲ್ಲ. ಅಲ್ಲಿ ಬಿಟ್ಟು ಬಂದು ಕುರಟಿ ಅಂತಿದೆ, ಅಲ್ಲಿ ಮಠದ ಆರಾಧನೆ ಕಾರ್ಯಕ್ರಮ ನಡೀತಿತ್ತು. ಅಲ್ಲಿಂದ ಇವರು ಏನು ಶ್ರೀಮಠದ ಕಂಚಿಪುರ ಮಠದ ಹಿರಿಯ ಶ್ರೀಗಳೇನವರು ಚನ್ನಬಸವಮ್ಮಗಳು ಆ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಿರಬೇಕಾದ್ರೆ ಇವರು ಬರ್ತಾರೆ ಅಂತ ನಮ್ಮ ಈ ಮಠದಲ್ಲಿ ಹಿಂದೆ ಕಾಯ್ಕ ಮಾಡ್ತಿದ್ರು ಒಬ್ಬರು ಮಹಾದೇವ ಸ್ವಾಮಿ ಅಂತ, ಅವ್ರನ್ನ ಕುಮಾರ್ಸಿ ಅಂತ ಅಡ್ಡಿಸಿ. ಅವ್ರು ಸ್ವಲ್ಪ ಪರಿಚಯ ಇತ್ತು ಅವಾಗಿಂದ, ಎಲ್ಲೋ ಒಂದು ಕಡೆ ಪರಿಚಯ ಆಗಿದ್ರು ಅವರು ಹೆಚ್ ಗಳಿ ಅಂತ. ಇವರು ಎಲ್ಲೂ ಮಠದಲ್ಲಿ ಇಲ್ಲ ಬುದ್ಧಿ, ಈಗ ಬರ್ತಾರೆ ಇವ್ರು ಕರ್ಕೊಂಡು ಹೋದ್ರ ಅಂತ ಅವರು ನಮ್ಮನ್ನ ಇವ್ರಿಗೆ ಪರಿಚಯ ಮಾಡಿಸ್ಕೊಟ್ರು. ಬಂದ್ಬಿಡಪ್ಪ ಹಂಗಾರೆ ನಿನ್ನ ನಮ್ಮ ಮಠದಲ್ಲಿ ಇರಿಸ್ಕೊಂಡು ನೋಡ್ಕೋತೀನಿ ಅಂತಂದರು. ಹೆಗ್ಗಡದೇವನ ಕೋಟೆ ತಾಲೂಕು ಅದ ಅನ್ನೋದೇ ನನಗೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ. ಹೆಗ್ಗಡದೇವನ ಕೋಟೆಗೆ 1998 ಬಂದೆ, February 28 March 5 ಯುಗಾದಿ ಬಿದ್ದಿತ್ತು ಆವಾಗ. ನಾವಿಲ್ಲಿ ಫೆಬ್ರವರಿಗೆ ಬಂದು March 5 ಕಂತೆ ಭಿಕ್ಷೆ ಪ್ರಾರಂಭ, ಅಲ್ಲಿಂದ ಬಂದು ಕಂತೆ ಭಿಕ್ಷೆ ಪ್ರಾರಂಭ ಮಾಡಿದ್ವಿ. ಕಂತೆ ಭಿಕ್ಷೆ ಪ್ರಾರಂಭ ಆಯಿತು. ಕಂತೆ ಭಿಕ್ಷೆ ಅಂತ ನನಗೆ ಗೊತ್ತಲ್ಲ, ಹೇಳಿದ್ದನ್ನು ಪ್ರಸಾದ ಎಲ್ಲ ತಂದು ತಿರುದು ಅದೇನು ಉದ್ದೇಶ, ಕಂತೆ ಭಿಕ್ಷೆ ತಿರುದು ತಂದು ಕರೆದಿಕ್ಕು ಅನ್ನೋದು ಅದು ಕಾನ್ಸೆಪ್ಟ್. ಇಲ್ಲಿ ಯಾರೇ ಹಸಿದವ್ರು ಬರಲಿ, ಕೆಲಸದವ್ರು ಬರಲಿ, ವ್ಯಾಪಾರದವ್ರು ಬರಲಿ, ಯಾವುದೇ ಜಾತಿ ಜನಾಂಗ ಯಾವುದೇ ಇರಲಿ, ಬಂದವ್ರಿಗೆ ಅನ್ನ ಕೊಡಬೇಕು ಅನ್ನೋದು. ಈಗ ಒಂದು ಮನೆಯಿಂದ ನಾವು 10 ಕೆಜಿ ಅಕ್ಕಿ ಹಾಕ್ಬೇಕು ಅಂತ ಹಿಂಸೆ, ಆದರೆ 10 ಮನೆ ತಿರುದು ತಂದಾಗ 10 ಕೆಜಿ ಅವ್ರಿಗೂ ಭಾರ ಇರಲ್ಲ. ನಾನು ದಾನ ಮಾಡಿದ್ರು ಅವರು ಮಾಡಿದಾಗ ಆಗುತ್ತೆ. ಈ ಒಂದು ನಮ್ಮ ಪೂರ್ವಿಕರು ಏನು ನಮ್ಮ ಮಠದ ಸ್ಥಾಪನೆ ಮಾಡಿದ್ರಲ್ಲ ಅವರು ಇದನ್ನು ಮಾಡಿದವರು. ಕಂತೆ ಭಿಕ್ಷೆ ಕಾಯಕ ಮಾಡ್ಕೊಂಡು ನಾನು ಕಾಯಕದಲ್ಲಿ ನಿರತನಾದೆ. ಒಂದು 12-13 ಕಾಯಕ ಮಾಡಿದೆ. 2014 ನಾನು ಅಂದರೆ 2009-10 ಏನಾದರೂ ಒಂದು ಜ್ಯೋತಿಷ್ಯ ಕಲಿಬೇಕು, ನಾನು ಹೀಗೆ ಇದ್ರೆ ಆಗಲ್ಲ, ಜನಕ್ಕೇನಾದರೂ ಬೇಕಲ್ಲ ಇವತ್ತಿನ ಇದರಲ್ಲಿ ಅಂದ್ಬಿಟ್ಟು ಒಂದಷ್ಟು ವೇದ ಮಂತ್ರಗಳು ನಮ್ಮ ಸ್ವಾಮೀಜಿಗೆ ಏನು ಬೇಕು ಅದನ್ನು ಕಲಿಬೇಕಾದ ಸಂದರ್ಭ ಮನಸ್ಸಿಗೆ ನಮಗೆ ಮನಸ್ಸು ನಾನು ಇದೇ ಬಂತನೂ ಅಲ್ಲ. ನಾನು ಆ ಸಂದರ್ಭದಲ್ಲಿ ನನಗೆ 7ನೇ ತರಗತಿ ಇದ್ದರೂ ಕೂಡ ಪೇಪರ್ ಓದಕ್ಕೆ ಬರ್ತಿರಲಿಲ್ಲ, ಪೇಪರ್ನು ಕೂಡ ನಾನು ಓದ್ತಿರಲಿಲ್ಲ, ಓದಿನ ಬಗ್ಗೆ ಒಲಿವಿರಲಿಲ್ಲ. ಅದರಿಂದ 2009 ನಾನು ಆಗ ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಅಡ್ಮಿಷನ್ ಆದ್ವಿ. ಮೂಲ ದಾಖಲಾತಿ ಸ್ಕೂಲ್ದು ತಗೊಬಂದು ಅಡ್ಮಿಷನ್ ಆದಮೇಲೆ ಅಲ್ಲೇ 4 ವರ್ಷ ಪ್ರವರ ಪ್ರವೀಣ ವಿದ್ವತ್ ಮುಗಿಸ್ಕೊಂಡು ಮತ್ತೆ ಶ್ರೀಮಠಕ್ಕೆ ಬಂದ್ವಿ. ಅದರಲ್ಲೂ ಕಂಟಿನ್ಯೂ ಮಾಡಬೇಕಾಯ್ತೀನಿ ಇತ್ತು ಅಲ್ಲೇ, ಅದು ಕೂಡ ಮತ್ತೆ 3 ವರ್ಷಕ್ಕಾಗಲಿ ಕಾರಣಾಂತರಗಳಿಂದ ಸ್ವಾಮೀಜಿ ಅನಿವಾರ್ಯ ಸಂದರ್ಭದಲ್ಲಿ ನಮ್ಮಲ್ಲಿ ಒಣಭಿಕ್ಷೆ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸಾರಿ ಶ್ರೀಮಠದಲ್ಲಿ, ಯಾವುದೇ ಮಠಗಳಾದರೂ ಅದನ್ನು ನಡೀತವೆ. ಒಣಭಿಕ್ಷಾ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ನಮ್ಮ ಗುರುಗಳು ಸ್ವಲ್ಪ ಅನಾರೋಗ್ಯ ಇತ್ತು ಅವತ್ತು, ಎಲ್ಲೋ ಒಂದು ಕಡೆ ಬಿದ್ದುಬಿಟ್ಟಿದ್ರು. ಆ ಕಾರಣಾಂತರ ನನ್ನ ಕೈಲಾಗಲ್ಲ, ಮರಿ ಕರ್ಕೊಂಬಂದು ಮಾಡಿಸಿಪ್ಪ ಮಠದಲ್ಲಿರೋರನ್ನ ಅಂಥೇಳಿ ಗ್ರಾಮದ ಮುಖಂಡರು ಮತ್ತು ಭಕ್ತರಿಗೆ ತಿಳಿಸಿದರು. ಅವರು ಆವತ್ತು ಪ್ರಾರಂಭ ಆಯಿತು. ಮರುದಿನ ಪಂಚಾಯತಿಯೆಲ್ಲ ಸೇರಿ ನಾನಿನ್ನು ಮಾಡೋಕ್ಕಾಗಲ್ಲ, ನನ್ನ ವಯಸ್ಸಾಯಿತು, ಈ ಮಠಕ್ಕೆ ಇವ್ರನ್ನ ಅಧಿಕಾರ ಮಾಡಿಬಿಡೋಣ, ನಿಮ್ಮ ಅಭಿಪ್ರಾಯ ಏನೋ ತಿಳಿಸಿ ಮಾಡಿಬಿಡಪ್ಪ, ಬೇಡ ಅಂತಂದರೆ ಇವ್ರು ಬೇಡ ಅಂದರೆ ನಿಮಗೆ ಬೇಕಾದವ್ರನ್ನ ಕರ್ಕೊಬಂದು ಮಾಡ್ಕೊಳ್ಳಿ, ಆದರೆ ಮಾಡಿ ಒಬ್ಬರು ಉತ್ತರಾಧಿಕಾರಿ ಬೇಕು ಮಠಕ್ಕೆ, ನನ್ನ ಕೈಲಾಗಲ್ಲ ಅಂತ. ಆಗ ನಮ್ಮ ಜನ ಅಂದರೆ ನಾನು 98 ಬಂದಿದ್ರು ಕೂಡ 2010 ಸತ್ಯ ಹೇಳ್ಕೊಳ್ಳೋದ್ರಲ್ಲೇನು ಮುಜುಗರ ಇಲ್ಲ ನನಗೆ. ನನ್ನ ಒಬ್ಬ ಮನುಷ್ಯ ಅಂತಂದಾಗ ಹೇಳಿರುವಂಥದ್ದು ನನ್ನಿಂದ ಬೇರೆಯವ್ರಿಗಂತೂ ನೋವಾಗಿಲ್ಲ, ಕೆಲವೊಂದು ತಪ್ಪು ಅದಿಲ್ಲ ಹೋಗಿರ್ಬೋದು ಅವು ನಮ್ಮ ಜೀವನದಲ್ಲಿ, ಅದನ್ನೆಲ್ಲ ತಿದ್ಕೊಂಡಿದ್ವಿ. ತಪ್ಪಾದಿಲ್ಲಿ ಹೋಗಿದ್ದು ಕೂಡ ನನ್ನ ತಪ್ಪಿಂದ ಬೇರೆಯವ್ರು ನೋವಾಗಿಲ್ಲ, ಮನುಷ್ಯನ ಜೀವನದಲ್ಲಿ ಮಾರ್ಗದರ್ಶನದ ಕೊರತೆ ಇತ್ತು ಏನೋ ಗೊತ್ತಿಲ್ಲ, ಏನೋ ಆಗಿತ್ತು. ಆದರೂ ಕೂಡ ಯಾವುದೋ ಈಗ ಹೇಳ್ತಾರಲ್ಲ ಹಳ್ಳಿ ವಾಡಿಕೆ, ಏನೋ ಕೂಸು ತೊಡೆ ಮೇಲೆ ಕೆಡ್ಸಿದ್ರೆ ತೊಡೆ ತೆಗಿಯೋಕ್ಕಾಗಲ್ಲ, ಒರೆಸ್ಕೋಬೇಕು ಅಂತ. ಹಾಗೆ ನಮ್ಮ ಅಂಚಿಪುರ ಗ್ರಾಮದ ಸದ್ಭಕ್ತರು
ನಮ್ಮ ಮನೆಯ ಮಗು ಇದು ಅಂತೇಳಿ.

0: ಭಾವಿಸಿ ಈ ಮಠದ ಪೀಠಾಧಿಪತಿಯಾಗಿ ನಮ್ಮನ್ನು ಮಾಡಿದ್ರು. ನಂಗೆ ತುಂಬ ದುಃಖನೂ ಆಯಿತು, ಸಂತೋಷ ಅಂದರೆ ದುಃಖ ಅಂದರೆ ಅದು ನೋವಿನ ದುಃಖ ಅಲ್ಲ, ಒಂಥರ ಆನಂದ ದುಃಖ. ಏನು ಅಂದರೆ ನನ್ನಲ್ಲಿ ಕೆಲವೊಂದು ಐತಿಕರವಾಗಿ ನಡೆದಿರೋಂಥ ಘಟನೆಗಳಿರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಮರೆತು ನನ್ನ ಈ ಮಠಕ್ಕೆ ಪೀಠಾಧಿಪತಿಗಳು ಮಾಡ್ತಾರೆ ಅಂದಾಗ ನಾನು ಈ ಮಠಕ್ಕೆ ಹೂವನ್ನೆಂದು ತಾಳಲಾರದು ತರದೇ ಇದ್ದರೂ ಕೂಡ ಮುಳ್ಳನ್ನೆಂದು ತಾರನು ಅನ್ನೋ ಒಂದು ಭಾವನೆ. ನನ್ನಿಂದ ಕೆಟ್ಟ ಹೆಸರು ಈ ಮಠಕ್ಕಾಗಲಿ ಈ ಗ್ರಾಮಕ್ಕಾಗಲಿ ಬರಬಾರ್ದು, ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಶಕ್ತಿ ಮೀರಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಾಯಕ ಮಾಡಿ ಈ ಮಠದ ಏಳಿಗೆಗೆ ನಾನು ಶ್ರಮಿಸಬೇಕು ಅಂತ ಅವತ್ತೊಂದು ಸಂಕಲ್ಪ ಮಾಡಿದೆ. ಇವ್ರನ್ನೆ ಮಾಡ್ಕೊಳ್ಳೋ ಅಂತವ್ರು ಅಂದ್ರಲ್ಲ, ಆಗ 2014 March 7 ನಾನು ಪೀಠಾಧಿಪತಿ ಆದೆ ಈ ಮಠಕ್ಕೆ. ನಾನು ಪೀಠಾಧಿಪತಿ ಆದಮೇಲೆ ಗುರುಗಳ ಆಶೀರ್ವಾದ, ಭಕ್ತರ ಪ್ರೀತಿಯನ್ನು ಸಂಪಾದನೆ ಮಾಡಿದೆ, ಮಠವನ್ನು ಮಾಡಿದ್ದೀನಿ. ಅದೆಲ್ಲ ನಮ್ಮ ಅಂಚಿಪುರ ಗ್ರಾಮದ ಭಕ್ತರ ಸಹಕಾರನೇ, ನಮ್ಮದು ಮತ್ತು ಭಕ್ತರದ್ದು ಇಬ್ಬರದ್ದು ಶ್ರಮ ಇದೆ, ಅವ್ರು ಕೊಟ್ಟಿದ್ದಾರೆ, ಅದನ್ನು ನಾನು ಗ್ರಹಿಸಿ ಮಾಡಿರುವಂಥದ್ದು. ಈಗಲೂ ಕೂಡ ಮುಂದೆ ಇದೆ, ಜಮೀನೆಲ್ಲ ತುಂಬ ಇತ್ತು, ಬೇರೆ ಥರ ಎಲ್ಲ ಬಿದ್ದಿತ್ತು, ಅದು ಅದೆಲ್ಲ ನೀರಾವರಿ ಮಾಡಿ ತೆಂಗಿನ ಗಿಡ ಎಲ್ಲ 450 ಗಿಡ ಹಾಕಿ ತೋಟ ಮಾಡಿ ಒಂದು ಹಂತಕ್ಕೆ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರೀಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ನಿಲಯಗಳನ್ನ ತೆಗಿಬೇಕು ಅನ್ನೋ ಆಸೆ ಮನೋಭಾವನೆ ಇದೆ ತುಂಬ. ಈ ನವಂಬರ್ ಅಥವಾ ಜನವರಿ ಫೆಬ್ರವರಿಯಲ್ಲಿ ಭೂಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಭಗವಂತನ ಪ್ರೇರಣೆ, ನೋಡೋಣ ಏನಾಗುತ್ತೆ ಅಂತ. ಭಕ್ತರೆಲ್ಲ ಅದಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಿದ್ರು. ಆ ಒಂದು ಇದರಲ್ಲಿ ನಾನು ಸುತ್ತಮುತ್ತಲ ಗ್ರಾಮದ ಭಕ್ತರ ಆಶ್ರಯ ಸಹಕಾರದಿಂದ ಈ ಮಠದ ಏಳಿಗೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ.
1: ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ.
2: ಸರ್, ಈ ಒಂದು ಮಠದ ಉಗಮದ ಹಿನ್ನೆಲೆ ಏನು, ಜೊತೆಗೆ ಈ ಒಂದು ಮಠದ ಪರಂಪರೆ ಎಷ್ಟು ಪುರಾತನವಾದದ್ದು, ಅದರ ಒಂದು ಇತಿಹಾಸದ ಅಂಶಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ?
0: 1950 ಈ ಮಠದ ಇತಿಹಾಸ, ಒಂದು 75 ಇತಿಹಾಸ ಇರ್ಬೋದು, ತುಂಬ ಇತಿಹಾಸ ಏನಲ್ಲ. ಆದರೆ ಹಿಂದೆ ಇಲ್ಲಿ ಮಠ ಇರಲಿಲ್ಲ. ನಮ್ಮ ಮೂಲ ಮಠ ಬಂದು ಸಿದ್ಧಮಲ್ಲಿಕಾರ್ಜುನ ಸಿದ್ಧಮಲ್ಲೇಶ್ವರ ಅಂತ ಮಠದ ನೇಮ್ ಇದೆಯಲ್ಲ, ಇದು ಮೂಲ ಮಠ ಬಂದು ಗುಂಡ್ಲುಪೇಟೆ ತಾಲೂಕು ಸೋಮಳಿಯಲ್ಲಿ ಮೂಲ ಮಠ ಇದೆ. ಅವರು ಷಟ್ಸ್ಥಳ ಲಿಂಗೈಕ್ಯ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ, ಈಗಿರೋರು ಸಿದ್ಧಮಲ್ಲಿ ಸ್ವಾಮಿಗಳು, ಹಿಂದೆ ಇದ್ದವರು ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು, ಅವರು ಪವಾಡ ಪುರುಷರು ಕೂಡ ಆಗಿದ್ದರು. ಹಿಂದೆ ನಮಗೆ ಹಳ್ಳಿಗಳಲ್ಲಿ ಕಾಲ್ರ ಮತ್ತು ಪ್ಲೇಗ್ ಅನ್ನೋದು ಇರ್ತಿತ್ತು, ಆವಾಗೇನು ಮೆಡಿಷನ್ ಇರಲಿಲ್ಲ. ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು ಅಂದರೆ ಅವು ಹಿನ್ನೆಲೆಯನ್ನು ತಗೊಂಡು ಹೋಗ್ತೀವಿ ಅಂತಂದರೆ, ನಾವು ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳು ದೇವನೂರು ಮಠದಲ್ಲಿ, ದೇವನೂರು ನಮ್ಗೆ ಇನ್ನೂ ಒಂದು ಮೂಲ, ನಂಜನಗೂಡು ತಾಲೂಕು ದೇವನೂರು ಶ್ರೀ ಗುರುಮಲ್ಲೇಶ್ವರ ಮಠದಲ್ಲಿ ಕಾಯಕ ಮಾಡ್ಕೊಂಡಿದ್ದವರು. ಅಲ್ಲಿದ್ದಂಥ ಭಿಕ್ಷುಕರುಗಳು ಅವರನ್ನು ಸಿದ್ಧಮಲ್ಲೇಶ್ವರ ಮಠಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಿದ್ರು. ನಾನು ವಿದ್ಯಾವಂತನಲ್ಲ, ನಾನು ಏನೂ ಅಲ್ಲ, ಹೆಂಗೆ ಮಠ ನಡೆಸೋದು ಅಂತ ಅವರು ಪ್ರಶ್ನೆ ಮಾಡಿದಾಗ ಅವ್ರನ್ನ, ಏನಿಲ್ಲ ಕಣೋವೆ, ಎಲ್ಲಿ ಕಾಲರ ಪ್ಲೇಗ್ ಇರುತ್ತೆ ಅಲ್ಲಿ ಕರ್ಕೊಂಡು ನೀನು ಉತ್ಸವ ಮಾಡಿದ್ರೆ ಅದೆಲ್ಲ ಹೋಯ್ತದೆ, ನೀನೇ ಅಭಿವೃದ್ಧಿ ಆಯ್ತಿದ್ದೆ ಹೋಗು ಅಂತ ಅವ್ರು ಒಂದು ಆಜ್ಞೆ ಮಾಡಿದರು ಅನ್ನೋದೊಂದು ವಾಡಿಕೆ ಇದೆ. ಅದರಂತೆ ದೇವನೂರು ಮಠದಿಂದ ಅವ್ರನ್ನ ಸೋಮಳಿ ಮಠಕ್ಕೆ ಪೀಠಾಧಿಪತಿಗಳು ಮಾಡಿದರು. ಆ ಪೀಠಾಧಿಪತಿಗಳು ಪ್ರಥಮವಾಗಿ ಸೋಮಳಿಗೆ ಬಂದಾಗ, ಅಂದರೆ ಇಲ್ಲಿ ಕಾಲರ ಪ್ಲೇಗ್ ಇತ್ತಲ್ಲ ಆ ಸಂದರ್ಭದಲ್ಲಿ ಇದ್ದಂಥ ಭಕ್ತರು ಜನಾಂಗ ಸೋಮಳ್ಳಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳನ್ನ ಕರ್ಕೊಂಡ್ಬಂದು ನಾವು ಉತ್ಸವ ಮಾಡಿದ್ರೆ ನಮ್ಮಲ್ಲಿರುವಂಥ ರೋಗ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರಲ್ಲಿ ಅದು ಮೂಡಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳ ಭಿನ್ನ ಕೊಟ್ಟು ಒಂದು ದಿನ ಶ್ರೀ ಗ್ರಾಮಕ್ಕೆ ಕರೆಸಿ ತುಂಬ ಅದ್ಧೂರಿಯಾಗಿ, ಅವತ್ತಿನ ದಿನ ಈ ಥರ ಸೇಮೇನ ಈ ಥರ ಏನಿಲ್ಲ, ನ್ಯಾಚುರಲ್ಲ, ಹಳ್ಳಿಯ ಸೊಗಡು ಬಾಳೆ ಕಂದು ಮಾವಿನ ಸೊಪ್ಪು ಹಸಿ ಚಪ್ರ ಇದೆಲ್ಲ ಹಾಕಿ ಊರಿಂದ ಆಚೆ, ಊರಿಂದ ಆಚೆ ಎಷ್ಟು 1/4 ಕಿಲೋಮೀಟ್ರಿಂದ ಅವರು ಎತ್ತಿನಗಡಿಲಿ ಬರ್ತಾಯಿದ್ದು, ಅಲ್ಲಿಂದ ಸ್ವಾಗತ ಮಾಡಿಕೊಂಡು ಕಳಸ ಕಂಬ ಸತ್ತಿಗೆ ಇದೆಲ್ಲ ಹಾಕೊಂಡು ಕರ್ಕೊಂಡ್ಬಂದು ಅವ್ರನ್ನ ಪಲ್ಲಕ್ಕಿ ಕಟ್ಟಿ ಉತ್ಸವ ಮಾಡಿದಾಗ ಆ ಕಾಲರ ಪ್ಲೇಗು ಅಂತ ತಟ್ಟ ಮೇಲೆ ಇದ್ರಂಥ ಜನ ಇಲ್ಲಿ ಜಮೀನುಗಳಲ್ಲಿ, ಅವರೆಲ್ಲ ಉತ್ಸವ ಮಾಡ್ಕೊಂಡು ಹೋದ್ಮೇಲೆ ಆ ಕಾಲರ ಪ್ಲೇಗ್ ಎಲ್ಲ ಕಡಿಮೆ ಆಗಿ ಮತ್ತೆ ಅವರು ಗ್ರಾಮಕ್ಕೆ ವಾಸವಾಗಿ ಬಂದು ಏನೋ ಒಂದು ನಿಟ್ಟುಸಿರ್ಬಿಟ್ಟು, ಅಂದರೆ ಶಾಂತವಾಗಿ ಗ್ರಾಮದ ವಾತಾವರಣನೇ ಬದಲಾದಾಗ ನಾವು ಸಿದ್ಧಮಲ್ಲೇಶ್ವರರ ಒಂದು ಕೃಪಾಶೀರ್ವಾದದಿಂದ ನಮ್ಮ ಗ್ರಾಮ ಭಾಳ ಆರೋಗ್ಯದಿಂದ ತುಂಬ ಚೆನ್ನಾಗಿ ಮುಂದುವರಿತೇವೆ. ನಾವು ಅವ್ರ ಹತ್ರ ಹೋಗಿ ಅವ್ರದ್ದೊಂದು ಶಾಖಾ ಮಠ ನಾವು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಗ್ರಾಮಗಳಲ್ಲಿ ಎಲ್ಲ ಭಕ್ತಾದಿಗಳು ಕೂತ್ಕೊಂಡು ಮಾತಾಡಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ರ ಹೋದ್ರಂತೆ, ನಮ್ಮ ಒಂದು ಮಠ ಮಾಡಿಕೊಡಿ. ಆಗ ಅವರು ಆಯಿತು ಬಿಡ ಮಾಡೋಣ ಅಂತ ಹೇಳಿ ಭಕ್ತರ ಒಪ್ಪಿಗೆಗೆ

0: ಅವರು ಇದು ಮನೆಯದು ಬಂದು ಶ್ರೀ ಗ್ರಾಮದಲ್ಲಿ ಮಾತಾಡಿ ಇಲ್ಲಿ ಯಾರನ್ನ ಮಾಡ್ಬೋದು ಮಠಾಧಿಪತಿ, ಆ ಸಂದರ್ಭದಲ್ಲಿ ಇವನು ಮಠ ನೇಮಿಸಿ ಮಠ ಅಂತ ಮಾಡಬೇಕು ಅಂದ್ರೆ ಮಠ ಅಂತ ಮಾಡಬೇಕು ಅಂದ್ರೆ ಅವತ್ತಿತ್ತು ಏನು ಅಂತ ಅಂದ್ರೆ ಕಾಡಿತ್ತು, ಇವತ್ತೇನು ಬೇಕು ಅದನ್ನು ಅವತ್ತೇ ತತ್ತಿದ್ದು ಜನ, ಮರ ಮಂಡಿ ಏನು ಬೇಕು ಅವತ್ತೇ ತಂದಿದ್ರು, ಮಠನೂ ಮಾಡಿದ್ರು. ಮಠ ಮಾಡಿದ್ಮೇಲೆ ಈಗ ಅದಕ್ಕೆ ದೀಪ ಹಚ್ಚಿ ಬಂದವ್ರಿಗೆ ಒಬ್ರಿಗೆ ನೀರೋ ಟೀ ಕಾಫಿ ಊಟನ ಕೊಡೋಂಥವ್ರು ಒಬ್ರು ಆಗ್ಬೇಕು, ಯಾರು ನೇಮಿಸ್ಬೇಕು ಅನ್ನೋ ಸಂದರ್ಭ ಬಂದಾಗ ಯಾರೋ ಅವರು ಪೂರ್ವದವ್ರು ನಮಗೆ ಗೊತ್ತಿಲ್ಲ, ಒಬ್ಬರು ನೇಮ್ ಗೊತ್ತಿಲ್ಲ ಅಷ್ಟೇ, ಅವರು ಕರ್ಕೊಂಬಂದಿರಿಸಿದ್ರು ಕಂತೆ ಭಿಕ್ಷದ ಕಾಯಕದ ಮಠ ಮಾಡಿ. ಆಮೇಲೆ ಇಲ್ಲಿ ನಮ್ಮೂರಲ್ಲೇ ಚಂದ್ರಶೇಖರಯ್ಯ ಅಂತ ಈಗ ಆನಂದ್ ಮತ್ತು ಎಚ್ ಸಿ ಗುರುಸ್ವಾಮಿ ಅಂತ ತಾಲೂಕು ಪಂಚಾಯತ್ ಅಧ್ಯಕ್ಷರು ಅವ್ರ ತಂದೆಯವರು ಕಂತೆ ಭಿಕ್ಷದ ಕಾಯಕ ಮಾಡ್ಕೊಂಡು ಇದ್ರಂತಿದ್ದೆ. ಅವರಾದ ನಂತರ ಸರ್ ಇನ್ನೊಬ್ಬರು ವಿಶ್ವಯ್ಯನವರು ಅಂತಿದ್ರು, ಅವರು ಕೂಡ ಕೆಲವು ವರ್ಷಗಳಷ್ಟೇ, ಒಂದು 5 ವರ್ಷ 3 ವರ್ಷ ಈ ಥರ. ಅವ್ರು ಕಾಯಕ ಮಾಡಿ ಮುಗಿದಂತ ಕಾಗೆಮರಳಿ ಅಂತ ಅದು ಯಳಂದೂರು ತಾಲೂಕದು, ಅಲ್ಲಿಯವರೊಬ್ಬರು ರಾಜಶೇಖರ ಸ್ವಾಮಿಗಳು ಅಂತ ಈ ಮಠಕ್ಕೆ ಕರ್ಕೊಬಂದು ಅವರೇ ಅಲ್ಲಿ ಇಲ್ಲಿ ಮಾಡ್ಕೊಬಂದು ಇಲ್ಲಿಗೆ ಬಂದು ನೆಲೆಗೊಂಡಿದ್ರು. ಅವರು ಬಂದು ದಿನನಿತ್ಯ ನಿತ್ಯ ದಾಸೋಹ ಅಂದರೆ ಕಂತೆ ಭಿಕ್ಷದ ಕಾಯಕ ಮಾಡಿ ಬಂದಂಥವ್ರಿಗೆ ಪ್ರಸಾದ ವಿನಿಯೋಗ ಮಾಡ್ಕೊಂಡಿದ್ರು. ಆಗ ಅವರು ಇದೇ ಥರ ಇದ್ರೆ ಮಠ ಮುಂದುವರಿಯೋಕ್ಕಾಗಲ್ಲ, ಇದನ್ನೇನಾದ್ರು ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಶ್ರೀ ಸಿದ್ಧಮಲ್ಲೇಶ್ವರ ಪಟ್ಟದ ಮಠದ ಏಳಿಗೆಗಾಗಿ ಉಂಡಿ ಮಾದಣ್ಣ ಅಂತ ಅವರು 9 ಎಕರೆ 2 ಗುಂಟೆ ಜಮೀನ ಈ ಶ್ರೀಮಠಕ್ಕೆ ದಾನವಾಗಿ ಬರ್ಕೊಟ್ಟಿರ್ತಾರೆ. ಮತ್ತು ಅಂಚಿಪುರ ಕೆಂಗಣಪ್ಪ ಅಂತ ಅವರು ಕೂಡ 1 ಎಕರೆ 20 ಗುಂಟೆ ಅವರು ಮಠದ ಏಳಿಗೆಗಾಗಿ ಅಭಿವೃದ್ಧಿಗೆ ಮಠಕ್ಕೆ ಉಚಿತವಾಗಿ ದಾನವನ್ನು ಮೂಲತಃ ಇಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಅಂಚಿಪುರದಲ್ಲಿ ಮಠ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಹೆಗ್ಗಡದೇವನಕೋಟೆಯಲ್ಲಿ ಸುಮಾರು ಒಂದು ಬೀಚನಹಳ್ಳಿ ಮತ್ತು ಬೀರಂಬಳ್ಳಿ ಜಕ್ಕಳ್ಳಿ ದಡದಳ್ಳಿ ಇವೆಲ್ಲ ಕೆಲವೊಂದು ಒಂದು 5 ರಿಂದ 6 ಮಠಗಳನ್ನ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗಳ ಹಸ್ತದಿಂದ ಪ್ರಾರಂಭ ಮಾಡಲಾಗಿತ್ತು. ಅದನ್ನು ಮುಂದುವರಿಸ್ಕೊಂಡು ಅದು ಆ ಸಂದರ್ಭದಲ್ಲಿ ಕೋರ್ಟು ಪಂಚಾಯತಿ ಅವೆಲ್ಲ ಇರ್ತವೆ, ಅದನ್ನೆಲ್ಲ ಬಗೆಹರಿಸ್ಕೊಂಡು ಒಬ್ಬರು ಪೀಠಾಧಿಪತಿ ಮಾಡಬೇಕು ಅಂತೇಳಿ ಈ ಮಠ ಪ್ರಾರಂಭ ಸ್ವಲ್ಪ ಒಂದು 5 ಅಂಕನಿಟ್ಟು ಇಂದ ಮುಂದೆ ವಸಾರ ಮಾಡಿ ಮಠವನ್ನು ಸ್ಥಾಪನೆ ಮಾಡಿ ಆ ಮಠದ ಉದ್ಘಾಟನೆಗೆ ಚನ್ನಬಸ್ವಾಮಿಗಳನ್ನು ಪುಟ್ಟಸ್ವಾಮಿ ಅಂತ ಇವ್ರ ಹೆಸರು, ಇವರು ನನ್ನೆವಳ ತಾಲೂಕು ಕುರಟಿಯವರು, ದೇವನೂರು ಮಠದಲ್ಲಿ ವಿದ್ಯಾಭ್ಯಾಸ ಮತ್ತು ಗುರುಗಳ ಶಿಷ್ಯರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಅಲ್ಲಿಂದ ಸೋಮಳಿ ಮಠಕ್ಕೆ ಹೋಗಿದ್ದರು, ಸೋಮಳಿ ಸ್ವಾಮೀಜಿ ಕರ್ಕಬಂದಿಲು ಪೀಠಾಧ್ಯಕ್ಷರು ಮಾಡಿ ಮತ್ತೆ ಮಠವನ್ನು ಪಟ್ಟದ ಮಠವನ್ನಾಗಿ ಸ್ಥಾಪನೆ ಮಾಡಿದ್ರು 1980 ಇವರು ಪೀಠಾಧಿಪತಿ ಆದ್ದು. ಆಮೇಲೆ ಹೀಗೆ ಅವರು ಅವರ ಕಾರ್ಯನ ಆ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗ ತುಂಬ ಪ್ರಬಲ ಏನಲ್ಲ. ಆಮೇಲೆ ಹೆಗ್ಗಡದೇವನಕೋಟೆ ಅಂತಂದರೆ ಇವಾಗ ಹಿಂದುಳಿದ ತಾಲೂಕು ಅಂತಂದರೆ ಅವಾಗ ಇನ್ನೂ ತುಂಬ ಹಿಂದೆ ಇತ್ತು ಆರ್ಥಿಕವಾಗಿ, ಯಾವುದೇ ರೀತಿಯಾದ ಅನುಕೂಲಗಳು ಇರಲಿಲ್ಲ, ಸ್ಕೂಲು ಕಾಲೇಜು ಮಾಡ್ಬೋದಾಯ್ತು ಏನು ಬೇಕಾದ್ರೆ ಅನುಕೂಲಗಳು ಸ್ವಲ್ಪ ಕೊರತೆ ಇತ್ತು, ಕಾಡು ಯಾವುದು ಕೂಡ ಅಷ್ಟೊಂದು ಸರಾಗವಾಗಿ ಆಯ್ತಾ ಇರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರು ಉಳ್ಳೆಮಾಳ ಮತ್ತು ಬಿಡುಗಲು ಸರಗೂರಲ್ಲಿ ಕಾನ್ವೆಂಟ್ ತೆಗೆದಿದ್ರು ಯಾರು ಪೂಜ್ಯರು ಚನ್ನಬಸ್ವಾಮಿಗಳು, ಸ್ಕೂಲೆಲ್ಲ ನಡೆಸ್ಬೇಕು ಅಂತೇಳಿ. ಆಮೇಲೆ ಎಸ್ ಎಲ್ ಸಿ 9th 10th ಇವ್ರಿಗೆಲ್ಲ ಈಗೆಲ್ಲ ಕಾಡು ಮೊದಲು ರಸ್ತೆ ಇಲ್ಲ, ಮದಿ ತುಳ್ಕೊಂಡು ಮಂಡಿ ಉದ್ದ ಆಮೇಲೆ ಸ್ಕೂಲ್ಗೆ ಹೋಗ್ಬೇಕಾಗಿದ್ದ ಸಂದರ್ಭ ಇತ್ತು. ಇಲ್ಲಿಂದ ಮುತ್ತಿಗೆ ಉಂಡಿವರೆಗೂ ಚನ್ನಗುಂಡಿ ಬಾಡಿಗೆ ಮಟ್ಕೇರಿಯವರೆಲ್ಲ ಕಾಟ್ವಾಡು. ಆಗ ಒಂದು ಉಚಿತ ವಿದ್ಯಾರ್ಥಿ ನಿಲಯವನ್ನು ಸರ್ವೂರಲ್ಲಿ ಅಂದರೆ ಬಾಡಿಗೆ ಮನೆ ತಗೊಂಡು ಬೇರೆ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ನಡೆಸಿ ಒಂದಷ್ಟು ವರ್ಷಗಳ ಕಾಲ ಅದನ್ನು ನಿರ್ವಹಿಸಿದ್ರು. ಅನಿವಾರ್ಯ ಏನೋ ಕಷ್ಟ ಆಯಿತು ಅನಿಸುತ್ತೆ, ಅದು ಅಲ್ಲೇ ಮುಟ್ಟಕ್ಕೋಯ್ತು. ಮತ್ತು ಅದು ಈಗಲೂ ಇದೆ ಬಿಲ್ಡಿಂಗು, ಆಮೇಲೆ ಮತ್ತೆ ಇವ್ರು ಖಾಲಿ ಜಾಗ ತಗೊಂಡು ಒಬ್ಬರು ದಾನಿಗಳ ಸೈಟ್ ಕೊಟ್ಟು ಬಿಲ್ಡಿಂಗ್ ಕಟ್ಟವ್ರೆ ಸರ್ವರ್ಲ್ಲಿ, ಈಗಲೂ ಇದೆ ವಿದ್ಯಾರ್ಥಿ ನಿಲಯ ಅಂತ ITI ಕಾಲೇಜು ಕೂಡ ಓಪನ್ ಆಗಿತ್ತು, ಅದನ್ನು ಕೂಡ ಏನೂ ಮಾಡೋಕ್ಕಾಗಲಿಲ್ಲ ಆ ಸಂದರ್ಭದಲ್ಲಿ ಏನೇನು ತೊಂದರೆ ಆಗಿ. ಅದಾದ ನಂತರ 2014 ನಮ್ಮನ್ನು ಪೀಠಾಧಿಪತಿಗಳನ್ನಾಗಿ ಮಾಡಿದ್ರು. ಇನ್ನು ನಾವು ಅಂದರೆ ಇಲ್ಲಿ ಮೊದಲನೇ ಗುರುಗಳು ಇವರು ಚನ್ನಬಸ್ವಾಮಿಗಳು, ಎರಡನೇವ್ರು ನಾವು, ಹಿಂದೆ ಇದ್ದವರು ಭಿಕ್ಷದವರು ಅಂತ ಕಂತೆ ಭಿಕ್ಷೆ ಮಾಡ್ತಿದ್ದವರು, ಪೀಠಾಧಿಪತಿಗಳೇನಲ್ಲ ಅವರು. ಅವ್ರೇನು ಮಾಡಿದರು ಆ ದಾರಿಯಲ್ಲಿ ಅವ್ರು ತೋರಿಸ್ಕೊಟ್ಟಂಥ ಹಾದಿಯಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಒಂದಷ್ಟು ಸೇವೆ ಮಠಕ್ಕಾಗಿ ಸೇವೆ ಮಾಡಿಕೊಂಡು ಹೋಗ್ತಾಯಿದ್ವಿ.
1: ಸರ್, ಮಠಗಳು ಒಂದು ಅಕ್ಷರಕ್ಕಾಗಿರ್ಬೋದು, ಅನ್ನಕ್ಕಾಗಿರ್ಬೋದು ಮತ್ತು ಜ್ಞಾನದಾಸೋಹಕ್ಕೆ ಹೆಸರಾಗಿರ್ತವೆ, ತಮ್ಮ ಮಠವು ಈ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಹೌದು, ಮಠಗಳು ಅನ್ನ ಅಕ್ಷರ ದಾಸೋಹಕ್ಕೆ ತುಂಬ ಹೆಸರಾದ್ದು. ನಾವು ನಮ್ಮ ಮಠದಲ್ಲಿ ಏನು ಅಂತಂದರೆ ದಾಸೋಹಕ್ಕೆ ತುಂಬ ಒತ್ತು ಕೊಟ್ಟಿದ್ದೀವಿ, ಅಂದರೆ ಹಸಿವು ಅನ್ನೇನ ಕ್ಷಣಿಕ

0: ತೃಪ್ತಿ ಯಾವ ಜೀವಂತ ವಿದ್ಯೆಯ ಅಂತಂತ ಹೇಳ್ತಾರೆ. ಅಂದರೆ ವಿದ್ಯೆಗೆ ಭಾಳ ಮಹತ್ವ ಇದೆ. ಒಬ್ಬ ವ್ಯಕ್ತಿಗೆ ಒಂದು ಒಂದು ತುತ್ತು ಅನ್ನ ಕೊಟ್ಟು ಅವನು ವಿದ್ಯೆ ಅರ್ಹತೆ ಅಂತ ಮಾಡಿದ್ರೆ ಅವನ ಅನ್ನವನ್ನು ಅವನು ಉಡಿಸ್ಕೊಳ್ಳುವಂಥ ಸಂದರ್ಭನೂ ಕೂಡ ಆಗುತ್ತೆ. ಈಗ ನೋಡಿ ಅನ್ನ ಬೆಳಗ್ಗೆ ತಿಂದರೆ ಮಧ್ಯಾಹ್ನ ಕಸಿತದೆ, ಆದರೆ ವಿದ್ಯೆ ಅವನು ಎಲ್ಲಿ ಬೇಕಾದರೂ ಹೋಗಿ ಅನ್ನ ಹುಟ್ಟಿಸ್ಕೋಬೋದು. ಆ ಸಂದರ್ಭದಲ್ಲಿ ಅನಿವಾರ್ಯ ಆಗಲಿಲ್ಲ. ನಮ್ಮ ಮಠದಲ್ಲಿ ನಿರಂತರವಾಗಿ ಅನ್ನದಾಸೋಹವನ್ನು ಅದನ್ನು ಕೂಡ ನಾವು ಹಿರಿಯ ಪೂಜ್ಯರಿಂದ ಕಲಿತಿದ್ದು. ಯಾಕೆ ಅಂತಂದರೆ ಅದೊಂದು ಘಟನೆ ಇದೆ, ಅದನ್ನು ಕೂಡ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಾಲ್ಯ ಅವಾಗೇನು ನಾವು ತುಂಬ ಇದಾಗಿರಲಿಲ್ಲ. ಒಂದು 12 ಗಂಟೆ 1 ಗಂಟೆ ರಾತ್ರಿ ನಾನು ಮಲಗಿದ್ದೆ. ನಮ್ಮ ಪರಮ ಪೂಜ್ಯ ಚನ್ನಬಸ್ವಾಮಿಗಳು ಮಲಗಿದ್ರು ಕೂಡ ಆಗ ಈ ಇದಿರಲಿಲ್ಲ, ಈ ಬಿಲ್ಡಿಂಗೆಲ್ಲ ಇರಲಿಲ್ಲ. ಹಂಚಿನ ಮನೆ ಇತ್ತು, ಒಂದಿಟ್ಟು ಮತ್ತು ಹೊಸರು 2 ಇತ್ತು. ಅವರು ನಾನು ಹೊಸರಲ್ಲಿ ಮಲಗಿದ್ದೆ, ಅವ್ರು ಒಂದಿಟ್ಟು ಹೊರಗಡೆ ಮಲಗಿದ್ದೆ. ಆಗ ಒಬ್ಬ ಅವ್ರಿಗೆ ಇದಾಗಿತ್ತೇನು, ಮೈಂಡ್ ಅಪ್ಸೆಟ್ ಆಗಿತ್ತು, ಮಾನಸಿಕವಾಗಿ ಅಸ್ವಸ್ಥರಾಗಿರೋರು. ಅವರು ಬಸ್ ಸ್ಟ್ಯಾಂಡಲ್ಲೆಲ್ಲೋ ಮಲಗಿದ್ರು, ಸ್ನಾನ ಏನು ಆ ಥರ ಏನು ಮಾಡಿರಲಿಲ್ಲ. ಯಾವ ಜನಾಂಗ ಅಂತೇನಿಲ್ಲ, ಜಾತಿ ಇಲ್ಲ, ಗೊತ್ತಿಲ್ಲ. ಅವ್ರು ರಾತ್ರಿ ಒಂದು 12:30 ಗೊತ್ತಿಲ್ಲ. ಪಾಪ ಅವನಿಗೆ ಹಸಿವಾಗಿರ್ಬೋದು, ಅವನಿಗೇನು ಮಠ ಅಂತ ಅನ್ನಿಸ್ತೋ ಇಲ್ಲ ಮನೆ ಅಂತ ಅನ್ನಿಸ್ತೋ, ಬಂದು ಮಠಕ್ಕೆ ಬಾಕಲ್ ಬಟ್ಟದ. ನನಗೆ ಎಚ್ಚರ ಇತ್ತು, ಆಗ ಎಚ್ಚರ ಇದ್ದರೂ ನಾನು ಹೇಳಲಿಲ್ಲ. ಆಗ ನಾನು ಅವತ್ತು ಇನ್ನೂ ಯಾರೋ ಇದ್ದರೂ ನನಗೆ ನೆನಪಿಲ್ಲ, ನಾನು ಹೇಳಲಿಲ್ಲ. ನಮ್ಮ ಬುದ್ಧಿಯವರೇ ದೊಡ್ಡವರು ಎದ್ದು ಬಾಕಲ್ ತೆಗೆದ್ರು. ಆಗ ಅಲ್ಲಿ ನೋಡಿದಾಗ ಮಾನಸಿಕ ಅಸ್ವಸ್ಥೆ ಒಗೊಂಡಿದ್ದಂಥ ವ್ಯಕ್ತಿ ಆಚೆ ಇದ್ದದು. ಅವ ಏನಪ್ಪ ಇಷ್ಟೊತ್ತಲ್ಲಿ ಬಂದಿದೆ ಇದಕ್ಕ ಅಂತ ಅವ್ರು ಕೇಳಿದಾಗ, ಒಟ್ಟ ಸಿದ್ಧದ ಅನ್ನ ಬೇಕು ಅಂತ ಅವನು ಕೇಳ್ದ. 12 ಗಂಟೆ ಆಗಿತ್ತು ಆ ಸಮಯ, ಅನ್ನ ಇರಲಿಲ್ಲ ಮಠದಲ್ಲಿ, ಅನ್ನ ಖಾಲಿಯಾಗಿತ್ತು, ಸಾಂಬಾರಿತ್ತು. ಆಗ ಬುದ್ಧರು ಅವರೇ ಹೋಗಿ ಅಡುಗೆ ಮನೆಗೆ ಸ್ವತಃ ಪಾತ್ರೆ ಎಲ್ಲ ನೋಡಿ ಆಮೇಲೆ ಬಂದರು. ಯಾಕೆ ಅಂತಂದ್ರೆ ಅನ್ನ ಇರಲಿಲ್ಲ ಅಲ್ಲಿ. ಆಮೇಲೆ ಬಂದು ನನ್ನ ಎಡಿಸ್ತರು. ಅಂದರೆ ನಾನು ಎಚ್ಚರವಾಗಿದ್ದೆ, ಅವ್ರು ಬಾಕಲು ತೆಗೆದಾಗ ಅವ್ರು ಅಡುಗೆ ಮನೆ ಅಂದರೆ ಅನ್ನ ಇದ್ದಿದ್ರೆ ಅವ್ರು ನನ್ನ ಹೇಳಿಸ್ತಿರ್ಲಿಲ್ಲ, ಅನ್ನ ಅವರೇ ಕೊಟ್ಟಿರೋರು ಅನಿಸುತ್ತೆ. ನಾನು ಹೇಳಿಸಿ ಪಾಪ ಒಟ್ಟಷ್ಟು ಪಡ್ದ ಅನಿಸುತ್ತೆ, ಪಾಪ ಬಂದು ಇಷ್ಟೊತ್ತಿನ ರಾತ್ರಿ ಅನ್ನ ಕೇಳ್ತಾನೆ, ಮಾಡಿಕೊಟ್ಬಿಡ ಒಂಚೂರು ಅಂತ ಹೇಳಿದ್ರು. ನನಗೆ ಅದು ಆವತ್ತಿನ ದಿನ ಏನಿಸ್ತೀನಿ, ಬುದ್ಧಿಯವ್ರಿಗೆ ಏನು ಮಾಡೋ ಕೆಲಸ ಇಲ್ಲ, ನಮ್ಮನ್ನೆಲ್ಲ ಸಾಕು ಮಾಡ್ತಾರೆ ಅನ್ಕೊಂಡು ಬೈಕನ್ನು ಮಾಡಿ ಕೊಟ್ಟಿದ್ದೀನಿ, ಕೊಟ್ಟಿರೋ ಸತ್ಯ. ಅದು ಎಷ್ಟೋ ನಾನು ಪೀಠಾಧಿಪತಿಗಳಾದಮೇಲೆ ಅದನ್ನು ಎಷ್ಟೋ ಸರಿ ನೆನೆಸ್ಕೊಂಡಿರ್ತೀನಿ. ಅನ್ನ ಹಾಕೋದು ಅಂತಂದರೆ ಹಸಿವಿಲ್ಲದೆ ಇರೋನ್ರಿಗೆ ಅನ್ನ ಹಾಕಿದ್ರೆ ಆಗೋಲ್ಲ, ಹಸಿವಿರೋನಿಗೆ ಅನ್ನ ಹಾಕಿದ್ರೆ ಅದು ಭಗವಂತನಿಗೆ ತಲುಪುತ್ತೆ. ನಾವು ಯಾರೋ ಗೊತ್ತಿರೋ ವ್ಯಕ್ತಿಗೆ ಅನ್ನ ಹಾಕೋದಲ್ಲ, ಇಲ್ಲ ಯಾರೋ ಏನೋ ಕೊಡ್ತಾರೆ ನಮ್ಗೆ ಆ ವ್ಯಕ್ತಿ ಅಂತ ಅನ್ನ ಹಾಕೋದಲ್ಲ, ಅವನಿಂದ ಏನು ಬಯಸ್ತೀವಿ ಅನ್ನ ಹಾಕೋದಲ್ಲ, ಅದು ನಿಜವಾದ ದಾಸೋಹ ಅನ್ನೋ ಭಾವನೆ ಇಟ್ಕೊಂಡು ಅವರು ಮಾಡಿರೋವಂಥ ಕಾರ್ಯಗಳನ್ನ ನಾವು ನೆನಪು ಮಾಡ್ಕೊಂಡು ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ.
1: ಸರ್, ಇಲ್ಲಿ ದಿನನಿತ್ಯ ನಡೆಯುವಂತಹ ಒಂದು ಪೂಜಾ ಕೈಂಕರ್ಯಗಳಾಗಿರ್ಬೋದು ಹಾಗೂ ವಿಶೇಷವಾಗಿ ಪಾಲಿಸಿಕೊಂಡು ಬಂದಿರುವಂತಹ ಮಠದ ಸಂಪ್ರದಾಯಗಳಾಗಿರ್ಬೋದು, ಜೊತೆಗೆ ಶಿವರಾತ್ರಿ ಅಥವಾ ಕಾರ್ತಿಕ ಮಾಸದ ಸಂದರ್ಭಗಳಲ್ಲಿ ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಪುನಸ್ಕಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ.
0: ಅಂದರೆ ಸರ್, ಇಲ್ಲಿ ನಾವು ಮಾರ್ಚಲ್ಲಿ ಮಾಘಮಾಸ ಕೃಷ್ಣ ಪಕ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಆರಾಧನೆ ಮಾಡುವಂಥ ವಾರ್ಷಿಕ ಆರಾಧನೆ ಮಾಡುವಂಥ ಕಾರ್ಯಕ್ರಮ ಇದೆ. ಪ್ರತಿನಿತ್ಯ ಬೆಳಗ್ಗಿನ ಜಾವ 5 ಗಂಟೆಗೆ ನಾವು ಎದ್ದು ಇಷ್ಟಲಿಂಗ ಪೂಜೆಯನ್ನು ಮುಗಿಸಿರ್ತೀವಿ. ಅಂದರೆ ಇಲ್ಲಿ ಯಾರು 3-4 ತಲೆಮಾರಾಗಿ 150-200 ಶತಮಾನಗಳು ಕಳೆದಿದ್ರೆ ಒಂದಷ್ಟು ಜನ ಹಿರಿಯರ ಗದ್ದಿಗೆ ಇವೆಲ್ಲ ಇರೋದು ರುದ್ರಾಭಿಷೇಕ ಪೂಜೆಗಳೆಲ್ಲ ಇರುತ್ತಿದ್ದು ಅದೇನಿಲ್ಲ, ನಾವೇನಿದ್ದೀವಿ ಈಗ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ. ಪ್ರತಿ ಮಾಘಮಾಸ ಕೃಷ್ಣ ಪಕ್ಷದಲ್ಲಿ ಮಠದ ಕಾರ್ಯಕ್ರಮ ಕೈಗೊಳ್ತೀವಿ. ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ, ಕೆಲವು ಸಂದರ್ಭ ದಾಸೋಹವನ್ನು ಮಾಡ್ತೀವಿ, ಕೆಲವು ಸಂದರ್ಭ ದೀಪ ಹಚ್ಚಿ ಪೂಜೆಯನ್ನು ಮುಗಿಸ್ಕೊಡ್ತೀವಿ. ಧನುರ್ಮಾಸದಲ್ಲಿ ಪ್ರತಿನಿತ್ಯ 3 ಗಂಟೆಗೆ ಎದ್ದು ಇಷ್ಟಲಿಂಗ ಪೂಜೆ ಮಾಡಿ ಪ್ರತಿನಿತ್ಯ ಗ್ರಾಮದ ಸದ್ಭಕ್ತರೆಲ್ಲ ಕೂಡ ಬರ್ತಾರೆ, ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು, ಎಲ್ಲ ಅವ್ರವ್ರ ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಎಲ್ಲ ಬರ್ತಾರೆ ಮಠಕ್ಕೆ. ನಮಸ್ಕಾರ ಮಾಡಿ ಮಠದಲ್ಲಿ ಪ್ರತಿನಿತ್ಯ ಅವರೇ ದಾಸೋಹಕ್ಕೂ ಕೂಡ ಅವರೇ, ಇವತ್ತು ಒಬ್ಬರು ನಾಳೆ ಒಬ್ಬರು ಅಂತ ಅವರೇ ವಹಿಸ್ಕೊಂಡು ಪ್ರತಿನಿತ್ಯ ದಾಸೋಹಕ್ಕೆ ಏನು ಬೇಕು ಅಂತಂದು ಹಾಕ್ತಾರೆ. ನಾವು ಮಾಡಿ ಅದನ್ನ ಪ್ರಸಾದನ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
1: ಸರ್, ಇಂದಿನ ಒಂದು ಆಧುನಿಕ ಯುಗದಲ್ಲಿ ಯುವ ಪೀಳಿಗೆಗೆ ಆಧ್ಯಾತ್ಮಿಕ ಸಂಸ್ಕಾರ ನೀಡಲು ಮಠವು ಯಾವ ರೀತಿಯ ಒಂದು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾ ಇದೆ, ಅದರ ಬಗ್ಗೆ ತಿಳಿಸೋದಾದರೆ?
0: ಸರ್, ಇದು ತುಂಬ ಮುಖ್ಯವಾದಂಥ ವಿಚಾರ. ನಾವು ಯುವ ಪೀಳಿಗೆಗೆ ಎಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು, ದುಡಿಬೇಕು, ಕಾಯಕ ಮಾಡಬೇಕು, ಮತ್ತು ನಮ್ಮಲ್ಲಿ ಏನಾದರೂ ಒಂದು ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀನಿ, ನಮ್ಮ ಯುವ ಪೀಳಿಗೆ ನಮ್ಮ ಗ್ರಾಮ ಅಂತಲ್ಲ ಜಾತಿ ಧರ್ಮ ಅಂತಲ್ಲ, ಯುವ ಪೀಳಿಗೆಗೆ ಆಗುವಂಥ ಈಗ ವಿದ್ಯೆ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಹಳ್ಳಿಲೇ ಉಳಿದ್ಬಿಟ್ಟವ್ರೆ. ಏನಾದ್ರು ಒಂದು ಟ್ರೈನಿಂಗ್ ಸೆಂಟರ್ ತೆಗಿಬೇಕು ಅನ್ನೋ ಆಸೆ ಇದೆ. ಈಗ ಏನಾಗಿದೆ ಅಂತಂದರೆ ಈಗ ಒಬ್ಬ ಪ್ಲಮ್ಮಿಂಗ್ ಕೆಲಸ ಆಗ್ಬೋದು, ಆ ವೃತ್ತಿ

0: ಅದೇನು ಕಡಿಮೆ ವೃತ್ತಿ ಅಲ್ಲ. ಅವ್ನು ನಿತ್ಯ ಶ್ರದ್ಧಾ ನಿಷ್ಠೆಯಿಂದ ಅವ್ನು ಕೆಲಸ ಮಾಡೋ, ಒಂದು ತಿಂಗಳಲ್ಲಿ 100,00,000 ಸಂಪಾದನೆ ಮಾಡುವಂಥ ಸಂದರ್ಭ ಇದೆ. ಒಂದು ವೈರಿಂಗ್ ಕೆಲಸ ಆಗಿರ್ಬೋದು, ಒಂದು ನಲ್ಲಿ ಅದು ಪ್ಲಮ್ಮಿಂಗ್ ಆಯಿತು, ವೈರಿಂಗು, ಮತ್ತು ಇನ್ನು ಈಗ ಪಿ ಸಿ ಸಣ್ಣ ಪುಟ್ಟ ಉದ್ಯೋಗಗಳು ಹೋಗುವಂಥ ಅವಕಾಶಗಳು, ಕಂಪ್ಯೂಟರ್ ಸೆಂಟರು, ಈ ಥರ ಎಲ್ಲ ಮುಂದೆ ಯುವಕರಿಗೆ ಅದನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಭಾವನೆ ಇದೆ. ಅದನ್ನು ಮಾಡ್ತೀನಿ. ಆಧ್ಯಾತ್ಮಿಕ ಸಂಸ್ಕಾರದ ಬಗ್ಗೆ ಖಂಡಿತ ಕೂಡ ಈ ಆಗಸ್ಟಿಂದ ನಾನು ಸಂಕಲ್ಪ ಮಾಡಿಬಿಟ್ಟಿದ್ದೀನಿ. ಶ್ರಾವಣ ಮಾಸದಲ್ಲಿ ಶನಿವಾರ ದಿನ ಪ್ರತಿ ಶನಿವಾರ ಪ್ರವಚನ ಕಾರ್ಯಕ್ರಮ ಮಾಡಬೇಕು. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ತುಂಬ ಭಾಳ ಮುಖ್ಯವಾದದ್ದು. ಯುವಕರು ನೋಡ್ತಿದ್ದಾಗೆ ಎಲ್ಲ ಸಂಸ್ಕಾರ ಒಂದು ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗುವಂಥದ್ದು ಹೆಚ್ಚು ಕಾಣ್ತಾ ಇದೆ ನಮಗೆ. ಅದರಿಂದ ಅವ್ರಿಗೆ ಮತ್ತೆ ನಾವು ನಮ್ಮ ಧರ್ಮದಲ್ಲಿ ನಾವು ಇದು ಮಾಡಬಾರ್ದು, ಇದನ್ನು ಮಾಡಬೇಕು ಅನ್ನೋ ಮನದಟ್ಟು ಅವ್ರನ್ನ ಮಾಡಿ ಆ ಒಂದು ಕಾರ್ಯಕ್ರಮವನ್ನ ಮಾಡಿ ಅವ್ರಿಗೆ ಏನಾದರೂ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಅನ್ನೋದು ನಿರ್ಧಾರ ಇದೆ ನಮಗೆ. ಶ್ರಾವಣ ಮಾಸದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಸ್ತೀನಿ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಮತ್ತು ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ನೀವು ನೀಡಲು ಬಯಸುವಂತಹ ಸಂದೇಶ ಏನು, ಅದರ ಬಗ್ಗೆ ತಿಳಿಸೋದಾದರೆ?
0: ನಾನು ಕಂಡಂಗೆ ಹೆಗ್ಗಡದೇನಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿರುವಂಥವರೆಲ್ಲ ರೈತಾಪಿ ಜೀವನದವರು, ಎಲ್ಲ ವೃತ್ತಿಯಲ್ಲಿ ವ್ಯವಸಾಯ ವೃತ್ತಿ ಜಾಸ್ತಿ. ಭಗವಂತ ಅವರಿಗೆಲ್ಲ ಒಳ್ಳೆಯ ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಕಾಲಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಅವ್ರ ನಿರೀಕ್ಷೆಗಂತೆ ಆಗಲಿ. ನಾವು ಏನು ಭಾವಿಸಿದ್ದೀವಿ ಅಂತಂದರೆ, ಕೃಷಿ ಮಾಡುವವನ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವವನ ಜನ್ಮವೇ ಪಾವನ ಅಂತ. ಅಂದರೆ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಕೃಷಿ ಮಾಡುವಂಥವ್ರು ಜಾಸ್ತಿ. ಅವ್ರ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಅವರಲ್ಲ ನಾನು ಪಾವನ ಆದೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಭಗವಂತನ ಕೃಪಾಶೀರ್ವಾದ ಅವರೆಲ್ಲರ ಮೇಲೂ ಇರಲಿ. ಅವರೆಲ್ಲ ಸಮೃದ್ಧಿಯಾಗಿ ಚೆನ್ನಾಗಿ ಸಂತೋಷವಾಗಿ ಆರೋಗ್ಯವಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋದು ನನ್ನ ಒಂದು ಆಶಯ. ಶುಭವಾಗಲಿ
1: ಸರ್. ಈ ಒಂದು ಮಠದ ದಿವ್ಯ ಸನ್ನಿಧಿಯ ಇತಿಹಾಸವನ್ನು ಹಾಗೂ ಮಠದ ಶ್ರೇಷ್ಠ ಪರಂಪರೆಯನ್ನು ಇಷ್ಟು ಅರ್ಥಪೂರ್ಣವಾಗಿ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ನಮಸ್ಕಾರ. ಶ್ರೀಮಠದಲ್ಲಿ ಈಗ ಮುಂದಿನ ನಮ್ಮ ಸಮಾಜದ ಏಳಿಗೆಗಾಗಿ ಒಂದು ಯುವಕರ ಒಂದು ಪ್ರೇರೇಪಣೆಗೆ, ಅಂದರೆ ಯುವಕರ ಒಂದು ಮುಂದಿನ ಭವಿಷ್ಯಕ್ಕಾಗಿ ಮಠದಲ್ಲಿ ಈ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳು, ಕೆಲವೊಂದು ಟ್ರೈನಿಂಗ್ ಸೆಂಟ್ರ್ಗಳು, ಮತ್ತು ಎಜುಕೇಷನ್ ಟ್ರಸ್ಟ್ ಮಾಡಿ ವಿದ್ಯಾರ್ಥಿ ವಿದ್ಯಾನಿಲಯವನ್ನು ತೆರೆದು ಒಂದು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ನಮ್ಮ ಆಶೆ. ಹಾಗೆ ಎಲ್ಲ ಸದ್ಭಕ್ತರು ಕೂಡ ಸನ್ಮಾರ್ಗದಲ್ಲಿ ಸತ್ಯಶುದ್ಧ ಕಾಯಕದಿಂದ ಕಾರ್ಯಸೊಪ್ಪಾದರೂ ಕೂಡ ಕಾಯಕದಿಂದ ಬದ್ದದ್ದು ಕಾರ್ಯಸೊಪ್ಪಾದರೂ ಕೂಡ ಪಂಚಾಮೃತಕ್ಕೆ ಸಲ್ಲುವುದಯ ಅಂತ ಎಲ್ಲ ಕಾಯಕ ಮಾಡಿ ಪ್ರಸಾದ ಮಾಡೋದು ತುಂಬ ಉತ್ತಮವಾದದ್ದು. ಕಾಯಕ ಕೈಲಾಶ ಅಂತ ಬಸವಣ್ಣವರು ಹೇಳಿದ್ದಾರೆ. ಪಾಲಿಸಿ ಒಳ್ಳೆಯ ಸನ್ಮಾರ್ಗ ಒಳ್ಳೆಯ ಸತ್ಯ ಶುದ್ಧ ನಡೆಯಲಿ ಎಲ್ಲ ನಡಿಬೇಕು ಅಂತ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ನನ್ನ ಶಕ್ತಿ ಮೀರಿ ನನ್ನಿಂದ ಏನಾಗ್ಬೋದು ಈ ಸಮಾಜಕ್ಕೆ ಅದನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ.
1: ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಅಥವಾ ಮತ್ತೊಂದು ಮಠದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಕೇಳುಗರ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಅಂಚಿಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷತೆ, ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟಾದಾರಿ ಸ್ವಾಮಿಗಳ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಹಾಗೂ SVYM ನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಮಂಜುನಾಥ್, ಪ್ರೇಮ, ಭರಮಪ್ಪ ಪೂಜಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18 ಜೂನ್ 2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಇತ್ತೀಚಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 85 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಏಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 78 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಿಜ್ಞಾನವು ಭೌತಿಕ ಮತ್ತು ಪ್ರಾಯೋಗಿಕ ಚಟುವಟಿಕೆಯಾಗಿದ್ದು ವೀಕ್ಷಣೆ ಮತ್ತು ಪ್ರಯೋಗದ ಮೂಲಕ ಭೌತಿಕ ಹಾಗೂ ನೈಸರ್ಗಿಕ ಪ್ರಪಂಚದ ರಚನೆ ಮತ್ತು ನಡವಳಿಕೆಯ ವ್ಯವಸ್ಥಿತ ಅಧ್ಯಯನವಾಗಿದೆ. ಸೈನ್ಸ್ ಅಂದರೆ ವ್ಯವಸ್ಥಿತ ಅಂದರೆ ಸಮಗ್ರ, ತನಿಖೆ, ಪರಿಶೋಧನೆ, ನೈಸರ್ಗಿಕ ಕಾರಣಗಳು ಎಂದರ್ಥ. 1610 ಸುಮಾರಿಗೆ ಕೆಲವು ಖಗೋಳ ಸಂಶೋಧನೆಗಳನ್ನು ಮಾಡಿ ಗೆಲಿಲಿಯೋ ಅವರನ್ನು ವಿಶ್ವ ವಿಜ್ಞಾನ ಸಮುದಾಯವು ವಿಜ್ಞಾನದ ಪಿತಾಮಹ ಎಂದು ಪರಿಗಣಿಸುತ್ತದೆ. 476 CE ಜನಿಸಿದ ಭಾರತೀಯ ವಿದ್ವಾಂಸ ಆರ್ಯಭಟರು ಸೂರ್ಯ ಕೇಂದ್ರದಲ್ಲಿ

ಇದ್ದಾನೆ. ಸೌರವ್ಯೂಹದ ಎಲ್ಲ ಗ್ರಹಗಳು ಅದರ ಸುತ್ತ ಸುತ್ತವೆ ಎಂಬ ಸೂರ್ಯ ಕೇಂದ್ರಿತ ಸಿದ್ಧಾಂತ ಸೇರಿದಂತೆ ಅನೇಕ ಖಗೋಳ ಸಂಶೋಧನೆಗಳನ್ನು ಮಾಡತೊಡಗಿದರು. ಆದರೆ ಅಂತಾರಾಷ್ಟ್ರೀಯ ವ್ಯವಹಾರಗಳ ಮೇಲಿನ ಪಾಶ್ಚಿಮಾತ್ಯ ಪ್ರಭಾವ ಪ್ರಾಬಲ್ಯದಿಂದ ಆರ್ಯಭಟ್ಟರಿಗೆ ಯಾವುದೇ ಹೆಸರು ಗೌರವ ದೊರಕಲಿಲ್ಲ. 1928 ಫೆಬ್ರವರಿ 28 ಭಾರತೀಯ ಭೌತಶಾಸ್ತ್ರ

0: ಮಾಡುತ್ತದೆ. ಅವರ ಸಂಶೋಧನೆಗಾಗಿ ಅವರಿಗೆ 1930 ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗಾದರೆ ಈ ರಾಮನ್ ನಿಯಮದ ಎಫೆಕ್ಟನ್ನು ನೋಡುವುದಾದರೆ, ರಾಮನ್ ಎಫೆಕ್ಟ್ ಎಂದರೆ ಧೂಳು ಮುಕ್ತ ಮಾಧ್ಯಮದ ಮೂಲಕ ಬೆಳಕು ಹಾದು ಹೋದಾಗ ಬೆಳಕಿನ ಒಂದು ಭಾಗವು ಹೊರಬರುತ್ತಿರುವ ಬೆಳಕಿಗಿಂತ ಭಿನ್ನವಾದ ಬಣ್ಣದೊಂದಿಗೆ ಹೊರಹೊಮ್ಮುತ್ತದೆ. ವೈಜ್ಞಾನಿಕ ಪರಿಭಾಷೆಯಲ್ಲಿ ಅದು ಧೂಳು ಮುಕ್ತ ಮಾಧ್ಯಮದ ಮೂಲಕ ಬೆಳಕು ಹಾದು ಹೋದಾಗ ಬೆಳಕಿನ ಕಣಗಳು ಮಾಧ್ಯಮದ ಅಣುಗಳಿಂದ ಚದರಿ ಹೋಗಿ ಬೆಳಕಿನ ಒಂದು ಸಣ್ಣ ಭಾಗವು ಬೇರೆ ತರಂಗಾಂತರದೊಂದಿಗೆ ಹೊರಹೊಮ್ಮುತ್ತದೆ. 1928 ಅವರು ಕಂಡುಹಿಡಿದ ಈ ಆವಿಷ್ಕಾರಕ್ಕೆ ರಾಮನ್ ಎಫೆಕ್ಟ್ ಎಂದು ಹೆಸರು ಇಡಲಾಯಿತು. ಇದಕ್ಕೆ ಬೇಕಾದ ಪ್ರಯೋಗಗಳ ಸರಣಿಯನ್ನು ಕಲ್ಕತ್ತಾದ ಪ್ರಯೋಗಾಲಯದಲ್ಲಿ ನಡೆಸಲಾಯಿತು. ಆ ಸಮಯದಲ್ಲಿ ರಾಮನ್ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಬೌದ್ಧ ಮಂಡಳಿ ಪೀಠದ ಅಧ್ಯಕ್ಷರಾಗಿದ್ದರು. ರಾಮನ್ ರವರಿಗೆ ಈ ಆವಿಷ್ಕಾರದ ಕಲ್ಪನೆ ಮೂಡಿದ ಪ್ರಚೋದಕ ಕ್ಷಣ ಕುತೂಹಲಕಾರಿಯಾಗಿದೆ. 1921 ಜುಲೈನಲ್ಲಿ ರಾಮನ್ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರತಿನಿಧಿಯಾಗಿ ವಿಶ್ವವಿದ್ಯಾನಿಲಯದ ಕಾಂಗ್ರೆಸ್ನಲ್ಲಿ ಭಾಗವಹಿಸಲು ಇಂಗ್ಲೆಂಡ್ನಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಪ್ರಯಾಣಿಸುತ್ತಿದ್ದರು. ಇಂಗ್ಲೆಂಡ್ನಿಂದ ಹಿಂತಿರುಗುವಾಗ ಅಡಗಿನ ವೀಕ್ಷಕ ಕಟ್ಟೆಯ ಮೇಲೆ ನಿಂತಿರುವಾಗ ಸಮುದ್ರ ಮತ್ತು ಆಕಾಶವು ಅವರ ಕಲ್ಪನೆಯನ್ನು ಸೆಳೆಯಿತು. ಮೆಡಿಟೇರಿಯನ್ ಸಮುದ್ರದ ಮತ್ತು ಆಕಾರದ ನೀಲಿ ಬಣ್ಣವು ರುದ್ರ ರಮಣೀಯವಾಗಿತ್ತು. ಸಮುದ್ರದ ನೀಲಿ ಬಣ್ಣಕ್ಕೆ ಆಕಾಶದ ನೀಲಿ ಬಣ್ಣದ ಪ್ರತಿಬಿಂಬ ಕಾರಣವೆಂದು ಭಾವಿಸಲಾದ ಸಿದ್ಧಾಂತವನ್ನು ಅವರು ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡರು. ಕೆಲವು ಹೊಸ ಉತ್ತರಗಳು ಮಿನುಗದವು. ನೀರಿನ ಮೂಲಕ ಬೆಳಕು ಹಾದು ಹೋಗುವಾಗ ನೀರಿನ ಅಣುಗಳಿಂದ ಉಂಟಾಗುವ ವಿವರ್ತನೆಯ ಪರಿಣಾಮದಿಂದಾಗಿ ಸಮುದ್ರವು ನೀಲಿಯಾಗಿ ಕಾಣುತ್ತದೆ ಎಂಬ ಹೊಸ ವಿಚಾರ ಅವರಲ್ಲಿ ಉದ್ಭವಿಸಿತು. ಸರಿಸುಮಾರಿಗೆ 26 ಬಾಂಬೆಗೆ ಬಂದಿಳಿದ ತಕ್ಷಣ ಅವರು ನೇಚರ್ ಮ್ಯಾಗಝಿನ್ಗೆ ದಿ ಕಲರ್ ಆಫ್ ದಿ ಸಿ ಎಂಬ ಪ್ರಬಂಧವನ್ನು ಬರೆದು ಕಳುಹಿಸತೊಡಗಿದರು. ಅಂತಹ ಪ್ರಜ್ಞೆಯೇ ದೃಕ್ ಶಾಸ್ತ್ರ ಚದುರುವಿಕೆಯಿಂದ ಬೆಳಕಿನ ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ ಎಂದು ಸಿವಿಆರ್ ಊಹಿಸಲು ಕಾರಣವಾಯಿತು. ರಾಮನ್ ರವರ ಸಿದ್ಧಾಂತವನ್ನು ದೃಢೀಕರಿಸುವ ದ್ರವಗಳ ಮೇಲಿನ ಅಂತಿಮ ಪ್ರಯೋಗವನ್ನು 8 ಫೆಬ್ರವರಿ 1928 ನಡೆಸಲಾಯಿತು. ಇದರ ಒಂದು ವಾರದೊಳಗೆ ರಾಮನ್ ನೇಚರ್ ಮ್ಯಾಗಝಿನ್ಗೆ ಒಂದು ಟಿಪ್ಪಣಿಯನ್ನು ಸಹ ಕಳುಹಿಸಲಾಯಿತು. ಅವರ ಸಂಶೋಧನೆಗಳನ್ನು March 1928 ಬೆಂಗಳೂರಿನಲ್ಲಿ ವೈಜ್ಞಾನಿಕ ಸಮುದಾಯಕ್ಕೆ ಪ್ರಸ್ತುತಪಡಿಸಲಾಯಿತು ಮತ್ತು ಆವಿಷ್ಕಾರವನ್ನು ರಾಮನ್ ನಿಯಮ ಎಂದು ಹೆಸರಿಸಲಾಯಿತು. ರಾಮನ್ ಆವಿಷ್ಕಾರಕ್ಕಾಗಿ ರಾಮನ್ 1930 ನೊಬೆಲ್ ವಿಜ್ಞಾನ ಪ್ರಶಸ್ತಿಯನ್ನು ಪಡೆದರು. ರಾಮನ್ ಈ ಪ್ರಶಸ್ತಿಯ ಮೊದಲ ಭಾರತೀಯ ಪುರಸ್ಕೃತರಾದರು. ಅವರು December 10 ವೈಯಕ್ತಿಕವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಲು ಸ್ಟಾಕ್ಹೋಮ್ಗೆ ತೆರಳಿದರು. ಆ ಸಂಜೆ ಔತಣ ಕೂಟದಲ್ಲಿ ರಾಮನ್ ರವರ ಭಾಷಣವು ವಾಕ್ಚಾತುರ್ಯದ ಒಂದು ಮೇರುಕೃತಿಯಾಗಿತ್ತು. ಅದು ಪ್ರಚಂಡ ಚಪ್ಪಾಳಿಗಳನ್ನು ಪಡೆಯಿತು. ಆಗ ಅಲ್ಲಿದ್ದ ಬ್ರಿಟಿಷ್ ರಾಯಭಾರಿಗೆ ಭಾರತೀಯನೊಬ್ಬ ಪ್ರಶಸ್ತಿ ಪುರಸ್ಕೃತನಾಗಿರುವುದು ಸಹಿಸಲಾರದ ವಿಷಯವಾಗಿತ್ತು. ಅವರ ಭಾಷಣ ಕೇಳಲು ಯಾವ ಉತ್ಸಾಹವನ್ನ ತೋರಲಿಲ್ಲ. ಕೇಳುಗುರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳಿದ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಮನ್ ಪರಿಣಾಮ ಎಂಬ ಆವಿಷ್ಕಾರ ಕುರಿತು ಕಾರ್ಯಕ್ರಮವನ್ನು ಕೇಳಿದರೆ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ವರ್ಣಿಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕ

0: ಗತಿಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವನು ಶ್ರದ್ಧಾಪೂರ್ವಕ ಆಯಾ ಸ್ವರೂಪದ ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತನಾದ ಹಾಗೂ ತನಗೆ ಬೇಕಾದ ಕಾಮ ಫಲಗಳನ್ನು ಹೊಂದುತ್ತಾನೆ ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತನ್ನು ನಾವು ಸವಿವರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಯಾವಾಗ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಬೇಡುತ್ತೇವೆಯೋ ಭಗವಂತನೇ ಅವನ ಕೋರಿಕೆಗಳನ್ನು ಆ ದೇವತೆಗಳ ಮೂಲಕ ಈಡೇರಿಸುತ್ತಾನೆ. ಒಂದೇ ಭಗವತ್ ಶಕ್ತಿ ಎಲ್ಲ ದೇವದೇವಿಯರ ಮೂಲಕವಾಗಿಯೂ ಕೆಲಸ ಮಾಡುತ್ತಿರುವುದು ಉಪಾಸನೆ ಮಾಡುವವನಿಗೆ ಇದು ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರಿಗೆ ಇದು ಗೊತ್ತಿದೆ. ದೇವರಾದರೋ ಉದಾರ ದೃಷ್ಟಿಯಿಂದ ನೋಡುತ್ತಾನೆ. ಪಾಪ ಜೀವಿಗಳು ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತಾರೆ. ಎಲ್ಲರಿಗೂ ಅದು ಮಿಥ್ಯ, ಪ್ರಯೋಜನವಿಲ್ಲ. ದೇವರೊಬ್ಬನೇ ಸತ್ಯ ಎಂಬುವುದು ತಿಳಿದಿಲ್ಲ. ಒಂದು ವೇಳೆ ಬೌದ್ಧಿಕವಾಗಿ ತಿಳಿದಿದ್ದರೂ ಕೂಡ ಮನಸ್ಸಿನ ಚಪಲ ಬಿಟ್ಟು ಹೋಗಿಲ್ಲ. ಅದನ್ನು ರುಚಿ ನೋಡಲಿ, ಅನಂತರವೇ ಅದರ ಮೇಲೆ ಜಿಗುಪ್ಸೆ ಹುಟ್ಟಬೇಕಾದ್ರೆ ಅಂಥೇಳಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಹೋಗ್ತಾನೆ ಆ ಭಗವಂತ. ಅಂತಂದರೆ ಮನುಷ್ಯನು ತನ್ನ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ತನ್ನ ಇಷ್ಟ ದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸ್ತಾನೆ. ಅಂದರೆ ನಮ್ಮ ಮನಸ್ಸಿನ ಬಯಕೆಗಳಲ್ಲಿ ಹಣ, ಆಸ್ತಿ, ಸಂಪತ್ತೇ ಬರಬೇಕು ಅಂತಂದರೆ ಎಲ್ಲರೂ ವರಮಹಾಲಕ್ಷ್ಮಿಯ ಪೂಜೆಯನ್ನು, ವೈಭವಲಕ್ಷ್ಮಿಯ ಪೂಜೆಯನ್ನು, ಹೀಗೆ ಲಕ್ಷ್ಮಿಯನ್ನೇ ಆರಾಧಿಸ್ತಾರೆ. ಅದೇ ಇನ್ನು ಕೆಲವರಿಗೆ ವಿದ್ಯೆಯನ್ನು ಪಡೆಯಬೇಕು, ಜ್ಞಾನದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಅಂಥ ಒಂದು ಹಂಬಲ ಇದ್ದಲ್ಲಿ ಸರಸ್ವತಿಯನ್ನು ಪೂಜಿಸ್ತಾರೆ, ಹಾಗೆ ಶಾರದೆಯ ಆರಾಧನೆಯನ್ನು ಮಾಡ್ತಾರೆ. ಇನ್ನು ತನ್ನ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಹೇಳಂದಾಗ ಅವರು ಗಣಪತಿಯನ್ನು ಆರಾಧಿಸ್ತಾರೆ. ಇನ್ನು ತನ್ನ ಜೀವನದಲ್ಲಿ ತಾನು ಬಲವಂತನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು, ಯಾವುದೇ ಕೆಲಸಗಳನ್ನು ಬರಲಿ ಅದನ್ನು ದಿಟ್ಟತೆಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ, ಛಲದಿಂದ ಎದುರಿಸಬೇಕು ಅಂತೇಳಂದಾಗ ಅವರು ಹನುಮದ್ದೇವರನ್ನು ಪೂಜಿಸ್ತಾರೆ. ಹಾಗೆ ಈ ಒಂದು ಸಂಸಾರದ ಸಾಗರದಲ್ಲಿ ನಿಸ್ಸಾರನಾಗಿ ಬದುಕಬೇಕು, ಮುಕ್ತಿಯನ್ನು ಹೊಂದಬೇಕು ಅಂತಂದಾಗ ಲಿಂಗರೂಪಿಯಾಗಿರುವಂಥ ಆ ಶಿವನನ್ನು ಆರಾಧಿಸ್ತಾರೆ. ಇನ್ನು ಧೈರ್ಯವೇ ತನ್ನ ಮೂಲ ವಸ್ತುವಾಗಿರಬೇಕು ಅಂತಂದಾಗ ಪಾರ್ವತಿಯನ್ನು, ಗೌರಿಯನ್ನು, ದುರ್ಗಿಯನ್ನು ಪೂಜಿಸ್ತಾರೆ. ಇನ್ನು ತಂತ್ರಗಳ ಒಂದು ಶಕ್ತಿಯನ್ನು ನಾನು ಪಡಿಬೇಕು ಅಂತೇಳಂದರೆ ಅವರು ಕಾಳಿಯನ್ನು, ದುರ್ಗಿಯನ್ನು, ಚಾಮುಂಡಿಯನ್ನು ಆರಾಧಿಸ್ತಾರೆ. ಹಾಗಾಗಿ ಹಲವಾರು ದೇವತೆಗಳ ಮೂಲಕ ಹಲವಾರು ಫಲಗಳು ಅವರ ಇಷ್ಟ ದೇವತೆಗೆ ತಕ್ಕಂತೆ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಆ ದೇವತೆಯ ಮೂಲಕ ಅವರಿಗೆ ಏನು ಫಲ ದೊರಕುತ್ತದೆಯೋ ಅದೆಲ್ಲವನ್ನು ಕೊಡುವವರು ಯಾರು ಅಂತಂದರೆ ಅದೆಲ್ಲ ಕೊಡುವವನು ಆ ದೇವತೆಗಳ ಮೂಲಕ ನಾನು ಅಂಥೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂದರೆ ಕೃಷ್ಣ ಅಂದರೆ ಅವನು ಪರಮ ಸ್ವರೂಪಿ, ಪರಮಾತ್ಮದ ಒಂದು ಸ್ವರೂಪ. ಅಂಥ ಒಂದು ಪರಮಾತ್ಮದ ಸ್ವರೂಪ ಆಂಜನೇಯನ ಮೂಲಕವೋ, ಗಣಪತಿಯ ಮೂಲಕವೋ, ಲಕ್ಷ್ಮಿಯ ಮೂಲಕವೋ, ಸರಸ್ವತಿಯ ಮೂಲಕವೋ, ಶಿವನ ಮೂಲಕವೋ, ವಿಷ್ಣುವಿನ ಮೂಲಕವೋ, ರಾಮನ ಮೂಲಕವೋ, ಹೀಗೆ ಎಲ್ಲರ ಮೂಲಕವೂ ಆ ಭಗವಂತನೊಬ್ಬನೇ ಎಲ್ಲ ಫಲಗಳನ್ನು ಕೊಡುತ್ತಾ ಇರುವಂಥದ್ದು ಅಂಥೇಳಿ. ಅಂದರೆ ಮೇನ್ ಚಾನಲ್ ಒಂದೇ, ಮುಖ್ಯವಾಗಿ ಗಂಗಾ

0: ಹರಿತಾ ಇದೆ. ಆ ಗಂಗಾ ನದಿಯ ಪಕ್ಕಕ್ಕೆ ನಾನೊಂದು ಚಾನೆಲ್ ಮಾಡಿದ್ರೆ, ನಾನೊಂದು ಕಾಲುವೆಯನ್ನು ಕಟ್ಟಿದ್ರೆ, ಆ ಕಾಲುವೆ ಮೂಲಕ ನೀರು ಹರಿದು ಬೇರೆ ಒಂದು ಜಾಗಕ್ಕೆ ಹೋಗುತ್ತೆ. ಯಾವುದೋ ಒಂದು ಮುಖ್ಯ ನದಿ ಹರಿತಾ ಇರುತ್ತೆ, ಆ ಮುಖ್ಯ ನದಿಗೆ ಅಡ್ಡಲಾಗಿ ನಾನು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋದಂಗೆ ಆ ಕಾಲುವೆಗಳ ಮೂಲಕ ನೀರು ಬೇರೆ ಬೇರೆ ಕಡೆಗೆ ಸಾಗ್ತಾ ಹೋಗುತ್ತೆ. ಇಲ್ಲಿಯೂ ಕೂಡ ಪರಮಾತ್ಮನ ವಸ್ತು, ಭಗವಂತನ ಒಂದು ಅಂಶ ಅಂತೇಳಂದ್ರೆ, ಭಗವಂತ ಅಂತಂದ್ರೆ ಅವನು ಒಬ್ಬನೇ. ಏಕಂ ಸತ್ವಿಪ್ರ ಬಹುಧಾ ವಿಧಂತಿ ಅನ್ನೋ ಹಾಗೆ ಒಬ್ಬನೇ ಒಬ್ಬ ದೇವರು. ಅವನನ್ನ ನಾವು ಬೇರೆ ಬೇರೆ ನಾಮಾವಳಿಗಳಿಂದ ಕರೀತಾ ಇದ್ದೇವೆ. ಪರಮಾತ್ಮ ಒಬ್ಬನೇ, ಒಂದು ಮುಖ್ಯ ನದಿ ಇದ್ದ ಹಾಗೆ ಅವನಿಂದ ಮೂಲಕ ಬರುವಂತಹ ಕಾಲುವೆಗಳು ನಮ್ಮಲ್ಲಿ ಇರುವಂತಹ ಹಲವಾರು ದೇವತೆಗಳು ಮತ್ತು ಆ ದೇವತೆಗಳಿಗೆ ಕೊಟ್ಟಿರುವಂತಹ ಹೆಸರುಗಳು. ಹಾಗಾಗಿ ನಮ್ಮ ಎಲ್ಲ ಚಟುವಟಿಕೆಗಳ ಫಲ ಸುಖವಿರಲಿ, ದುಃಖವಿರಲಿ, ಲಾಭವಿರಲಿ, ನಷ್ಟವಿರಲಿ, ಜಯವಿರಲಿ, ಅಪಜಯವಿರಲಿ, ಎಲ್ಲವೂ ಸಿಗುವುದು ಆತ್ಮನಿಂದಲೇ. ಈ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳು ಮನಸ್ಸಿನ ದ್ವಂದ್ವಗಳು. ಇವುಗಳನ್ನು ಆತ್ಮನು ಬೆಳಗಿದಾಗ ಮಾತ್ರ ನಮಗೆ ಇವುಗಳ ಜ್ಞಾನವಾಗುತ್ತದೆ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ನಮಗೆ ಇವುಗಳ ಜ್ಞಾನವಾಗುವುದಾದರೂ ಹೇಗೆ ಅಲ್ವಾ? ಹಾಗಾಗಿ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಮಾಡುವ ಕೆಲಸಕ್ಕೆ ಯಶಸ್ಸು ಎಂಬುವಂಥದ್ದು ಕಟ್ಟಿಟ್ಟ ಗಂಟು. ಆದರೆ ಆ ಕಾರ್ಯಕ್ಷೇತ್ರವನ್ನು ಹಾಗೂ ಅಲ್ಲಿ ಕೆಲಸ ಮಾಡಲು ಬೇಕಾದಂಥ ಶಕ್ತಿಯನ್ನು ಒದಗಿಸುವುದು ಆತ್ಮನಲ್ಲವೇ? ಆತ್ಮನು ನಿರ್ವಿಕಾರಿ, ಅಲ್ಲಿ ಯಾವ ಕರ್ಮಗಳೂ ಇಲ್ಲ. ಪರಮಾತ್ಮ ಕೃಷ್ಣನು ಆತ್ಮನ ದೃಷ್ಟಿಯಿಂದ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಚೈತನ್ಯ ಕೊಡುವಂತಹ ಶಕ್ತಿಯಾಗಿದ್ದಾನೆ. ಮಾತ್ರವಲ್ಲದೆ ಅವನವನ ಕರ್ಮಗಳಿಗೆ ಅನುಸಾರವಾಗಿ ಕರ್ಮ ಫಲವನ್ನು ಹಂಚುವವನೂ ಕೂಡ ನಾನೇ ಎಂದು ಹೇಳಿಕೊಳ್ತಾ ಇದ್ದಾನೆ. ಸರಿಯಾದ ರೇಡಿಯೋವನ್ನು ನಾವು ವಿದ್ಯುಚ್ಛಕ್ತಿಗೆ ಜೋಡಿಸಿ ತಿರುಗಿಸಿದಾಗ ಮಾತ್ರ ಅದರ ಮೂಲಕ ನಮಗೆ ಒಂದು ಸುಮಧುರವಾದ ಸಂಗೀತವು ಹೊರಸೂಸುವುದಾದರೆ, ಆಗ ವಿದ್ಯುಚ್ಛಕ್ತಿಯು ನನ್ನಿಂದಲೇ ಇವೆಲ್ಲವೂ ನಡೆಯುತ್ತಿರುವುದು ಎಂದು ಹೇಳಿದಂತೆ ಆಗುತ್ತೆ. ಹೀಗೆ ಕಾಮನೆಗಳನ್ನು ಅಂದರೆ ಆಸೆಗಳನ್ನು ಬಯಸುವವನಿಗೆ ಸಿಗುವಂತಹ ಫಲ ಇದೆಯಲ್ಲ, ಅದು ಅಲ್ಪವಾದದ್ದು. ಅದನ್ನು ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಭಗವಂತನನ್ನು ನಾವು ಹೇಗೆ ಆರಾಧಿಸಬೇಕು, ಇಲ್ಲಿಯವರೆಗೂ ಭಗವಂತನನ್ನು ಆರಾಧಿಸುತ್ತಿರುವಂಥ ಕ್ರಮ ಹೇಗೆ ಅಂತಂದರೆ, ನನಗೇನು ಬೇಕಾಗಿದೆಯೋ ಆ ಬೇಕಾಗಿರುವಂಥ ಇಷ್ಟಾರ್ಥಗಳು ಯಾವ ದೇವತೆಯಿಂದ ನನಗೆ ಸಿದ್ಧಿಯಾಗುತ್ತೋ ಆ ದೇವತೆಗಳನ್ನು ನಾವು ಆರಾಧಿಸ್ತೀವಿ, ಆ ದೇವತೆಗಳನ್ನು ನಾವು ಇಷ್ಟ ದೇವತೆಗಳನ್ನಾಗಿ ಮಾಡಿಕೊಳ್ತೇವೆ. ಆ ದೇವತೆಗಳಿಗೆ ಏನೆಲ್ಲ ನಾವು ಸಮರ್ಪಣೆಯನ್ನು ಮಾಡಬೇಕು ಅದನ್ನೆಲ್ಲ ಸಮರ್ಪಣೆ ಮಾಡಿ ಅದರಿಂದ ನಾನು ಸಿದ್ಧಿಯನ್ನು ಪಡೆದು ನನ್ನ ಆಸೆಗಳನ್ನೆಲ್ಲ ಪೂರೈಸಿಕೊಳ್ತೇನೆ. ಆದರೆ ಆ ದೇವತೆಗಳ ಮೂಲಕ ಏನೆಲ್ಲ ಇಷ್ಟಾರ್ಥಗಳು ನಮಗೆ ಸಿದ್ಧಿಯಾಗುತ್ತೋ ಆ ಸಿದ್ಧಿಯಾಗುವಂಥ ಎಲ್ಲ ಇಷ್ಟಾರ್ಥಗಳಿಗೆ ನಾವು ಯಾವ ದೇವರನ್ನು ಆರಾಧಿಸ್ತಿರ್ತೀವೋ ಆ ದೇವರು ಒಂದು ಚಾನೆಲ್ ಇದ್ದ ಹಾಗೆ, ಒಂದು ಮೂಲಕ ಪ್ರತಿ ಇದ್ದ ಹಾಗೆ. ಅದಕ್ಕೆ ಮೂಲ ಮಹಾಶಯ ಅಂತಂದರೆ ಆತ ಪರಮಾತ್ಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ದುರ್ಯೋಧನ ಪತನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪಾಂಡವರು ದುರ್ಯೋಧನ ಆ ನೀರಿನಲ್ಲಿ ಬಚ್ಚಿಟ್ಕೊಂಡಿರೋದನ್ನು ತಿಳಿದು ಬಂದು ಅವನನ್ನು ಕೆರಳಿಸಿ ಬೇರೆ ಬೇರೆಯ ಮೂದಲಿಕೆಯ ಮಾತುಗಳಿಂದ ಅವನ ಕೋಪದಿಂದ ಹೊರಗೆ ಬರೋ ಹಾಗೆ ಮಾಡಬೇಕು. ಅವರಿಗೆ ಅವನು ಹೊರಗೆ ಬರೋದು ಮುಖ್ಯ ಆಗಿತ್ತು. ಆಮೇಲೆ ಯುದ್ಧ ದುರ್ಯೋಧನನು ಸರಿಯೇ ಹಾರಿ ಕೋಪದಿಂದ ಗದೆಯನ್ನು ಎತ್ಕೊಂಡು ಒಳ್ಳೆ ಸಿಡಿಲು ಥರ ಹೊರಗಡೆ ಬಂದ್ಬಿಡ್ತಾನೆ. ಅವನು ಪೂರ್ಣ ವಿಶ್ರಾಂತಿ ಪಡೆದಿದ್ದರೆ ಯಾವ ರೀತಿ ದೇಹ ಶಕ್ತಿ ಅದರಿಂದ ಹೆಚ್ಚಾಗ್ತಿತ್ತೋ ಅವನು ಇನ್ನೂ ಚೆನ್ನಾಗಿ ಯುದ್ಧ ಮಾಡೋಕ್ಕಾಗ್ತಿತ್ತೋ ಗೊತ್ತಿಲ್ಲ. ಅಂತೂ ಹೊರಗಂತೂ ಬಂದ. ಬಂದ ಮೇಲೆ ಧರ್ಮರಾಜ ಒಂದು ಸಹಜವಾದ ಮೂರ್ಖತನದಿಂದ ಬಹಳ ಬೇಡದೇ ಇರುವಂತಹ ಉದಾರ ಬುದ್ಧಿಯನ್ನು ತೋರಿಸಿ, ಯಾರು ಶತ್ರುವಿನ ವಿಷಯದಲ್ಲಿ ಹಾಗೆ ಉದಾರ ಬುದ್ಧಿಯನ್ನು ತೋರಿಸುವಂಥ ಅಗತ್ಯ ಇರೋಲ್ಲ.

ಬೇರೆ ರೀತಿಯ ಔದಾರ್ಯ ಬೇರೆ. ಧರ್ಮರಾಜ ಮಾಡೋದೇ ಹಾಗೆ, ಜಯದ್ರಥ ದ್ರೌಪದಿನೇ ಎತ್ಕೊಂಡು ಹೋದ, ತಕ್ಷಣ ಇಬ್ಬರು ಹಿಡ್ಕೊಂಡು ಬರಕ್ ಹೋದ್ರು. ಹೋದ ಹೇಳ್ತಾನೆ, ಎಚ್ಚರಿಕೆ ಕೊಡ್ತಾನೆ, ಏನೇ ಆಗ್ಲಿ ನಮ್ಮ ಭಾವ ಅವನು, ತಂಗಿ ದುಶ್ಯಲನ ಮದುವೆ ಆದವನು, ಅವನಿಗೆ ಅಪಾಯ ಮಾಡಬೇಡಿ ಅಂತ ಹೇಳಿ ಇಟ್ಟ. ಅವ್ರು ಸರಿ ಅನ್ಕೊಂಡು ಹಾಗೆ ಕರ್ಕೊಂಡ್ಬಂದ್ರು. ಆದ್ರೆ ಅವನಲ್ಲಿ ಆ ಕಹಿ ದ್ವೇಷ ಉಳಿದು ಬಿಡ್ತು. ಭೀಮ ಬೇರೆ ಅವನ ತಲೆ ಬೋಳಿಸಿ ಕಳಿಸ್ಬಿಡ್ತಾನೆ, ಆ ಅವಮಾನ ಉಳಿದು ಬಿಡ್ತು. ಕೊನೆಗೆ ಅಭಿಮನ್ಯುವಿನ ಸಾವು ಕಾರಣ ಆಗೋದು ಅದೇನೆ. ಈ ತರದೆಲ್ಲ ಕೆಲವು ದಡ್ಡತನವನ್ನ ಧರ್ಮರಾಜ ಮಾಡ್ತಾನೆ. ಅಲ್ಲಿ ತಪ್ಪಲ್ಲ, ಆ ಸಂದರ್ಭದಲ್ಲಿ ಜಯದ್ರಥನ ಸಾಯಿಸ್ಬೇಡಿ ಅಂತ ಹೇಳೋದು ಮಾನವೀಯ ದೃಷ್ಟಿಯಿಂದ ತಪ್ಪಲ್ಲ. ಈಗ ಯುದ್ಧ ಪೂರ್ಣ ಯುದ್ಧ ಮುಗಿದು ಬಿಟ್ಟಿದೆ, ಯುದ್ಧ ಮುಗಿತಾ ಬಂದಿದೆ, ಶತ್ರುವನ್ನು ಸಾಯಿಸ್ಬೇಕು. ಆವಾಗ ನೀನ್ ಯಾರ ಜೊತೆ ಬೇಕಾದ್ರೂ ಯುದ್ಧ ಮಾಡು ಅಂದ್ಬಿಟ್ಟು ಒಂದು ಬ್ಲ್ಯಾಂಕ್ ಚೆಕ್ ಕೊಡ್ತಾನ. ಪುಣ್ಯ ಇವರದ್ದು ದುರ್ಯೋಧನ ಭೀಮನನ್ನೇ ಆಯ್ಕೆ ಮಾಡಿಕೊಂಡ, ಯಾಕೆಂದ್ರೆ ಅವನಿಗೆ ಭೀಮನ ಮೇಲೆ ಇರುವಂತಹ ಆ ದ್ವೇಷ ಅಂಥದ್ದು ಎಳೆ ವಯಸ್ಸಿಂದ ಬೆಳೆಸ್ಕೊಂಡು ಬಂದಂತಹ ದ್ವೇಷ. ಹಾಗಾಗಿ ಗೆಲ್ಲೋ ಆಸೆಗೂ ಅವನು ಬೇರೆಯವ್ರನ್ನ ಕೇಳೋಲ್ಲ, ಭೀಮನ ಮೇಲೆ ಯುದ್ಧ ನಂದು ಅಂತಾನೆ. ದುರ್ಯೋಧನ ಒಬ್ಬ ದೊಡ್ಡ ಯೋಧ ಅನ್ನೋದನ್ನು ನಾವು ತೆಗೆದುಹಾಕೋ ಹಾಗಿಲ್ಲ, ಅವನು ಯೋಧ. ಇಬ್ಬರು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಸಿದ್ಧ ಆಗ್ತಿದ್ದಂಗೆ ಬಲರಾಮ ಅಲ್ಲಿ ಬರ್ತಾರೆ. ಬಲರಾಮ ಎರಡು ಕಡೆ ಪಕ್ಷಕ್ಕೂ ಸೇರಿರಲಿಲ್ಲ. ಹಿಂದೇನೆ ಅವನು ಈ ಯುದ್ಧ ನಡೆಯುತ್ತೆ ಎಂದಾಗ್ಲೇನೆ ಇಬ್ಬರ ಮಧ್ಯೆ ಅವನು ಹೇಳ್ತಾನೆ ಕೃಷ್ಣನಿಗೆ, ನೋಡಪ್ಪ ಇಬ್ಬರು ನಮಗೆ ಒಂದೇನೆ ಅಂತ. ಒಬ್ಬರ ಪಕ್ಷವನ್ನು ವಹಿಸೋದು ತಪ್ಪಾಗುತ್ತೆ, ಅದಕ್ಕೆ ನಾನು ಇಬ್ಬರ ಪಕ್ಷನ ವಹಿಸಲ್ಲ ಅಂದ್ಬಿಟ್ಟು ತೀರ್ಥಯಾತ್ರೆ ಹೊರಟೆ ಹೋಗ್ಬಿಡ್ತಾನ. ಆ ನಿಲುವು ಸರಿಯೋ ತಪ್ಪೋ ಅನ್ನೋದು ಪ್ರಶ್ನೆ ಬೇರೆ, ಒಂದು ತಟಸ್ಥವಾದ ನಿಲುವನ್ನು ತಗೊಂಡು ಹೋಗ್ಬಿಡ್ತಾನೆ. ಇನ್ನೊಬ್ಬ ರುಕ್ಮಿ ಅಂತ, ರುಕ್ಮಿಣಿಯ ಕೃಷ್ಣನ ಪತ್ನಿ ರುಕ್ಮಿಣಿಯ ಅಣ್ಣ, ಅವನು ಏನೋ ತಲಹರಟೆ ಮಾಡಿ ನಿಮಗೆ ಸಹಾಯ ಮಾಡ್ತೀನಿ ನಿಮ್ಗೆ ಸಹಾಯ ಮಾಡ್ತೀನಿ ಹೋಗ್ತಾನೆ, ಇಬ್ರು ಬೇಡ ಅಂತಾರೆ, ಅವನೊಬ್ಬ ಯುದ್ಧದಿಂದ ಹೊರಗಡೆ ಉಳಿದ ಅಂತ. ಈ ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡ ಬಲರಾಮ ಸರಿಯಾಗಿ ಈ ಸಮಯಕ್ಕೆ ಬಂದ್ಬಿಟ್ಟಿದ್ದಾನೆ. ಅವನಿಗೆ ಓ ಯುದ್ಧ ಕಡೆಯ ಹಂತಕ್ಕೆ ಬಂದಿದೆಯಂತೆ, ಭೀಮ ದುರ್ಯೋಧನರ ಯುದ್ಧ ನಡೆಯುತ್ತಂತೆ ಅಂತ. ಇಬ್ರು ಶಿಷ್ಯಂದ್ರು, ಇವ್ರು ಕುಸ್ತಿ ಮಾಡೋದನ್ನ ಇವ್ರು ಗದಾ ಯುದ್ಧ ಮಾಡೋದನ್ನ ನೋಡ್ಬೇಕು ಅಂತ ಆಸೆ ಅವನಿಗೆ. ಈ ಕುಸ್ತಿಪಟುಗಳಾಗಿದ್ದವರಿಗೆ ಅಥವಾ ಕ್ರೀಡಾ ಚತುರರಾದವರಿಗೆ ಇಂತಹ ಪ್ರದರ್ಶನ ಯಾರಾದ್ರೂ ಮಾಡಿದ್ರೆ ನೋಡಕ್ ಆಸಕ್ತಿ ಇರುತ್ತೆ. ಸಾಮಾನ್ಯ ಜನರಿಗೆ ಅಯ್ಯೋ ರಕ್ತಪಾತ ಆಗುತ್ತಲ್ಲ ಹೊಡೆದಾಡ್ಕೋತಾರಲ್ಲ ಅಂತ ಹೆದರೂ ಅಲ್ಲ, ಅವ್ರಿಗೆ ಇಷ್ಟ ಅದು, ಭಾರಿ ಸಂತೋಷ ಪಡ್ತಾರೆ, ಯಾಕಂದ್ರೆ ಕುಸ್ತಿಲಿ ಇರೋದೆ ಹೊಡೆಯೋದು ಹೊಡೆಸ್ಕೊಳ್ಳೋದು ಇದ್ದಿದ್ದೆ ಅಂತ. ಅದೇ ರೀತಿ ಬಲರಾಮನಿಗೆ ಆ ಇಬ್ಬರ ಯುದ್ಧವನ್ನ ನೋಡ್ಬೇಕು ಅಂತ ಆಸೆ, ಅದಕ್ಕೆ ಬಂದ್ಬಿಡ್ತಾನ. ಅವನು ಬಂದು ನೋಡ್ತಾನೆ, ದುರ್ಯೋಧನ ಇದ್ದಾನೆ, ಪಾಪ ತೀರ ಕುಗ್ಗು ಹೋಗಿದ್ದಾನೆ, ಮೈಮೇಲ ಗಾಯ, ಎಲ್ಲರೂ ನಮಸ್ಕಾರ ಮಾಡಿ ಸ್ವಾಗತಿಸಿ ಎಲ್ಲ ಮಾಡ್ತಾರೆ. ಬಲರಾಮ ಅಂದ್ರೆ ಎಲ್ಲರೂ ಭಯ ಬೇರೆ, ಒಂದು ಕೋಪಿಷ್ಠ ಶೀಘ್ರ ಕೋಪಿ ಅವನು, ಇನ್ನೊಂದು ಮಹಾಶಕ್ತಿವಂತ. ಕೋಪ ಬಂತು ಅಂದ್ರೆ ಯಾರು ಅಂತಲೇ ನೋಡೋಲ್ಲ, ಅವನು ಹೊಡೆಗೆ ಹೊಡೆಗೆ ಬಂದೇ ಬಿಡ್ತಾನೆ, ಅದು ಅವನ ಸ್ವಭಾವ. ಹಾಗಾಗಿ ಅವನು ಸ್ವಾಗತ ಎಲ್ಲ ಮಾಡಿದ್ದಾಯ್ತು. ದುರ್ಯೋಧನನು ನಮಸ್ಕಾರ ಮಾಡ್ತಾರೆ, ಕಣ್ಣೀರು ತುಂಬಿಕೊಂಡು ಅವ್ರು ನಮಸ್ಕಾರ ಮಾಡ್ತಾನೆ, ಅಂದ್ರೆ ಗುರುಗಳೇ ನನ್ನ ಸ್ಥಿತಿ ನೋಡಿ ಅನ್ನೋ ಹಾಗೆ. ಇವನಿಗೆ ಬಹಳ ದುಃಖ ಆಗುತ್ತೆ, ಇವನಿಗೆ ಸ್ವಲ್ಪ ದುರ್ಯೋಧನ ಪಕ್ಷಪಾತಿನೂ ಹೌದು, ಅವನು ಯಾವಾಗ್ಲೂ ಕೌರವ್ರ ಪಕ್ಷವಾಗಿ ಮಾತಾಡೋದು ಅವನ ಕ್ರಮ, ಕೃಷ್ಣ ಪಾಂಡವರ ಪಕ್ಷವಾಗಿ ಮಾತಾಡೋದು ಅದು. ಅವನು ಕರಗಿ ಹೋಗ್ಬಿಡ್ತಾನೆ, ಪಾಂಡವರ ಹತ್ರ ಒಂದಿಷ್ಟು ಸೈನ್ಯ ಇದೆ, ಹೆಚ್ಚಿಲ್ಲ ಆದ್ರೂ ಒಂದು ಸ್ವಲ್ಪ ಇದೆ, ದುರ್ಯೋಧನ ಒಬ್ಬನೇ ಇದ್ದಾನೆ, ಅಶ್ವತ್ಥಮ ಅವರ ಆ ಕಡೆ ಎಲ್ಲೋ ಇದ್ದಾರೆ, ಏನು ಎದುರುಗಡೆ ಕಾಣಲ್ಲ, ಒಬ್ಬನೇ ಉಳಿದಿರೋದು ನೋಡಿ, ಅಯ್ಯೋ ಏನು ಅನಾಥಂತರ ಆಗ್ಬಿಟ್ಟಿದಾನಲ್ಲ ಅಂತ ಅವನು ಬಹಳ ಕರಗಿಬಿಡ್ತಾನೆ. ಅವನು ಯುದ್ಧದ ಮಧ್ಯೆ ಉಳಿದವ್ರು ಹೇಳ್ತಾರೆ, ಶಿಷ್ಯಯೋಹ ಕೌಶಲಂ ಯುದ್ಧೇ ಪಶ್ಯರಾಮ ಇತಿ ಅಬ್ರುವನ್. ಅಲ್ಲಿ ಉಳಿದ ಜನರೆಲ್ಲ ಹೇಳ್ಬಿಟ್ರಂತೆ, ನಿಮ್ಮ ಇಬ್ಬರ ಶಿಷ್ಯರ ಕೌಶಲವನ್ನು ನೋಡೋ ಬಲರಾಮ ಅಂತ ಹೇಳ್ತಾ ಇರ್ತೀನಿ ಅಂತ ಆಸೆ. ಆದರೂ ದುರ್ಯೋಧನ ಪರಿಸ್ಥಿತಿಯನ್ನು ನೋಡಿ ಮನಸ್ಸು ಕರಗಿ ಕೃಷ್ಣನ ಮೇಲೆ ಕೋಪ ಬಂದ್ಬಿಡುತ್ತೆ. ಆಹಾಹಾ ವ್ಯಂಗ್ಯ ಮಾಡ್ತಾನೆ, ಕೃಷ್ಣ ಪಾಂಡವರ ಪಕ್ಷಪಾತಿ ನೀನು, ಮಮ ಪ್ರಾಣಾಹಿ ಪಾಂಡವಾಹ ನಿನಗೆ ಅಂತ ಮಾತನ್ನು ಉಳಿಸ್ಕೊಂಡ್ಬಿಟ್ಟಿಯಲ್ಲಪ್ಪ ಕಡೆಗೂನು, ಎಲ್ಲ ಮೋಸ ಗೀಸ ಎಲ್ಲ ಮಾಡಿ ಅಂತ. ಏನು ಕೇಳಿದಾನೋ ಸುದ್ದಿನ ಅದ್ರ ಮೇಲೆ ಹೇಳ್ದ. ಅದೇ ಕೃಷ್ಣ ಯಾಕೆ ನಮ್ಮನ್ನು ಹೇಳ್ತೀರಾ, ನೀವೇ ಕೇಳಿ ನೋಡಿ, ಪಾಂಡವರು ಧರ್ಮದಿಂದ ಗೆದ್ದಿದಾರೋ ಅಧರ್ಮದಿಂದ ಗೆದ್ದಿದಾರೋ ಅಂತ ಯೋಚನೆ ಮಾಡಿ ನೋಡಿ ಅಂತೆಲ್ಲ ಹೇಳ್ತಾನೆ. ಇಲ್ಲಿ ಬಲರಾಮ ಒಂದು ವಿಷಯವನ್ನ ಮರೀತಾನೆ, ಇಲ್ಲಿ ನೀವು ಅಧರ್ಮ ಮಾಡಿದ್ರಿ, ಹೇಳಿದ್ದೀನಿ ಭೀಷ್ಮನ ಕೊಂದ್ರಂತೆ, ದ್ರೋಣನ ಹಂಗ್ ಕೊಂದ್ರಂತೆ, ಇವ್ರು ಹಿಂಗ್ ಕೊಂದ್ರಂತೆ, ಇದೆಲ್ಲ ಒಂದಿಷ್ಟು ಹೇಳ್ತಾನೆ. ಆದ್ರೆ ಅವನು ಮರೆಯೋದೇನು ಅಂದ್ರೆ, ಈ 18 ದಿವಸದಲ್ಲಿ

ಇವರು ಮಾಡಿರಬಹುದಾದ ಯುದ್ಧ ತಂತ್ರಗಳನ್ನ ನೋಡ್ತಾನೆ ಹೊರತು, ಅದಕ್ಕಿಂತ ಹಿಂದೆ 30-40 ವರ್ಷ ದುರ್ಯೋಧನ ಯಾವ್ಯಾವ ರೀತಿಯಲ್ಲಿ ಅವರಿಗೆ ಮೋಸವನ್ನ, ಅನ್ಯಾಯವನ್ನ ಕೊಲ್ಸೋ ಪ್ರಯತ್ನ ಪಡೋದು, ದ್ರೌಪದಿ ಮಾಡುವಂತಹ ಅವಮಾನಗಳು ಅನಗತ್ಯವಾದದ್ದಲ್ಲ. ಅದ್ರ ಬಗ್ಗೆ ಒಂದು ಧರ್ಮವೋ ಅಧರ್ಮವೋ ಯೋಚನೆ ಮಾಡಕ್ ಹೋಗಲ್ಲ. ಇದು ಬಲರಾಮನಲ್ಲಿರುವಂತ ಒಂದು ಮುಖ್ಯ ದೌರ್ಬಲ್ಯ. ಆಯ್ತು, ಕೃಷ್ಣ ಈಗ ಮಾತಾಡಿದ ತಕ್ಷಣ ಅವನು ಹೇಳ್ತಾನೆ, ಆಯ್ತು ಇವರಿಬ್ರು ಈಗ ದ್ವಂದ್ವ ಯುದ್ಧ ಮಾಡಲಿ, ನಾವು ನೋಡ್ತೀವಿ ಅದೇನು ಯುದ್ಧ ಮಾಡ್ತಾರೆ, ಅನ್ಯಾಯವಾಗಿ ಮಾಡ್ತಾರೆ ಅನ್ಯಾಯವಾಗಿ ಮಾಡೋದು ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟ. ಸರಿ, ಸೈನ್ಯದವರೆಲ್ಲ ಹಿಂದಕ್ಕೆ ಸರಿದು ಜಾಗ ಮಾಡಿಕೊಟ್ರು, ಎಲ್ಲ ಆಯ್ತು, ಶುರು ಆಗತ್ತೆ ಯುದ್ಧ. ಭೀಮ ದುರ್ಯೋಧನರು ಸಿದ್ಧವಾಗಿ ಬಂದ್ಬಿಡ್ತಾರೆ. ಇಬ್ರು ಕಾಳಗಕ್ಕೆ ಮೊದಲು ಪರಸ್ಪರ ಬೈದಾಡ್ಕೋತಾರೆ. ನಾವು ನೋಡಿದೀವಿ ಎಲ್ಲರೂ ಹಾಗೆ ಮಾಡಿರೋದು, ನೀನು ಹೆಂಗ್ ಮಾಡಿದೆ, ನಾನು ಹೆಂಗ್ ಮಾಡಿದೆ, ಹಾಗೆ ಹೀಗೆ. ಭೀಮ ತನ್ನ ಯೋಗ್ಯತೆಯನ್ನ, ತನ್ನ ಶಕ್ತಿಯನ್ನ ಹೇಳ್ಕೋತಾನೆ. ಅದಕ್ಕೆ ಅವನು ದುರ್ಯೋಧನ ಉತ್ತರ ಕೊಡ್ತಾನೆ, ಕಿಂ ಕಥಿತೇನ ಬೌಧ. ಕಥಿತ ಅಂತಂದ್ರೆ ಜಂಬ ಕೊಚ್ಕೊಳ್ಳೋದು. ಏನ್ ಜಂಬ ಕೊಚ್ಕೊಂಡು ಏನೋ ಪ್ರಯೋಜನ, ಬಹಳ ಜಂಬ ಕೊಟ್ಕೊಂಡ್ರೆ ಆಗುತ್ತೇನೋ. ಯುದ್ಧ ಸ್ವಾಧ್ಯಮಯ ಸಹ, ಈ ಯುದ್ಧ ಮಾಡು ಇವತ್ತು ನನ್ನ ಜೊತೆ, ಯುದ್ಧ ಮಾಡು, ಬಾಯಲ್ ಮಾತಲ್ಲ ಗದೆ ಹಿಡ್ಕೊಂಡು ಮಾಡು. ಅದ್ಯತೇಹಂ ವಿನೇಷ್ಯಾಮಿ ಯುದ್ಧ ಶ್ರದ್ಧಾಂ ವೃಕೋದರ. ನಿನ್ನ ಯುದ್ಧದ ಮೇಲಿರೋ ಪ್ರೀತಿ ಏನಿದೆ, ಯುದ್ಧ ಅಂದ್ರೆ ಉತ್ಸಾಹ ಪಡ್ತೀನಿ, ಅದನ್ನೇ ನಾಶ ಮಾಡಿಬಿಡ್ತೀನಿ ಇವತ್ತು. ಖಿನ್ನ ಪಶ್ಯಸಿ ಮಾಂ ಪಾಪ ಯುಗದಾ ಯುದ್ಧಿ ವ್ಯವಸ್ಥಿತಂ. ಇವತ್ತು ಪಾಪಿ ನೋಡೋ ಗದಾ ಯುದ್ಧಕ್ಕೆ ಹೆಂಗ ಸಿದ್ಧನಾಗಿದ್ದೀನಿ ನಾಡು ನೋಡೋ ಇವತ್ತು ಅಂತಂದ. ನಿಜ, ಅವನು 13-15 ವರ್ಷದಿಂದ ಮಾಡಿರೋದು ಅದೊಂದೇ ಕೆಲಸ, ಬೇಕಾದಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾನೆ. ಅವನು ಸೈನ್ಯದ ಸಿದ್ಧತೆ ಅಷ್ಟೇ ಅಲ್ಲ, ಭೀಮನ ಶಕ್ತಿ ಅಂಥದ್ದು, ಭೀಮ ಹೇಗೆ ಅಂತ ಯೋಚನೆ ಮಾಡಿ ಭೀಮನನ್ನ ಹೇಗೆ ಸೋಲಿಸ್ಬೇಕು ಅದೇ ಗುರಿ. ಮುಂದೆ ಭೀಮನನ್ನ ಹೇಗೆ ಸೋಲಿಸ್ಬೇಕು ಅದೇ ಗುರಿ. ನಮ್ಮ ಭಾರತ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚು ಕೂಡ ಒಳ್ಳೆ ಯುದ್ಧ ಇರೋಂಗಿರೋದು, ಮುಂಚೆ ಎಲ್ಲ ಭಾರಿ ಗಲಾಟೆ, ಭಾರಿ ಇದು, ಜನರೆಲ್ಲ ಆತಂಕ, ಮಹಾಕಾತುರದಿಂದ ಕಾಯ್ತಾ ಇರೋರು, ಒಂಥರ ರಾಜಕೀಯ ಬಣ್ಣ ಬಂದ್ಬಿಡೋದು ಅದಕ್ಕೆ. ಆ ಕಾಲದಲ್ಲಿ ಹಾಗಿತ್ತು, ಈಗೇನು ಅಷ್ಟೊಂದು ಕಾಣಿಸ್ತಿಲ್ಲ. ಇವರಿಬ್ರದ್ದು ಹಾಗೆ. ಅದಕ್ಕೆ ಅವನು ಒಂದು ಭೀಮನ ಒಂದು ಕಬ್ಬಿಣದ ಪ್ರತಿಮೆ ಮಾಡಿಸ್ಕೊಂಡಿರ್ತಾನೆ, ರೋಬೋ ತರ. ಅದು ಸ್ಪ್ರಿಂಗ್ ಮಾಡುತ್ತದು, ಗದೆಯನ್ನು ಹಿಂಗೆ ಹೊಡಿತಾ ಇರುತ್ತದು ವಾಪಸ್ಸು, ಅದ್ರ ಜೊತೆ ಹೊಡೆದಾಡೋದು. ಅದು ಯುದ್ಧ ಮಾಡೋಕ್ ಸ್ಫೂರ್ತಿ ಬರಬೇಕು, ಯುದ್ಧ ಮಾಡೋದಕ್ಕೆ ಒಂದು ಕೆಚ್ಚು ಬರಬೇಕು ಅನ್ನೋಕ್ಕೋಸ್ಕರ ಅದನ್ನು ಭೀಮಂತರ ಮಾಡಿಸಿಟ್ಟಿರ್ತಾನೆ, ನೋಡಿ ತನಕ ಒಬ್ಬ ಬರಬೇಕು. ಹೀಗೆ ಆ ಥರ ಸಿದ್ಧತೆ ಮಾಡಿಕೊಂಡು, ಅದಕ್ಕೆ ಹೇಳ್ತಾನೆ ನಾನು ಗದಾಯುದ್ಧೇ ವ್ಯವಸ್ಥಿತ, ನಾನು ಸಿದ್ಧನಾಗಿ ಎಲ್ಲ ರೀತಿಯಿಂದ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ನೋಡು ಅಂತ. ಸರಿ, ಇಬ್ಬರು ಶುರು ಮಾಡಿದರು. ಒಳ್ಳೆಯ ನಡಿಗೆಯ ಸೊಗಸಿನಿಂದ ಸುತ್ತುತ್ತಾ, ಅದೆಲ್ಲ ಯುದ್ಧದ ಬೇರೆ ಬೇರೆ ದ್ವಂದ್ವ ಯುದ್ಧದ ಬೇರೆ ಬೇರೆ ರೀತಿಗಳು, ಒಂದು ನಡಿಗೆಯಿಂದ ಸುತ್ತುತ್ತಾ ಆಮೇಲೆ ಪರಸ್ಪರ ಹೊಡ್ಕೊಳ್ಳೋದು. ಒಮ್ಮೆ ದುರ್ಯೋಧನ ಹೊಡಿತಾನೆ, ಒಮ್ಮೆ ಭೀಮ ಹೊಡಿತಾನೆ, ಹೀಗೆ ಹೊಡೆಯೋದು, ಹೊಡೆಸ್ಕೊಳ್ಳೋದು, ಹೊಡೆತವನ್ನು ತಪ್ಪಿಸ್ಕೊಳ್ಳೋದು, ಆಮೇಲೆ ಶತ್ರುವಿನ ಮುಂದಿನ ನಡೆಯನ್ನ ಊಹಿಸಿ ಸಿದ್ಧನಾಗುವುದು. ಬಹಳ ಇದರಲ್ಲಿ ಶಕ್ತಿನೂ ಇದೆ, ಚುರುಕೂ ಇದೆ, ಬುದ್ಧಿವಂತಿಕೆಯೂ ಇದೆ. ಎಲ್ಲನೂ ಬೇಕು, ಶಕ್ತಿನೂ ಬೇಕು, ಜೋರ ಹೊಡಿಬೇಕಲ್ಲ, ಆದರೆ ಬುದ್ಧಿವಂತಿಕೆ ಬೇಕು, ಜಾಣ್ಮೆ ಬೇಕು, ಮುಂದೇನ್ ಮಾಡ್ತಾನೆ ಅಂತೆಲ್ಲ ಊಹಿಸ್ಕೊಂಡು ಮಾಡಬೇಕು, ಜಾಣ್ಮೆನೂ ಬೇಕು, ಕೌಶಲಾನೂ ಬೇಕು. ಹಾಗೇನೆ ಪಟ್ಟುಗಳ ಥರ ಇವು, ಗದೆಯನ್ನು ತಿರ್ಸೋ ಕ್ರಮ, ತಪ್ಪಿಸ್ಕೊಳ್ಳೋ ಕ್ರಮ, ಜಾರ್ಕೊಳ್ಳೋ ಕ್ರಮ, ಈ ಥರ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಆಮೇಲೆ ನೂಕೋದೇನು, ಹಿಮ್ಮೆಟ್ಟೋದೇನು, ಇನ್ನೊಬ್ಬನ ಹಿಮ್ಮೆಟ್ಟಿಸ್ಕೊಳ್ಳೋದು, ಹೀಗೆ ಪರಸ್ಪರ ಮಾಡ್ಕೊಂಡು ಹೋದರು. ಆ ಗದೆಗಳ ಖಣಿಲ್ ಖಣಿಲ್ ಖಣಿಲ್ ಅಂತ ಶಬ್ದವಂತೆ ಇಬ್ಬರು ಸಮ ಪರಾಕ್ರಮಿಗಳಾಗಿ ಹೋರಾಡ್ತಾ ಇದ್ದಾರೆ. ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳೋಕೆ ಆಗೋದಿಲ್ಲ. ಇಬ್ಬರ ಶರೀರದ ಮೇಲೂ ಗಾಯಗಳಾಗ್ತಾ ಇವೆ, ಯೋಚನೆ ಮಾಡೋದಿಲ್ಲ, ಗಾಯಕ್ಕೆ ಹೆದರೋದಿಲ್ಲ, ಹಂಗೆ ಯುದ್ಧ ಮಾಡೋದು. ಆ ಥರ ಇಷ್ಟು 18 ದಿವಸದಿಂದ ಹೊಡೆತ ತಿಂದಾಗಿದೆ ಬೇಕಾದಷ್ಟು ಇಬ್ರು, ಆದ್ರೂ ಹಾಗೆ. ಅದ್ರ ಜೊತೆಯಲ್ಲಿ ಒಗ್ಗರಣೆ ಇದ್ದಂಗೆ ಗೇಲಿ ಮಾಡ್ಕೊಳ್ಳೋ ಮಾತುಗಳು ಬೇರೆ, ಅವಹೇಳಿದ ಮಾತುಗಳು, ನೀನ್ ನೋಡ ನೋಡು ಅಂದ್ಕೊಂಡು ಬೈಯೋದು, ಹಾ ಹೂ ಅನ್ನೋದು. ಈ ಥರ ನಾವು ಬೇರೆ ಬೇರೆ ರೀತಿಯ ಕುಸ್ತಿಗಳನ್ನು ನೋಡ್ತೇವೆ, ಕುಂಫು ಕರಾಟೆ ಅಂದ್ಕೊಂಡು ಅಲ್ಲೆಲ್ಲ ಸ್ಫೂರ್ತಿ ಬರೋದಕ್ಕೆ ಬಾಯಲ್ಲಿ ಕಿರ್ಚೋದು ಒಂದಿರುತ್ತೆ, ಹೂ ಹೂ ಅಂತ. ಆ ಥರದ್ದಿದು ಇದು ಅದೇ ತಾನೆ, ಇದಿನ್ನೂ ದೊಡ್ಡದು. ಅಲ್ಲಾದ್ರೆ ಬರೀ ಕುಸ್ತಿ, ಅಲ್ಲೇನು ಪ್ರಾಣ ಹೋಗೋಲ್ಲ, ಇಲ್ಲಿ ಪ್ರಾಣ ತೆಗೆಯೋದಕ್ಕೇನೆ ಮಾಡ್ತಿರೋದು, ಇಲ್ಲ ಸಾಯ್ಬೇಕು ಇಲ್ಲ ಸಾಯಿಸ್ಬೇಕು, ಅದ್ರಲ್ಲಿ ಒಂದೇನೆ ಇರೋದೀಗ. ಆಯ್ತು, ಹೀಗೆ ಮಾಡ್ತಾ ಇದ್ರೆ ದೇಹ ಎಲ್ಲ ಬೆವರ್ತಾ ಇದೆಯಂತೆ. ಹಂಗೆ ಓಡಾಟ ಅಂದ್ರೆ ಬೆವರದೇ ಇರುತ್ತಾ, ಗಾಯ ಆಗ್ತಾ ಇದೆ ಇಬ್ಬರ ದೇಹಕ್ಕೂ, ಗಾಯ ಇಬ್ಬರದ ಶರೀರವೂ ಕುಗ್ಗಿದೆ, ಆ ಹೊಡೆತಗಳಿಂದ ಕುಗ್ತಾ ಇದೆ, ಆದರೂ ಸೆಣಸಾಟ ಸಾಕ್ತಾ ಹೋಗುತ್ತೆ ಮುಂದಕ್ಕೆ. ಆದರೆ ಮಾಡ್ತಾ ಮಾಡ್ತಾ ಮಾಡ್ತಾ ಇಬ್ರಿಗೂ ಆಯಾಸ ಆಗೋಕೆ ಶುರು ಆಗ್ತು.

ಅಂದ್ರೆ ದೇಹ ದುರ್ಬಲವಾಗುತ್ತೆ, ವಿವೇಕ ಕಡಿಮೆ ಆಗುತ್ತೆ. ಆ ಗದೆಯ ಹೊಡೆತದ ಜೋರು ಮೊದಲಿದ್ದಷ್ಟು ಜೋರು ಈಗ ಇಲ್ಲ. ಒಮ್ಮೆ ದುರ್ಯೋಧನ ಭೀಮನ ಸೊಂಟದ ಮೇಲೆ ಜೋರಾಗಿ ಅಪ್ಪಳಿಸ್ಬಿಡ್ತಾನೆ, ಭೀಮ ತಳ್ಳಣಿಸ್ ಹೋಗ್ಬಿಡ್ತಾನೆ. ಅಲ್ಲಿ ಮುಗಿಲಿಲ್ಲ, ಚೇತರಿಸ್ಕೋತಾನೆ, ಮತ್ತೆ ದುರ್ಯೋಧನ ಗದೆಯಿಂದ ಹೊಡಿತಾನೆ. ಅವನು ಇವನು ರಕ್ತ ಚಿಮ್ಬಿಡುತ್ತೆ, ಆದರೆ ದುರ್ಯೋಧನನು ಅದನ್ನ ಲೆಕ್ಕಿಸೋದಿಲ್ಲ. ಹೀಗೆ ಇಬ್ರು ಪಟುಗಳು ಮಹಾಪರಿಣಿತರು ಮಧ್ಯೆ ನಿಲ್ಲಿಸಿ ವಿಶ್ರಾಂತಿಗಾಗಿ ಸ್ವಲ್ಪ ದೂರ ಹೋದ್ರು. ಈ ಕವಿ ಕುಮಾರವಾಸ ಅದು ಎಲ್ಲದನ್ನು ನೋಡಿಟ್ಕೊಂಡಿದ್ನೋ? ನಾವು ಈಗ ಅತ್ಯಂತ ಆಧುನಿಕ ಕುಸ್ತಿಗಳಲ್ಲಿ ನೋಡ್ತೀವಿ ಅದನ್ನ, ಒಂದು ವಿಶ್ರಾಂತಿಯ ಒಂದು ನಿಮಿಷೋ ಎರಡು ನಿಮಿಷೋ ಕೊಟ್ಟ ತಕ್ಷಣ ಅಲ್ಲಿ ಹೋಗ್ತಾರೆ, ಆ ಹಲ್ಲಿಂದೆಲ್ಲ ಕಳಚಿಡ್ತಾರೆ, ಆಮೇಲೆ ಪೆಟ್ಟೆಲ್ಲ ಆಗಿರೋ ಜಾಗ ಒರೆಸ್ತಾರೆ, ಮುಲಾಮ್ ಗಿಲಾಮ್ ಹಾಕ್ತಾರೆ. ಅವ್ರಿಗೆ ಇನ್ನೇನೋ ಆ ಟೈಮಲ್ಲಿ ಏನಾದ್ರು ಕುಡಿಯೋದಕ್ಕೋ ಏನಾದ್ರು ಕೊಡೋದೋ ಏನೋ ಇರುತ್ತೋ ಏನೋ, ಆ ಥರ ಏನೋ ಮಾಡಿ ಸ್ವಲ್ಪ 5 ನಿಮಿಷ ವಿಶ್ರಾಂತಿ ಕೊಡ್ತಾರೆ. ಅದನ್ನೇ ವಿವರಿಸಿದ ನೀವು, ಇವನು ಅಲ್ಲಿಯ ಕುಸ್ತಿಗಳನ್ನ ಯಾವುದೋ ನೋಡಿದ್ದಿರ್ಬೋದು ಹೆಂಗಾಗ್ತಿತ್ತು ಅಂತ. ಹಾಗೆ ವಿಶ್ರಾಂತಿಗಾಗಿ ಸ್ವಲ್ಪ ದೂರ ಹೋದ್ರಂತೆ, ತಕ್ಷಣ ಅಲ್ಲಿ ಯಾರಾದ್ರೂ ಇರ್ತಾರೆ, ರಕ್ತ ಪ್ರವಾಹವನ್ನ ಮೈ ಮೇಲೆ ಬರ್ತಿದ್ದ ರಕ್ತವನ್ನೆಲ್ಲ ತೊಳೆದು ಒರೆಸಿ ಅದಕ್ಕೆ ಶ್ರೀಗಂಧದ ಲೇಪವನ್ನ ಹಚ್ಚಿದ್ರಂತೆ. ಆಮೇಲೆ ಶಕ್ತಿಗೆ ಒಂದು ಮೈಯಲ್ಲಿ ಚೈತನ್ಯ ಬರಬೇಕಲ್ಲ, ಕರ್ಪೂರ ಎಲ್ಲ ಹಾಕಿರುವಂತ ವೀಳ್ಯ ಕೊಡ್ತಾರೆ. ಇದು ಎಲ್ಲ ಯುದ್ಧದಲ್ಲಿ ಇದ್ದಿದ್ದೆ, ಅದನ್ನ ತಿನ್ಕೊಂಡ್ರು, ಅದನ್ನ ಜಗದು ಆಯಾಸ ಎಲ್ಲ ಕಡಿಮೆ ಮಾಡಿಕೊಂಡು ಈಗ ಗದೆಯನ್ನು ತೂಗುತ್ತಾ ಮತ್ತೆ ಸಿದ್ಧರಾದ್ರು. ಎಷ್ಟು ಸಹಜವಾಗಿ ಇದೆ ಅಂತಂದ್ರೆ ಅತ್ಯಂತ ಆಧುನಿಕವಾಗಿ ನಡೆಯುವಂಥದ್ದಾಗುತ್ತೆ. ಆದರೆ ಮತ್ತೆ ಮದಿಸಿದ ಆನೆಗಳಂತೆ ಯುದ್ಧಕ್ಕೆ ಶುರು ಮಾಡಿದ್ರಂತೆ, ಸರ್ಪಗಳಂತೆ ಬುಸ್ಕುಡ್ತಾ ಇದ್ದಾರೆ, ಕೋಪ ಸಿಡಿಲಿನಂತೆ ಎರಗುತ್ತಾ ಇದ್ದಾರಂತೆ ಒಬ್ರ ಮೇಲೊಬ್ಬರು. ರೋಷವನ್ನ ಕೋಪವನ್ನ ತೋರಿಸ್ಕೊಂಡು ಪೆಟ್ ಮಾಡ್ಕೋತಾ ಇದ್ದಾರೆ, ಪೆಟ್ ಮಾಡ್ತಿದ್ದಾರೆ, ಮಾಡಿಸ್ಕೋತಾ ಇದ್ದಾರೆ. ಆ ಬೊಬ್ಬೆ ಆ ಕಟೀಲ್ ಶಬ್ದ ಅದು ಇಡೀ ಭೂಮಿನೇ ನಡುಗಿಸ್ತಾ ಇತ್ತಂತೆ. ಅಲ್ಲಿ ಗುರುವಾದ ಬಲರಾಮ ನೋಡ್ತಾ ಇದ್ದಾನೆ, ಅವರೆಲ್ಲ ಹೇಳ್ತಿದಾರ ಅಭ್ರುವನ್, ಉಳಿದವರೆಲ್ಲ ಹೇಳಿದ್ರಂತೆ, ಬ್ರಾಹ್ಮ ಪಶ್ಯ ಶಿಷ್ಯಯೋಹೋ, ನಿನ್ನ ಶಿಷ್ಯಂದರ ಕೌಶಲವನ್ನ ಪಶ್ಯ ನೋಡು ಅಂತಿದ್ದಾರೆ. ಅದಕ್ಕೆ ಸರಿಯಾಗಿ ಇವನು ನೋಡ್ಬಿಟ್ಟು ಅವನೇ ಇವರ ಗದಾ ಪ್ರಾವೀಣ್ಯಕ್ಕೆ ಬೆರಗಾಕೋದ್ನಂತವನು. ಶೂ, ನಾನೇ ಹೇಳ್ಕೊಡದೇ ಇರೋ, ನನ್ನ ಸಿಲೆಬಸ್ ಅಲ್ಲೇ ಇಲ್ದೇ ಇರೋದೆಲ್ಲ ಮಾಡ್ತಾರಲ್ಲ ಇವರು, ಅಂತಂದ್ರೆ ಎಷ್ಟು ಚೆನ್ನಾಗಿ ಇವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ. ಕೃಷ್ಣನು ತಲೆ ಕುತೂಗಿದ್ಮಂತೆ, ಎಲ್ರೂ ಸಾಧು ಸಾಧು ಭಲೆ ಭಲೆ ಭಲೆ ಅಂತಿದ್ದಾರೆ. ಒಮ್ಮೆ ದುರ್ಯೋಧನ ಭೀಮನ ಹತ್ರ ಬಂದು ಎಡಭುಜಕ್ಕೆ ಹೊಡೆದ, ಹಾರಿ ಅವನ ಶಿರಸ್ತ್ರಾಣಕ್ಕೆ ಜೋರಾಗಿ ಹೊಡೆದ್ಬಿಟ್ಟ, ಅಂದ್ರೆ ತಲೆಯ ಮೇಲಿನ ಕವಚಕ್ಕೆ ಹೊಡೆದ್ಬಿಟ್ಟ. ಭೀಮನ ಬಾಯಿಂದ ರಕ್ತ ಚಿಮ್ಮಿಬಿಡ್ತು. ಆ ಕ್ಷಣ ಕೈನಲ್ಲಿ ಅವನ ಚೈತನ್ಯ ಆ ಶಕ್ತಿ ಉಡುಗ್ಬಿಡ್ತು, ಕೈಯಿಂದ ಗದೆ ಜಾರ್ಬಿಡ್ತು. ಅವರೆಲ್ಲ ಅವನ ಕಡೆ ಅಯ್ಯೋ ಏನಾಯ್ತು ಭೀಮನಿಗೆ ಅನ್ನೋ ಅಷ್ಟೊತ್ತಿಗೆ ಎತ್ತಿದ್ಬಿಟ್ಟ, ಚೇತರಿಸ್ಕೊಂಡ್ಬಿಟ್ಟ ಎದ್ದ. ಹೊಡೆತ ಒಂದ್ಸಲ ಬಿದ್ದ್ಮೇಲೆ ಭಯ ಹೆಚ್ಚಾಗ್ಲಿಲ್ಲ, ಭಯ ಹೋಯ್ತಂತೆ, ಇನ್ನು ಇನ್ನೇನಾಗುತ್ತೆ ಇಷ್ಟೇ ತಾನೆ ಹೊಡೆತ ಮರ್ತೀನಿ ಅಂತ. ದೂರದಲ್ಲಿ ಬಿದ್ದಿದ್ದ ಗದೆಯನ್ನು ಎತ್ಕೊಂಡ, ಆರೋಗಿತ್ತು ಗದೆ, ರಕ್ತವನ್ನ ಧೋತ್ರದ ತುದಿಯಿಂದ ಅಲ್ಲೇ ಒಂದು ಕ್ಷಣ ಹಿಂಗೆ ಒರೆಸ್ಕೊಂಡ್ಬಿಟ್ಟ. ನೆಲ ಅದರುವಂತೆ ದುರ್ಯೋಧನ್ಮೇಲೆ ಹಾರ್ಬಿಟ್ಟ, ಕಿಡಿಗಳು ಹಾರ್ಬಿಡ್ಬೇಕು ಗದೆಯಿಂದ, ಹಾಗೆ ದುರ್ಯೋಧನದಲ್ಲೇ ಹೊಡೆದ. ಈಗ ಅವನ ಅವಕಾಶ ವಜ್ರಾಯುಧದಿಂದ ಹೊಡೆತ ಬಿದ್ದ ಹಾಗೆ ಆಗ್ಬಿಟ್ಟು ಅವನ ಶಿರಸ್ತ್ರಾಣನ ಹೆಲ್ಮೆಟ್ ಹಾರ್ ಬಿದ್ದ್ಬಿಡ್ತು ಹೋಯ್ತಾ ಕಡೆ. ಇವನು ಬ್ರಾಹ್ಮಣವೇ ಗಂಟ್ಲಿಗೆ ಬಂದ್ಬಿಡ್ತು, ಉಸಿರು ನಿಂತು ಹೋಗ, ಅವನ ಕ್ರಮ ತಪ್ಪೋಯ್ತು ಉಸಿರಿಂದು, ನೋಡಿದ್ರೆ ಪರಲೋಕಕ್ಕೆ ಹೊರಟೇ ಬಿಟ್ಟ ಅನಿಸ್ಬಿಡ್ತು. ಓ ಮುಗೀತು ಅನ್ಕತೆ ಅಂತ ಗದೆ ಹಾರ್ ಹೋಯ್ತು, ಕಣ್ಣಿನ ಗುಡ್ಡೆ ಮೇಲೆ ಸಿಕ್ಕೊಂಡು ಬಿಡ್ತು, ಆ ಸುರಿದ ರಕ್ತ ಮುಖವನ್ನೆಲ್ಲ ಮುಚ್ಚಿಬಿಡ್ತಿದೆ, ಉಸಿರೇ ನಿಂತಂಗಾಗೋಯ್ತು, ಹಾ ಇಂದ್ರಿಯಗಳೆಲ್ಲ ನಿಷ್ಕ್ರಿಯ ಆಗೋಯ್ತು. ಆದ್ರೆ ಅವನು ಕೆಲವೇ ಕ್ಷಣದಲ್ಲಿ ಮತ್ತೆ ಕಣ್ ತೆಗೆದ, ಬೆರಗಾಗುವಂತಹ ವೇಗದಲ್ಲಿ ಚೇತರಿಸ್ಕೊಂಡಂತೆ ತಕ್ಷಣ ಟಕ್ ಅಂತ ಎದ್ದಿದ್ದಾಯ್ತು, ತಗೊಂಡಿದ್ದಾಯ್ತು ಗದೇನ, ಭೀಮನಿಗೆ ಬಾರೋ ಯುದ್ಧಕ್ಕೆ ಸಿದ್ಧನಾಗೋ ಅಂತ. ಸಿದ್ಧನಾಗೋ ಯುದ್ಧಕ್ಕೆ ಭೀಮಾ ಅಂತ ಅಂದ. ಅವನು ಸಿದ್ಧ, ಈಗ ಸಿದ್ಧ ಆಗ್ಬೇಕ, ಅಯ್ಯ ಹೋಗ, ನಾವು ನಮ್ಮ ಭೂಮಿಯ ಭಾಗವನ್ನ ಕೊಡು ಅಂತ ನಾವು ಕೇಳಕ್ ಬಂದಾಗ ನೀನಿಲ್ಲ ಸಂಧಿ ಬೇಡ ಅಂದ್ಯಲ್ಲ, ಆವತ್ತೇ ನನ್ನ ಕದೆ ಸಿದ್ಧವಾಗಿದೆ, ನಿನ್ನ ಕಿರು ತೊಡೆಗೆ ಹೊಡೆಯೋದಕ್ಕೆ ಆವತ್ತೇ ಸಿದ್ಧವಾಗಿದೆ, ಏನೇನು ಹೊಸದಾಗಿ ಸಿದ್ಧನಾಗಬೇಕಾಗಿಲ್ಲ ಅಂತ. ಈಗ ನೋಡು ಏನು ಮಾಡ್ತೀನಿ ಅಂತ ತನ್ನ ದೇಹವನ್ನು ವಿಶಿಷ್ಟ ಚಲನೆಯಿಂದ ಮಾಡಿ ಗದಿಯನ್ನು ತೂಗಿ, ಅಂದರೆ ಯಾವುದೋ ಒಂದು ಕ್ರಮದಲ್ಲಿ ಓಡಾಟ ಅದು, ಆರು ಭಟಿಸಿ ಹೊಡೆದ. ಅದಕ್ಕೆ ಅವನು, ಏ ಸೊಕ್ಕ ಮಾಡಬೇಡ ಕಣೋ ಭೀಮಾ, ನಿನ್ನ ಗದೆ ನೋಡೋ ದೊಡ್ಡದೋ, ನಿನ್ನ ಗದೆ ದೊಡ್ಡದೋ, ನಿನ್ನ ಕೂಗಾಟ ದೊಡ್ಡದೋ, ಬರೀ ಕೂಗುಬಿಟ್ರೆ ಗದೆಯಿಂದ ಆಗೋದಿಲ್ಲ ಅಂದ್ಬಿಟ್ಟು ಗದೆಯಿಂದ ಹೊಡೆದ. ಹೀಗೆ ವಿಭಿನ್ನ ವರಸೆಗಳು, ವಿವಿಧ ವರಸೆಗಳಿಂದ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ಮತ್ತೆ ಅದೇ ಕ್ರಮ, ಆಯಾಸ, ಸುಸ್ತು, ಬಿದ್ರು, ಕೂತ್ರು, ವಿಶ್ರಾಂತಿ, ವೀಳ್ಯದೆಲೆ.

ಬೆಳಗ್ಗೆ ಎಲ್ಲ ತಿಂದಿದ್ದಾಯ್ತು, ಮತ್ತೆ ಶುರು ಈ ತರ ಚುರುಕಾಗಿ ಓಡಾಡ್ತಾ ದುರ್ಯೋಧನ ಹೊಡೆದ್ರೆ ಭೀಮ ತಪ್ಪಿಸ್ಕೋತಾನೆ, ಭೀಮ ಹೊಡೆಯೋಕೆ ಹೋದ್ರೆ ಅವನು ತಪ್ಪಿಸ್ಕೋತಾನೆ. ಅವನಿಗೆ ಒಂದ್ಸಲ ಅವನ ಪ್ರಜ್ಞೆ ತಪ್ಪುತ್ತೆ, ಒಂದ್ಸಲ ಇವನ ಪ್ರಜ್ಞೆ ತಪ್ಪುತ್ತೆ, ಈ ತರದ್ದೆಲ್ಲ ಇದೆ. ಒಂದು ಸಲ ಬಹಳ ಜೋರ ಹೊಡೆದ್ಬಿಟ್ಟ ಭೀಮನಿಗೆ, ಭೀಮ ತತ್ತರಿಸಿ ಬೀಳೋಕಾಗ್ಬಿಟ್ಟ. ಪಾಂಡವರಿಗೆ ತಲೆ ತಗ್ಸೋ ಹಾಗಾಗೋಯ್ತು, ಓ ಏನಾಗೋಯ್ತು ಅಂತ. ನಾನು ಹೊಡ್ತೀವಲ್ಲ ಎಲ್ಲ ಈ 2020 ಮ್ಯಾಚು ಏನೇನೋ ಮ್ಯಾಚ್ಗಳೆಲ್ಲ ನಡೆಯುತ್ತೆ, ಇವರು ಒಂದು ಸಿಕ್ಸರ್ ಹೊಡೆದ್ರೆ ಓ ಅಂತ ಅವರುಗಳು ಕುಣಿತಾ ಇರ್ತಾರೆ, ಆ ಕೆಂಪು ಡ್ರೆಸ್ನವರು ಬಟ್ಟೆಯವರು ಅವ್ರ ಕಡೆಯವರು. ಆಮೇಲೆ ಯಾವ್ರ ಅಕಸ್ಮಾತ್ ಇವನು ವಿಕೆಟ್ ಬಿದ್ದುಬಿಟ್ರೆ ಇವರು ಇನ್ನೊಂದು ನೀಲಿ ಬಟ್ಟೆಯವರು ಕುಣಿತಾ ಇರ್ತಾರೆ. ಇದು ಅಂತ ಆ ಕಡೆ ತಲೆ ತಗ್ಸ್ಕೊಂಡಿರ್ತಾರೆ, ಇದು ಸಹಜವಾದದ್ದೇನೆ. ಆ ರೀತಿಯಲ್ಲಿ ಇವನು ಅವನು ಹೊಡೆದ್ರೆ ಅವನು ಇವನು ಹೊಡೆದ್ರೆ ಈ ತರ ಆಗ್ತಾ ಇದೆ. ಆಮೇಲೆ ಈ ಸಲ ಜೋರಾಗಿ ಹೊಡೆದಾಗ ಭೀಮ ತೂಗಾಡಿ ಬಿದ್ದು ಬಿಟ್ಟ, ರಕ್ತ ಹರಿಯೋಕ್ ಶುರು ಆಯ್ತು. ಎಲ್ಲರೂ ಭೀಮ ಸತ್ತೇ ಹೋದ ಅಂತ ಅಳೋಕ್ಷ ಮಾಡಿದ್ರು. ಒಂದೇ ಕ್ಷಣ ಮೈಮರೆತಿದ್ದ ಭೀಮ ಹೆಚ್ಚಾಗೋಯ್ತು, ಎದ್ ನಿಂತ. ನೋಡಿ ಸ್ವಾರಸ್ಯವನ್ನ, ಶತ್ರುವಿನ ಕೈ ಚಳಕವನ್ನು ಹೊಗಳುತ್ತಾ ಅವನನ್ನು ಹೊಗಳುತ್ತಾಯೋ, ಎಷ್ಟು ಚೆನ್ನಾಗಿ ಹೊಡೆದ್ಯೋ ನೀನು ಅಂತ. ಮತ್ತೆ ತಡವರ್ಸಿ ತಡವರ್ಸಿ ಕೈಗೆತ್ಕೊಂಡ ಗದೇನ ಈಗ ಹೇಳ್ತಾನೆ, ಕೌರವಾ ರಕ್ಷಿಸ್ಕೊಳೋ, ಈ ಸಲ ನಿನ್ನ ರಕ್ಷಣೆಗೆ ಈಶ್ವರ ಬರಬೇಕು, ಮಾಡೋ ಪ್ರಾರ್ಥನೆ ಅಂದ್ಬಿಟ್ಟು ಹೊಡೆದ್ರೆ ಅವನ ಗದೆ ಪಕ್ಕಕ್ಕೆ ಹಾರತು, ಕೆಳಕ್ ಬಿದ್ದ, ಮುಖವೆಲ್ಲ ಧೂಳು ಮೆತ್ಕೊಂಡ್ಬಿಡ್ತು. ಈಗ ಎಲ್ಲರೂ ಭೀಮನನ್ನು ಜೈ ಭೀಮ ಅನ್ನೋಕ್ಷ ಮಾಡಿದ್ರು. ಹೀಗೆ ಪರಸ್ಪರ ನಡೀತಾನೆ ಇರುತ್ತೆ. ಅಷ್ಟರಲ್ಲಿ ದುರ್ಯೋಧನ ಸಾವರಿಸ್ಕೊಂಡು ರಕ್ತವನ್ನ ಒರೆಸ್ಕೊಂಡು ಊರಿ ಗಂಡಲ್ಲಿ ನೋಡ್ತಾ ಏನ್ ಮಾಡ್ತೀಯ ಅಂತ, ಏ ಸುಕ್ಕ ಮಾಡಬೇಡ, ಇದು ಅಕಸ್ಮಾತ್ ಆಗಿರೋದಷ್ಟೇನೆ, ಈಗ ನಾನ್ ಹೊಡಿತೀನಿ ನೋಡು, ಎಲ್ಲಿ ನಿನ್ನ ಅಣ್ಣ ತಮ್ಮದ್ರು ಕರೆ ಎಲ್ಲಾರನ್ನು ನೋಡೋಣ, ಬಾ ಏನಾಗತ್ತೆ ನೋಡೋಣ. ನಿನ್ನ ಶಕ್ತಿ ನಿನ್ನ ತೋಳಲ್ಲಿದೆಯೋ ಬಾಯಲ್ಲಿದೆಯೋ, ಬ್ರಾಹ್ಮಣನೋ ನೀನು ಕ್ಷತ್ರಿಯನೋ ತೋರಿಸು ಅಂತಂದ್ರೆ, ಬ್ರಾಹ್ಮಣ ಅಂದ್ರೆ ಬರೀ ಮಾತಿನಲ್ಲಿ ಹೇಳ್ತಾನೆ ಅಂತ, ಕ್ಷತ್ರಿಯ ಅಂದ್ರೆ ಕೈಯಲ್ಲಿ ತೋರಿಸ್ತಾನೆ ಅಂತ, ಅದಕ್ಕೆ ನಿಂದು ಬಾಯಲ್ಲೋ ಶಕ್ತಿ ಬಾಹುವಿನಲ್ಲಿಯೋ ಅಂತ ಹೇಳಿ ಹೊಡೆದ. ಅವನಿಗೆ ಭೀಮನ ಹೊಡೆತದಿಂದ ತಪ್ಪಿಸ್ಕೊಂಡು ಮತ್ತೆ ಅವನ ಭುಜ ತಲೆಗೆ ಹೊಡಿತಾನೆ. ಈ ದುರ್ಯೋಧನನ ಹೊಡೆತಕ್ಕೆ ಇವನ ಶಿರಸ್ತ್ರಾಣ, ಭೀಮನ ಶಿರಸ್ತ್ರಾಣ ನುಜ್ಜುಗುಜ್ಜಾಗಿ ಹೋಗುತ್ತೆ, ಕಾಂತಿ ಹೊರಟೋಯ್ತು. ಕಣ್ಣಿನಲ್ಲಿ ಒಂದು ಕ್ಷಣ ಭಯ ಬಂದ್ಬಿಡ್ತು ಅಂದ್ರೆ ತಾನು ಸತ್ಯ ಅನ್ನೋ ಹಂಗೆ. ಒಂದು ಕ್ಷಣಕ್ಕೆ ದುರ್ಯೋಧನನ ಯುದ್ಧ ಸಫಲ ಆಯ್ತು ಅನ್ಸ್ಬಿಡ್ತು, ಹಾಗೆ ಹೋಯ್ತು ಅನ್ಸ್ಬಿಡ್ತು. ಮೇಲಿಂದ ಪುಷ್ಪ ವೃಷ್ಟಿ ಆಗ್ತಾ ಇದೆಯಂತೆ. ಮೇಲಿನವ್ರು ಕೆಲವರಿಗೆ ಭೀಮನ ಪಕ್ಷಪಾತಿಗಳಾದವರು, ಪಾಂಡವ ಪಕ್ಷದವರಿಗೆ ಕಳವಳವೂ ಆಯ್ತು. ಅಲ್ಲಿ ದುರ್ಯೋಧನ ಹೇಳಿದಂತೆ, ನೆಲಕ್ಕೆ ಬಿದ್ದವನನ್ನು ನಾನು ಹೊಡೆಯೋದಿಲ್ಲ, ಮತ್ತೆ ನಾನು ಹೊಡೆಯೋದು, ಅವನು ಜ್ಞಾನ ತಪ್ಪದಂಗೆ ಬಿದ್ದುಬಿಟ್ಟಿದ್ದಾನೆ, ಇವನೇನು ಮತ್ತೆ ಹೊಡೆಯೋಕೆ ಹೋಗಲ್ಲ. ಅರ್ಜುನ ನಾನು ಬೇರೆಯವ್ರನ್ನ ಹೊಡೆಯೋಲ್ಲ. ಅರ್ಜುನ ಮಾಡು, ತಗೋ ನಿನ್ ಬಿಲ್ಲನ್ನ ಬಾ, ಈಗ ನಿನ್ ಭೀಮನ್ ಕತೆ ಮುಗೀತು, ಈಗ ನೀನ್ ಬಾ, ನಕಲು ಸಹದೇವ್ರೆ ಸಾತ್ಯಕ್ಕೆ ಹಿಡ್ಕೊಳ್ರಿ ಬಿಲ್ಲನ್ನ ಬನ್ನಿ ಅಂತ ಗದೇನ್ ತೂಗು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅರ್ಜುನ ಬಿಲ್ಲನ್ನ ಝಂಕರಿಸಿದಂತೆ ಸಿದ್ಧನೇ ಆಗ್ಬಿಟ್ಟ. ನಕುಲ ಇವರೆಲ್ಲ ಕತ್ತಿಯೆಲ್ಲ ತೆಕ್ಕೊಂಡ್ರು, ಪಾಂಡವರ ಮಕ್ಕಳು ಉಪ ಪಾಂಡವರು ಕುದಿಯೋಕ್ ಶುರು ಮಾಡಿದ್ರು. ಪಾಪ ಕೃಷ್ಣನಿಗೆ ಸ್ವಲ್ಪ ದುಃಖ ಆಯ್ತು, ಅಯ್ಯೋ ಇವನಿಗೆ ಏಟ್ ಬಿತ್ತು, ಭೀಮನಿಗೆ ಜೋರಾಗಿ ಏಟಾಯ್ತು ಏನು ಅಂತ. ಅಂಥ ಕೃಷ್ಣನಂತ ಕೃಷ್ಣನು ಒಂದು ಕ್ಷಣ ಚಿಂತೆಯಲ್ಲಿ ತೊಡ್ಕೊಂತಾನೆ, ಅಂದ್ರೆ ಚಿಂತಾಮಗ್ನ ಆಗ್ತಾನೆ, ಅಯ್ಯೋ ಏನಾಯ್ತು ಅಂತ. ಅವನು ದುಗುಡ ಆಗಿದೆ ಮನಸ್ಸಿಗೆ. ಆ ದುಗುಡದಿಂದ ಬಲರಾಮನ ಕಡೆ ಕೃಷ್ಣ ನೋಡ್ತಾನೆ. ಸಾಮಾನ್ಯ ಹಂಗ ಅವನು ಕೃಷ್ಣ ಯಾವ ಸಂದರ್ಭದಲ್ಲೂ ತನ್ನ ಮನಸ್ಸಿನ ನಿಗ್ರಹವನ್ನ ನಿಯಂತ್ರಣವನ್ನ ಹತೋಟಿಯನ್ನ ಕಳ್ಕೊಳ್ಳಲ್ಲ, ಯಾವ ಪರಿಸ್ಥಿತಿನೂ ಎದುರವನಲ್ಲ ಕೃಷ್ಣ. ಆದ್ರೆ ಒಂದೊಂದ್ಸಲ ಹಂಗಾಗುತ್ತೆ, ಬಿದ್ದೇ ಬಿಟ್ಟಿದ್ದಾನಲ್ಲ ಅಂತ. ಅದಕ್ಕೆ ಬಲರಾಮ ಕಡೆ ನೋಡ್ತಾನೆ. ಬಲರಾಮನಿಗೆ ಈ ಬಲ ಬಂದಂಗೆ ಆಗೋಯ್ತು, ಭೀಮ ಬಿದ್ದಿದ್ದಾನೆ, ಯುದ್ಧ ಕಣ್ರೆಯ ಇದು, ಯುದ್ಧ ಏನ್ ಹೇಳಿದೀರಿ, ಇವನು ಸೋತ್ರೆ ನೀನೇ ರಾಜ ಅಂತ ಹೇಳಿದೀರ ಇಲ್ಲ, ಮೊದ್ಲು ಆಡದ ಹಾಗೆ ನಡ್ಕೊಳ್ಳಿ, ಮೊದಲು ಯುದ್ಧದಲ್ಲಿ ಮುಗೀತು, ಅಲ್ಲೇನ್ ಕರುಣೆ, ಅಯ್ಯೋ ಪಾಪ ಅವೆಲ್ಲ ಏನಿಲ್ಲ, ಹ್ಮ್ ಮಾಡು ಅಂತ. ಆದ್ರೆ ಒಂದಿದೆ, ಸೋಲೋದು ಗೆಲ್ಲೋದು ಎಲ್ಲ ನಿಜ, ಆದ್ರೆ ಸಾಯ್ಬೇಕು ವ್ಯಕ್ತಿ, ಸಾಯೋ ತನಕ ಅಲ್ಲಿ ಸೋತ ಅಂತೇನು ಆಗೋದಿಲ್ಲ. ಆಗ ಅರ್ಜುನ ಏನ್ ಮಾಡ್ತಾನೆ, ಆತಂಕ ಆಯ್ತು ಅವನಿಗೆ, ಏನಾಗಿದೆ ಅಂತ ಹತ್ರ ಹೋಗಿ ಭೀಮನ ಹತ್ರ ಬಗ್ಗೆ ನೋಡ್ತಾನೆ. ನೋಡಿದ್ರೆ ಉಸಿರಾಡ್ತಾ ಇದೆ. ತಕ್ಷಣ ಕೃಷ್ಣನಿಗೆ ಬಂದು ಹೇಳ್ತಾನೆ, ಭೀಮ ಬದುಕಿದಾನೆ ಕೃಷ್ಣ, ಸುಸ್ತಾಗಿದ್ದಾನೆ ಅಷ್ಟೇನೆ, ಇನ್ನೇನು ಆಗಿಲ್ಲ ಅಂದ್ಬಿಟ್ಟು ಪ್ರಾರ್ಥಿಸ್ಕೊತಾನೆ. ಈ ಹಿಂದಿನ ಹೊಡೆತದಲ್ಲಿ ದುರ್ಯೋಧನ ಒಂದು ಕೆಲಸ ಮಾಡ್ತಾನೆ, ಅದು ಗದಾಯುದ್ಧದ ನಿಯಮವನ್ನು ಮೀರಿದ್ದದು. 3-4 ಸಲ ಭೀಮ

ಹೊಟ್ಟೆಯ ಹತ್ರ ಹೊಕ್ಕಳಿಗೆ ಗುದ್ದುತ್ತಾನೆ ಗದಿಯಿಂದ. ನಾಭಿ ಪ್ರದೇಶ ಅಂತ ಹೆಸರು ಅದಕ್ಕೆ. ಹೊಡಿಬಾರ್ದು ಅದ್ರ ಹಿಂದಿನ ಸಲ, ಈಗ ಅವನು ಜ್ಞಾನ ತಪ್ಪ ಬಿದ್ದಿನ ಅಲ್ಲ ಭೀಮ, ಅದಕ್ಕೆ ಕಾರಣ ಅವನು ಹೊಟ್ಟೆ ಹೊಡೆದಿರ್ತಾನೆ ಅವನು ನಾಭಿ ಪ್ರದೇಶಕ್ಕೆ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ನೋಡಿದೆಯಲ್ಲ ನೀನೇನೆ ದುರ್ಯೋಧನ ಭೀಮನ ನಾಭಿ ಪ್ರದೇಶಕ್ಕೆ ಹಲವು ಸಾರಿ ತಿವಿದ, ಕಾಣಲಿಲ್ವೇ ಅದನ್ನ? ಹಾಗಿದ್ದಾಗ ಭೀಮನು ಅದೇ ತರ ಮಾಡಬಹುದು ಅಂತಾಯ್ತು. ಹಾಗಾದ್ರೆ ಭೀಮನಿಗೆ ಹೇಳು ದುರ್ಯೋಧನ ಗೆಲ್ಲುವ ಉಪಾಯ ಏನು ಅಂತ ಹೇಳು. ಈ ಯುದ್ಧ ಆರಂಭ ಆಗೋಕ್ ಮುಂಚೆ ಧರ್ಮರಾಜ ನಾವೇನ್ ಮಾಡೋಣ ಈಗ, ದುರ್ಯೋಧನ ಬಚ್ಚಿಟ್ಕೊಂಡಿದ್ದಾನಂತಲ್ಲ ಅಂತೆಲ್ಲ ಹೇಳ್ದ. ಈ ನೀನೇನಂದೆ, ಮುಳ್ಳಿನಿಂದ ಮುಳ್ಳನ್ನ ತೆಗಿಬೇಕು, ಮಾಯಾವಿಗಳಿಂದ ಮಾಯೆಯಿಂದಲೇ ಗೆಲ್ಲಬೇಕು ಅಂತ ನೀನೇ ಹೇಳಿದ್ದು. ಅವಾಗ ನೀನು ಅದೇ ತರ ನಿನ್ನ ಮಾವನಾದ ಕಂಸನನ್ನ ಇನ್ನೊಬ್ಬನನ್ನ ಬೇಕಾದಷ್ಟು ರಾಕ್ಷಸನ ಆ ಮಾಯಾವಿಗಳಿಗೆ ಸರಿಯಾಗಿ ಮಾಯೆಯಿಂದಲೇ ಮಾಡಿದೀಯ, ಮಾಯೆಗೆ ಮಾಯೆಯೇ ಉಪಾಯ. ಈಗ ದುರ್ಯೋಧನ ಭೀಮನ ನಾಭಿ ಪ್ರದೇಶಕ್ಕೆ ಹೊಡೆದ ಮೇಲೆ ಈಗ ಭೀಮನು ಕೂಡ ಅವನನ್ನ ಹೊಡಿಬಹುದು ಅಂತಾಯ್ತು. ಹಾಗಾಗಿ ಮಾಯೆಗೆ ಮಾಯೆ, ತಪ್ಪಿಗೆ ತಪ್ಪು, ಅವನು ಮಾಡಿರೋ ತಪ್ಪು ಪ್ರದೇಶಕ್ಕೆ ಹೊಡೆದ್ರೆ ನಾನು ತಪ್ಪು ಇರೋದಕ್ಕೆ ಹೊಡಿಬಹುದು. ನೀವು ಮೊದಲೇ ಅದನ್ನ ಹೇಳಿದೀಯ, ಈಗ ಹೇಳು ಏನ್ ಮಾಡ್ಬೇಕು ಅಂತ. ಈಗ ಅವನು ಹೇಳ್ತಾನೆ, ಸಾಮಾನ್ಯ ಕೃಷ್ಣ ಉಳಿದವ್ರಿಗೆ ಹೇಳೋದು, ಈ ಸಲ ಮಾತ್ರ ಅರ್ಜುನೇ ಕೃಷ್ಣ ಹೇಳ್ತಿದ್ದಾನೆ. ಈಗ ಭೀಮ ಎದ್ದಾಗ ಅವನಿಗೆ ಅವನು ಸಭಾ ಮಧ್ಯದಲ್ಲಿ ಮಾಡಿದಂತಹ ಆ ಪ್ರತಿಜ್ಞೆಯನ್ನ ಜ್ಞಾಪಿಸಿ. ಏನ್ ಪ್ರತಿಜ್ಞೆ ಮಾಡಿದ್ದ? ಯಾವ ಸಭಾ ಮಧ್ಯೆ? ದ್ರೌಪದಿಯನ್ನ ಕರ್ಕೊಂಬಂದು ಅವಳ ಆ ಸೀರೆಯನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟು ಇಲ್ಲಿ ಯಾರೂ ಮಾಡದೇ ಇರುವಂತ ಅವಮಾನ. ಪಾಂಡವ್ರಿಗೆ ಬೇಕಾಷ್ಟು ಅವಮಾನ ಮಾಡಬಹುದಿತ್ತು, ಜೂಜ್ ಆಡಿದ್ರು ಅಂತ. ಆಡದೊಂದು ಧರ್ಮರಾಜ ಒಬ್ಬನೇ, ಆದ್ರೂ ಪರವಾಗಿಲ್ಲ, ಅವರು ಜೊತೆಯಲ್ಲಿ ಇದ್ರು ಅಂತ ಏನೋ ಅವಮಾನ ಮಾಡಿದ್ರು ಅಂತ. ಏನೂ ಸಂಬಂಧನೇ ಇಲ್ಲದೆ ಇರೋ ದ್ರೌಪದಿನ ಹೇಳ್ಕೊಂಬಂದ್ಬಿಟ್ರು. ಅವಳೆಲ್ಲ ಪಾಪ ತನ್ಪಾರ್ತ ಅಂತಃಪುರದಲ್ಲಿ ಕೂತಿದ್ದವಳು, ಅವಳನ್ನ ಅದು ಹಿಂಗೆ ದರ ದರ ನೆಲದ ಮೇಲೆ ಬಿದ್ದವಳನ್ನ ಕೂದ್ ಹಿಡ್ಕೊಂಡು ಹೇಳ್ಕೊಂಬಂದ್ಬಿಟ್ನಲ್ಲ ದುಶಾಸನ, ಇಲ್ಲಿ ಬಂದ್ಮೇಲೆ ಅವಳ ಸೆಳೆಯ ಅವಳ ಸೀರೆನ ಅಂತ ನಾವು ಸೆಳೆಯೋಕೆ ಶುರು ಮಾಡಿಬಿಟ್ಟ. ಆವಾಗ ದುರ್ಯೋಧನ ಒಂದು ಅತ್ಯಂತ ಭಯಂಕರವಾದ ಅಂದರೆ ಅಸಹ್ಯವಾದ ಒಂದು ಕೆಲಸವನ್ನು ಮಾಡ್ತಾನೆ. ತನ್ನ ಧೋತರವನ್ನು ಪಂಚೆಯನ್ನು ಚೂರು ಸರಿಸಿ ತನ್ನ ತೊಡೆಯನ್ನು ತೋರಿಸ್ತಾನೆ, ಅಂದರೆ ಇಲ್ಲಿ ಬಂದು ಕೂತ್ಕೋ ಅಂತ ದ್ರೌಪದಿಗೆ ಅವನು ಮಾಡೋದು. ಬೇರೆ ಏನೇ ಮಾಡಿದ್ರೂ ಈ ರೀತಿಯ ಕೆಲಸವನ್ನೆಲ್ಲ ಆ ಮಹಾರಾಜನಾದವನು ಮಾಡತಕ್ಕದ್ದಲ್ಲ. ಆದ ದುರ್ಯೋಧನ ಪಾಂಡವ ದ್ವೇಷದಲ್ಲಿ ಏನು ಬೇಕಾದರೂ ಮಾಡೋಕೆ ಸಿದ್ಧನಾದವನು. ತಕ್ಷಣ ಭೀಮ ಪ್ರತಿಜ್ಞೆ ಮಾಡಿರ್ತಾನೆ, ಅವನ ಈ ತೊಡೆಗಳನ್ನು ಮುಂದೆ ಯುದ್ಧ ಆದಾಗ ಅವನ ತೊಡೆಗಳನ್ನು ಮುರಿತೀನಿ ನಾನು ಅಂತ. ಅದಕ್ಕೆ ಊರುಭಂಗ ಅಂತ ಹೆಸರು. ಊರು ಅಂತಂದ್ರೆ ತೊಡೆ ಅಂತ ಸಂಸ್ಕೃತದಲ್ಲಿ ಅರ್ಥ. ಕನ್ನಡದ ಊರು ಬೇರೆ, ಸಂಸ್ಕೃತದ್ದು. ಊರುಭಂಗ ಅದನ್ನ ಮುರಿಯೋದು. ಆ ಪ್ರತಿಜ್ಞೆ ಒಂದು ಗ್ಯಾಪ್ಸ್ ಬಿಡಿ ಸಾಕು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಅದನ್ನು ಗ್ಯಾಪ್ಸ್ ಬಿಡಿ, ಮುಂದಿನ ಅವನು ಮಾಡ್ತಾನೆ ಅಂತ. ಆವಾಗ ಕೃಷ್ಣ ವಾಯುವಿನ ಸ್ಮರಣೆ ಮಾಡ್ತಾನೆ. ಯಾಕೆಂತಂದ್ರೆ ಭೀಮ ಏನೇ ಆಗಲಿ ವಾಯುವಿನ ಮಗ. ವಾಯು ಅಂದ್ರೆ ಏನು? ಪ್ರಾಣವೇ. ನಾವು ಪ್ರಾಣವಾಯು ಅಂತಲೇ ಅಂತೀವಿ. ಆ ಪ್ರಾಣವಾಯು ಬಂದ್ರೆ ಭೀಮನಿಗೆ ಮತ್ತೆ ಪ್ರಾಣ ಬರುತ್ತೆ. ಅಂದ್ರೆ ಪ್ರಾಣ ಹೋಗಿಲ್ಲ, ಅಂದ್ರೆ ಶಕ್ತಿ ಕಡಿಮೆ ಆಗಿದೆ, ಅದು ಬರುತ್ತೆ ಅನ್ನೋ ಅರ್ಥದಲ್ಲಿ. ನಾವು ಆಧುನಿಕ ಚಲನಚಿತ್ರಗಳಲ್ಲಿ ಅದನ್ನು ನೋಡ್ತೀವಿ ಇಂಥದ್ದನ್ನ. ನೂರಾರು ಚಲನಚಿತ್ರಗಳು ಆಗಿವೆ. ನಾಯಕನಾದವನಿಗೆ ಭಾರಿ ಹೊಡೆದು ಬಿಡ್ತಾರೆ, ಎಲ್ಲ ಮಾಡ್ತಾರೆ, ಅವನು ಬಿದ್ದೇ ಬಿಡ್ತಾನೆ, ಅವನು ಜ್ಞಾನನೇ ತಪ್ಪು ಹೋಗಿರುತ್ತೆ, ಏನು ಗೊತ್ತಾಗಲ್ಲ, ಅವನು ಸತ್ತೇ ಹೋದ ಅನ್ನೋ ಹಾಗೆ ನಾಯಕಿನ ಎಳ್ಕೊಂಡು ಹೋಗೋದು, ಏನು ಮಾಡೋದು, ಅವಳು ಕೂಕ್ಕೊಳ್ಳೋದು ಅಥವಾ ಅವ್ರ ತಾಯಿನೋ ಯಾರೋ ಜೋರಾಗಿ ಕೂಕ್ಕೊಳ್ಳೋದು, ಎಲ್ಲ ಆದಾಗ ಅವನಿಗೆ ನಿಧಾನವಾಗಿ ಎಚ್ಚರಿಕೆ ಆಗುತ್ತೆ, ಮತ್ತೆ ಬೆರಳೆಲ್ಲ ನಡುಗೋಕೆ ಶುರುವಾಗಿ ಆಮೇಲೆ ಪೂರ್ಣ ಶಕ್ತಿಯಿಂದ ಎದ್ದು ನಿಂತು ಮೈನೆಲ್ಲ ಗಟ್ಟಿ ಮಾಡಿಕೊಂಡು ಆಮೇಲೆ ಎಲ್ಲ ದುಷ್ಟರನ್ನು ಒಟ್ಟಿಗೆ ಹೊಡೆದು ಹಾಕೋದು ಪದ್ಧತಿ. ಇದು ಒಂದಲ್ಲ ಒಂದು ನೂರಾರು ಸಿನಿಮಾಗಳಲ್ಲಿ ಚಲನಚಿತ್ರಗಳು ಇಂಥದ್ದನ್ನು ತೋರಿಸಿದ್ದಾರೆ. ನಮಗೂ ಗೊತ್ತಿರುತ್ತೆ ನಾಯಕ ಏನು ಸತ್ತಿಲ್ಲ ಬರ್ತಾನೆ ಮತ್ತೆ ಅಂತ. ಅದೇ ಥರ ಇದು ನೋಡಿ, ಅದೇ ಥರದ್ದು ಇದರಲ್ಲಿದೆ. ಅಷ್ಟು ವರ್ಷದ 500 ವರ್ಷದ ಹಿಂದೆ ಇವನು ಬರೆದಿದ್ದಾನದನ್ನ. ಕೃಷ್ಣ ವಾಯುವಿನ ಸ್ಮರಣೆ ಮಾಡಿದ್ದಂದ್ರೆ ಕೃಷ್ಣನ ಗೊತ್ತು ಯಾವ ಕ್ಷಣದಲ್ಲಿ ಯಾವುದು ಬೇಕು, ಯಾವ ಸಂದರ್ಭಕ್ಕೆ ಯಾವುದು ಬೇಕು ಅಂತ. ಆ ವಾಯು, ವಾಯುದೇವ ಭೀಮನ ಅಂಗಾಂಗಗಳಲ್ಲೆಲ್ಲ ಸಂಚರಿಸಿದಂದ್ರೆ ಅವನ ದೇಹದೊಳಗೆಲ್ಲ ಎಲ್ಲ ಕಡೆ ಓಡಾಡ್ಬಿಟ್ಟ ಅವನು. ಹಾಗೆ ಪ್ರಾಣವಾಯು ಎಲ್ಲ ಕಡೆ ಸಂಚರಿಸಿದಾಗ ಭೀಮನ ತ್ರಾಣ ಶಕ್ತಿ ಇಮ್ಮಡಿಯಾಗೋಯ್ತು. ಕುತ್ತಿಗೆ ಓರೆಯಾಗಿ ಹೋಗಿತ್ತು, ಏನಾಯ್ತು ಅಂದ್ಕೊಂಡಿದ್ರು, ಆ ಓರೆಯಾಗಿದ್ದ ಕುತ್ತಿಗೆ ಮತ್ತೆ ಸಹಜ ಸ್ಥಿತಿಗೆ ನೇರವಾಯ್ತಂತೆ, ಸಹಜ ಸ್ಥಿತಿಗೆ ಬಂತು. ಎದ್ದ ಈಗ ಈಗ ಹೆಚ್ಚಿನ ಶಕ್ತಿ ಬಂದ್ಬಿಡುತ್ತೆ. ಗದೆಯನ್ನ ಕೈಗೆ ತಗೊಂಡ, ಆ ರಣಕೌಶಲ

ವನ್ನ ಮತ್ತೆ ಪಡೆದ ತನ್ನ ಮೊದಲಿನ ಕೌಶಲವನ್ನು, ದೇಹವನ್ನ ಸುಸ್ಥಿತಿಗೆ ತಂದುಕೊಂಡ. ಅಂದ್ರೆ ಒಂದು ವ್ಯಾಯಾಮ ಮಾಡಿಯೋ ಅಥವಾ ಮೈನೆಲ್ಲ ಮುರಿದೋ ಸರಿ ಮಾಡಿಕೊಂಡ, ಧೂಳನ್ನ ಕೊಡಕೊಂಡ, ಕರ್ಪೂರದ ಕವಳವನ್ನ ಬಾಯಲ್ಲಿ ಇಟ್ಕೊಂಡ. ಇದೊಂದು ಯಾವುದು ಮರೆಯೋಲ್ಲ, ಇದೊಂಥರ ಶಕ್ತಿ ಕೊಡುವ, ಚೈತನ್ಯ ಕೊಡುವಂಥದ್ದು. ತೊಡೆಯನ್ನ ತಟ್ಟಿಕೊಂಡು ಕೂಗ್ತಾ ಇದ್ದಂತೆ ಕೃಷ್ಣ. ಹೇಳ್ತಾ ಇಲ್ಲ, ಬರೀ ಓ ನೋಡೋ ನೋಡೋ ಅಂತ ತೊಡೆ ತಟ್ಟೆ ಅಂದ್ರೆ ತೊಡೆ ಹೊಡಿ ಅಂತ. ಅವನನ್ನು ಒಂದೇ ದೃಷ್ಟಿಯಿಂದ ಭೀಮ ನೋಡ್ತಾ ಇದ್ದಾನೆ. ಈಗ ದುರ್ಯೋಧನನ ತೊಡೆಗೆ ಗುರಿ ಇಟ್ಟ. ಅಲ್ಲಿ ಸಂಜೆಯ ಹೇಳ್ತಾ ಇದ್ದಾನೆ ಕಥೆಯನ್ನ ಧೃತರಾಷ್ಟ್ರನಿಗೆ. ಪಾಂಡುವಿನ ಮಕ್ಕಳು ಯುದ್ಧ ನಿಯಮವನ್ನು ತಪ್ಪೋದಿಲ್ಲ ಅನ್ನೋ ನಂಬಿಕೆಯಿಂದ ಅವನು ತನ್ನ ತೊಡೆಯನ್ನು ನೋಡ್ತಿದ್ರು ನಿನ್ನ ಮಗ ತೊಡೆಗಳನ್ನು ತಪ್ಪಿಸದೆ ಮುಂದಕ್ಕೆ ಬಂದ. ತೊಡೆ ಹೊಡಿಬಾರದು ಗದಾಯುದ್ಧದಲ್ಲಿ ಅಂತ ಒಂದು ನಿಯಮ. ಆದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಅವನು ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ರು, ದುರ್ಯೋಧನ ನೆಗೆದು ಬಿಡ್ತಾನೆ ಮೇಲಕ್ಕೆ, ಮೇಲಕ್ಕೆ ಹಾರ್ದಾಗ ಭೀಮ ಹೊಡಿತಾನೆ ಅವನು, ಅವನ ಎದೆಗೆ ಅಂತ ಹೊಡೆಯೋದು. ಆದರೆ ಅವನು ನೆಗೆದಿದ್ರಿಂದ ತೊಡೆಗೆ ಬಿತ್ತು ಅಂತ ಬರುತ್ತೆ. ಈಗ ನಿನ್ನ ಮಗ ತೊಡೆಯನ್ನು ತಪ್ಪಿಸಿ ಮುಂದಕ್ಕೆ ಬಂದ. ಅವನು ಭೀಮನಿಗೆ ಹೇಳ್ತಾನೆ, ನೀನು ಯೋಗಾಭ್ಯಾಸಿ ಭೀಮ, ಉಸಿರು ಬಂತೇನೋ, ನಿನ್ನ ಸಹನೆ ನಿನ್ನ ಸಹನಾ ಶಕ್ತಿ ದೊಡ್ಡದು ಅಂತ ಮೆಚ್ಕೊಂಡು ಬಂದು ಇವರು ರಭಸ್ಯದಿಂದ ಹೊಡೆದು ದುರ್ಯೋಧನ ಆಕಾಶಕ್ಕೆ ನೆಗೆದು ಬಿಡ್ತಾನೆ. ಅಂದ್ರೆ ಮಾಡೋದಿದ್ದಿಲ್ಲ, ಜಂಪ್ ಮಾಡೋದು ಅಂತ ಮೇಲಕ್ಕೆ ನೆಗೆದ. ಕೆಳಗೆ ಬರ್ತಿರಬೇಕಾದ್ರೆ ಭೀಮ ಅವನ ತೊಡೆಗಳಿಗೆ ಹೊಡೆದು ಬಿಡ್ತಾನೆ. ಅಂದ್ರೆ ಎದೆಗೆ ಹೊಡೆಯೋಕೆ ಹೋಗಿದ್ದ ಅವನು, ಅದು ತೊಡೆಗೆ, ಅವನು ಹಾರಿದ್ರೆ ತೊಡೆಗೆ ಬೀಳುತ್ತೆ ಅಂತ. ಗದೆ ಹಾರು ಹೋಗ್ಬಿಡುತ್ತೆ, ಅವನ ತೊಡೆ ಮುರಿದು, ಎರಡು ತೊಡೆ ಮುರಿದು ಅವನ ಎಲೆಗೆ ತಪ್ಪ ಬಿದ್ದ. ಅವನು ತಪ್ಪ ಅಂತ ಅವನು ಕೌರವರಾಯ ಬಿದ್ದ. ಹಾರಗಳು ತುಂಡಾಗೋದು, ಕಿವಿ ಆಭರಣ ಪುಡಿಯಾಗೋದು, ರಕ್ತ ಪ್ರವಾದಂತೆ ಹರಿದು ಮಡಿಗೊಡ್ತಾ ಹೋಗ್ಬಿಡ್ತು. ವೀರ ಭೀಮ ಅಂತ ಪಾಂಡವರ ಕಡೆಯವರು ಹುಡುಕ ಕೂಗಾಡಿದ್ರು. ಸಂಜಯ ಹೇಳ್ತಾನೆ, ನಿನ್ನ ಮಗ ಬಿದ್ದ ಧೃತರಾಷ್ಟ್ರ, ಸಂಧಾನದ ಸಮಯದಲ್ಲಿ ಸಂಧಿ ಬೇಡ ಅಂತ ಹಠ ಮಾಡಿದ್ದಕ್ಕೆ, ಯುದ್ಧ ಬೇಕು ಅಂದಿದ್ದಕ್ಕೆ ಫಲ ಸಿಕ್ತು, ಅಲ್ಲಿಗೆ ಮುಗೀತು. ಆದರೆ ಧೃತರಾಷ್ಟ್ರ ಭೀಮ ಅಲ್ಲಿಗೆ ಬಿಡಲಿಲ್ಲ, ಅಷ್ಟಕ್ಕೆ ಬಿಡಲಿಲ್ಲ. ಅವನ ಒರಟತನ ಏನು ಅದನ್ನು ನಾನು ಹೇಳ್ತೀನಿ ನೋಡು ಕೇಳು ಅಂತ ಅಂದ.

0: ಕೇಳುಗರೆ, ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ದುರ್ಯೋಧನನ ಪತನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
1: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
3: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪಟಿಕೆ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: किसी एक व्यक्ति की जमीन, घर, गहने या दूसरा कोई सामान बीमारी के खर्च में बिकने से बचा है, गिरवी रखने से बचा है, तो ये ఆయుష్మాన్ భారత్ కి బహుత్ బడి సఫలతా హై.
4: 12 సంవత్సరాల విశ్వాసం, అభివృద్ధి, ప్రజా సంక్షేమం.

0: ಮೇರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
2: ಸರ್, ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
3: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯೋ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಮ್ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆಯ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯೋ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭ ಆಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನು ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಸಿಗೆ ಸಂದರ್ಭದಲ್ಲೇ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು, ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ಅನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
2: ಓಕೆ ಸರ್, ಒಂದು ಕರೆ ಇದೆ. ಹಲೋ
4: ಸರ್, ನಮಸ್ಕಾರ ಸರ್.
2: ಹಾ, ನಮಸ್ತೆ. ತಮ್ಮ

0: ಸರ್, ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ರಮೇಶ್ ಅಂತ, ದೊಡ್ಡಬರ್ಗಿಂದ
0: ಮಾತಾಡ್ತಾರೆ. ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಸರ್ ನಮಸ್ಕಾರ, ನಾನು ಏನ್ ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತ್ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್, ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಸಿಗ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ, ಯಾರಾದ್ರೂ ಬಡ ಮಹಿಳೆ ನೀರ್ ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್,
0: ಹೇಳಿ ಹೇಳಿ.
1: ಎರಡನೇದು ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
0: ಈ ಮಡಿಕೇರಿ ಪಂಚಾಯತ್ ಈಗಂದೆ
1: ಗ್ರಾಮ ಪಂಚಾಯತ್ ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತ್.
0: ಓಕೆ,
1: ಅದನ್ನ ಎರಡು ಗ್ರಾಮ ಪಂಚಾಯತಿ ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕೆ ಅಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಕ್ ಆಗ್ತಿಲ್ಲ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
0: ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
1: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ, ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಟ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
0: ಅದಕ್ಕೆ
1: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದಾಯಗಳಾಗ್ಲಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ಟಿರ್ತಾರೆ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು ಎರಡು ಮೂರು ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದ್ಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂತ ನೌಕರರು ಯಾರ್ಯಾರು ಇದಾರೆ, ವಾಟರ್ ಮ್ಯಾನ್ ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಅವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾರು ಸಮಸ್ಯೆ ಇದ್ರೆ ಹೇಳಿ, ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ, ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಷನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ, ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬಿ ಮಟ್ಕೆಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ MP ಧ್ರುವನಾರಾಯಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ EO ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕದ್ ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಇವಾಗ ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳಾಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮ್ಯಾನ್ ಎಣ್ಣ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಣ ಸೌಲಭ್ಯ ಸಿಗುತ್ತೆ
0: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮೆನ್ ಯಾವ್ದು.
1: ಇಲ್ಲ ಇಲ್ಲ ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಅಂದ್ರೆ ನಾಳೆ ದಿನ

0: ಗುಂಪು ಕಚ್ಚ ಆಗ್ತದೆ ಸರ್. ಈಗ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ನೀರ್ ಬಿಟ್ಕೊಳ್ಳಿ ಅಂತಂದ್ರೆ ತಮ್ಮ ಅವ್ವ ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್. ಆಮೇಲೆ ಕುಡ್ಕೊಂಡು ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
1: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
0: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಮನೆ ಪ್ರಶ್ನೆ. ಹತ್ತು ಎಪ್ಪತ್ತೇಳು ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳ ಮೂರನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳ ಬಗ್ಗೆ ಇರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ, ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಮ್ಮ ಹತ್ತು ಎಪ್ಪತ್ತು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳು ಇವರು ಸಮಸ್ಯೆ ಅಲ್ಲೇ ಬಗ್ಗೆ ಇರುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ಮ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
1: ನಮ್ಮ ಜಿಲ್ಲಾ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದ್ರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿ ಆಗ್ತಾ ಇದೆ ಸರ್?
1: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರ್ಬೋದು, ಜೆ ಜೆ ಎಂ ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು ಎರಡು ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ ಎಮ್ ಎಲ್ ಎ ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ
2: ಇದ್ದಾರೆ. ಹಲೋ ಹಲೋ
0: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು?
0: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
2: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
0: ಸರ್ ಹೂವಿನಕೋಳದಿಂದ ಮುನಿನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
2: ಹೂವಿನಕೋಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಸರ್ ನಮ್ಮ ಊರಲ್ಲಿ ಫುಲ್ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆಲ್ಲ ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
2: ಹಲೋ, ಹಾ ಹಾ ಹೇಳಿ ಹೇಳಿ
1: ಹೇಳಿ.
0: ಸರ್ ಕೇಳಿಸ್ತಾ ಇಲ್ವಾ?
2: ಕೇಳಿಸ್ತದೆ ಹೇಳಿ. ಹಾ,
0: ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಸಿಡಿಒಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗದೆ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಪಿಡಿಒ ಪಿಡಿಒ ಒಂಥರ, ಪಂಚಾಯತಿಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇನು ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ಲದ ಮೇಲೆ ಹೆಂಗೆ ಸರ್?

0: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮಹೇಶ್ ಸರ್.
1: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್, ಹೂವಿನ ಕುಲದ ಎಲ್ಲಿ ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್? ಅಲ್ಲ ಗೊತ್ತಾಯ್ತು ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ.

0: ಹೌದು. ಈಗ ನಾನು ಈಗ ಪಿ ಡಿ ಓ ಮತ್ತೆ ಇಒ ಜೊತೆಗೆ ಮಾತಾಡ್ತೀನಿ, ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
1: ಯಾರು ಕೇಳುದು ಸರ್? ನಿಮ್ ಮೇಲಧಿಕಾರಿಗಳಿಗೆ ನೀವು
0: ಕೇಳ್ಬೋದು, ಅವರು ಮಾಡ್ತೀನಿ ಅಂತ. ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತತ್ಕ್ಷಣ ಆಗ್ಬೇಕಂತದ್ದು.
1: ಅದಕ್ಕೆ
0: ಇಲ್ಲ ಇಲ್ಲ ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
1: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
1: ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ ಸಿ ಎಸ್ ಕಡೆಯಿಂದ ಯಾವ್ದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
0: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದಾ?
1: ಹೌದ್ ಸರ್, 24-25
0: ಆಗಿರೋದು. ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
1: 30,000 ಸರ್.
0: ಓಕೆ, 30,000. ಹಾ, ನಿಮ್ದು ಹಳೆ ಇದು. ಓಕೆ,
1: ಗೋಡೆ 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ ಜಿಪಿಎಸ್ ಆಗದ, ಏನು ಆಗಿದೆ,
0: ಹೆಂಗೆ
1: ಸರ್ ಸಮಸ್ಯೆಗಳು? ಅದೇ ಸಮಸ್ಯೆ ಹೆಂಗೆ ಸರ್
0: ಆಡಿಟ್? ಅದು ಆಡಿಟ್ ಹಂತದಲ್ಲಿದೆ. ಸೊ ಇಮಿ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. ಪಿ ಎಂ ಎ ಇದು ಏನ್ ಪ್ರಾಬ್ಲಮ್
1: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಸರ್ ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
1: ನೀವ ಸರ್ ಜೊತೆ ಮಾತಾಡೋದು, ನಾವು ಮೈಸೂರಲ್ಲಿ ಮಾತಾಡ್ತೀನಿ ಅಂತ ಮೀಟಿಂಗ್ ಇದೆ ಅಂತಂದ್ರು.
0: ಅದ್ರ
1: ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ.
0: ಇಲ್ಲ
1: ಆಗಿದೆ ಸರ್,
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿ ಇರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS
1: ಮಾಡಿ.
0: ಹೌದು ಹೌದು, ಹಾ GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್ ಮಹೇಶ್ ಅವರು, ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಸರ್ ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
0: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
0: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ, ಡೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2nd ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನ ನಾವು ಬೈಪರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ

0: ಕಾರ್ಯಗಳನ್ನ ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ಡ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರಬಹುದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಶನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿರೆ ಪಂಚಾಯತಿ.
1: ಹಾ, ಶ್ರೀಧರ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮ ನಮ್ಗೆ ಒಂದು ರೋಡ್ ಆಗಿದೆ ಸರ್, ಒಂದು 380 to 370 lakhs ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ ಆಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 feet ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10 feet, 15 feet, 12 feet ಈ ರೀತಿ ಇದೆ ಸರ್ ಇವಾಗ ರೋಡ್. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕಬಿಸ್ಕಿ ಅಂತ ಇತ್ತು ಸರ್. ಆ ಚಿಕ್ಕಬಿಸ್ಕಿ ಅಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಇದಾರೆ, ಮತ್ತೆ ಕೇರಳ ಒಂದು 4-5 ಇದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್, ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್. ಇವಾಗ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್. ಇವಾಗ ಹಾಗದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರೂ ಮಾಡ್ಬೇಕು. ಮತ್ತೆ ರೋಡ್ ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡ್ ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ ಎ ಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟ್ 9:00 to 9:30 ಗಾಡಿಗೆ ಬಂತು ಅಂದ್ರೆ 10 ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್ ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿ ಎಂ ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನ ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರಾ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ,

0: ಎಂ ಜನ್ಮನ್ನ ಇದು ನೋಡೋದ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು ಮೂರ್ನಾಲ್ಕು ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವ್ರು ಮೂರು ಪಿ ಡಬ್ಲ್ಯೂ ಡಿ ಇರ್ಬೋದು, ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವ್ರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ ಎರಡನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್, ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು ಎಸ್ ಓ ಪಿ ಅಂದರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ, ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ, ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯ ಮಾಡಿ, ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇವು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ಐ ಟಿ ಡಿ ಪಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇಲ್ಲೇನ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು?
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ, ಕರೆ ಮಾಡಿದ್ದೆ.
1: ಓಕೆ ಸರ್.
2: ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೊಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ, 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆ ಇದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ ಎಸ್ ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು ಇ ಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು ಆರ್ ಎಸ್ ಕೆಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ.

0: ಯೋಜನೆಗಳ ಬಗ್ಗೆ ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ
1: ಸರ್. ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಲ್ಲೇಶ್ವರ್
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿಯಾಗಿಲ್ಲ. ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿಲ್ಲ, ಒಂದರ ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ. ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು ಅಂದ್ರೆ, ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕಲ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ವರ
0: ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ. ಈ ರಸ್ತೆಯಲ್ಲಿ ನಾಲ್ಕೈದು ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ಡಿ ವ್ಯಾಪ್ತಿಗೆ ಬಂದರೆ ಪಿ ಡಬ್ಲ್ಯೂ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ದಾಗ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
0: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ ಅದು, ಯಾಕಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರ ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯದಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನ ಆಡಿಟ್ ಮಾಡ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
2: ಓಕೆ
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
2: ಸರ್ ಇನ್ನೊಂದು,
1: ಹಲೋ, ಹಾ ಹೇಳಿ ಹೇಳಿ.
2: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು, ಅದು ಗೋಗಪ್ಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರಂತ ಲೈನ್, ಅದ್ರಲ್ಲಿ ಹಲೋ
1: ಹೇಳಿ ಹೇಳಿ ಕೇಳಿಸ್ತದೆ.

0: ಸರ್ ಏನಾಗಿದೆ ಅಂತಂದ್ರೆ ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರ್ ಎಫ್ ಅವ್ರನ್ನ ಕೇಳಿದ್ದು. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ ಒಂದು. ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಕೆರೆ ಇದ್ರಲ್ಲಿ ಆಲ್ರೆಡಿ ಟ್ರೆಂಚ್ ತಗೊಂಡಿಲ್ಲ, ಮುಂದೆ ತರಿಸ್ಕೊಂಡ್ರೆ ಕಷ್ಟ ಅಷ್ಟೇ.
1: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕೆ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನಕ್ಕೆ ಸಂಬಂಧಪಟ್ಟಂಥ ಡಿ ಎಫ್ ಓರ್ಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮೇಲೆ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
1: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂವು ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ, ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳ ಖರೀದಿ ಮಾಡೋದು, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಯರಿಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
2: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
3: ಗೌರಿ.
2: ಗೌರಿ, ಹಾ ಗೌರಿ ಅಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಮ್ಗೆ ಸರ್ವ ಆಗಿದೆ ಸರ್, ಆದ್ರೆ ನೀ ಎಷ್ಟು 2 ಕುಂಟೆನ 2 ಕುಂಟೆನ 1 ಕುಂಟೆನೂ ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ.

0: ಬೀದಿ ಲೈಟ್ ಇಲ್ಲ.
1: ಮನೆ ಅಂತಂದ್ರೆ ಜೇನು ಕುರುಬರಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಸಾಸ್ ಆಗಿರೋದು. ಮತ್ತೆ ನಮ್ಮ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಹಕ್ಕು ಪತ್ರ ಇಲ್ಲ, ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೋದು, ಒಂದ್ ಕುಂಟೆ ಅಷ್ಟೇ ಕೊಟ್ಟರೋದು ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದ್ ಐದಾರು ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಟಾರ್ಪೈ ಮನೆನೆ.
2: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿರಿಗಿದು. ಮತ್ತೆ ಈಗ ಜೇಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೇಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರಿಂದ ಸಪ್ರೇಟಾಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, JKL ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
1: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರು ನಾಲ್ಕು ಪಂಗಡ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
2: ಈಗ
1: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
2: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, CM ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲಾ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ, ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ JK ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ SOP ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ರೆ ಅದನ್ನ ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಕೊಟ್ರೆ, ಸೊ ಖಂಡಿತ ಅದನ್ನ ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿ ಅಂದರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
1: ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕೇನು ಪ್ರಯೋಜನ ಅವ್ರಿಗೆಲ್ಲ. ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನು ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ,
2: ಅದು
1: ಒಂದೇ ಸರಿ ಮಾಡ್ಬೋದಲ್ಲ ಅವರು.
2: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
2: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಓಕೆ, ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳು.

0: ಇದೆ ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
1: ಸುಮ್ನೆ ಸರ್, ಅವ್ರ ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಏನಂತ ತಿಳ್ಕೊಟ್ಟಿದಾರೆ ಸರ್? ಯಾವ್ದು ಇಲ್ಲ, ಎಲ್ಲಾ ಅರ್ಧ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತೇವೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ, ಇವಾಗ ಅವ್ರ ಮನೆ ಜೇಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಅಂದ್ರೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಅವ್ರಿಗೆ ಕಟ್ಟಿ ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
0: ನೋಡೋಣ ಇದನ್ನ, ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವರ್ಗ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆಗಳು ಫಸ್ಟ್ ನೋಡಿ ಸರ್.
0: ಆಯ್ತು ಆಯ್ತು ಆಯ್ತು ಗೌರಮ್ಮ.
1: ಅಲ್ಲಿ ಮೀಟಿಂಗ್ ಮಾಡಿ ಅವನ್ನೆಲ್ಲ ಮೀಟ್ ಮಾಡ್ಕೊಂಡು ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆ ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ, ಅವರು ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
0: ಇಲ್ಲ, ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳ್ಸಕ್ ಬಿಡಲ್ಲ. ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
0: ಇಲ್ಲ, ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರು ಮಲ್ಲೇಶು, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ. ಕಳಿಸ್ತೇನೆ
1: ಸರ್. ಆಡಿಗಳು ಒಂಚೂರು ಎಲ್ಲಾರು ಬಂದ್ರೆ
2: ಬರ್ತಾರ,
1: ಆಡಿಗಳು ನೋಡ್ಬೇಕಲ್ಲ. ನೋಡಿ, ಎಲ್ಲ ರೈತರ ಹತ್ರ ಬೀಜನಾಯ್ತು, ಮನೆಗಳು ಆಯ್ತು, ಎಲ್ಲ ಆಯ್ತು. ಆದ್ರೆ ನಮ್ಗೆ ಮಾತ್ರ ಆಸ್ಪತ್ರ ಬೇಕು, ಮನೆಗಳು ಕೊಡಕಾದ್ರೆ ಆಸ್ಪತ್ರ ಬೇಕು. ಆದ್ರೆ ಒಂದು ಬೀಜನಾಯ್ತು ನಮ್ಗೆ ಕೊಟ್ರ ಆಯ್ತಿತ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ, ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ. ಆದ್ರೆ ಬೀಜನಾಯ್ತು ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ, ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉರಿತಾ ಇದೆ ನಮ್ಗೆ ನೋಡಿ, ಕತ್ತಲು. ನಾವು
0: ನೋಡಿ,
1: ಪಂಚಾಯತಿ ರೋಡ್ ಇದೆ ನೋಡಿ ನಮ್ಮ ಮನೆ ಪಕ್ಕನೆ, ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್? ಅದಕ್ಕೆ ಹೇಳೋದು, ನಮ್ದು ಸಹಾಯಕ್ಕೂ ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ. ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
0: ಇಲ್ಲ, ಈಗ
1: ನಮ್ಗೆ ಗೊತ್ತಿಲ್ಲ ಸರ್.
0: ಈಗ ಏನಾಗಿದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ, ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ, ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸ್ ಕಮಿಟಿ ಕೊಟ್ಟಿದೀವಿ ಸರ್. ನಾವು
0: 3 ತಿಂಗಳಲ್ಲಿ
1: 13ನೇ ತಾರೀಕಿಗೆ ನಾವು.
0: ಓಕೆ, ಗುಡ್. ಆಯ್ತು ಆಯ್ತು
2: ಸರ್, ಬರ್ಕೊಂಡಿದ್ದಾರೆ ಗೌರವ್ ಅವರೇ.
1: ಯಾವ್ದು
2: ಮಾಹಿತಿ ಸಿಕ್ಕಿಲ್ಲ ಸರ್, ಈಗ ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
1: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು, ಓಕೆ ಓಕೆ, ಧನ್ಯವಾದಗಳು ಗೌರವ್ ಅವರು ಕರೆ ಮಾಡಿ.
1: ನಾವು ಸಾಯ ಸತ್ರ ಸಾಯವು ನಾವು, ಆದ್ರೆ ನಮ್ಮ ಮಕ್ಕ ಬದುಕಲಿ ಮುಂದಕಡೆ, ನಿಮ್ದೇ ಧರ್ಮ.
2: ಆಯ್ತು, ಓಕೆ, ಧನ್ಯವಾದಗಳು ಗೌರವ್ ಕರೆ ಮಾಡಿದ್ದೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ದೀವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನ ವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿ ಸಿ ಸಖಿ ಅಂತ ನಾವು ಮೂರ್ನಾಲ್ಕು ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ

0: ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನೋ ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತಹ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರಿಸೋಣ. ಮತ್ತೆ ನನ್ನ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತಾರೆ ಸರ್. 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್. ನೆಗಡಿ ಕೆಮ್ಮಳು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮಳು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ
0: ಆಯ್ತು ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನ್ಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಅಂತ ಹೇಳಿದ್ದೀರಾ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್. ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ?
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತೆ ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅವ್ರಿಗೆ ತಿಳಿಸ್ತೀನಿ. ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನ

0: ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಡಕ್ಕೆ ಹೇಳ್ತೀನಿ. ಓಕೆ
1: ಸರಿ ಸರ್.
0: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾಯಿದೆ ಅಥವಾ ಹೇಗೆ ಸರ್?
2: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದು, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳನ್ನು ಕೇಳುವಂಥ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ, ಈ ರೀತಿ ಕಂಪ್ಲೇಂಟ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂಥ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲೇ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
0: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾವು ರಾಜೇಗೌಡನಿಂದ ಸರ್.
0: ತಮ್ಮ ಹೆಸರು?
3: ನಮ್ಮ ಹೆಸರು ಮಂಜುಳ ಸರ್.
0: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ, ತಮ್ದು ಏನು ಪ್ರಶ್ನೆ ಅಂತ.
3: ಶೌಚಾಲಯ
0: ಮತ್ತು ನೀರಿನ ಸಮಸ್ಯೆ.
3: ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗ ಇಲ್ಲ, ಇವಾಗೆಲ್ಲ ಮನ್ ಮನೆಯಲ್ಲಿ ಬಂದ ಮೇಲೆ ಇಲ್ಲ.
0: ಓಕೆ, ಶೌಚಾಲಯ ಸಮಸ್ಯೆ ಇದೆ.
3: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದೆ ಇದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
2: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮಗೆ. ಶೌಚಾಲಯದ್ದು ಏನಾಗಿದೆ ಅಂದರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆ ಕಟ್ಸ್ಕೋಬೋದು, ಶೌಚಾಲಯನ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ ಅದಕ್ಕೆ ನೀವು ಇದು ಆಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 1200 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
0: ಓಕೆ, ಧನ್ಯವಾದಗಳು ಮಂಜುಳವ್ರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ದೀರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
2: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ದರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವರೇನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ

0: ನಾನು ಹೇಳದಂಗೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಸಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ
2: ಇದ್ದಾರೆ?
1: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವ್ದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ. ಒಂದು ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು ಈ ತರದ ಇರೋದು ಇದೆಯಾ ಸರ್?
0: ಇಲ್ಲ, ಈಗ ತಾವ್ ಹೇಳದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದಾರೆ, ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ.
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
2: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ.
0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
2: ಜನರಿಗೆ ಕನ್ವೇ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
2: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
1: ಧನ್ಯವಾದಗಳು ರಾಜರೇ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿ

0: ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಖಂಡಿತ ಇಲ್ಲ, ಯಾಕಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ, ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
0: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
1: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಈಗ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವ್ರನ್ನು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಾಲ. ಸೊ ಜಾನ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
0: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಮ್ಮ ಹೆಸರು? ಮಂಚೇಗೌಳನಹಳ್ಳಿ ಅಡಿ. ತಮ್ಮ ಹೆಸರು?
2: ಸುನಂದ ಸರ್.
0: ಹಾ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
0: ರೋಡ್ ಸಮಸ್ಯೆ? ಹಾ ಆಮೇಲೆ ಮನೆಗಳು ಓಕೆ. ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
1: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು ಮನೆ, ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ, ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
0: ಓಕೆ, ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೌದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
0: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್

0: ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಕೇಳುಗ್ರ ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 61 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇಷ್ಟು ನಮ್ಮ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಧ್ವನಿ ಚನ್ನಧ್ವನಿ. ನಮಸ್ಕಾರ.
3: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
4: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
3: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಕೇಳುಗರೆ ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳುವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 61 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: వ్యక్తికి జమీన్ ఘర్ గహనే యా దూసరా కోయి సామాన్ बीमारी के खर्च में बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
1: 12 సంవత్సరాల విశ్వాసం, అభివృద్ధి, ప్రజా సంక్షేమం.
3: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ.

0: ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನ ಕಲ್ಯಾಣ.
2: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
3: వ్యక్తికి జమీన్, ఘర్, గహనే యా దూసరా కోయి సామాన్ బీమారీ కే ఖర్చ్ మే बिकने से बचा है, गिरवी रखने से बचा है, तो ये आयुष्मान भारत की बहुत बड़ी सफलता है.
2: 12 సంవత్సరాల విశ్వాసం, అభివృద్ధి, ప్రజా సంక్షేమం.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18 ಜೂನ್ 2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಗ್ಭಾಷೆ ಶ್ರವಣ ತಜ್ಞರು, ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳುವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 61 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚನ್ನಧ್ವನಿ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ವಿಎಸ್ಒಇ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನು ಕೇಳಿದರೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸಾರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ.

ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಲದಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಪುಣ್ಯಸ್ಮರಣೆ ಹಾಗೂ ಹಳದಿ ಘಾಟ್ ಕದನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಝಾನ್ಸಿ ರಾಣಿ, ರಾಣಿ ಲಕ್ಷ್ಮೀಬಾಯಿ ಎಂದು ಕರೆಯಲ್ಪಡುವ ಇವರು 1857 ಭಾರತೀಯ ದಂಗೆಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. 1843-1853 ಝಾನ್ಸಿ ರಾಜಪ್ರಭುತ್ವದ ರಾಜ್ಯದ ರಾಣಿ ಪತ್ನಿಯಾಗಿದ್ದ ಅವರು ಸಂಘರ್ಷದ ನಂತರ ನಾಯಕತ್ವವನ್ನು ವಹಿಸಿಕೊಂಡು ಮತ್ತು ಬ್ರಿಟಿಷರ ವಿರುದ್ಧ ಹಲವಾರು ದಂಗೆಗಳನ್ನು ಮಾಡಿದರು. ಇವರ ಜೀವನ ಮತ್ತು ಕಾರ್ಯಗಳನ್ನು ಆಧುನಿಕ ಭಾರತದಲ್ಲಿ ಆಚರಿಸಲಾಗುತ್ತದೆ ಮತ್ತು ಅವರು ಭಾರತೀಯ ರಾಷ್ಟ್ರೀಯತೆಯ ಪ್ರಬಲ ಸಂಕೇತವಾಗಿ ಉಳಿದಿದ್ದಾರೆ. ವಾರಣಾಸಿಯ ಕುಟುಂಬದಲ್ಲಿ ಇವರು ಜನಿಸತೊಡಗಿದರು. ಝಾನ್ಸಿ ಚಿಕ್ಕ ವಯಸ್ಸಿನಲ್ಲಿ ರಾಜ ಗಂಗಾಧರ್ ರಾವ್ರನ್ನ ವಿವಾಹವಾದರು. ದಂಪತಿಗೆ ಒಬ್ಬ ಮಗರಿದ್ದರು, ಆದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಮರಣವನ್ನ ಹೊಂದಿದರು. 1853 ಗಂಗಾಧರ್ ರಾವ್ ರವರು ಮರಣವಾದಾಗ ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಯುವ ಸಂಬಂಧಿಯನ್ನ ದತ್ತು ಪಡೆದರು. ಝಾನ್ಸಿಯ ಅಧಿಪತಿಯಾಗಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಉತ್ತರಾಧಿಕಾರತ್ವವನ್ನು ಗುರುತಿಸಲು ನಿರಾಕರಿಸಿತು ಮತ್ತು ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿಗೆ ರಾಣಿಯ ತೀವ್ರ ಪ್ರತಿಭಟನೆಗಳನ್ನು ನಿರ್ಲಕ್ಷಿಸಿ ಝಾನ್ಸಿಯನ್ನು ಲ್ಯಾಬ್ ಸಿದ್ಧಾಂತದ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡಿತು. May 1857 ಝಾನ್ಸಿಯನ್ನು ಬೀಡು ಬಿಟ್ಟಿದ್ದ ಭಾರತೀಯ ಪಡೆಗಳು ಪಟ್ಟಣದ ಬಹುಪಾಲು ಬ್ರಿಟಿಷರನ್ನು ದಂಗೆ ಎಬ್ಬಿಸಿ ಹತ್ಯೆ ಮಾಡಿದವು. ಈ ಘಟನೆಗಳಲ್ಲಿ ರಾಣಿಯ ಭಾಗವಹಿಸುವಿಕೆ ವಿವಾದಾತ್ಮಕವಾಗಿ ಮತ್ತು ಇಂದಿಗೂ ಮುಂದುವರೆದಿದೆ. ಅವರು ಝಾನ್ಸಿಯ ಆಡಳಿತವನ್ನ ವಹಿಸಿಕೊಂಡರು ಮತ್ತು ನೆರೆಯ ರಾಜ್ಯಗಳಿಂದ ಆಕ್ರಮಣಗಳನ್ನು ತಡೆಯಲು ಸೈನ್ಯವನ್ನು ನೇಮಿಸಿಕೊಂಡರು. ಬ್ರಿಟಿಷರೊಂದಿಗೆ ಅವರ ಸಂಬಂಧಗಳು ಆರಂಭದಲ್ಲಿ ತಟಸ್ಥವಾಗಿದ್ದರೂ ಅವರು ಅವಳನ್ನು ಶತ್ರುವೆಂದೇ ಪರಿಗಣಿಸಿ ನಿರ್ಧರಿಸಿದರು. ಮೇಜರ್ ಜನರಲ್ ಹಗ್ ರೋಸ್ ಮಾರ್ಚ್ ಮತ್ತು ಏಪ್ರಿಲ್ 1858 ಝಾನ್ಸಿಯ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡರು. ರಾಣಿ ಕುದುರೆಯ ಮೇಲೆ ಮುತ್ತಿಗೆಯಿಂದ ತಪ್ಪಿಸಿಕೊಂಡು ಕಲ್ಪಿಯಲ್ಲಿ ಇತರೆ ಬಂಡಾಯ ನಾಯಕರೊಂದಿಗೆ ಸೇರಿಕೊಂಡರು. ಅಲ್ಲಿ May 22 ರೋಸ್ ಅವರನ್ನು ಸೋಲಿಸಿದರು. ಬಂಡುಕೋರರು ಗ್ವಾಲಿಯರ್ ಕೋಟೆಗೆ ಓಡಿದರು. ಅಲ್ಲಿ ಅವರು ತಮ್ಮ ಕೊನೆಯ ನಿಲುಪನ್ನು ತೆಗೆದುಕೊಂಡು ರಾಣಿ ಅಲ್ಲಿ ಯುದ್ಧದಲ್ಲಿ ನಿಧನರಾದರು. ದಂಗೆಯ ನಂತರ ರಾಣಿಯ ಹೆಸರು ಮತ್ತು ಕಾರ್ಯಗಳು ಭಾರತದ ರಾಷ್ಟ್ರೀಯತಾವಾದಿ ಚಳುವಳಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದವು. ಇಂದು ಪುರಾಣಗಳಿಂದ ಪ್ರಭಾವಿತರಾದ ಅವರ ದಂತಕಥೆಯು ಅದರ ಸಾರ್ವತ್ರಿಕ ಅನ್ವೈತಿಕತೆಯಿಂದಾಗಿ ಬಹಳ ಪ್ರಭಾವಶಾಲಿಯಾಯಿತು. ಭಾರತೀಯ ಸ್ವತಂತ್ರ ಚಳುವಳಿಯಿಂದ ಅವರು ಮಹಾನ್ ನಾಯಕಿ ಎಂದು ಪರಿಗಣಿಸಲ್ಪಟ್ಟರು ಮತ್ತು ಆಧುನಿಕ ಭಾರತದಲ್ಲಿ ಅವರನ್ನು ಪೂಜಿಸಲಾಗುತ್ತದೆ. ಆದರೂ ದಲಿತ ಸಮುದಾಯಗಳು ಅವರನ್ನ ನಕಾರಾತ್ಮಕವಾಗಿ ನೋಡುತ್ತದೆ. ರಾಣಿ ಲಕ್ಷ್ಮೀಬಾಯಿ ಅವರನ್ನ ಕಲಾಕೃತಿ, ಸಿನಿಮಾ ಮತ್ತು ಸಾಹಿತ್ಯದಲ್ಲಿ ವ್ಯಾಪಕವಾಗಿ ಚಿತ್ರಿಸಲಾಗಿದೆ. ವಿಶೇಷವಾಗಿ 1930 ಕವಿತೆ ಝಾನ್ಸಿ ಕಿ ರಾಣಿ ಮತ್ತು ವೃಂದಾವನ್ ಲಾಲ್ ವರ್ಮಾರವರ 1940 ಕಾದಂಬರಿ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿಯಲ್ಲಿ ವಿಶೇಷವಾಗಿ ಚಿತ್ರಿಸಲಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ರಜಪೂತ ರಾಜ ರಾಣಾ ಪ್ರತಾಪ ಮತ್ತು ಮೊಘಲ್ ರಾಜ ಅಕ್ಬರ್ ನಡುವೆ June 18, 1576 ಭೀಕರ ಯುದ್ಧ ನಡೆಯಿತು. ಇದನ್ನು ಈಗ ಹಳದಿ ಘಾಟ್ ಕದನ ಎಂದು ಕರೆಯಲಾಗುತ್ತದೆ. ಈ ಯುದ್ಧವು June 21 ನಡೆಯಿತು ಮತ್ತು 18-21 ನಾಲ್ಕು ದಿನಗಳು ಹಳದಿ ಘಾಟ್ನಲ್ಲಿ ಮತ್ತು ಅವನ ಜನ್ಮ ಸ್ಥಳದಲ್ಲಿಯೂ ಸ್ಮರಿಸಲಾಗುತ್ತದೆ. ಅಕ್ಬರ್ ತನ್ನ ಮೊದಲ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಯಸಿದ್ದ. ಸ್ನೇಹದ ಮೂಲಕ ಬಲಿಷ್ಠ ಹಿಂದೂ ರಾಜರನ್ನ ತನ್ನ ಅಡಿಯಲ್ಲಿ ತೆಗೆದುಕೊಳ್ಳುವುದು ಅವನು ಅಳವಡಿಸಿಕೊಂಡ ತಂತ್ರವಾಗಿತ್ತು. ಈ ಹಿಂದೂ ರಾಜರು ಪ್ರತಿಯಾಗಿ ಇತರೆ ಹಿಂದೂ ರಾಜರನ್ನ ಸೋಲಿಸಲು ಅವನಿಗೆ ಸಹಾಯ ಮಾಡಿದರು. ಮಹಾರಾಣಾ ಪ್ರತಾಪನನ್ನು ಅಕ್ಬರ್ ಎಲ್ಲ

0: ಹರಿದಿನಲೂ ತನ್ನ ಕೈ ಕೆಳಗೆ ಬರುವಂತೆ ಮನವೊಲಿಸಿದನು. ಆದರೆ ರಾಜಪೂತ ರಾಜ ನಿರಾಕರಿಸಿದನು. ಅಕ್ಬರ್ ಶೀಘ್ರದಲ್ಲೇ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ರಾಣಾ ಪ್ರತಾಪನ ಮೇಲೆ ಯುದ್ಧ ಘೋಷಿಸಿದನು. ರಾಣಾ ಪ್ರತಾಪ್ ಕೂಡ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡನು. ಎರಡು ಸೈನ್ಯಗಳು ಹಳದಿ ಘಾಟ್ನಲ್ಲಿ ಯುದ್ಧಕ್ಕೆ ಇಳಿದವು. ಅಕ್ಬರ್ನ ಸೈನ್ಯದಲ್ಲಿ 200,000 ಸೈನಿಕರಿದ್ದರು. ಆದರೆ ರಾಣಾ ಪ್ರತಾಪ್ ಸೈನ್ಯದಲ್ಲಿ ಕೇವಲ 22,000 ಸೈನಿಕರಿದ್ದರು. ಈ ಯುದ್ಧದಲ್ಲಿ ಭಾಗವಹಿಸಿದ ಗಮನಾರ್ಹ ಯೋಧರ ಪಟ್ಟಿಯಲ್ಲಿ ರಜಪೂತರು, ಬಾನಿಯಗಳು, ಬ್ರಾಹ್ಮಣರು, ಬಿಲ್ಗಳು, ಚರಣರು ಮತ್ತು ಇನ್ನೂ ಹೆಚ್ಚಿನರು ಸೇರಿಸಿಕೊಂಡಿದ್ದರು. ರಾಣಾ ಪ್ರತಾಪ್ ಸಿಂಗ್ಗೆ ಕಡಿಮೆ ಸಂಖ್ಯೆಯಲ್ಲಿ ಸೈನಿಕರಿದ್ದರು. ಆದರೆ ಯುದ್ಧವು ಅಕ್ಬರ್ಗೆ ಸುಲಭದ ನಡೆಯಾಗಿತ್ತು ಎಂದರ್ಥಲ್ಲ. ರಾಣಾ ಪ್ರತಾಪ್ ಮತ್ತು ಅವನ ಸೈನಿಕರು ಅಪಾರ ಶೌರ್ಯದಿಂದ ಹೋರಾಡಿದರು. ಈ ಯುದ್ಧವನ್ನ ರಾಣಾ ಪ್ರತಾಪನ ವೀರ ಯೋಧರು ನಡೆಸಿದಂತೆಯೇ ರಾಣಾ ಪ್ರತಾಪ್ ಸೋತರು. ಅಕ್ಬರ್ನ ಸೈನ್ಯವು ರಜಪೂತ ರಾಜರನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಣಾ ಪ್ರತಾಪನ ಕುದುರೆ ತನ್ನ ಯಜಮಾನನ ಉಳಿಸುವಲ್ಲಿ ದೊಡ್ಡ ತ್ಯಾಗ ಮಾಡಿತು. ಅಲೆಕ್ಸಾಂಡರ್ಗೆ ಬುಸೆ ಫಾಲ್ಸ್ನಲ್ಲಿ ಧೈರ್ಯಶಾಲಿ ಕುದುರೆ ಇದ್ದಂತೆ ರಾಣಾ ಪ್ರತಾಪ್ ಸಿಂಗ್ಗೆ ಚೇತಕ್ಕಿತ್ತು.
1: ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 48 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಮಣಿಮಂತ್ರ ತಂತ್ರ
6: ಸಿದ್ಧಿಗಳ ಸಾಕ್ಷ್ಯಗಳೇಕೆ
5: ಮನಗಾಣಿಸಲು ನಿನಗೆ
6: ದೈವದದ್ಭುತವ
5: ಮನುಜರೊಳಗಾಗಾಗ
6: ತೋರ್ಪ ಮಹನೀಯ ಗುಣ
5: ಅನುವಾದ ಬೊಮ್ಮನದು ಮಂಕುತಿಮ್ಮ.
4: ಅನುಭವಗಳು ಎಷ್ಟೋ ಸರ್ತಿ ನಮಗೆ ಮೆಷರ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವು ಮತ್ತೆ ಮತ್ತೆ ಮಾತಾಡ್ತಾ ಬರ್ತಿದ್ದೀವಿ. ಆದರೂ ಕೂಡ ನಮಗೆ ಇದನ್ನು ಪ್ರೂವ್ ಮಾಡಿ ತೋರಿಸು ಅನ್ನೋಂಥದ್ದು ಒಂದು ಚಟ. ಏನಾದರೂ ಒಂದು ಅದ್ಭುತವಾದಂಥ ಅಂಶ ಇದೆ ಅಂತ ಯಾರೋ ಹೇಳಿದರೆ ಇಲ್ಲಿ ಪ್ರೂವ್ ಮಾಡಿ ತೋರಿಸು ನೋಡೋಣ ಅಂತಂತೀವಿ. ಪುರಾವೆ ಏನದಕ್ಕೆ ಅಂತ ಹೇಳ್ತೀವಿ. ಸಾಕ್ಷಿ ಏನು, ಅದು ಹೆಂಗೆ ಗೊತ್ತು ಅಂತ. ಸೊ ನಮ್ಮಲ್ಲಿ ಈ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಪವಾಡಗಳನ್ನು ಮಾಡುವಂಥ ವ್ಯಕ್ತಿಗಳು ಆಗಾಗ ಓಡಾಡ್ತಾ ಇರ್ತಾರೆ. ಆ ಪವಾಡಗಳ ಹಿಂದೆ ಅನೇಕ ವೈಜ್ಞಾನಿಕ ಸಿದ್ಧಾಂತಗಳಿರುತ್ತೆ. ಆ ಪವಾಡಗಳು ಹೆಚ್ಚಿನ ಸರ್ತಿ ಡೊಂಗಿ ಪವಾಡಗಳು ಅನ್ನೋದು ಕೂಡ ಎಷ್ಟೋ ಸರ್ತಿ ಸಾಬೀತಾಗಿರುವಂಥ ಅಂಶ. ಅದು ಏನು, ಯಾಕೆ ಆ ಥರ ಪವಾಡ ಪುರುಷರನ್ನು ಜನ ನಂಬ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಈಗ ಉದಾಹರಣೆಗೆ ಯಾರೋ ಒಬ್ಬರು ಹೇಳಿದ್ರಪ್ಪ, ಇಲ್ಲಿ ನೀರಿದೆ, ಆ ನೀರು ತಿಳಿಯಾದಂಥ ನೀರು, ನಾನು ಮಂತ್ರ ಹಾಕ್ತೀನಿ, ಆ ಮಂತ್ರ ಹಾಕಿದ ತಕ್ಷಣ ನೋಡಿ ಅದು ಕಪ್ಪಾಗ್ಬಿಡುತ್ತೆ, ಏನೋ ಒಂದು ಹೇಳಿದ್ರು. ಯಾವುದೋ ಒಂದು ರಾಸಾಯನಿಕ ರಿಯಾಕ್ಷನ್ ಒಂದು ವಸ್ತುವನ್ನು ಅದರೊಳಗಡೆಗೆ ಸೇರಿಸಿದ್ದು, ಏನೋ ಚಮತ್ಕಾರವನ್ನು ಮಾಡಿ ಆ ನೀರನ್ನು ಕಪ್ಪು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಅವರು ತಕ್ಷಣ ಜನರಿಗೆ ಅಬ್ಬಾ ಎಂಥ ಒಂದು ಪವಾಡ ಮಾಡಿಬಿಟ್ರಪ್ಪ, ಇವರಲ್ಲೇನೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋಂಥ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಥರದ್ದು ಸಾಕಷ್ಟು ಕಥೆಗಳನ್ನು ದುರದೃಷ್ಟವಶಾತ್ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇದು ಮನುಷ್ಯರಲ್ಲಿರೋಂಥ ಒಂದು ವೀಕ್ನೆಸ್ಸನ್ನು ಎಕ್ಸ್ಪ್ಲೋ

ಹೈಲೈಟ್ ಮಾಡುವಂಥ ಒಂದು ಉದಾಹರಣೆ. ಯಾಕೆ ಮನುಷ್ಯರು ಯಾವಾಗಲೂ ಈ ಥರ ಸಾಕ್ಷಿಗಳ ಹಿಂದೆ ಹೋಗ್ತಾರಂತೆ. ಮಣಿ ಮಂತ್ರ ತಂತ್ರ ಸಿದ್ಧಿಗಳನ್ನು ತೋರಿಸು ನೋಡೋಣ ಅಂತ ಹೇಳೋವಂಥ ಒಂದು ವೀಕ್ನೆಸ್ ಮನುಷ್ಯರಲ್ಲಿದೆ. ಯಾಕೆ ಆ ವೀಕ್ನೆಸ್ ಇರೋದ್ರಿಂದಲೇ ಈ ಸಿದ್ಧಿಗಳನ್ನು ತೋರಿಸೋವಂಥ ಪವಾಡಗಳನ್ನು ತೋರಿಸೋವಂಥ ವ್ಯಕ್ತಿಗಳನ್ನು ದೇವ್ರ ಸ್ಥಾನಕ್ಕೆ ಏರಿಸೋವಂಥದ್ದು. ಸೊ ಅವರೇನು ಅನ್ಕೋತಾರೆ, ದೇವರು ಇವನಿಗೇನೋ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ, ದೈವದತ್ತವಾದಂಥ ಒಂದು ವಿಶೇಷ ಪವಾಡ ಶಕ್ತಿ ಅವರಲ್ಲಿದೆ, ಅದಕ್ಕೋಸ್ಕರ ಇವರು ದೊಡ್ಡವರು ಅಲ್ವಾ. ಸೊ ಹಾಗೆ ನಮ್ಮಲ್ಲಿ ದೈವದ ಶಕ್ತಿಯನ್ನು ನೋಡೋದಕ್ಕೆ, ದೈವದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಣ್ಣಿಗೆ ಕಾಣುವ ಯಾವುದೋ ಒಂದು ವ್ಯತ್ಯಾಸ, ಬದಲಾವಣೆ, ಒಂದು ಚಿಹ್ನೆ, ಒಂದು ಕುರುಹನ್ನು ನಾವು ಹುಡುಕ್ತಾ ಇರ್ತೀವಿ. ಆ ಕುರುಹು ಕಂಡ್ರೆ ಓಹ್ ಇವರಲ್ಲಿ ದೈವಶಕ್ತಿ ಇದೆಯಪ್ಪ ಅಂತ ಹೇಳ್ತೀವಿ. ಡಿ ವಿ ಜಿಯವರು ಹೇಳ್ತಾರೆ, ಆ ಥರದ ಕುರುಹು ನಿನಗೆ ಯಾಕಪ್ಪ ಬೇಕು, ಅದು ಬೇಡ. ಯಾಕೆ, ಇಂದ್ರಿಯಗಳ ಸೀಮಿತತೆಯನ್ನು ನಾವು ಪದೇ ಪದೇ ಅರ್ಥ ಮಾಡ್ಕೊಂಡಿದ್ದೀವಿ. ಕಣ್ಣಿಗೆ ಕಂಡರೂ ಕೂಡ ಕಾಣದ್ದನ್ನು ತೋರಿಸ್ತಾ ಇರುವಂಥ ಕಣ್ಣುಗಳಿವು ಅಂತ ನಾವು ನೋಡಿದ್ದೀವಿ. ಎದುರುಗಡೆ ಇದ್ದರೂ ಅದನ್ನು ತೋರಿಸೋ ಶಕ್ತಿ ಇಲ್ಲದೇ ಇರುವಂತಹ ಕಣ್ಣುಗಳು ಇವು ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಇಂದ್ರಿಯ ಜನ್ಯವಾದಂಥದ್ದನ್ನು ನೀವು ನಂಬೋದನ್ನು ಕಡಿಮೆ ಮಾಡು, ಅನುಭವವನ್ನು ನೀನು ಹೆಚ್ಚು ಗಮನ ಕೊಡು ಅನುಭವದ ಕಡೆ ಅಂತ. ಸೊ ಹಾಗಾದರೆ ಆ ಅನುಭವ ನಮಗೆ ದೈವದ ಮಹಾತ್ಮೆಯನ್ನು ಹೇಗೆ ತೋರಿಸುತ್ತೆ? ಡಿವಿಜಿಯವರು ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ. ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ, ಮಹನೀಯ ಮಹತ್ತದನ್ನು ಈಯುವ ಗುಣ, ದೊಡ್ಡದನ್ನು ಕೊಡುವಂತಹ ಗುಣ. ನಮ್ಮಲ್ಲಿ ಎಷ್ಟೋ ದಾನಿಗಳ ಬಗ್ಗೆ ನಾವು ಕೇಳ್ತೀವಿ, ಅವರದೆಷ್ಟೋ ಲಕ್ಷ ರೂಪಾಯಿ ಯಾವುದಕ್ಕೋ ಕೊಟ್ಬಿಟ್ರಂತೆ, ಯಾರೋ ಶಾಲೆ ಕಟ್ಟಡಕ್ಕೆ ಅದೆಷ್ಟೋ ಕೋಟಿ ರೂಪಾಯಿ ಕೊಟ್ರಂತೆ. ಸೊ ಈ ಥರದನ್ನೆಲ್ಲ ಕೇಳ್ತೀವಿ. ಅಲ್ಲಿ ಯಾರೋ ಪ್ರಪಂಚದಲ್ಲಿ, ಅಮೇರಿಕಾದಲ್ಲಿ ಯಾರೋ ಒಬ್ಬ ದೊಡ್ಡ ದಾನಿ ಇನ್ಯಾವುದಕ್ಕೋ ಕೋಟ್ಯಾಂತರ ಡಾಲರ್ ಕೊಟ್ಟನಂತೆ, ಇದೆಲ್ಲ ಕೇಳ್ತೀವಿ. ಅವ್ರ ಹತ್ರ ದುಡ್ಡು ಜಾಸ್ತಿ ದುಡ್ಡಿದೆ ಅದಕ್ಕೆ ಕೊಡ್ತಾರೆ, ಅದರಲ್ಲೇನು ನಾವೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಳುವಂಥದ್ದು ಸಾಧಾರಣವಾಗಿ ಎಲ್ಲರ ಮನಸ್ಸಿನಲ್ಲೂ ಬರುವಂಥದ್ದು. ಆದರೆ ಅನೇಕ ಸರ್ತಿ ನನಗೆ ವೈಯಕ್ತಿಕವಾಗಿಯೂ ಕೂಡ ಆಗಿರುವಂಥ ಅನುಭವಗಳು ಡಿ ವಿ ಜಿಯವರ ಈ ಮಾತು ಎಷ್ಟು ಸತ್ಯ ಅನ್ನೋದನ್ನು ನನಗೆ ತೋರಿಸ್ಕೊಟ್ಟಿವೆ. ನಮ್ಮ ಆಸ್ಪತ್ರೆಯಲ್ಲಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿಯೇ ಅದೆಷ್ಟೋ ಅನುಭವಗಳು, ತಮಗೆ ಅನೇಕ ಕಷ್ಟಗಳು ಬಂದು ಒದಗಿದ್ರೂ ಕೂಡ ಇನ್ನೊಬ್ಬರ ಸಹಾಯಕ್ಕಾಗಿ ಧಾವಿಸುವಂಥ ಜನ, ಅದೆಷ್ಟು ಜನರನ್ನು ನಾವು ನೋಡಿದ್ದೀವಿ. ನಮ್ಮ ಪ್ಯಾಲಿಯೇಟಿವ್ ಕೇರ್ ಪ್ರೋಗ್ರಾಮ್ನ ಒಂದು ಉದಾಹರಣೆ ಕೊಡೋದಾದರೆ, ಕ್ಯಾನ್ಸರಿಂದ ನರಳ್ತಾ ಇರುವಂಥ ಪೇಷೆಂಟು, ನಾವು ಕಷ್ಟಪಟ್ಟು ಏನೋ ಔಷಧಿಗಳನ್ನು ಅವ್ರಿಗೆ ತೊಗೊಂಡೋಗಿ ಕೊಟ್ಟಿರ್ತೀವಿ, ದುಃಖದಲ್ಲಿರ್ತಾರೆ, ಕಷ್ಟದಲ್ಲಿರ್ತಾರೆ ಅಂಥೇಳಿ ನಾವು ಸಹಾಯ ಮಾಡೋಕ್ಕೆ ಹೋಗಿರ್ತೀವಿ. ಸಹಾಯವನ್ನು ಪಡ್ಕೊಳ್ತಾರೆ, ಸಾಧ್ಯವಾದಷ್ಟು ಮಟ್ಟಿಗೆ ಚಿಕಿತ್ಸೆಯನ್ನು ಅವರು ಮನೆಯವರು ಕೂಡ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಇಂತಹ ಸನ್ನಿವೇಶಗಳಲ್ಲಿ ನಮಗೆ ಅನೇಕ ಹೃದಯಂಗಮವಾದಂಥ ಅನುಭವಗಳಾಗಿವೆ. ಚಿಕಿತ್ಸೆ ಫಲಿಸದೆ ದುರದೃಷ್ಟವಶಾತ್ ಪೇಷಂಟ್ ತೀರೋಗ್ತಾರೆ, ಅದು ಬಹಳ ಕಷ್ಟಕರವಾದಂಥ ಸನ್ನಿವೇಶ. ನಮ್ಮ ಸ್ವಂತ ಮಗ ತೀರೋದ ಅಂತ ಅನ್ಕೊಳ್ಳೋಣ. ಆ ಕುಟುಂಬದಲ್ಲಿ ಮಗನಿಗೆ ಕ್ಯಾನ್ಸರ್ ಬಂದಿದೆ, ತಂದೆ ತಾಯಿ ಎಲ್ಲರೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಫಲಿಸ್ಲಿಲ್ಲ, ಮಗು ತೀರೋಯ್ತು. ದುಃಖದ ಸಂದರ್ಭ, ಚಿಕಿತ್ಸೆ ಫಲಿಸ್ಲಿಲ್ಲ ಅಂಥೇಳಿ ಬೇಸರನೂ ಆಗ್ಬೋದು, ಕೋಪನೂ ಬರಬಹುದು, ಅದೆಲ್ಲವೂ ಜಸ್ಟಿಫೈಡ್, ಅದಾಗ್ಬೋದಪ್ಪ ಅಂತ ಅನಿಸೋಂಥ ಸಂದರ್ಭಗಳು. ಆದರೆ ನಮ್ಮಲ್ಲಿ ಕೆಲವರು ಇರ್ತಾರೆ, ಅವರು ಇದುವರೆಗೂ ನಾವೆಲ್ಲ ಏನು ಕೊಟ್ಟಿದ್ವೋ ಆ ಔಷಧಿಗಳು, ಅವ್ರು ಏನೇನು ಔಷಧಿಗಳು ದುಡ್ಡು ಕೊಟ್ಟು ಖರ್ಚು ಮಾಡಿ ಕೊಂಡ್ಕೊಂಡು ಬಂದಿದ್ರೋ ಅದೆಲ್ಲ ಔಷಧಿಗಳು, ಪೇಷಂಟ್ಗಾಗಿ ತೊಗೊಂಡು ಬಂದಿದ್ದಂಥ ಏನೋ ಮಂಚ ಇರ್ಬೋದು, ಹಾಸಿಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದೆಲ್ಲವನ್ನು ಕೂಡ ಆಸ್ಪತ್ರೆ, ನಮ್ಮ ಆಸ್ಪತ್ರೆಗೆ ತೊಗೊಂಡ್ಬಂದು ಎಲ್ಲವನ್ನು ನಮಗೆ ಕೊಟ್ಬಿಟ್ಟು ಇದೇ ರೀತಿಯ ಇನ್ನೊಬ್ಬ ಪೇಷಂಟ್ಗೆ ಉಪಯೋಗ ಆಗಲಿ, ಇದನ್ನು ಉಪಯೋಗಿಸಿ ಅಂತ ಕೊಡುವಂಥ ಒಂದು ಔದಾರ್ಯ ಇದೆಯಲ್ಲ, ಅದು ನಿಜಕ್ಕೂ ಕಣ್ಣಲ್ಲಿ ನೀರು ತರಿಸುವಂಥದ್ದು. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇಲ್ಲ, ಇನ್ಫ್ಯಾಕ್ಟ್ ನಾಳೆಯ ಊಟಕ್ಕೂ ಕೂಡ ಅವ್ರಿಗೆ ಆಹಾರಕ್ಕೆ ದುಡ್ಡಿದೆಯಾ ಅಂತ ಕೇಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಆದರೆ ಅವರಲ್ಲಿರುವಂಥ ಮಹತ್ತನ್ನು ಈಯುವ ಗುಣ, ದೊಡ್ಡದನ್ನು ಕೊಡುವ ಗುಣ ಇದೆಯಲ್ಲ,
ಅದು

0: ಜೀವದ ಒಂದು ಸಾಕ್ಷಾತ್ಕಾರ. ಅದಕ್ಕಿಂತ ಇನ್ನೇನು ಹೆಚ್ಚು ಬೇಕಪ್ಪ ನಿನಗೆ ಅಂತ ಕೇಳ್ತಾರೆ ಡಿ ವಿ ಜಿಯವರು. ಈ ಮಹನೀಯ ಗುಣ ಜನರಲ್ಲಿ ಎಲ್ಲಿವರೆಗೂ ನಿಮಗೆ ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ನೀವು ದೇವರನ್ನು ನೋಡ್ತಾ ಇದ್ದೀರಿ ಅಂತ. ಅದು ಬ್ರಹ್ಮನ ಅನುವಾದ. ನಮಗೆ ಕಣ್ಣು ಕಾಣಿಸದೇ ಇರೋವಂಥ ಭಾಷೆಯಲ್ಲಿ ಇದುವರೆಗೂ ಬ್ರಹ್ಮ ಇದ್ದ, ಈ ಮೂಲಕ ನಮ್ಮ ಭಾಷೆಗೆ ಅನುವಾದವಾಗಿದೆ ಬ್ರಹ್ಮ. ನಮಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ, ಕಣ್ಣಿಗೆ ಕಾಣದ ಬುದ್ಧಿಗೆ ಮೀರಿದ ಭಾಷೆಯಲ್ಲಿದ್ದ. ಆದರೆ ಈ ರೀತಿಯ ಮಹನೀಯ ಗುಣವನ್ನು ತೋರಿಸುವಂಥ ಮನುಷ್ಯರ ಮೂಲಕ ನಮಗೆ ಗೊತ್ತಾಗೋ ರೀತಿಯಲ್ಲಿ ಅನುವಾದವಾಗಿದ್ದಾನೆ, ಭಾಷಾಂತರಗೊಂಡಿದ್ದಾನೆ. ಅದನ್ನು ನೀನು ನೋಡೋದೇ ಆದರೆ, ಅವರ ಮನಸ್ಸಿನ ಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೊಳ್ಳೋದೇ ಆದರೆ, ಆ ಅನುಭವವನ್ನು ನೀನು ಮತ್ತೆ ಮತ್ತೆ ಮೆಲುಕು ಹಾಕೋದೇ ಆದರೆ ನೀನು ಬ್ರಹ್ಮನನ್ನೇ ಮೆಲುಕು ಹಾಕಿದಂತೆ. ಸೊ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ನಿತ್ಯ ಜೀವನದಲ್ಲಿ ನೋಡಬಹುದು. ತಮ್ಮ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಅನೇಕ ಕನಸುಗಳನ್ನು ಧಾರೆ ಎರೆದು ಕೊಟ್ಟಿರುವಂಥ, ತಮ್ಮ ಸುಖವನ್ನು ಮೀರಿ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾ ಇರುವಂಥ ಎಷ್ಟೋ ತಂದೆ ತಾಯಿರನ್ನು ನಾವು ನೋಡಿದ್ದೀವಿ. ಅಂಗವಿಕಲ ಮಗುವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ತನ್ನೆಲ್ಲ ಸುಖವನ್ನು ಬದಿಗೊತ್ತಿ ಮಗುವಿನ ಪಕ್ಕನೇ ಮೂರೊತ್ತು ಕೂತ್ಕೊಂಡು ಕಣ್ಣು ಮುಚ್ಚದೇ ನೋಡ್ಕೊಳ್ತಾ ಇರುವಂಥ ಅದೆಷ್ಟೋ ತಂದೆ ತಾಯಿಯರನ್ನು, ಅಜ್ಜಿ ತಾತಂದರನ್ನು ನಾವು ನೋಡಿದ್ದೀವಿ. ಅವೆಲ್ಲವೂ ಕೂಡ ಭಗವಂತನ ಸಾಕ್ಷಾತ್ಕಾರ. ಅವೆಲ್ಲವೂ ಕೂಡ ಮಹನೀಯ ಗುಣದ ಮೂಲಕ ನಮಗೆ ಪರಬ್ರಹ್ಮನನ್ನು ಪರಿಚಯಿಸ್ತಾ ಇರುವಂಥ ಸಂದರ್ಭಗಳು. ಆ ಸಂದರ್ಭಗಳು ಇರೋವರೆಗೂ ಭಗವಂತನಲ್ಲಿ ನಾವು ನಂಬಿಕೆ ಇಡಬಹುದು. ಬೇರೆ ಯಾರೋ ಪವಾಡ ಪುರುಷ ಬಂದು ಏನನ್ನೋ ಮಾಡಿಬಿಟ್ಟು ಇಲ್ಲದನ್ನು ತೋರಿಸಿ ಇರೋದನ್ನು ಮರೆಸಿ ಮಾಡುವಂಥ ಮಾಯಾ ಮಂತ್ರಗಳಿಗೆ ನಾವು ಬಲಿಯಾಗುವಂಥ ಅವಶ್ಯಕತೆನೇ ಇಲ್ಲ. ನಿತ್ಯ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಆ ಮಹನೀಯ ಗುಣವನ್ನು ನಾವೂ ಕೂಡ ತೋರಿಸೋ ರೀತಿ ಇಲ್ಲಾದರೆ ಬ್ರಹ್ಮ ನಮ್ಮ ಮೂಲಕವೂ ಕೂಡ ಪ್ರಕಟವಾಗ್ತಾ ಇರ್ತಾನೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 48 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜೂನ್ ತಿಂಗಳ 18 ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖ ಅಂಶಗಳನ್ನು ತಿಳಿಯೋಣ. ಜಯದೇವ, 2 ದಿನದಲ್ಲಿ 12 ಮಂದಿ ಸಾವು. ಬಿಸಿಯೂಟಕ್ಕೆ ಶಾಲೆಯಲ್ಲಿ ತರಕಾರಿ ಕೃಷಿ. ರೈತರು ಮಿಶ್ರ ಬೇಸಾಯ ಮಾಡಿ. 17,235 ಮಕ್ಕಳಿಗೆ ಲಸಿಕೆ ಗುರಿ. ಸೌರ ವಿದ್ಯುತ್ ದರ ಪರಿಷ್ಕರಿಸಿದ KERC. %56 ಮೀಸಲಾತಿ 9ನೇ ಪರಿಚ್ಛೇದನಕ್ಕೆ ಸೇರಿಸಿ. PDO ನೇಮಕ ಪೂರ್ಣಗೊಳಿಸಿ. $5 trillion ದಾಟಿದ ಮೌಲ್ಯ. 8 ದಾಟಿದ ಮೊಟ್ಟೆ ದರ. ಚಿನ್ನ ದರ 4,800, ಬೆಳ್ಳಿ 5,300 ಇಳಿಕೆ. ಭಾರತೀಯ ನಾವಿಕರ ಬಗ್ಗೆ ಪ್ರಧಾನಿ ಮೋದಿ ಕಳವಳ. ಶಫಾಲಿ ಮಂದಾನ ಶತಕದ ಜೊತೆಯಾಟ. ಆಸ್ಟ್ರೇಲಿಯಾ ಅಜಿಯ ಓಟ. ತ್ರಿಕೋನ ಸರಣಿ ಫೈನಲ್ಗೆ ಭಾರತ ಎ ತಂಡ. ಶುಭನ್ಮನ್ ಇಶಾಂತ್ ಶತಕದ ಆರ್ಭಟ. ಶ್ರೀಹರಿ ನೂತನ ರಾಷ್ಟ್ರೀಯ ದಾಖಲೆ. ಲಿಯೋನೆಲ್ ಮೆಸ್ಸಿ ಹ್ಯಾಟ್ರಿಕ್ ಮ್ಯಾಜಿಕ್. ಎಂಬಾಪೆ ದಾಖಲೆ, ಫ್ರಾನ್ಸ್ ಗೆಲುವು. ನಾರ್ವೆ ತಂಡಕ್ಕೆ ಮಣಿದ ಇರಾಕ್. ವಿಶ್ವಕಪ್ನಲ್ಲಿ 36 ವರ್ಷ ಬಳಿಕ ಆಸ್ಟ್ರೇಲಿಯಾಗೆ ಗೆಲುವಿನ ಸಹಿ. ರನೌಕ್ ಅಲ್ಮೋನಲ್ ಶುಭಾರಂಭ. ಪ್ರಮುಖಾಂಶಗಳ ವಿವರಣೆ. ಜಯದೇವ ಎರಡು ದಿನದಲ್ಲಿ 12 ಮಂದಿ ಸಾವು. ಮೈಸೂರು ಇಲ್ಲಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ 2 ದಿನಗಳ

12 ಮಂದಿ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮೃತರ ಕುಟುಂಬದವರು ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಪರಿಣಾಮ ಆಸ್ಪತ್ರೆಯಲ್ಲಿ ಇಡೀ ದಿನ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಬಿಸಿಯೂಟಕ್ಕೆ ಶಾಲೆಯಲ್ಲಿ ತರಕಾರಿ ಕೃಷಿ ಸರಕೂರು. ವಿದ್ಯಾರ್ಥಿಗಳ ಬಿಸಿಯೂಟಕ್ಕೆ ತರಕಾರಿ ಬೇಕು. ಮಾರುಕಟ್ಟೆಯಲ್ಲಿ ದುಬಾರಿ ದರ, ಉತ್ತಮ ತರಕಾರಿ ಗೊಬ್ಬರ. ಇಂತಹ ಪರಿಸ್ಥಿತಿಯಲ್ಲಿ ತರಕಾರಿ ಬೆಳೆಯಲು ಶಾಲೆ ಮುಂದಾಗಿದೆ. ಪೌಷ್ಟಿಕವುಳ್ಳ ಸೊಪ್ಪು ತರಕಾರಿಗಳನ್ನು ಬೆಳೆದು ಮಕ್ಕಳಿಗೆ ರುಚಿಕರ ಊಟ ನೀಡುತ್ತೇವೆ ಎಂದು ಹಾದನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಾಂತಮ್ಮರವರು ತಿಳಿಸಿದ್ದಾರೆ. 17,235 ಮಕ್ಕಳಿಗೆ ಲಸಿಕೆ ಗುರಿ. ಹುಣಸೂರು ಜೂನ್ 28 ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಯಶಸ್ವಿಯಾಗಲು ಎಲ್ಲ ಇಲಾಖೆ ಸಿಬ್ಬಂದಿ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಎಂದು ತಹಶೀಲ್ದಾರ್ ಮಂಜುನಾಥ್ ಮನವಿ ಮಾಡಿದರು. ನಗರದ ಉಪ ವಿಭಾಗ ಅಧಿಕಾರಿ ಕಚೇರಿ ನಡೆದ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದ ಸಿದ್ಧತಾ ಸಭೆಯಲ್ಲಿ ಇವರು ಮಾತನಾಡಿದರು. ತಾಲೂಕಿನಲ್ಲಿ 306,253 ಜನಸಂಖ್ಯೆ ಇದ್ದು 24 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ 17,235 ಮಕ್ಕಳನ್ನು ಗುರುತಿಸಲಾಗಿದೆ. 5 ವರ್ಷದ ಒಳಗಿನ 17,075 ಮಕ್ಕಳು, 6 ವರ್ಷದ ಮೇಲಿನ 183 ಹಾಗೂ 9 ವರ್ಷ ದಾಟಿದವರನ್ನು 212 ಮಕ್ಕಳಿದ್ದು ಇವರಿಗೆ ಲಸಿಕೆ ಕಡ್ಡಾಯವಾಗಿ ಹಾಕಬೇಕಿದೆ ಎಂದರು. ರೈತರು ಮಿಶ್ರ ಬೇಸಾಯ ಮಾಡಿ ಹೆಚ್ಡಿ ಕೋಟೆ ಇಂದೆಲ್ಲ 2-3 ಕ್ವಿಂಟಲ್ಗೆ ರಾಗಿ ಬೆಳೆಯುತ್ತಿದ್ದರು. ಈಗ 15-20 ಕ್ವಿಂಟಲ್ ನಾಟಿ ರಾಗಿ ಬೆಳೆಯುತ್ತಿದ್ದಾರೆ. ಈಗ ಎಪಿಎಂಸಿಯಲ್ಲಿ ಕ್ವಿಂಟಲ್ ರಾಗಿಗೆ 5,150 ಕೊಟ್ಟು ಖರೀದಿಸುತ್ತಿದ್ದಾರೆ. ಇದಕ್ಕೆ ಬೆಲೆ ಪರಿವರ್ತನೆ ಕಾರಣ ಎಂದು ತಾಲೂಕಿನ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಸಾದ್ ಅವರು ಹೇಳಿದ್ದಾರೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಬೇಡ. ಮೈಸೂರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ರಾತ್ರಿ ವಾಹನಗಳ ಸಂಚಾರಕ್ಕೆ ಅವಕಾಶ ಕೊಡಬಾರದು ಎಂದು ಸಂಸದ ಯದುವೀರ್ ಒಡೆಯರ್ ರವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಒತ್ತಾಯಿಸಿದ್ದಾರೆ. ಶಾಲಾ ಆವರಣಕ್ಕೆ ಬಂದ ಭೀಮ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಉದಯವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣಕ್ಕೆ ಬುಧವಾರ ಕಾಡಾನೆ ನುಗ್ಗಿದ್ದರಿಂದ ಕೆಲಕಾಲ ಆತಂಕ ಉಂಟಾಗಿತ್ತು. ಸುತ್ತಮುತ್ತಲಿನವರು ಈ ಕಾಡಾನೆಯನ್ನು ಭೀಮ ಎಂದು ಕರೆಯುತ್ತಾರೆ. ವಿದ್ಯಾರ್ಥಿಗಳು ಭೀಮ ಆನೆಯನ್ನು ನೋಡುತ್ತಾ ನಿಂತಿದ್ರು. ಕಾಡಾನೆಯ ಚಲನ ವಲನದ ಮೇಲೆ ನಿಗಾ ವಹಿಸಿದ್ದ ಆನೆ ಕಾರ್ಯಪಡೆ ಸಿಬ್ಬಂದಿ ಭೀಮನನ್ನು ಹಿಂಬಾಲಿಸಿಕೊಂಡು ಬಂದರು. ಶಾಲಾ ಆವರಣ ಪ್ರವೇಶಿಸದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ಎಟಿಎಫ್ ಸಿಬ್ಬಂದಿ ಭೀಮನನ್ನು ಅಲ್ಲಿಂದ ಹೊರಗೆ ಕಳಿಸುವಲ್ಲಿ ಯಶಸ್ವಿಯಾದರು. ಇದರಿಂದ ಯಾವುದೇ ಅನಾಹುತ ಉಂಟಾಗಿಲ್ಲ. ಸೌರ ವಿದ್ಯುತ್ ದರ ಪರಿಷ್ಕರಿಸಿದ ಕೆಇಆರ್ಸಿ. ಬೆಂಗಳೂರು 3 ವರ್ಷಗಳಿಗೆ ಅನ್ವಯವಾಗುವಂತೆ ಸೌರ ವಿದ್ಯುತ್ ದರವನ್ನು ಪರಿಷ್ಕರಿಸಿದ್ದು, ಉತ್ಪಾದನಾ ಪ್ರಮಾಣಕ್ಕೆ ಅನುಗುಣವಾಗಿ ಪ್ರತಿಯೊಂದು ಯೂನಿಟ್ಗೆ ಬೇರೆ ಬೇರೆ ದರವನ್ನು ನಿಗದಿ ಮಾಡಲಾಗಿದೆ. ಈ ವರ್ಷದ ಜುಲೈ 1 ಜಾರಿಗೆ ಬರುವ ಪರಿಷ್ಕೃತ ದರವು 2029 ಜೂನ್ವರೆಗೆ ಜಾರಿಯಲ್ಲಿ ಇರುತ್ತದೆ. ಶೇಕಡ 56 ಮೀಸಲಾತಿ 9ನೇ ಪರಿಚ್ಛೇದನಕ್ಕೆ ಸೇರಿಸಿ. ಬೆಂಗಳೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಒಬಿಸಿ ವರ್ಗದ ಮೀಸಲಾತಿ ಹೆಚ್ಚಳ ಕಾಯ್ದೆಯನ್ನು ಸಂವಿಧಾನದ 9ನೇ ಪರಿಚ್ಛೇದನಕ್ಕೆ ಸೇರಿಸಬೇಕು. ಈ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಎಂದು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ಅಧ್ಯಕ್ಷ ವಿಎಸ್ ಉಗ್ರಪ್ಪ ಅವರು ಎಚ್ಚರಿಕೆ ನೀಡಿದ್ದಾರೆ. ಪಿಡಿಒ ನೇಮಕ ಪೂರ್ಣಗೊಳಿಸಿ. ಬೆಂಗಳೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. 5 ಟ್ರಿಲಿಯನ್ $ ದಾಟಿದ ಮೌಲ್ಯ. ನವದೆಹಲಿ ದೇಶದ ಷೇರುಪೇಟೆಗಳ ಸತತ 4ನೆಯ ದಿನವು ಏರಿಕೆ ಕಂಡಿದೆ. ಇದರಿಂದಾಗಿ ಹೂಡಿಕೆದಾರರ ಸಂಪತ್ತು ಮೌಲ್ಯವು 22.78 ಲಕ್ಷ ಕೋಟಿಯಷ್ಟು ಜಾಸ್ತಿಯಾಗಿದೆ. ಅಲ್ಲದೆ ಮುಂಬೈ ಷೇರುಪೇಟೆ ನೋಂದಾಯಿತ ಕಂಪನಿಗಳ ಮಾರುಕಟ್ಟೆ ಬಂಡವಾಳದ ಒಟ್ಟು ಮೌಲ್ಯವು ಮತ್ತೆ 5 ಟ್ರಿಲಿಯನ್ $ ಗಡಿಯನ್ನು ದಾಟಿದೆ. ಚಿನ್ನದ ದರ 4,800, ಬೆಳ್ಳಿ ದರ 5,300 ಇಳಿಕೆ. ನವದೆಹಲಿ ಇಲ್ಲಿನ ಚಿನ್ನವಾರ ಪೇಟೆಯಲ್ಲಿ ಬುಧವಾರದ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಇಳಿಕೆಯಾಗಿದೆ. ಶೇಕಡ 99.9% ಪರಿಶುದ್ಧತೆಯ ಚಿನ್ನದ ದರವು 10 ಗ್ರಾಮ್ಗೆ 4,800 ಇಳಿಕೆಯಾಗಿದೆ. ಬೆಳ್ಳಿಯ ಬೆಲೆಯು ಕೆಜಿಗೆ 5,300 ಕಡಿಮೆಯಾಗಿದೆ ಎಂದು ಅಖಿಲ ಭಾರತ ಸಫಾರಸ್ ಅಸೋಸಿಯೇಷನ್ ತಿಳಿಸಿದೆ. 8 ದಾಟಿದ ಮೊಟ್ಟೆ ದರ. ಬೆಂಗಳೂರಿನ
ಸಗಟು ಮಾರುಕಟ್ಟೆಯಲ್ಲಿ ಬುಧವಾರ ಮೊಟ್ಟೆ ಧಾರಣೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ 705 ಅಂದರೆ 100 ಮೊಟ್ಟೆಗಳಿಗೆ ತಲುಪಿದೆ. ಮೈಸೂರಿನಲ್ಲಿ ಇದು 720 ಆಗಿದೆ. ಮೇ 17 ಬೆಂಗಳೂರಿನಲ್ಲಿ

0: ನೂರು ಮೊಟ್ಟೆ ದರ 600 ಇತ್ತು. ಇದಕ್ಕೆ ಹೋಲಿಸಿದರೆ ಈಗ 105 ಹೆಚ್ಚಳವಾಗಿದೆ. ಭಾರತೀಯರ ನಾವಿಕರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ. ಪಿಟಿಐ G7 ಶೃಂಗಸಭೆಯ ಅಂತಿಮ ದಿನವಾದ ಬುಧವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಭಾರತದ ನಾವಿಕರ ಸುರಕ್ಷತೆಯ ಕುರಿತು ಪ್ರಧಾನಿ ಮೋದಿಯವರು ಕಳವಳ ವ್ಯಕ್ತಪಡಿಸಿದರು. ಶಫಾಲಿ ಮಂದಾನ ಶತಕದ ಜೊತೆಯಾಟ. ಲೀಡ್ಸ್ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾರವರ ನೆದರ್ಲ್ಯಾಂಡ್ ಬೌಲಿಂಗ್ ದಾಳಿಯನ್ನು ಲೀಲಾಚಾಲವಾಗಿ ಎದುರಿಸಿದರು. ಅವರ ಅಬ್ಬರದ ಆಟದ ನೆರವಿನಿಂದ ಭಾರತ ಮಹಿಳೆಯರ ತಂಡವು T20 ವಿಶ್ವಕಪ್ ಟೂರ್ನಿಯಲ್ಲಿ 95 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದರು. ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ರವರ ಮೊದಲ ವಿಕೆಟ್ ಜೊತೆಯಾಟದಲ್ಲಿ 115 ರನ್ ಸೇರಿಸಿದರು. ಇದರಿಂದಾಗಿ ತಂಡವು 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 209 ರನ್ ಗಳಿಸಿತು. ಆಸ್ಟ್ರೇಲಿಯಾ ಅಜಿಯ ಊಟ. ಲೀಡ್ಸ್ ಆಸ್ಟ್ರೇಲಿಯಾ ತಂಡವು ಬುಧವಾರ ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ 9 ವಿಕೆಟ್ಗಳಿಂದ ಬಾಂಗ್ಲಾ ತಂಡವನ್ನು ಮಣಿಸತೊಡಗಿತು. ಕೀಮ್ ಗಾರ್ಥ್ ನಾಯಕಿ ಸೋಫಿ ಮಾಲಿನೆ ಮತ್ತು ಪೆರೀರ್ ಅವರು ಬಾಂಗ್ಲಾ ತಂಡವನ್ನು 8 ವಿಕೆಟ್ಗೆ 77 ರನ್ಗಳಿಗೆ ನಿಯಂತ್ರಿಸಿದರು. ಆಸ್ಟ್ರೇಲಿಯಾ ತಂಡವು 9.3 ಓವರ್ಗಳಲ್ಲಿ 1 ವಿಕೆಟ್ಗೆ 78 ರನ್ ಗಳಿಸಿ ಸತತ 2ನೇ ಜಯ ದಾಖಲಿಸಿತು. ತ್ರಿಕೋನ ಸರಣಿ ಫೈನಲ್ಗೆ ಭಾರತ ಈ ತಂಡ. ಪಿಟಿಐ ಆಲ್ರೌಂಡರ್ ಆಟವಾಡಿದ್ದ ಭಾರತ ಈ ತಂಡವು 101 ರನ್ಗಳ ಭಾರಿ ಅಂತರದಿಂದ ಪಾಕಿಸ್ತಾನ ಈ ತಂಡವನ್ನು ಸೋಲಿಸಿತು. ಇದರೊಂದಿಗೆ ಏಕದಿನ ಕ್ರಿಕೆಟ್ ತ್ರಿಕೋನ ಸರಣಿ ಫೈನಲ್ಗೆ ಅರ್ಹತೆ ಪಡೆಯಿತು. ಶುಭನ್ಮನ್ ಇಶಾಂತ್ ಶತಕದ ಆರ್ಭಟ. ಲಕ್ನೋ ನಾಯಕ ಶುಭನ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ರವರ ಇವರಿಬ್ಬರ ಅಬ್ಬರದ ಶತಕಗಳ ಮುಂದೆ ಆಫ್ಘಾನಿಸ್ತಾನ ಆಟಗಾರರ ಪ್ರಯತ್ನಗಳೆಲ್ಲ ವಿಫಲವಾದವು. ಆತಿಥೇಯ ಭಾರತ ತಂಡವು 170 ರನ್ಗಳಿಂದ ಏಕದಿನ ಪಂದ್ಯವನ್ನು ಗೆದ್ದು ಸರಣಿಯನ್ನು 2-0 ಕೈವಶ ಮಾಡಿಕೊಂಡಿತು. ಏಕಾನ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡು ಶುಭನ್ಮನ್ ಗಿಲ್ ಮತ್ತು ಇಶಾನ್ ಇವರಿಬ್ಬರು 3ನೇ ವಿಕೆಟ್ ಜೊತೆಯಾಟದಲ್ಲಿ ಗಳಿಸಿದ 224 ರನ್ಗಳ ಬಲದಿಂದ ಭಾರತ ತಂಡವು 402 ರನ್ಗಳ ಮೊತ್ತ ಗಳಿಸಿತು. ಶ್ರೀಹರಿ ನೂತನ ರಾಷ್ಟ್ರೀಯ ದಾಖಲೆ. ಬೆಂಗಳೂರು ಒಲಿಂಪಿಯನ್ ಶ್ರೀಹರಿ ನಟರಾಜ್ ರವರು ಬುಧವಾರ ಅಹಮದಾಬಾದ್ನಲ್ಲಿ ನಡೆದ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಚಿನ್ನದ ಸಾಧನೆ ಮಾಡಿದರು. ಹೀಟ್ಸ್ನಲ್ಲಿ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ ಅವರು ಕಾಮನ್ವೆಲ್ತ್ ಮತ್ತು ಏಷ್ಯಾ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದರು. ಲಿಯೋನೆಲ್ ಮೆಸ್ಸಿ ಹ್ಯಾಟ್ರಿಕ್ ಮ್ಯಾಜಿಕ್. ಲಾಸ್ ಏಲಿನ್ಸ್ 6ನೇ ಬಾರಿ ಫಿಫಾ ವಿಶ್ವಕಪ್ನಲ್ಲಿ ಕಣಕ್ಕಿಳಿದ ಅರ್ಜೆಂಟೀನಿಯಾ ತಾರಿ ಲಿಯೋನಾ ಮೆಸ್ಸಿರವರು ಹ್ಯಾಟ್ರಿಕ್ ಸಾಧನೆ ಮಾಡಿದರು. ಮಂಗಳವಾರ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ಮೆಸ್ಸಿ ಮ್ಯಾಜಿಕ್ನಿಂದಾಗಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಿಯಾ 3-0 ಅಲ್ಜೀರಿಯಾ ವಿರುದ್ಧ ಜಯಿಸಿತು. ಎಂಬಾಪೆ ದಾಖಲೆ ಫ್ರಾನ್ಸ್ ಗೆಲುವು. ರುದರ್ಫೋಲ್ಡ್ ಫುಟ್ಬಾಲ್ ದಿಗ್ಗಜ ಪೆಲೆರವರ ದಾಖಲೆಯನ್ನು ಮೀರಿದ ಫ್ರಾನ್ಸ್ ದೇಶದ ಕೈಲಿಯನ್ ಎಂಬಾಪೆರವರು ಮೀರಿದರು. ಮಂಗಳವಾರ ಬೆಳಗಿನ ಜಾವ ನಡೆದ ಪಂದ್ಯದಲ್ಲಿ ಎಂಬಾಪೆರವರು ಫಿಫಾ ವಿಶ್ವಕಪ್ನಲ್ಲಿ ತಮ್ಮ 13 ಮತ್ತು 14ನೇ ಗೋಲು. ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕ್ರಮವಾಗಿ 58ನೇ ಗೋಲು ಗಳಿಸಿದರು. ರನೌಕ್ ಅಲ್ಮೇಲ್ ಶುಭಾರಂಭ. ಮಕಾವು ಭಾರತದ ರನೌಕ್ ಚೌಹಾನ್ ಹಾಗೂ ಅಲ್ಮೇಲ್ ಕುರ್ಪ್ ರವರು ಬುಧವಾರ ಆರಂಭಗೊಂಡ ಮಕಾವು ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಿಯದಲ್ಲಿ ಶುಭಾರಂಭ ಮಾಡಿದರು. ನಾರ್ವೆ ತಂಡಕ್ಕೆ ಮಣಿದ ಇರಾಕ್. ಅಮೆರಿಕ ಫಾರ್ವರ್ಡ್ ಆಟಗಾರ ಎರ್ಲಿಂಗ್ ಹಾಲೆಂಡ್ ರವರು ಅವಳಿ ಗೋಲು ಕಳಿಸಿ ಫಿಫಾ ವಿಶ್ವಕಪ್ನ ಪಾದಾರ್ಪಣೆ ಪಂದ್ಯವನ್ನು ಸ್ಮರಣೀಯಗೊಳಿಸಿಕೊಂಡರು. ಇದರಿಂದಾಗಿ ನಾರ್ವೆ ತಂಡವು 4-1 ಅಂತರದಿಂದ ಇರಾಕ್ ತಂಡವನ್ನು ಮಣಿಸಿತು. ಮಂಗಳವಾರ ತಡರಾತ್ರಿ ನಡೆದ ಐಗುಂಪಿನ ಪಂದ್ಯದಲ್ಲಿ ನಾರ್ವೆ ಪರ ಲಿಯೋ ಫೀಲ್ಡ್ ಗೋಲ್ ಗಳಿಸಿದರು. ಮತ್ತೊಂದು ಗೋಲ್ ಇರಾಕ್ನ ಹುಸೇನ್ ರವರಿಂದ ಉಡುಗೊರೆಯಾಗಿ ಲಭಿಸಿತು. ಇರಾಕ್ ಪರ ಅಲ್ಮಿನ್ ಏಕೈಕ ಗೋಲು ದಾಖಲಿಸಿದರು. ವಿಶ್ವಕಪ್ನಲ್ಲಿ 36 ವರ್ಷ ಬಳಿಕ ಆಸ್ಟ್ರೇಲಿಯಾಗೆ ಗೆಲುವಿನ ಸಿಹಿ. ಅಮೆರಿಕ ತನ್ನ ಚೊಚ್ಚಲ ವಿಶ್ವಕಪ್ ಪಂದ್ಯ ಆಡಿದ ಜೋರ್ಡನ್ ತಂಡವನ್ನು ನಿರಾಸಾಯವಾಗಿ ಸದಿ ಪಡೆದು ಆಸ್ಟ್ರೇಲಿಯಾ ತಂಡವು ಶುಭಾರಂಭ ಮಾಡಿತು. ಈ ಮೂಲಕ ಪ್ರತಿಷ್ಠಿತ ಟೂರ್ನಿಯದಲ್ಲಿ 36 ವರ್ಷಗಳ ಬಳಿಕ ಮೊದಲ ಜಯ ದಾಖಲಿಸಿದರು. ಇವತ್ತಿನ ಶುಭಾಷಿತ. ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ಉಪಯೋಗಕ್ಕೆ ಬಾರವು. ಸ್ವಾಮಿ ವಿವೇಕಾನಂದರವರು.
1: మీకు తెలుసా ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడి

0: వారికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
1: किसी एक व्यक्ति की जमीन, घर, गहने या दूसरा कोई सामान बीमारी के खर्च में बिकने से बचा है, गिरवी रखने से बचा है, तो ये ఆయుష్మాన్ భారత్ కి బహుత్ బడి సఫలత హై.
0: 12 సంవత్సరాల విశ్వాసం, అభివృద్ధి, ప్రజా సంక్షేమం.
2: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳುವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 61 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳುಗ್ರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
4: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
4: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
4: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ, ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೃಶ್ಯದೋಷ ವ್ಯಕ್ತಿಯ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ಈರಾಜುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಯಶೋಗಾಥೆ ಬಗ್ಗೆ ಅವರಿಂದಲೇ ಇರೋದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
5: ನನ್ನ ಹೆಸರು ಈರಾಜು, ಎಚ್ಡಿಕೋಟೆ ತಾಲೂಕು ಹಿರೇಹಳ್ಳಿ ಕಾಲೋನಿಯಿಂದ.
2: ಸರ್, ನಿಮಗೆ ವಯಸ್ಸು ಎಷ್ಟು ಸರ್?
5: 41.
2: 41 ವರ್ಷ. ಈ ಸಮಸ್ಯೆ ಯಾವಾಗಲಿಂದ ಶುರುವಾಯಿತು ಸರ್?
5: ನನಗೆ 35 ಸ್ಟಾರ್ಟಿಂಗು ನೈಟ್ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿತ್ತು, ಆಮೇಲೆ ಕಣ್ಣು ಆಪರೇಷನ್ ಮಾಡಿಸಿದಾಗ ಸಂಪೂರ್ಣ ಕಣ್ಣು ಕಾಣಿಸ್ತು.
2: ಅಂದ್ರೆ ನಿಮಗೆ ಅದರ 10 ವರ್ಷ ಇದ್ದಾಗಲಲ್ಲಿ ಕೂಡ ಈ ಸಮಸ್ಯೆ ಕಂಡು ಬಂತು ಅಂತ ಹೇಳ್ತಾ ಇದ್ರಿ?
5: ಹೌದು ಮೇಡಮ್.
2: ಮೊದಲಿಗೆ ಎಲ್ಲಾದ್ರೂ ಚಿಕಿತ್ಸೆ ಕೊಡಿಸಿದ್ರ ಸರ್ ನೀವು?
5: ಇಲ್ಲೇ ನಮ್ಮೂರಲ್ಲೇ ಔಷಧಿ ಕೊಡಿಸಿದ್ರು ಮೇಡಮ್, ಕೈ ಔಷಧಿ, ಹಳ್ಳಿ ಕಡೆ ಕೈ ಔಷಧಿ ಅಂತ ಕೊಡ್ತಾರಲ್ಲ ಮೇಡಮ್, ನಾಟಿ ಔಷಧಿ, ಅದು ಕೊಡಿಸಿದ್ರೆ ಮೇಡಮ್.
2: ಅದು ಕೊಡಿಸಿದ್ರ?
5: ಹೌದು.
2: ಹಾಸ್ಪಿಟಲ್ಗೆ ಎಂತ ಚಿಕಿತ್ಸೆಗೆ ಹೋಗಿಲ್ಲ ಸರ್?
5: ಹೋಗಿದ್ದೆ ಮೇಡಮ್, ಒಂದು 2 ವರ್ಷದ ನಂತರ ಹೋದೆ, 1 ವರ್ಷ 2 ವರ್ಷ ಆಯ್ತು, ಅವಾಗ ಆಪರೇಷನ್ ಮಾಡಿ.

0: ತಗೊಂಡು ಆಪರೇಷನ್ ಮಾಡಿಸ್ತಾ ಅವಾಗ ಸಂಪೂರ್ಣ ಕಾಣಿಸ್ತಾ ಇತ್ತು.
1: ಸರ್, ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು ಸರ್? ಯಾಕಂದ್ರೆ ವಿಶೇಷವಾಗಿ ವಾತಾವರಣ ಒಂದು ಇರ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು?
0: ನಮ್ಗೆ ಪೂರ್ತಿ ಕಾಣಿಸಿದಾಗ ತುಂಬಾ ತೊಂದರೆ ಆಯ್ತು ಮೇಡಮ್. 4-5 ವರ್ಷ ಇಲ್ಲೇ ಮನೆಯಲ್ಲೇ ತುಂಬಾ ಹಿಂಸೆ ಆಗಿತ್ತು. ವಾಕಿಂಗ್ ಮಾಡಕ್ಕೆಲ್ಲ ಮೈಸೂರಲ್ಲಿ ಬ್ಯಾಂಡ್ ಸ್ಕೂಲ್ ಅಲ್ಲಿ ಸೇರಿಸಿದ್ರು. ಮತ್ತೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಕೂಡ ಚಲನವಲನ ತರಬೇತಿ ಕೊಟ್ಟಿದ್ರು. ಅದರಿಂದ ಸ್ವಲ್ಪ ಅನುಕೂಲ ಆಯ್ತು.
1: ಮನೇಲಿ ಯಾರ್ಯಾರು ಇದ್ದೀರಿ ಸರ್? ನೀವು
0: ಮನೇಲಿ ತಂದೆ ತಾಯಿ ಅಣ್ಣ ಅಣ್ಣನ ಮಕ್ಕಳು
1: ಅಂದ್ರೆ ಎಲ್ಲ ಒಟ್ಟಿಗೆ ನಿಮ್ಮ ಬೆಂಬಲವಾಗಿದ್ದಾರೆ. ಏನ್ ಶಿಕ್ಷಣವನ್ನು ಪಡೆದಿದ್ದೀರಾ ಸರ್ ನೀವು?
0: ನಾನು ದ್ವಿತೀಯ ಪಿಯುಸಿ.
1: ದ್ವಿತೀಯ ಪಿಯುಸಿ ಹೇಗಿತ್ತು ಸರ್ ನಿಮ್ಮ ಒಂದು ಶಿಕ್ಷಣ ವ್ಯವಸ್ಥೆ? ಎಲ್ಲಿ ಪಡ್ಕೊಂಡ್ರಿ ನೀವು?
0: ನಾನು ಮೈಸೂರು ಬ್ಯಾಂಡ್ ಸ್ಕೂಲ್ ಮತ್ತೆ ಹಾಲೇಳಿ SNS ಕಾಲೇಜು ಮತ್ತೆ ಬನ್ಮಯ ಕಾಲೇಜು
1: ಶಿಕ್ಷಣ ಪಡ್ಕೊಂಡ್ರಿ. ಹೇಗಿದೆ ಸರ್ ಜೀವನ?
0: ಜೀವನ ಇವಾಗ ತುಂಬಾ ಕಷ್ಟ ಇದೆ ಮೇಡಮ್. ಈಗ ಯಾವುದೇ ಉದ್ಯೋಗ ಇಲ್ಲ ಮೇಡಮ್, ಮನೆಯಲ್ಲೇ ಇರ್ಬೇಕಲ್ಲ. ನಾವು ಒಂದೆರಡು ಉದ್ಯೋಗ ಟ್ರೈ ಮಾಡೋದು ಸಿಗ್ಲಿಲ್ಲ. ಮತ್ತೆ
1: ಸಂಸ್ಥೆ ಹೇಗ್ ಪರಿಚಯ ಆಯ್ತು ಸರ್?
0: ಸಂಸ್ಥೆ ಮೇಡಮ್, ಸಂಸ್ಥೆಯರು ನಮ್ಮ ಮನೆಗೆ ಬಂದಿರು ಮೇಡಮ್ ಒಂದ್ಸರಿ. ಒಂದ 15 ವರ್ಷ ಆಗಿರ್ಬೋದು ಅವಾಗಿಂದ ಪರಿಚಯ ಇದೆ
1: ಮೇಡಮ್.
0: ಒಂದು 7 ವರ್ಷದಿಂದ ಜಾಸ್ತಿ ಟ್ರೈನಿಂಗ್ ಗಳು ಹೋಯ್ತಾರೆ ಮೇಡಮ್. 7 ವರ್ಷ ಇಂಟ್ರೆಸ್ಟ್.
1: ಈಗಲೂ ಕೆಲಸವನ್ನ ತರಬೇತಿ ಏನಾದ್ರು ಮಾಡ್ಕೋತಾ ಇದ್ದೀರಾ ನೀವು ನಿಮ್ಮ ಬದುಕಿಗೆ?
0: ಮಾಡಿದೀನಿ ಮೇಡಮ್. ಇಲ್ಲೇ ಒಂದ 4-5 ತಿಂಗಳಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ಟ್ರೈನಿಂಗ್ ಕೊಡೋರು ಮೈಸೂರಲ್ಲಿ. ಇಪಿಎಂಬಿ ಸಂಸ್ಥೆ ಮೈಸೂರು ವಿವೇಕಾನಂದ ಸಂಸ್ಥೆ ಎರಡು ಕಡೆ ಇದ್ದೀನಿ.
1: ಅಲ್ಲಿಗೆ ಹೋಗ್ತಾ ಇದ್ದೀರಿ?
0: ಹೋಗಿ ಮುಗಿಸ್ಕೊ ಬಂದಿದೆ ಟ್ರೈನಿಂಗ್.
1: ಸರ್, ಈಗ ಒಂದು ಅಂಧ ವ್ಯಕ್ತಿ ಅಂತಂದ್ರೆ ಒಂದು ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆಗಳನ್ನ ಎದುರಿಸಿದ್ರು?
0: ಈಗ ನಾವು ಬಸ್ ಅಲ್ಲಿ ಓಡಾಡಿ ಬೈತಾರೆ, ನಮ್ಗೆ ಸರಿ ಗೊತ್ತಾಗಿ ಸೀಟ್ ಹುಡುಕ್ಬೇಕು, ಅದು ತೊಂದ್ರೆ. ಮತ್ತೆ ರೋಡ್ ಅಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಮೈಸೂರಲ್ಲೆಲ್ಲ ಹೋದಾಗ, ಅದು ಸ್ವಲ್ಪ ಸಮಸ್ಯೆ ಇರುತ್ತೆ. ಮತ್ತೆ ಉದ್ಯೋಗ ಹುಡುಕುವವರು ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ.
1: ಸಾಮಾಜಿಕವಾಗಿ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತದೆ, ಹಾಗೆ ಕೌಟುಂಬಿಕವಾಗಿ ಏನಾದ್ರು ಸಮಸ್ಯೆಗಳು ಎದುರಾದ್ವ ಸರ್ ನಿಮ್ಮ ಬದುಕಿನಲ್ಲಿ?
0: ಇಲ್ಲ ಮಾಡ್ತದೆ. ಏನು ಸಮಸ್ಯೆ?
1: ಹೇಗೆ ನೋಡ್ಕೋತಾರೆ ನಿಮ್ಮ ಮನೆಯವರು?
0: ಚೆನ್ನಾಗಿ ನೋಡ್ಕೋತಾರೆ ಮೇಡಮ್ ನಮ್ಮ ಮನೆಯಲ್ಲಿ.
1: ಹೆಚ್ಚಿನ ಚಿಕಿತ್ಸೆಗೆ ನೀವು ಪ್ರಯತ್ನ ಮಾಡಿಲ್ವ ಸರ್? ನೀವು
0: ಮಾಡಿದ್ರೆ ಬೆಂಗಳೂರಿಗೆ ಹೋಗಿ ಆಪರೇಷನ್ ಮಾಡಿಸಿದ್ರು. ಮಿಂಟು ಆಸ್ಪತ್ರೆ ಮತ್ತೆ ನಾರಾಯಣ ಹೆಸರಲ್ಲ ಇದೆ. ತುಂಬಾ ಕಷ್ಟ ಹಣಕಾಸು ಎಲ್ಲ ತೊಂದರೆ ಇತ್ತಲ್ಲ, ತುಂಬಾ ಕಾಲ ಮಾಡ್ತು ಅವ್ರೆ ಕಾಣಿಸ್ತಾ ಇದೆ.
1: ಅಂದ್ರೆ ಈ 10 ವರ್ಷಗಳಿಂದ ಈ ಸಮಸ್ಯೆ ಶುರುವಾಯಿತು ಅಂತ ಹೇಳಿದ್ರಿ. ಯಾವ ವರ್ಷಕ್ಕೆ ನೀವು ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಕೊಂಡ್ರಿ?
0: ನಾನು 97ರಲ್ಲಿ ಮೇಡಮ್.
1: ಅಂದ್ರೆ ಎಷ್ಟು ವರ್ಷಗಳಾದ್ಮೇಲೆ?
0: 2 ವರ್ಷ ಆದ್ಮೇಲೆ.
1: 2 ಅಂದ್ರೆ 12 ವರ್ಷಕ್ಕೆಲ್ಲ ನೀವು ಮಾಡಿಸ್ಕೊಂಡ್ರಿ? ಕಂಪ್ಲೀಟ್ಲಿ ಕಣ್ಣು ಕಾಣಿಸ್ತಿರ್ಲಿಲ್ವಾ ಸರ್? ಹೇಗೆ ಆ ಒಂದು ಪರಿಸ್ಥಿತಿ?
0: ಹೌದು ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ನೈಟ್ ಕಾಣಿಸ್ತಿರ್ಲಿಲ್ಲ, ಆನಂತರ ಸ್ವಲ್ಪ ಬೆಳಿಗ್ಗೆ ಟೈಮ್ ಕಾಣಿಸ್ತಿರ್ಲಿಲ್ಲ, ಆಮೇಲೆ ಕಣ್ಣಾಪರೇಷನ್ ಮಾಡಿದ್ರೆ ಸಂಪೂರ್ಣ ಕಾಣಿಸ್ತಿಲ್ಲ ಮೇಡಮ್.
1: ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಕಾರಣನೇ ಸರ್ ಅಥವಾ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್?
0: ಅವರು ಹೋಟೆಲ್ ನರ ವೀಕ್ ಆಗಿದೆ ಅಂತ ಹೇಳಿದ್ರು. ಬಂದ್ರು ಬರ್ಬೋದು, ಕಣ್ಣಿಲ್ಲ ಬರ್ದೇ ಇರ್ಬೋದು, ಆಪರೇಷನ್ ಮಾಡೋ ಮಾಡ್ತೀವಿ ಅಂತ ಹೇಳಿದ್ರು.
1: ಸರ್, ನಿಮ್ಮ ಕೆಲಸಗಳನ್ನ ನೀವು ಹೇಗೆ ನಿಭಾಯಿಸ್ಕೋತೀರಿ?
0: ನಮ್ಮ ಈ ಕೆಲಸ ನಾವೇ ಮಾಡ್ಕೋತೀನಿ ಮೇಡಮ್. ಡೈಲಿ ದಿನಕ್ಕೆ ಮಾಮೂಲಿ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಯೋಗ ಮಾಡ್ತೀವಿ. ಆಮೇಲೆ ಏನಾದ್ರು ಕೇಳದಿದ್ರೆ ಫೋನಲ್ಲಿ ಕೇಳ್ತೀವಿ, ಯಾವ್ದಾದ್ರೆ ಎಕ್ಸಾಮ್ಗೆ ಏನಾದ್ರು ಮುಂದೆ ಎಕ್ಸಾಮ್ ಬರ್ಬೋದು ಅಂತ ಏನಾದ್ರು ಕೇಳ್ತಾ ಇರ್ತೀನಿ.
1: ಅಂದ್ರೆ ಈಗಲೂ ಶೈಕ್ಷಣಿಕವಾಗಿ ಸ್ವಲ್ಪ ಮಾಹಿತಿಯನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಕೆಲವನ್ನ ಕೂಡ ನೀವು ಕೇಳಿ ಅಭ್ಯಾಸವನ್ನ ಮಾಡಿಸ್ಕೋತಾ
0: ಇದ್ದೀರಿ.
1: ಈಗಲೂ ಓದ್ತಾ ಇದ್ದೀರಾ ಸರ್ ನೀವು? ಏನ್ ಓದ್ತಾ ಇದ್ದೀರಿ ಸರ್? ನೀವು ಈಗಲೂ ಎಜುಕೇಶನ್ ಮಾಡ್ತಾ ಇದ್ದೀರಾ?
0: ಇಲ್ಲ ಮೇಡಮ್, ಮಾಮೂಲಿ ಇಲ್ಲಿ ಫೋನಲ್ಲಿ ಕೇಳ್ಕೊತಾ ಇರ್ತೀನಿ ಅಷ್ಟು. ಮುಂದೆ ಏನಾದ್ರು ಎಕ್ಸಾಮ್ ಬರ್ಬೋದೇನ ಅಂತ. ಅದು ಬೇರೆ
1: ಏನು ಓದ್ತಾ ಇಲ್ಲ?
0: ಇಲ್ಲ.
1: ಸರ್, ನೀವು ಬ್ರೈಲ್ ಲಿಪಿ ಏನಾದ್ರು ಬಳಸ್ತೀರಾ?
0: ಹೌದು ಮೇಡಮ್, ಬ್ರೈಲ್ ಓದಿದ್ದೀನಿ.
1: ಯಾವ ತರ ಸರ್?
0: ಬ್ರೈಲ್ ಕಲ್ತಿದ್ದೀನಿ ನಾನು ಮೈಸೂರು ಬ್ಲಾಂಡ್ ಸ್ಕೂಲ್ ಅಲ್ಲಿ.
1: ಅಂದ್ರೆ ಬರೆಯೋದಕ್ಕೆ ಓದೋದಕ್ಕೆ ಎಲ್ಲ?
0: ಹೌದು ಮೇಡಮ್, ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ.
1: ಸರ್, ನೀವು ಒಂದು ಅಂಧವಿಶ್ವಾಸಿಯಾಗಿ ಒಂದು ಬ್ಲೈಂಡ್ ಸ್ಕೂಲ್ ಎಲ್ಲ ಎಜುಕೇಶನ್ ಮಾಡಿದ್ರೆ ಅಲ್ಲಿನ ವಾತಾವರಣ ಹೇಗಿತ್ತು ಸರ್, ಅದನ್ನ ಹಂಚಿಕೊಳ್ಳೋದಾದ್ರೆ?
0: ಅಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್, ಎಲ್ಲ ನಮ್ಮ ಸರ್ಗಳು ಸಹಾಯ ಮಾಡ್ತಿದ್ರು, ಮತ್ತೆ ನಮ್ಮ ಫ್ರೆಂಡ್ಗಳು ಅಷ್ಟೆ, ಎಲ್ಲ ಸರ್ಗಳು ಸಹಾಯ
1: ಮಾಡ್ತಿದ್ರು.
0: ಸ್ಟಾರ್ಟಿಂಗ್ ಬೈಲ್ ಬರೆದಾಗ ಅವರೆಲ್ಲ, ನಾನು 3ನೇ ಕ್ಲಾಸ್ ಸೇರಿದ್ವಿ ಮೇಡಮ್ ಅಲ್ಲಿ, ನಮ್ಮ ಫ್ರೆಂಡ್ಗಳ ಎಲ್ಲ ಹೇಳ್ಕೊಟ್ರು ಮೇಡಮ್ ಚೆನ್ನಾಗಿ.
1: ಯಾವ ತರ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು ಅಂದ್ರೆ ಯಾವ ತರ ಹೇಳ್ಕೊಡ್ತಿದ್ರು? ನೀವು ಯಾವ ತರ ಕೇಳಿ ಕಲಿಯೋದಲ್ವಾ, ಯಾವ ತರ ವ್ಯವಸ್ಥೆ?
0: ಕೇಳಿ ಮತ್ತೆ ಕೈಯಲ್ಲಿ ಮುಟ್ಟಿ ಕಲಿಯೋದಂತದ್ದು ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಗೋಲಿ ಪ್ರೆಸ್ ಅಂತ ಇತ್ತು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು ಬ್ರೈಲ್. ಆನಂತರ

0: ಬೋರ್ಡ್ ಸ್ಲೇಟ್ ಬರುತ್ತೆ ಮೇಡಮ್, ಆ ತರದಲ್ಲಿ ಹೇಳ್ಕೊಟ್ರು ಮೇಡಮ್.
1: ಕಷ್ಟ ಅನಿಸ್ತಿತ್ತು?
0: ಕಷ್ಟ ಅನಿಸ್ತು ಅನ್ನೋ ಸ್ಟಾರ್ಟ್ ಇದ್ದು, ಆಮೇಲೆ ಕಲಿತಾ ಕಲಿತಾ ಈಸಿ ಅನಿಸ್ತು.
1: ಈಗಲೂ ಕೂಡ ನೀವು ಕೆಲವೊಂದ ಅಂದ್ರೆ ಬ್ರೈನ್ ಲಿಪಿನ ಬಳಸಿ ಈಗಲೂ ಕೂಡ ಓದೋದು ಅಭ್ಯಾಸ ಆಗ್ತಾ ಇದೆ?
0: ಹೌದೌದು.
1: ಈಗ ಸಂಸ್ಥೆ ಪರಿಚಯ ಆಗಿ ಸಾಕಷ್ಟು ವರ್ಷಗಳಾಯ್ತು ಅಂತ ಹೇಳಿದ್ರಿ, ಏನೇನೆಲ್ಲ ತರಬೇತಿಯನ್ನ ಪಡ್ಕೊಂಡಿದ್ದೀರಾ ಸಂಸ್ಥೆ ಪರವಾಗಿ?
0: ಸಂಸ್ಥೆ ಪರವಾಗಿ ಚಲನವಲನ ತರಬೇತಿ ಮತ್ತೆ ಸ್ವಂತ ಉದ್ಯೋಗ ತರಬೇತಿಗಳು.
1: ಚಲನವಲನ ತರಬೇತಿ ಯಾವ ತರ ಇತ್ತು ಸರ್, ಅಲ್ಲಿ ಯಾವ ತರ ಹೇಳ್ಕೊಟ್ರು ನಿಮಗೆ?
2: ರಮೇಶ್ವರ್ ಮತ್ತೆ ಭರತ್ ಸರ್ ಕೆಲವು ಚೆನ್ನಾಗಿ ಹೇಳ್ಕೊಟ್ರು.
1: ಯಾವ ತರ ಇರ್ತದೆ?
0: ತುಂಬಾ ಚೆನ್ನಾಗಿತ್ತು ಮೇಡಮ್, ಮೊದಲೆಲ್ಲ ಓಡಾಡೋಕೆ ಕಷ್ಟ ಆಯ್ತಿತ್ತು, ಅವರು ಕರೆಕ್ಟ್ ಆಗಿ ನಿಯಮಬದ್ಧವಾಗಿ ಹೇಳ್ಕೊಟ್ರು ಯಾವ ತರ ನಾವು ವಾಕ್ ಮಾಡ್ಬೋದು ಅಂತ.
1: ಸ್ವಂತ ಉದ್ಯೋಗ ತರಬೇತಿ ಅಂದ್ರೆ ಸರ್?
0: ನಮ್ಮ ಸ್ವಂತ ಉದ್ಯೋಗ ತರಬೇತಿ ನಾವು ಸ್ವಂತ ಏನಾರು ಹಸು ಸಾಕಣೆ ಮಾಡ್ಬೋದು ಅಥವಾ ಏನಾರು ಮೇಕೆ ಸಾಕಣೆ ಮಾಡ್ಬೋದು, ಅದಕ್ಕೆ ಯಾವ ತರ ಲೋನ್ ಅನ್ನ ಪಡೆದು ನಾವು ಮಾಡ್ಬೋದು ಅಂತ ತರಬೇತಿ ಕೊಟ್ಟಿದೆ ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ ಸರ್ ಅದು?
0: ಇಲ್ಲ ಮೇಡಮ್, ಟ್ರೈ ಮಾಡಿದ್ರು ಲೋನ್ಸ್ ಗಳಿಗೆ ಆಗ್ಲಿಲ್ಲ ಮೇಡಮ್.
1: ಸರಿ, ಈ ನಿಟ್ಟಿನಲ್ಲಿ ಸಂಸ್ಥೆ ಕಡೆಯಿಂದ ಏನಾದ್ರು ಸಲಕರಣೆಗಳು ಅಥವಾ ಸಾಧನಗಳನ್ನ ಇಸ್ಕೊಂಡಿರೋದು ಉಂಟಾ?
0: ಹೌದು ಮೇಡಮ್, ಸಂಸ್ಥೆಯಿಂದ ನಮ್ಮ ಚಲನವಲನ ತರಬೇತಿ ಆದ್ಮೇಲೆ ನಮ್ಗೆ ಕೇನ್ ಕೊಟ್ಟವ್ರೆ ಮೇಡಮ್. ಕೇನ್ ಮತ್ತೆ ನಮ್ಮ ಬರೆಯಂತ ಇಂಟರ್ ಪಾಯಿಂಟ್ ಮತ್ತೆ ಅದಕ್ಕೆ ಸ್ಟೈಲಸ್ ಅಂತ ಹೇಳ್ತೀವಿ, ಅದನ್ನು ಕೊಟ್ಟಾರೆ ಮೇಡಮ್.
1: ಅಂದ್ರೆ ಸಾಧನ ಸಲಕರಣೆಗಳು ಕೂಡ ಸಿಕ್ಕಿ ನಿಮ್ಮ ಒಂದು ಒಂದು ಚಲನವಲನಕ್ಕಾಗಿರ್ಬೋದು ಬದುಕಿಗೆ ಆಗಿರ್ಬೋದು ಆಸರಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು.
0: ಕೇಳದೇನೆ ಹೋಗ್ಬೋದು ಮೇಡಮ್.
1: ಸರ್, ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆಯಾ ನಿಮಗೆ?
0: ಸರ್ಕಾರದಿಂದ ಮಾಮೂಲಿ 1400 ಬರ್ತಾ ಇದೆ ಮೇಡಮ್, ಅದು ಬಿಟ್ಟು ಬೇರೆ ಏನೋ ಬರ್ತಾ ಇದೆ.
1: ಅಂದ್ರೆ ಸರ್ಕಾರದಿಂದ ಒಂದು ಪಿಂಚಣಿ ವ್ಯವಸ್ಥೆ ಕೊಟ್ಟು ಇನ್ಯಾವುದೇ ಕೂಡ ಬರ್ತಾರೆ. ಸರ್, ಯುಡಿ ಐಡಿ ಕಾರ್ಡ್ ಎಲ್ಲ ಏಕೆ ಯಾವ ರೀತಿ ಮಾಡಿಸ್ಕೊಂಡ್ರಿ?
0: ಯುಡಿ ಐಡಿ ಕಾರ್ಡ್ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಮಾಡಿಸ್ಕೊಟ್ಟು ಮೇಡಮ್.
1: ಉಪಯೋಗ ಆಗ್ತಾ ಇದೆಯಾ?
0: ಹೌದು ಮೇಡಮ್, ನಿಮ್ಮ ಸಂಸ್ಥೆ ನಮಗೆ ತುಂಬಾ 4000 ಟ್ರೈನಿಂಗ್ ಕೊಟ್ಟಿದೆ ಮತ್ತೆ ಉತ್ತಮವಾಗಿ ಎಲ್ಲ ಅಲ್ಲಿ ಸಿಬ್ಬಂದಿಗಳು ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿ ನಮ್ಮ ಜೊತೆ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತೀರಿ ಮೇಡಮ್. ಎಷ್ಟೇ ಸರ್ ತಪ್ಪು ಮಾಡಿದ್ರು ಏನು ಬೈದೇನೆ ಚೆನ್ನಾಗಿ ಹೇಳ್ಕೊಡ್ತೀರಿ ಮೇಡಮ್. ನಮ್ಮ ರಮೇಶ್ ಸರ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಿ ಮೇಡಮ್.
1: ಹೀಗೆ ಸಾಕ್ತಾ ಇದೆ ಸರ್ ಜೀವನ, ಒಂದು ಅಂಧವಿಶ್ವಾಸಿ ಅಂತಂದ್ರೆ ಸಾಕಷ್ಟು ನೀವೇ ಅವಲಂಬಿತರಾಗಿರೋದು ತುಂಬಾ ಕಷ್ಟದ ಸಂಗತಿ. ಈ ರೀತಿಯಲ್ಲಿ ಹೇಗೆ ಸಾಕ್ತಾ ಇದೆ ನಿಮ್ಮ ಲೈಫ್?
0: ಒಂದು ಸ್ವಲ್ಪ ಮೊದಲು ಭಯ ಆಯ್ತಿತ್ತು ಮೇಡಮ್ ಎಲ್ಲ ವಾಕ್ ಮಾಡಕ್ಕೆ ಎಲ್ಲರೂ ಓಡೋದಕ್ಕೆ, ಇವಾಗ ಎಲ್ಲಿಗೋದ್ರು ಹೋಗ್ಬೋದು ಅಂತ ಸ್ವಲ್ಪ ತರಬೇತಿ ಪಡ್ಕೊಂಡ್ಮೇಲೆ ಪರವಾಗಿಲ್ಲ ಮೇಡಮ್.
1: ಮನೇಲೂ ಕೂಡ ಆತರ ಗೈಡ್ ಮಾಡ್ತಿದ್ರ ನಿಮ್ಮನ್ನ?
0: ಇಲ್ಲಿ ಮನೇಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಮೇಡಮ್. ಹೌದು ಮೇಡಮ್, ಸಪೋರ್ಟ್ ಮಾಡ್ತಾರೆ ಮೇಡಮ್. ಮುಂದೆ ಏನಾರು ಇಲ್ಲ ಎಲ್ಲಾರು ವಸ್ತುಗಳು ಇರ್ತವೆ ಹೇಳ್ತಾರೆ ಮುಂಚೆನೆ ಇಂಥ ವಸ್ತು ಇದೆ ಬರಬೇಡ ಅಂತ ಮಾಡ್ತಾರೆ ಮೇಡಮ್.
1: ಸರ್, ನಿಮ್ಗೇನಾದ್ರೂ ಹವ್ಯಾಸಗಳಿದೆಯಾ ಈಗ ಕೆಲವೊಂದು ಸಂಗೀತದ ಮೇಲೆ ಆಗಿರ್ಬೋದು ಡ್ರಾಯಿಂಗ್ ಮೇಲೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಯಾವ್ದಾರ ಒಂದು
0: ಹವ್ಯಾಸ
1: ನಿಮ್ಮ ಒಂದು ಗುರಿ ಏನಾಗಿರ್ಬೋದು ಸರ್?
0: ಯಾವುದೇ ಉದ್ಯೋಗ ಮಾಡ್ಬೇಕಂತ ಟ್ರೈ ಮಾಡ್ತೀನಿ.
1: ಅಂದ್ರೆ ಜೀವನ ಸಾಗಿಸಲು ಒಂದು ಉತ್ತಮ ಉದ್ಯೋಗ ದೊರಕಿದ್ರೆ ನಿಮ್ಗೆ ಸೂಕ್ತ ಅಂತ ಹೇಳ್ತಾ ಇದ್ರೆ, ಸಂಸ್ಥೆ ಏನಾದ್ರೂ ಈ ತರ ಉದ್ಯೋಗಗಳು ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಸಂಸ್ಥೆ ಕಡೆಯಿಂದ?
0: ಸಂಸ್ಥೆ ಕಡೆಯಲ್ಲಿ
1: ಒಟ್ಟಾರೆ ಸಂಸ್ಥೆ ಒಂದು ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನಿರ್ವಹಿಸುತ್ತಿರೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
0: ತುಂಬಾ ಖುಷಿ ಆಗ್ತದೆ ಮೇಡಮ್. ನಮ್ಮ ಅಂದ್ರೆ ಮೊದ್ಲು ಇವು ವಾಕ್ ಮಾಡಕ್ಕೆ ತುಂಬಾ ಭಯ ಆಗ್ತದೆ, ನಮ್ಮ ಸ್ವತಂತ್ರ ಹೋಗ್ಬೋದು ಇಡೀ ಕರ್ನಾಟಕನ ಸುತ್ತಾಡ್ಬೋದು ಆಗ್ತಾರೆ.
1: ಹೌದು, ಅಂದ್ರೆ ಸಾಕಷ್ಟು ಧೈರ್ಯವನ್ನ ತುಂಬಿದೆ ಅಂತಂದ್ರೆ ತಪ್ಪಾಗಲ್ಲ. ಮೊದ್ಲು ಇದೇ ತರ ಇತ್ತ ಪರಿಸ್ಥಿತಿ? ಅಂದ್ರೆ ನೀವು ಚಲನವಲನ ಟ್ರೈನಿಂಗ್ ತರಬೇತಿ ಯಾವ ತರ
0: ಅಂದ್ರೆ ಸ್ವಲ್ಪ ನಮ್ಗೆ ಯಾವ ತರ ಓಡಾಡ್ತಿದ್ದ ಅಂದ್ರೆ ಇದೇ ತರ ಓಡಾಡ್ಕೊಂತ ಇವ್ರು ಇವ್ರ ರೀತಿಲಿ ಹೇಳ್ಕೊಡೋ ಟೆಕ್ನಿಕ್ಸ್ ಅವರೇ ಅದಕ್ಕೆ ಬೇರೆ ತರಬೇತಿ ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಅದಕ್ಕೂ ನಿಯಮಬದ್ಧವಾಗಿ ಹೇಳ್ಕೊಟ್ರು ಮೇಡಮ್, ಈ ತರ ಇದೇ ತರ ವಾಕ್ ಮಾಡ್ಬೇಕು, ಇದೇ ತರ ನಮ್ಗೆ ಏನ್ ಯೂಸ್ ಮಾಡ್ಬೇಕು ಆ ತರ ಎಲ್ಲ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಯಾವ ತರ, ಬಸ್ ಹತ್ತಾರ ಯಾವ ತರ, ಮೆಟ್ಲಿ ಬೇಕಾದ್ರೆ ಯಾವ ತರ ಆ ತರ.
1: ಸರಿ, ಈಗಲೂ ಅದೇ

0: ಇತರ ಸಾಮಾಜಿಕ ಸಮಸ್ಯೆ ಎದುರಾಗ್ತಿದ್ಯಾ, ಅಥವಾ ಅದನ್ನ ನೀವು ಪಕ್ಕಕ್ಕಿಟ್ಟು ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನಡೆದು ಅದನ್ನ ಜಯಿಸ್ಕೊ ಬರ್ತಾ ಇದೀರಾ?
1: ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್.
0: ಸರಿ, ಈಗ ನೀವೇ ಹೇಳಿದ್ರಿ ಸಾಕಷ್ಟು ರೀತಿಯ ಎಡರು ತೊಡರುಗಳು ಬರ್ತವೆ, ಅವಕ್ಕೆ ನಾವು ತಲೆ ಕೊಡದೆ ಮುನ್ನುಗ್ಬೇಕು ಅಂತ ಹೇಳ್ತೀವಿ. ಹಾಗೆ ಇನ್ನಷ್ಟು ವಿಶೇಷ ಚೇತನರಿಗೆ ನೀವೇನ್ ಸಂದೇಶವನ್ನ ಕೊಡಕ್ ಇಷ್ಟಪಡ್ತೀರಾ?
1: ಕೆಲವ್ರ ಮನೇಲಿ ಕೆಲವರ ತಂದೆ ತಾಯಿ ವಿದ್ಯಾಭ್ಯಾಸ ಮಾಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ ಮೇಡಮ್. ಅವ್ರನ್ನು ಕೂಡ ಸಮಾಜದಲ್ಲಿ ಅವರು ಒಬ್ರು, ಅವರು ಕೂಡ ಬೆಳಿಬೇಕು ಅನ್ನೋ ಆತರ ತರಬೇತಿ ಕೊಡಿಸ್ಬೇಕು ಮೇಡಮ್. ಎಲ್ಲ ರೀತಿ ಶಿಕ್ಷಣ ಆಗಲಿ ಬೇರೆ.
0: ಹೌದು, ಅಂದ್ರೆ ಅವ್ರನ್ನ ನಾಲ್ಕು ಗೋಡೆ ಸೀಮಿತ ಮಾಡ್ತೇನೆ, ಅವ್ರಿಗೂ ಒಂದು ಹೊರ ಜಗತ್ತನ್ನ ಪರಿಚಯ ಮಾಡಿ ಶಿಕ್ಷಿತರನ್ನಾಗಿ ಮಾಡಿ ಅವ್ರಿಗೂ ಒಂದು ಸುಂದರ ಬದುಕನ್ನ ರೂಪಿಸ್ಕೊಡ್ಬೇಕು ಅನ್ನೋದು ನಿಮ್ಮೊಂದು ಆಶಯ ಇದೆ. ತುಂಬಾ ಖುಷಿ ಆಯ್ತು ಸರ್. ಸರ್, ಹಾಗೇನೆ ವಿಶೇಷ ಚೇತನರು ಅಂತಂದ್ರೆ ಕೆಲವರು ಕಡೆಗಣಿಸ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ಹೇಳಕ್ ಇಷ್ಟಪಡ್ತೀರಿ ಸರ್
1: ನೀವು? ಕೆಲವ್ರು ಶಿಕ್ಷಣ ಇರೋರು ಅವ್ರಿಗೆ ಹೇಳ್ಬೇಕು ಮೇಡಮ್, ಈ ತರ ಅವ್ರಿಗೂ ಗೊತ್ತಾಗಲ್ಲ, ಹಳ್ಳಿ ಜನ ಅಲ್ವಾ, ಅವ್ರು ಬ್ಲೈಂಡ್ ಆದ್ಮೇಲೆ ಎಲ್ಲಿಗೂ ಓಡಬಹುದು ಅಂತ ಅವ್ರು ಇರುತ್ತೆ. ಹೆಣ್ಣು ಕಣದ್ರೆ ಸುಮ್ ಕೂದಬೇಕು ಎತ್ತ ಓಡಬಿಡು ಅಂತ. ಅವ್ರು ಎಲ್ಲರೂ ಬಿದ್ದಾಗ್ಬಿಟ್ರೆ ಏನಾಯ್ತು ಬೈತಾ ಇರ್ತಾರೆ, ಕಣ್ಣು ಕಾಣ್ತದ್ಮೇಲೆ ಯಾಕೆ ಓಡಾಡ್ತಾನೆ ಅಂತ. ಕೆಲವರು ತಿಳಿದವ್ರು ಅವ್ರಿಗೆ ಹೇಳ್ಬೇಕು ಮೇಡಮ್.
0: ಅಂದ್ರೆ ಸಾರ್ವಜನಿಕರಿಗೆ ಒಂದು ಜಾಗೃತನಾಗಿ ಮಾಡಿದ್ರೆ ಆ ನಿಟ್ಟಿನಲ್ಲಿ ಅಂದ್ರಿಗೂ ಕೂಡ ಒಂದು ಸಹಾಯ ಆಗುತ್ತೆ ಅಂತ. ಸರ್, ಏನಾದ್ರು ಸೌಲಭ್ಯವನ್ನ ಪಡ್ಕೋತಾ ಇದೀರಾ? ಅಂದ್ರೆ ಸಾಮಾಜಿಕವಾಗಿರ್ಬೋದು, ನಿಮ್ಮ ಒಂದು ಎಜುಕೇಶನ್ ಸಂಬಂಧಪಟ್ಟ ಸೌಲಭ್ಯ ಬರ್ತಾ ಇದೆಯಾ ಸರ್?
1: ಪಡ್ಕೊಂಡಿಲ್ಲ.
0: ಪರೀಕ್ಷೆ ಎಲ್ಲ ಬರೆದಾಗ ಯಾವ ತರ ಇತ್ತು ಸರ್ ಒಂದು? ಈಗ ನೀವು ಟೋಟಲಿ 10 ವರ್ಷದಿಂದ, ಈಗ 41 ವರ್ಷ ಅಂತ ಹೇಳಿದ್ರಿ, ಸತತ 30 ವರ್ಷದಿಂದ ಒಂದು ಅಂಧವಿಶ್ವಾಸಿಯಾಗಿ ನೀವು ಬದುಕ್ತಾ ಇದ್ರಿ, ನೀವು ಪರೀಕ್ಷೆ ಎಲ್ಲ ಯಾವ ತರ ಎದುರಿಸ್ಕೊತಿದ್ರಿ? ನೀವು ಓದ್ಕೋತಿದ್ರಿ, ಬರೆದ್ರಿ ಅದನ್ನ?
1: ನಮ್ಮ ಬೈಲಿರ್ತಾರೆ, ನಾವೇ ಬರೀಬೇಕು ಮೇಡಮ್ ಎಕ್ಸಾಮ್. 10th ಅಲ್ಲೆಲ್ಲ ನಮ್ ಸಹಾಯಕರು ಇರ್ತಾರೆ ಮೇಡಮ್.
0: ಯಾವ ತರ?
1: ಅವಾಗ ನಾವು ಕ್ವಶನ್ ಓದಿ ಹೇಳ್ತಾರೆ, ನಾವು ಆನ್ಸರ್ ಹೇಳ್ಬೇಕು ಮೇಡಮ್. ಅವರು
0: ಸರ್ಕಾರ ನೇಮಿಸ್ಕೊಳ್ಳಂತದ್ದ ಅಥವಾ ನೀವೇ?
1: ಇಲ್ಲ ಮೇಡಮ್, ನಾವೇ ಸ್ವಂತ ಕರ್ಕೊಂಡ್ಬೇಕು
0: ಅವ್ರನ್ನ.
1: ಹೌದು.
0: ನಿಮಗ್ ಕಷ್ಟ ಆಗ್ತಿತ್ತು ಸರ್ ಅದು ಬೇರೆಯವ್ರನ್ನ ನೀವು ನೇಮಿಸ್ಕೊಂಡು ಹೋಗ್ಬೇಕಾದ್ರೆ, ಅದು ಎಕ್ಸಾಮ್ ಬರೆಯಲ್ಲ ಬರೀಬೇಕಾದ್ರೆ ಹೇಗೆ ಅನಿಸ್ತಿತ್ತು ಆ ಒಂದು ಸಂದರ್ಭ?
1: ಕಷ್ಟ ಆಗ್ತಿತ್ತು, ಬೇರೆ ಬೇರೆ ಕಾಲೇಜಲ್ಲಿ ಹೋಗಿ ಕೇಳಿದಾಗ ಅವರು ಸಹಾಯ ಮಾಡ್ತಿದ್ರು.
0: ಅಂದ್ರೆ ನಿಮ್ಮ ವಯಸ್ಸಿನವರೇ ಆಗಿರ್ಬೇಕಾ ಅಥವಾ?
1: ಇಲ್ಲ ಇಲ್ಲ ಮೇಡಮ್, ನಮ್ಗಿಂತ ಕಡಿಮೆ ಓದಿರ್ಬೇಕು. ಈಗ ನಾ ಸೆಕೆಂಡ್ ಪಿ ಯು ಸಿ ಅಂದ್ರೆ ಅವರು ಪಿ ಯು ಸಿ ಅಥವಾ ಎಸ್ ಎಲ್ ಸಿ ಓದಿ ಓದಬೇಕಾಗ್ತದೆ.
0: ಅಂದ್ರೆ ಕಡಿಮೆ ಓದಿನ ಅವ್ರನ್ನ ಒಂದು ಸಹಾಯವನ್ನ ಪಡ್ಕೊಂಡು ನೀವು ಒಂದು ಎಕ್ಸಾಮ್ ಅನ್ನ ಬರೀತಾ ಇದ್ರಿ.
1: ಹೌದು ಮೇಡಮ್.
0: ಆ ಒಂದು ರಿಸಲ್ಟ್ ಎಲ್ಲ ಹೇಗ್ ಬಂದಾಗ ನಿಮ್ಗೆ ಖುಷಿ ಅನಿಸ್ತು? ಒಂದು ಲೈಫ್ ನಲ್ಲಿ ಒಂದು ನಿಮ್ಮ ಒಂದು ಬದುಕಿನಲ್ಲಿ ಒಂದು ಸಾಧನೆ ಅಂತಂದ್ರೆ ತಪ್ಪಾಗ್ಲದು. ಈ ನಿಟ್ಟಿನಲ್ಲಿ ಆ ಒಂದು ವಿಷಯವನ್ನ ನೀವ್ ಯಾವ ತರ ಸ್ವೀಕರಿಸಿದ್ರಿ ಸರ್?
1: ತುಂಬಾ ಖುಷಿ.
0: ಇದನ್ನ ಇಟ್ಕೊಂಡು ನಿಮ್ಮ ಉತ್ತಮ ಉದ್ಯೋಗ ಪಡಿಬೇಕು ಅಂತಂದ್ರೆ ಆಸೆ ಇದೆಯಾ ನಿಮ್ಗೆ? ಸರ್, ಹಾಗೆ ಕೊನೆಯದಾಗಿ ಒಂದು 30 ವರ್ಷದಿಂದ ನೀವು ವಿಶೇಷ ವ್ಯಕ್ತಿಯಾಗಿ ಇದ್ಕೊಂಡು ಒಂದು ವಾಸವನ್ನ ಮಾಡ್ತಾ ಇದ್ರಿ, ಈ ನಿಟ್ಟಿನಲ್ಲಿ ಆ ಒಂದು ಜರ್ನಿ ಹೇಗಿತ್ತು ಸರ್? ಯಾಕಂತಂದ್ರೆ 10 ವರ್ಷ ಕಣ್ ಕಾಣಿಸ್ತಿತ್ತು, ಅದಾದ್ಮೇಲೆ ಕಂಪ್ಲೀಟ್ ನಿಮ್ಗೆ ಕಣ್ ಕಾಣಿಸ್ತಿಲ್ಲ, ಹೇಗ್ ಹೊಂದ್ಕೊಂಡ್ರಿ ನೀವು ಪರಿಸ್ಥಿತಿಗೆ?
1: ಅಲ್ಲಿ ಸ್ಟಾರ್ಟಿಂಗ್ ನಾಲ್ಕೈದು ವರ್ಷ ಎಲ್ಲಿಗೆ ಹೋದ್ರು ಒಬ್ರನ್ನ ಕರ್ಕೋಬೇಕಂತ, ಮತ್ತೆ ಅವ್ರು ಸೇರ ಸಂದರ್ಭ ಸಿಗ್ತಾ ಇರ್ಲಿಲ್ಲ, ಕರೆಕ್ಟ್ ಆಗಿ ತುಂಬಾ ಕಷ್ಟ ಅನ್ಸಿತ್ತು. ಮತ್ತೆ ಇಲ್ಲಿಂದ ಮೈಸೂರು ಬ್ಲೈಂಡ್ ಸ್ಕೂಲ್ ಸೇರಿದಾಗ ಅವಾಗ ನಂಗೆ ಅಲ್ಲೂ ಇರೋ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ. ಆಮೇಲೆ ಆಮೇಲೆ ಹಂಗ ಒಂದ್ಸರಿ ಬಂದೇ ಬಿಟ್ಟಿದೆ ಮೇಡಮ್ ಊರಿಗೆ, ಮತ್ತೆ ಕರ್ಕೊಂಡೋಗಿ ಬಿಟ್ಟು ಮತ್ತೆ ಹೋಗಿ ಆತರ ಎಲ್ಲ ಕಷ್ಟ ಆಯ್ತು.
0: ಒಟ್ಟಾರೆ ಒಂದು ವಿಶೇಷ ಚೇತನರಿಗೆ ಏನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು
1: ಸುಮ್ಮನೆ ಮನೇಲಿ ಕೂರ್ಬಾರ್ದು, ಏನಾದ್ರೂ ಒಂದು ಯಾವ್ದೇ ಆಗಲಿ ಉದ್ಯೋಗ ಸ್ವಂತ ಉದ್ಯೋಗಲಿ ಬೇರೆ ಯಾವ್ದಾದ್ರು ಯಾವ್ದಾರ ಮಾಡ್ಬೇಕು ಆಗ್ತಾರೆ ಮೇಡಮ್. ತೊಂದರೆ ಅನ್ನೋದು ಎಲ್ಲರಿಗೂ ಇರುತ್ತೆ, ಈಗ ನಮಗೂ ತೊಂದರೆ ಇಲ್ವ, ನಾವು ಏನಾದ್ರು ಪ್ರಯತ್ನ ಮಾಡ್ತಾ ಇದೀವಿ
0: ಅಂದ್ರೆ ಸತತ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗದೇ ಇರಲ್ಲ, ಆದ್ರಿಂದ ಸತತ ಪ್ರಯತ್ನವೇ ಜೀವನ ಅಂತ ಈ ಮೂಲಕ ತುಂಬಾ ಚೆನ್ನಾಗಿ ಸಂದೇಶವನ್ನ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.

0: ಕೆಲವರ ಕೇಳಿದ್ರಲ್ಲ ಇಷ್ಟು ಕ್ರಮ ದಿವ್ಯಾಂಗ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಅಂಧವಿಶ್ವಾಸಿಯ ಯೇಸು ಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಈ ಕಾಲೋನಿಯ ಶ್ರೀಯುತ ಈರಾಜೂರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಅಂಧ ವ್ಯಕ್ತಿಯ ಯಶೋಗಾಥೆ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಹಿರೇಹಳ್ಳಿ ಎ ಕಾಲೋನಿಯ ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 13 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳುವನ 6 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 13 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 19 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 84 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 68 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 27 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇಷ್ಟು ನಮ್ಮ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಚನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18 ಜೂನ್ 2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686668. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿ.

0: ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
1: ಧನ್ಯವಾದಗಳು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪ್ರಕೃತಿ ಸೌಂದರ್ಯವನ್ನು ಮೀರಿಸುವ ಸುಂದರ ವಸ್ತು ಪ್ರಪಂಚದಲ್ಲಿ ಬೇರೊಂದಿಲ್ಲ. ಈ ಸೌಂದರ್ಯಕ್ಕೆ ಪ್ರಮುಖ ಕಾರಣ ವಿವಿಧ ಗಾತ್ರದ, ವಿವಿಧ ಇಂಚರದ ನಯನ ಮನೋಹರ ಪಕ್ಷಿಗಳು. ಆದ್ದರಿಂದ ಪಕ್ಷಿಗಳು ಅರಣ್ಯಗಳ ಆಭರಣ ಎಂದು ಕರೆಯುವುದು ಉಂಟು. ಪ್ರಪಂಚದಲ್ಲಿ ಸುಮಾರು 9,000-10,000 ಪಕ್ಷಿ ಪ್ರಭೇದಗಳಿವೆ. ಅವುಗಳ ಪೈಕಿ ಹಲವಾರು ಪ್ರಭೇದಗಳು ಕಾಲನ ವಶವಾಗಿವೆ. ಆವಾಸ ನಾಶ ಹಾಗೂ ಮಾನವನ ಕೆಲವು ಕೃತ್ಯಗಳಿಂದ ಇನ್ನೂ ಹಲವು ಹಾದಿಯಲ್ಲಿವೆ. ನಮ್ಮ ಧಾರ್ಮಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಪಕ್ಷಿಗಳ ಗಾತ್ರ ಹೆಣೆದುಕೊಂಡಿದೆ. ಗರುಡನಿಲ್ಲದ ವಿಷ್ಣು, ನವಿಲಿಲ್ಲದ ಷಣ್ಮುಖ, ಐರಾವತವಿಲ್ಲದ ಇಂದ್ರ ಬಹುಶಃ ಅಸಹಾಯಕರು. ರಾಮಾಯಣದ ಜಟಾಯು, ನಳ ಚರಿತ್ರೆಯ ಹಂಸ ನಮಗೆ ಗೊತ್ತಿರುವ ವಿಷಯ. ಹಾಗಾದರೆ ವಿವಿಧ ಉದ್ದೇಶಗಳಿಗೆ ಮಾರ್ಪಾಟಾದ ಪಕ್ಷಿಗಳ ಕಾಲುಗಳ ಉದ್ದೇಶಗಳನ್ನು ನೋಡುವುದಾದರೆ ಚೂಪಾದ ನಖಗಳು ಅಂದರೆ ಮರದ ಮೇಲೆ ಕೂರುವ ಪಕ್ಷಿಗಳ ಕಾಲುಗಳಲ್ಲಿಯ ಬೆರಳಿನ ನಖಗಳು ಬಹಳ ಚೂಪಾಗಿದ್ದು ರೆಂಬೆ ಕೊಂಬೆಗಳನ್ನು ಹಿಡಿದುಕೊಳ್ಳಲು ಹಾಗೂ ತಾವು ಹಿಡಿದ ಬೇಟೆ ತಪ್ಪಿಸಿಕೊಳ್ಳದಂತೆ ಹಿಡಿದುಕೊಳ್ಳಲು ಸಹಕಾರಿಯಾಗಿರುತ್ತದೆ. ಯಾವಾಗಲೂ ನೀರನ್ನು ಅವಲಂಬಿಸಿರುವ ಪಕ್ಷಿಗಳ ಪಾದಗಳ ಬೆರಳಿನ ಮಧ್ಯದಲ್ಲಿ ಜಾಲವಿದ್ದು ಅಂತಹ ಪಾದಗಳಿಗೆ ಜಾಲಪಾದ ಎನ್ನುತ್ತಾರೆ. ಇವು ತಮ್ಮ ಕಾಲುಗಳನ್ನು ಹಿಂದೆ ಮುಂದೆ ಎಳೆದುಕೊಳ್ಳುವುದರಿಂದ ನೀರು ಹಿಂದೆ ಸರಿಯುತ್ತದೆ. ಇದರಿಂದ ಪಕ್ಷಿ ಮುಂದೆ ಹೋಗುತ್ತದೆ. ಈ ತತ್ವವನ್ನೇ ನಾವು ದೋಣಿ ಓಡಿಸಲು ಉಟ್ಟುಗಳನ್ನು ಉಪಯೋಗಿಸುತ್ತೇವೆ. ಹಾಗೆ ಸದೃಢ ಕಾಲುಗಳು. ಉಷ್ಟ್ರಪಕ್ಷಿ ಸುಮಾರು 50 ವರ್ಷಗಳವರೆಗೆ ಬದುಕುವ ಪಕ್ಷಿ. 1.2 ಮೀಟರ್ಗಳಷ್ಟು ಎತ್ತರ ಹಾಗೂ 100 ಮೀಟರ್ನಿಂದ 120 ಕಿಲೋಗ್ರಾಂನಷ್ಟು ತೂಗುವ ಉಷ್ಟ್ರಪಕ್ಷಿಗೆ 2 ಉದ್ದವಾದ ಗಟ್ಟಿಮುಟ್ಟಾದ ಶಕ್ತಿಯುತ ಗರಿಗಳಿಂದ ಆವರಿಸಿದ ಕಾಲುಗಳಿವೆ. ಪ್ರತಿ ಕಾಲಿನಲ್ಲೂ 2 ಅಸಮ ಬೆರಳುಗಳಿದ್ದು ಹೊರಬದಿಯ ಬೆರಳಿಗೆ ಉಗುರುವುದಿಲ್ಲ. ಉಷ್ಟ್ರಪಕ್ಷಿಯ ಶಕ್ತಿ ಟೊಂಕ ಮತ್ತು ತೊಡೆಗಳಲ್ಲಿ ಹೆಚ್ಚು. ಅದಕ್ಕೆ 2 ಉದ್ದವಾದ ಗಟ್ಟಿಮುಟ್ಟಾದ ಶಕ್ತಿಯುತ ಗರಿಗಳಿಂದ ಆವರಿಸಿದ ಕಾಲುಗಳಿವೆ. ಉಷ್ಟ್ರಪಕ್ಷಿ ಗಂಟೆಗೆ ಸುಮಾರು 65-70 ಕಿಲೋಮೀಟರ್ ವೇಗದಲ್ಲಿ ಓಡತೊಡಗುತ್ತವೆ. ತನ್ನನ್ನು ಬೇಟೆಯಾಡುವ ವೈರಿಗಳಾದ ಸಿಂಹ, ಚಿರತೆ, ತೋಳುಗಳಿಗಿಂತ ಹೆಚ್ಚಿನ ವೇಗದಲ್ಲಿ ಓಡಬಲ್ಲದು. ತನ್ನ ವೈರಿಯ ಜೊತೆಗೆ ಹೋರಾಡುತ್ತದೆ. ಹಾಗೆ ಅಳಿವಿನಂಚಿನಲ್ಲಿರುವ ಮಿಡಿತೆಗಳ ಭಕ್ಷಕ ಬಸ್ಟರ್ಡ್ ಸುಮಾರು 1 ಮೀಟರ್ ಎತ್ತರವಿದ್ದು ಅತಿ ಗಟ್ಟಿಮುಟ್ಟಾದ ಕಾಲುಗಳನ್ನು ಹೊಂದಿವೆ. ಅಪಾಯದಲ್ಲಿ ಓಡಿ ಅಥವಾ ಸ್ವಲ್ಪ ದೂರ ಹಾರಿ ವೈರಿಗಳಿಂದ ತಪ್ಪಿಸಿಕೊಳ್ಳುತ್ತದೆ. ಹಾಗಾದರೆ ಇವುಗಳ ದೇಹ ರಚನೆಯನ್ನು ನೋಡುವುದಾದರೆ ಪಕ್ಷಿಗಳ ದೇಹ ರಚನಾ ವೈಶಿಷ್ಟ್ಯ ಬೇರಾವ ಪ್ರಾಣಿಗಳಲ್ಲೂ ಕಾಣದು. ಅವುಗಳಲ್ಲಿಯ ಗಾತ್ರ, ವರ್ಣವಿನ್ಯಾಸ, ಧ್ವನಿ ಇತ್ಯಾದಿ ದಕ್ಷಿಣ ಧ್ರುವ ಪ್ರದೇಶದ ಮಧ್ಯಭಾಗದಲ್ಲಿ ಮಾತ್ರ ಕಾಣಸಿಗಬಲ್ಲವು. ಪಕ್ಷಿಗಳಲ್ಲಿ ಕೈ ರೆಕ್ಕೆಯಾಗಿ ಮಾರ್ಪಟ್ಟಿರುವುದರಿಂದ ಕೊಕ್ಕೆ ಇದರ

ಕೈ ತನಗೆ ಬೇಕಾದ ಸಾಮಗ್ರಿಗಳನ್ನು ಒಯ್ಯಲು, ಕಡಿಯಲು, ಹಿಡಿಯಲು ಕೊಕ್ಕೆ ಆಧಾರವಾಗಿದೆ. ಕೊಕ್ಕು ಪಕ್ಷಿಯ ಮುಖ್ಯ ಆಧಾರ ಮತ್ತು ಆಯುಧ. ಹಾಗಾಗಿ ಪಕ್ಷಿಯ ಆಹಾರ ಅಭ್ಯಾಸಕ್ಕೆ ತಕ್ಕಂತೆ ಕೊಕ್ಕು. ಪಕ್ಷಿಗಳಿಗೆ ಕೊಕ್ಕು ಅದರ ಕತ್ತರಿ, ಸುತ್ತಿಗೆ, ಉಳಿ, ಅಡ್ಡ ಕತ್ತರಿ, ಈಟಿ, ಕತ್ತಿ, ಚಿಮುಟಿ ಇತ್ಯಾದಿಗಳು. ಶತ್ರುಗಳೊಂದಿಗೆ ಹೋರಾಡಲು, ತಮ್ಮ ಆಹಾರವನ್ನು ಕೊಲ್ಲಲು, ಗೂಡು ರಚಿಸಲು, ಮಕ್ಕಳನ್ನು ಪೋಷಿಸಲು ಹಾಗೂ ಆತ್ಮರಕ್ಷಣೆಯ ಜೊತೆಗೆ ಗರಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಕೊಕ್ಕೆ ಗತಿಯಾಗಿರುತ್ತದೆ. ಕೊಕ್ಕೆ ಪಕ್ಷಿಗಳ ತುಟಿ ನೀಳವಾದ ದವಡೆಯ ಮೇಲೆ ಗಟ್ಟಿ ಪದರವಾಗಿ ಬೆಳೆದಿರುವ ರೂಪಾಂತರ ಹೊಂದಿದ ತುಟಿ. ಆದರೆ ಅದರ ರೂಪಾಂತರ ಅದರ ಅಗತ್ಯಕ್ಕೆ, ಆಹಾರ ಸ್ವಭಾವಕ್ಕೆ ಅನುಗುಣವಾಗಿರುತ್ತವೆ. ಮಾಂಸ ಆಹಾರಿಗಳಲ್ಲೆಲ್ಲ ಬಹಳ ಮೊಣಚಾಗಿ ಮುಂದಕ್ಕೆ ಬಾಗಿರುತ್ತವೆ. ಇದರಿಂದ ಪ್ರಾಣಿಗಳನ್ನು ಹಿಡಿಯಲು, ಹಿಡಿದವನ್ನ ಹರಿದು ಚೂರು ಮಾಡಲು ಅನುಕೂಲವಾಗುತ್ತದೆ. ಆದರೆ ದಪ್ಪವಾದ ಗಿಣಿಯ ಕೊಕ್ಕು ಗಟ್ಟಿ ಚಿಪ್ಪುಗಳನ್ನು ಪುಡಿ ಮಾಡಿ ತಿರುಳನ್ನು ತಿನ್ನಲು ಸಹಕಾರಿಯಾಗಿದೆ. ಕೆಲವು ನೀರು ಪಕ್ಷಿಗಳಿಗೆ ಚಪ್ಪಡೆಯಾದ ಅಥವಾ ನೀಳವಾದ ಕೊಕ್ಕು ನೀರು ಹಿಡಿಯಲು ಅಥವಾ ಕೆಸರನ್ನ ಕೆದಕಿ ಹುಳ ಹುಡುಕಲು ಸಹಕಾರಿಯಾಗಿದೆ ಹಲವು ಪಕ್ಷಿಗಳಿಗೆ ಚಿತ್ರ ವಿಚಿತ್ರ ಕೊಕ್ಕುಗಳಿವೆ. ಕೆಲವು ಪಕ್ಷಿಗಳಲ್ಲಿ ಕೊಕ್ಕು ಮೃದುವಾಗಿದ್ದು ಒಳಗಡೆ ಗಾಳಿ ಕೋಶಗಳಿವೆ. ಬಿರ್ಸಾದ ಹಣ್ಣು ಹಾಗೂ ಬೀಜಗಳನ್ನು ಭಕ್ಷಿಸುವ ಪಕ್ಷಿಗಳ ಕೊಕ್ಕು ಸಾಮಾನ್ಯವಾಗಿ ಚಿಕ್ಕದಿದ್ದು ಬಹಳ ಗಡಸಾಗಿರುತ್ತದೆ. ಬಿರುಸಾದ ವಸ್ತುಗಳನ್ನು ಸೀಳುವ ಸಾಮರ್ಥ್ಯ ಕೊಕ್ಕಿಗಿದೆ. ನೀರು ಪಕ್ಷಿಗಳ ಕೊಕ್ಕು ಅಥವಾ ಗೋಣು ಉದ್ದವಿದ್ದು ನೀರಿನಲ್ಲಿ ಈಜಾಡುವ ಮೀನುಗಳನ್ನು ಹೆಕ್ಕಿ ತೆಗೆಯುತ್ತವೆ. ಹಿಡಿದ ಮೀನುಗಳು ತಪ್ಪಿಸಿಕೊಳ್ಳಲಾಗದಷ್ಟು ಬಿಗಿ ಇವುಗಳ ಹಿಡಿತ. ಕೆಲವೊಮ್ಮೆ ಕೊಕ್ಕು ಚಪ್ಪಟೆಯಾಗಿಯೂ ಇರುತ್ತದೆ. ಪೆಲಿಕಾನ್ನಂತಹ ಪಕ್ಷಿಗಳು ಹಿಡಿದ ಜಲಚರಗಳನ್ನು ಬುಟ್ಟಿಯಂತಿರುವ ಬಾಯಿಗೆ ಹಾಕಿಕೊಳ್ಳುತ್ತವೆ. ಫ್ಲೆಮಿಂಗೋ ಪಕ್ಷಿಯ ಗೋಣು ಬಹಳ ಉದ್ದವಿದ್ದು ಕೊಕ್ಕು ಸ್ವಲ್ಪ ಬಾಗಿ ಜೆಸಿಬಿಯ ಹಾಗೆ ಇರುತ್ತದೆ. ಹಾಗೆ ಮಧು ಇರುವ ಕೊಕ್ಕು. ಕೊರಳು ಜೇಂಕಾರದ ಪಕ್ಷಿಗಳು ಅತ್ಯಂತ ಚಿಕ್ಕ ಚಿಕ್ಕ ಪಕ್ಷಿಗಳು. ದೊಡ್ಡ ಪಕ್ಷಿಗಳ ಗಾತ್ರ ಸಾಮಾನ್ಯವಾಗಿ 7.5-13 cm. ಚಿಕ್ಕ ಜೇನು ಜೇಂಕಾರ ಪಕ್ಷಿಯ ಮೊಟ್ಟೆಯ ಭಾರ 2 gramಗಿಂತಲೂ ಕಡಿಮೆ. ಈ ಪಕ್ಷಿ ತನ್ನ ರೆಕ್ಕೆಗಳನ್ನು ಅತಿ ಜೋರಾಗಿ ಬಡಿಯುವುದರಿಂದ ಉಂಟಾಗುವ ಗುನುಗುನುಗು ಶಬ್ದದಿಂದ ಈ ಹೆಸರು ಬಂದಿದೆ. ಅತಿ ಪ್ರಪಂಚದಲ್ಲಿಯೇ ಈ ಪಕ್ಷಿ ಹಿಂದೆ ಹಾಗೂ ಮುಂದೆ ಹಾರಬಲ್ಲದು. ಹಿಂದೆ ಮುಂದೆ ಚಲಿಸದೆ ನಿಂತಲ್ಲಿಯೇ ನಿಂತು ಹಾರಬಲ್ಲದು. ಇದನ್ನು ಗಮನಿಸಿದ ಮಾನವ ಹೆಲಿಕಾಪ್ಟರ್ ತಯಾರಿಸಲು ಸಾಧ್ಯವಾಯಿತು. ಮರಕುಟಕದ ಕಾಲುಗಳಲ್ಲಿ ಮರವನ್ನು ಬಿಗಿಯಾಗಿ ಹಿಡುವ ಸಾಮರ್ಥ್ಯವಿದ್ದು, ಉಳಿಯುವಂತಹ ಚೂಪಾದ ಕೊಕ್ಕಿನಿಂದ ಮರದ ತೊಗಟೆಯನ್ನು ಕುಕ್ಕಿ ಅಡಗಿರುವ ಕೀಟಗಳನ್ನು ಭಕ್ಷಿಸುವುದರ ಜೊತೆಗೆ ಹಣ್ಣುಗಳನ್ನು ತಿನ್ನುತ್ತವೆ. ನಿಮಿಷಕ್ಕೆ 120 ಸಲ ಮರವನ್ನು ಕುಕ್ಕಬಲ್ಲದು. ಕುಕ್ಕಿ ಬಿಲವನ್ನು ಕೊರೆದು ತನ್ನ ಆವಾಸವನ್ನು ನಿರ್ಮಿಸಿಕೊಳ್ಳುತ್ತದೆ ಅಥವಾ ಆ ಬಿಲ ಬೇರೆ ಪಕ್ಷಿಗಳಿಗೆ ಮನೆಯಾಗಬಹುದು. ಹದ್ದು, ಪಾರಿವಾಳ, ದರ್ಜಿ, ಹಕ್ಕಿ, ಕಾಗೆ, ಗೂಬಿಗಳು ನಿಸರ್ಗದಲ್ಲಿ ದೊರೆಯುವ ಸೂಕ್ತ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಮ್ಮ ಗೂಡುಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಗುಬ್ಬಚ್ಚಿಗಿಂತ ಚಿಕ್ಕ ದರ್ಜಿ ಹಕ್ಕಿಗಳು ಉದ್ದವಾದ ದಾರದಂತಿರುವ ವಸ್ತುವಿನಿಂದ ಎಲೆಗಳ ಅಂಚುಗಳನ್ನು ಒಲೆದು ಅಥವಾ ಹುಲ್ಲಿನಿಂದ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಎಳೆಯ ಮರಿಗಳಿಗೆ ನೋವಾಗಬಾರದೆಂದು ಮೆತ್ತನೆಯ ಹುಲ್ಲನ್ನು ಇಡುತ್ತವೆ. ದರ್ಜಿ ಹಕ್ಕಿಗಳು ನೆಲದ ಮೇಲೆ ಅಥವಾ ರೆಂಬೆ ಕೊಂಬೆಗಳ ಮೇಲೆ ಜಿಗಿಯುತ್ತಾ ಕೀಟಗಳನ್ನು ಹುಡುಕಿ ಭಕ್ಷಿಸುತ್ತವೆ. ಇವು ಹೂವಿನಲ್ಲಿಯೂ ಮಧುವನ್ನು ಹೀರಬಲ್ಲದು. ದರ್ಜಿ ಹಕ್ಕಿಗೆ ಸೊಂಪಿಗ ಹಕ್ಕಿ ಎಂದು ಕರೆಯುತ್ತಾರೆ. ದರ್ಜಿ ಕೆಲಸ ಮಾಡುವವರ ಅಡ್ಡ ಹೆಸರು ಸಿಂಪಿ ಎಂದು ಕರೆಯುತ್ತಾರೆ. ಕೊಕ್ಕಿನ ವೈವಿಧ್ಯತೆಗೆ ಹೊಂದಿಕೊಂಡಂತೆ ಕಾಲುಗಳು ಮಾರ್ಪಟ್ಟಾಗಿವೆ. ಕಾಲುಗಳು ಆಹಾರನ ಓಡಾಡಿ ಅಲ್ಲಲ್ಲಿ ನಿಂತು ನೀರಲ್ಲಿ ಈಜಿ ಅಥವಾ ನೆಲವನ್ನು ಕಿದಕಿ ಹಿಡಿಯಲು ಸಹಕರಿಸುತ್ತವೆ. ಮಾಂಸಾಹಾರಿ ಪಕ್ಷಿಗಳು ಓಡಾಡುತ್ತಿರುವ ಸಜೀವ ಆಹಾರವನ್ನು ಹಿಡಿಯಬೇಕಾದಲ್ಲಿ ಕಾಲು ಸಹಕಾರಿಯಾಗಬೇಕಾಗುತ್ತದೆ. ಓಡಿ ಹೋಗದಂತೆ ಕಾಲಿನಿಂದ ಗಟ್ಟಿಯಾಗಿ ಹಿಡಿದು ಕೊಕ್ಕಿನಿಂದ ಕೊಕ್ಕಿ ಹರಿದು ತಿನ್ನುತ್ತವೆ. ನಡೆಯುವ ಪಕ್ಷಿಗಳ ಕಾಲುಗಳು ಅಥವಾ ಹಾಗೂ ಬೆರಳುಗಳು ಬಹಳ ಗಟ್ಟಿಯಾಗಿರುತ್ತವೆ. ಕೆಸರಿನಲ್ಲಿ ತಿರುಗಾಡುವ ಪಕ್ಷಿಗಳ ಬೆರಳಿಗೆ ಜಾಲವಿರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾರೆ.

0: ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೈಯಾದ ಕೊಕ್ಕು ಕಾಲುಗಳು ಎಂಬುದರ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬುದರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅವನೇ ಮಾತನಾಡಿಸಬಹುದಿತ್ತಲ್ಲ, ಚಿಕ್ಕವನಾಗಿ ಅವನಿಗೆ ಅಷ್ಟು ಕೋಪ. ಜಂಬ ಇರಬೇಕಾದರೆ ನನಗೆಷ್ಟು ಇರಬೇಡ. ಆತ್ಮೀಯ, ಒಡನಾಡಿ, ಗೆಳೆಯ, ಸಂಬಂಧಿಯಾಗಿದ್ದವನು ಇದ್ದಕ್ಕಿದ್ದಂತೆ ಮೌನವಾಗಿ ದೂರ ಉಳಿದಾಗ ಮನದಲ್ಲಿ ಮೂಡಿ ನಿಂತ ಪ್ರಶ್ನೆಗಳು ಮನುಷ್ಯನ ಆಳ್ತನದಲ್ಲಿ ಒದಗಿರುವ ಸಣ್ಣತನದ ಪರಿಚಯವನ್ನು ಮಾಡಿಕೊಟ್ಟಿತು. ಮಾನವ ಜೀವನವು ಅನೇಕ ಅನುಭವಗಳು, ಸಂಬಂಧಗಳು, ಮೌಲ್ಯಗಳು ಮತ್ತು ಸಾಧನೆಗಳ ಸಂಕಲನವಾಗಿದೆ. ಈ ಎಲ್ಲವನ್ನು ಗಳಿಸಿಕೊಳ್ಳಲು ಅಪಾರವಾದ ಶ್ರಮ, ಸಮಯ, ತಾಳ್ಮೆ ಮತ್ತು ಸಮರ್ಪಣೆ ಅಗತ್ಯವಾಗಿರುತ್ತದೆ. ಆದರೆ ಅವುಗಳನ್ನು ಕಳೆದುಕೊಳ್ಳಲು ಕೆಲವೊಮ್ಮೆ ಒಂದು ಕ್ಷಣದ ಅಜಾಗರೂಕತೆ, ಒಂದು ತಪ್ಪು ನಿರ್ಧಾರ ಅಥವಾ ಒಂದು ದುರ್ಬುದ್ಧಿಯೇ ಸಾಕಾಗುತ್ತದೆ. ಆದ್ದರಿಂದಲೇ ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂಬ ಮಾತು ಜೀವನದ ಶಾಶ್ವತ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವಾಸ, ಗೌರವ, ಸ್ನೇಹ, ಪ್ರೀತಿ, ಜ್ಞಾನ, ಆರೋಗ್ಯ, ಸಂಪತ್ತು ಹಾಗೂ ಉತ್ತಮ ವ್ಯಕ್ತಿತ್ವ, ಇವುಗಳನ್ನು ಗಳಿಸಿಕೊಳ್ಳುವುದು ಸುಲಭ ಸಾಧ್ಯವಲ್ಲ. ನಿರಂತರ ಪರಿಶ್ರಮ, ಉತ್ತಮ ನಡವಳಿಕೆ ಮತ್ತು ಸತತ ಪ್ರಯತ್ನಗಳ ಮೂಲಕವೇ ಇವುಗಳನ್ನು ಸಂಪಾದಿಸಬಹುದು. ಆದರೆ ಒಮ್ಮೆ ಗಳಿಸಿದ ಈ ಅಮೂಲ್ಯ ಸಂಪತ್ತನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳದಿದ್ದರೆ ಅದು ಕ್ಷಣಾರ್ಧದಲ್ಲೇ ಕೈತಪ್ಪಿ ಹೋಗಬಹುದು. ವರ್ಷಗಳ ಕಾಲ ಕಟ್ಟಿದ ವಿಶ್ವಾಸವನ್ನು ಒಂದು ಸುಳ್ಳು ಮಾತು ಹಾಳು ಮಾಡಬಹುದು. ದೀರ್ಘಕಾಲದ ಸ್ನೇಹವನ್ನು ಒಂದು ತಪ್ಪು ಅರ್ಥೈಸುವಿಕೆ ಮುರಿಯಬಹುದು. ಕಷ್ಟಪಟ್ಟು ಸಂಪಾದಿಸಿದ ಆರೋಗ್ಯವನ್ನು ಕೆಲವು ಕೆಟ್ಟ ಅಭ್ಯಾಸಗಳು ಹಾನಿಗೊಳಿಸಬಹುದು. ಹೀಗಾಗಿ ಜೀವನದಲ್ಲಿ ಏನನ್ನಾದರೂ ಗಳಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ಮತ್ತು ಕಾಪಾಡಿಕೊಳ್ಳುವುದು ಇನ್ನು ಹೆಚ್ಚಿನ ಜವಾಬ್ದಾರಿಯ ಕೆಲಸವಾಗಿದೆ. ನಾವು ಗಳಿಸಿದ ಮೌಲ್ಯಗಳು, ಸಂಬಂಧಗಳು ಮತ್ತು ಸಾಧನೆಗಳ ಮಹತ್ವವನ್ನು ಅರಿತು ಅವುಗಳನ್ನು ಸಂರಕ್ಷಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಗಳಿಸಿಕೊಳ್ಳುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ ಎಂಬ ಸಾಲು ವ್ಯಕ್ತಿಯ ಬದುಕಿಗೆ ಅಮೂಲ್ಯವಾದ ಜೀವನ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ಏನು ಬೇಕಾದರೂ ಪಡೆಯಲು ಸಾಧ್ಯವಿದೆ, ಆದರೆ ಅದಕ್ಕೆ ಅಗಾಧವಾದ ಪರಿಶ್ರಮ, ಸಮಯ, ಸತತ ಪ್ರಯತ್ನ ಬೇಕಾಗಿರುತ್ತದೆ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿಕೊಳ್ಳಬಹುದು, ಆದರೆ ಸಾಧಿಸಿದ್ದನ್ನು ಉಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಹೇಳುವುದು, ಗಳಿಸಿಕೊಳ್ಳುವುದು ಕಷ್ಟ,

ಕಳೆದುಕೊಳ್ಳುವುದು ಸುಲಭ ಎಂದು ಸಂಬಂಧ, ಪ್ರೀತಿ, ಅಧಿಕಾರ, ಹಣ, ಪದವಿ, ಶಿಕ್ಷಣ, ನಡವಳಿಕೆ, ಸಂಸ್ಥೆ, ಹೀಗೆ ಯಾವುದನ್ನಾಗಲಿ ಗಳಿಸಿಕೊಳ್ಳುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಗಾಜು ಕನ್ನಡಿಯಂತೆ ಸಂಬಂಧವು ಬಹಳ ನಾಜೂಕು. ಅಪ್ಪಿತಪ್ಪಿ ಕೊಂಚ ಎಚ್ಚರ ತಪ್ಪಿದರು ಸಂಬಂಧದಲ್ಲಿ ಬಿರುಕು ಬಿಡುವುದಂತೂ ನಿಶ್ಚಿತ. ಹಾಗಾಗಿ ಸಂಬಂಧವನ್ನು ಗಳಿಸಿಕೊಳ್ಳುವಾಗ ಅಥವಾ ಸಂಬಂಧವನ್ನು ಗಟ್ಟಿಗೊಳಿಸುವಾಗ ಪಡುವ ಪಾಡಂತೂ ಅನುಭವಿಸಿದವರಿಗೆ ಗೊತ್ತು. ಸಂಬಂಧ ಯಾವುದೇ ಆಗಿರಲಿ, ಅದನ್ನು ಭದ್ರಪಡಿಸಿಕೊಳ್ಳುವಾಗ, ನಂಬಿಕೆ ಬೆಳೆಸಿಕೊಂಡು ಮತ್ತಷ್ಟು ಸುರಕ್ಷಿತ ಪಡಿಸಿಕೊಳ್ಳುವಾಗ ಕಷ್ಟಪಡಬೇಕಾಗುತ್ತದೆ. ಅದಕ್ಕಾಗಿ ಸತತವಾಗಿ ಪರೀಕ್ಷೆಗೆ ಒಳಪಡುವ ಸಂದರ್ಭವೇ ಏರ್ಪಡುತ್ತದೆ. ಅದೇ ಸಂಬಂಧ ಎಷ್ಟೇ ಗಟ್ಟಿಯಾಗಿದ್ದರೂ ಕೆಲವೊಮ್ಮೆ ಅದನ್ನು ಮಾತಿನ ಬರದಲ್ಲಿಯೋ, ಕ್ಷಣಿಕ ಕೋಪದ ಉದ್ವೇಗದಲ್ಲಿಯೋ, ಪರಿಸ್ಥಿತಿಯ ಕೈಗೊಂಬೆಗಳಾಗಿ ಮಾರ್ಪಟ್ಟು ಕಳೆದುಕೊಳ್ಳುವ ಅನಿವಾರ್ಯತೆಗೆ ಜಾರುತ್ತೇವೆ. ಸಂಬಂಧವನ್ನು ಗಳಿಸಿಕೊಳ್ಳಬೇಕಾದಾಗ ಪಡುವಷ್ಟು ಕಷ್ಟ ಅದನ್ನು ಕಳೆದುಕೊಳ್ಳಬೇಕಾದಾಗ ಇರುವುದಿಲ್ಲ. ಏಕೆಂದರೆ ಬೆಟ್ಟ, ಪರ್ವತ, ಮೆಟ್ಟಿಲು ಯಾವುದನ್ನೇ ಆಗಲಿ ಹತ್ತುವುದು ಕಷ್ಟ, ಇಳಿಯುವುದು ಸುಲಭವಲ್ಲವೇ? ಹಾಗಾಗಿ ಸಂಬಂಧದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ನುಸುಳಿದರೂ ಅದು ಕುಟುಂಬದಲ್ಲಾಗಬಹುದು, ಗೆಳೆಯರಲ್ಲಾಗಬಹುದು, ಸಹೋದ್ಯೋಗಿಗಳಲ್ಲಾಗಬಹುದು. ಯಾವುದೇ ಸಂಬಂಧವಾದರೂ ಬೃಹತ್ತಾದ ಹಡಗನ್ನು ಒಂದು ಸಣ್ಣ ರಂಧ್ರ ಮುಳುಗಿಸುವಂತೆ ಸಂಬಂಧಗಳಲ್ಲಿ ಮೂಡುವ ಬಿರುಕು ಅತ್ಯಂತ ಅಪಾಯಕಾರಿ. ಹಾಗಾಗದಂತೆ ಎಚ್ಚರಿಕೆ ವಹಿಸಿ ಸಂಬಂಧಗಳ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದು, ಬಿಡುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ನಂಬಿಕೆ ಇದು ಕೂಡ. ಇದನ್ನು ಗಳಿಸಿಕೊಳ್ಳಲು ಹರಸಾಹಸ ಪಡಬೇಕು, ಆದರೆ ಕಳೆದುಕೊಳ್ಳಲು ಸಣ್ಣ ತಪ್ಪು ಸಾಕಾಗಬಹುದು. ನಂಬಿಕೆ ಗಳಿಸಿಕೊಳ್ಳಲು ಕಾಲಮಿತಿಯೇ ಇರುವುದಿಲ್ಲ. ದಿನ, ವಾರ, ವರ್ಷಗಳೇ ಕಳೆದರೂ ನಂಬಿಕೆಯ ಮರ ಕೆಲವೊಮ್ಮೆ ಗಟ್ಟಿಯಾಗಿ ಬೇರೂರುವುದೇ ಇಲ್ಲ. ಒಂದು ಸಣ್ಣ ಮನಸ್ತಾಪ ಬಂದರೆ ಸಾಕು, ಅಥವಾ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹರಡಿದರೆ ಸಾಕು, ಅದು ಎಂತಹ ಎಮ್ಮರವಾದರೂ ಬುಡ ಸಮೇತ ದರೆಗುರುಳಿಸುವಂತೆ ಮಾಡುತ್ತದೆ. ಪ್ರಸ್ತುತ ದಿನಗಳಲ್ಲಿ ನಂಬಿಕೆ ಗಳಿಸಿಕೊಳ್ಳುವುದು ಗಗನ ಕುಸುಮವೇ ಆಗಿದೆ. ಯಾಂತ್ರೀಕರಣದ ಬದುಕಿನಿಂದಾಗಿ ಯಾರ ಮೇಲೆ ಯಾರಿಗೂ ನಂಬಿಕೆ ಉಳಿದಿರಲಾರದಂತಹ ವಿಷಮ ಪರಿಸ್ಥಿತಿ ಬಂದೊದಗಿದೆ. ಮೊದಲೆಲ್ಲ ಬರೀ ಮಾತಲ್ಲಿ ಹೇಳಿದರು, ಅದಕ್ಕೆ ಮಹತ್ವವಿರುತ್ತಿತ್ತು. ಅವರ ಮಾತು ಕೊಟ್ಟಿದ್ದಾರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೆಂಬ ಭರವಸೆ ಇರುತ್ತಿತ್ತು. ಆದರೆ ಈಗ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಚಾಪ ಕಾಗದ ಮಾಡಿಸಿದರೂ ತುಂಬಾ ಸುಲಭವಾಗಿ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಬಹುದಾಗಿದೆ. ನನಗೆ ಈ ಮಾತನ್ನು ಹೇಳುವಾಗ ಹಿಂದೊಮ್ಮೆ ಕೇಳಿದ ಕಥೆಯೊಂದು ನೆನಪಿಗೆ ಬರುತ್ತಿದೆ. ರಾಜನೊಬ್ಬ ಕುದುರೆ ಸವಾರಿ ಮಾಡುತ್ತಾ ಬರುತ್ತಿದ್ದನಂತೆ. ಅವನಿಗೆ ಮಾರ್ಗ ಮಧ್ಯೆ ಜನರಿಲ್ಲದ ಪ್ರದೇಶದಲ್ಲಿ ನಡೆಯಲಾಗದೆ ಕುಂಟುತ್ತಾ, ನರಳುತ್ತಾ, ಆಯಾಸದಿಂದ ಪ್ರಯಾಣ ಮಾಡುತ್ತಿದ್ದ ಮನುಷ್ಯನೊಬ್ಬನನ್ನು ನೋಡಿದನು. ತಕ್ಷಣವೇ ರಾಜ ಕುದುರೆಯಿಂದ ಕೆಳಗಿಳಿದು ಆ ಪ್ರಯಾಣಿಕನ ಸಮಸ್ಯೆಯನ್ನು ವಿಚಾರಿಸಿದ. ಪ್ರಯಾಣಿಕ ನಡೆಯಲು ಸಾಧ್ಯವಾಗದಿರುವ ತನ್ನ ಅಸಹಾಯಕತೆಯನ್ನು ರಾಜನಿಗೆ ಹೇಳಿದನು. ಆಗ ರಾಜ, ಚಿಂತಿಸದಿರು, ನನ್ನ ಕುದುರೆ ಮೇಲೆ ಕುಳಿತುಕೋ, ನಾನು ನಿನ್ನ ಸ್ಥಳಕ್ಕೆ ಕರೆದೊಯ್ಯುವೆನೆಂದು ಆಶ್ವಾಸನೆ ಇತ್ತು. ತನ್ನ ಕುದುರೆಯ ಮೇಲೆ ಕೂರಿಸಿದನಂತೆ. ತಕ್ಷಣವೇ ಆ ಪ್ರಯಾಣಿಕ ಜೋರಾಗಿ ಕುದುರೆ ಸವಾರಿ ಮಾಡುತ್ತಾ, ನಾನೊಬ್ಬ ಕಳ್ಳನೆಂದು, ರಾಜನಿಂದ ಕುದುರೆಯ ಕದಿಯಲು ಮೋಸ ಮಾಡಿದ್ದನೆಂದು ಗಹಗಹಿಸಿ ನಗುತ್ತಾನೆ. ಆಗ ರಾಜ ಈ ರೀತಿ ಕೂಗಿ ಆ ಕಳ್ಳನಿಗೆ ಹೇಳುತ್ತಾನೆ, ಯಾರಿಗೂ ಅಸಹಾಯಕನಂತೆ ನಟನೆ ಮಾಡಿ ಕುದುರೆ ಕದ್ದೆನೆಂದು ಹೇಳಬೇಡ. ಪ್ರಯಾಣಿಕ ಸೋಗಿನಲ್ಲಿದ್ದ ಕಳ್ಳನಿಗೆ ರಾಜನ ಮಾತು ವಿಚಿತ್ರವೆನಿಸಿ ಮರಳಿ ಬಂದು, ರಾಜ ಏಕೆ ಈ ರೀತಿ ಹೇಳಿದ್ದೀರಾ, ಕಾರಣವೇನೆಂದು ಕೇಳಿದಾಗ, ರಾಜ ನೋಡು, ನೀನು ಅಸಹಾಯಕನಂತೆ ನಟನೆ ಮಾಡಿ ಕುದುರೆ ಕದ್ದ ಕಥೆ ಹೇಳಿದರೆ ಅದು ಒಬ್ಬರಿಂದ ಒಬ್ಬರಿಗೆ ತಲುಪಿ ನಿಜವಾಗಿ ಅಸಹಾಯಕರಾದವರಿಗೆ ಸಹಾಯ ಮಾಡಲು ಯಾರ ಮುಂದೆ ಬಾರದ ಸಂದರ್ಭ ಬರಬಹುದು. ಹಾಗಾಗಿ ಯಾರಿಗೂ ಹೇಳಬೇಡ ಎಂದು ಹೇಳಿದನಂತೆ. ರಾಜನ ಈ ಮನುಷ್ಯತ್ವದ ನುಡಿಗೆ ಮನಸೋತ ಕಳ್ಳ ಕುದುರೆಯನ್ನು ಅವನಿಗೆ ಮರಳಿ ಕೊಟ್ಟು ಹೋದನಂತೆ. ಈ ಕಥೆಯಲ್ಲಿ ಸತ್ಯ ಅಥವಾ ಸುಳ್ಳನ್ನು ಹುಡುಕುವ ಮುನ್ನ ನಂಬಿಕೆಯ

ಎನ್ನುವುದು ಏಕೆ ಮುಖ್ಯವಾಗುತ್ತದೆ ಎಂಬ ಅಂಶವನ್ನು ಗಮನಿಸಿದರೆ ನಂಬಿಕೆಗಿರುವ ಮಹತ್ವದ ಅರಿವಾಗುತ್ತದೆ. ಹಣವನ್ನು ಗಳಿಸುವುದು ಬಹಳ ಕಷ್ಟ. ಅದು ನೇರವಾಗಿ ಮಾರ್ಗದಲ್ಲಿ ಯಾರಿಗೂ ಮೋಸ ಮಾಡದಂತೆ ಆತ್ಮಸಾಕ್ಷಿ ಒಪ್ಪುವಂತೆ ಸಂಪಾದಿಸುವುದಂತೂ ಇಂದಿನ ಕಾಲದಲ್ಲಿ ಸಾಹಸವೇ ಸರಿ. ಮನುಷ್ಯನ ಗುಣಕ್ಕಿಂತ ಹಣಕ್ಕೆ ಕೊಡುವ ಮರ್ಯಾದೆ ಗೌರವಗಳನ್ನು ಗಮನಿಸಿದರೆ ಅದಕ್ಕಿರುವ ಮೌಲ್ಯದ ಅರಿವಾಗುತ್ತದೆ. ಅಂತಹ ಹಣವನ್ನು ಗಳಿಸಿಕೊಳ್ಳುವುದಕ್ಕೆ ಪಡುವ ಪಾಡು ಏಳತೀರದು. ನಮ್ಮಂತಹ ಮಧ್ಯಮ ವರ್ಗದವರಿಗಂತೂ ಹಣವನ್ನು ಉಳಿಸುವುದಕ್ಕಿಂತ ಅದನ್ನು ಗಳಿಸಿಕೊಳ್ಳುವುದೇ ದೊಡ್ಡ ತಾಪತ್ರಯ. ಆದರೆ ಅದೇ ಹಣವನ್ನು ತುಂಬ ಸುಲಭವಾಗಿ ಬೇಗ ಬಿಟ್ಟಿಯಾಗಿ ಮನಸ್ಸಿಗೆ ಬಂದಂತೆ ಧಾರಾಳವಾಗಿ ವ್ಯರ್ಥವಾಗಿ ಕಳೆಯಬಹುದು. ಆದರೆ ಕಳೆದಂತೆ ಸುಲಭವಾಗಿ ಸಂಪಾದಿಸಲಾಗದು. ಅಧಿಕಾರದ ಬಗ್ಗೆ ಹೇಳುವುದೇ ಬೇಡವೆನಿಸುತ್ತದೆ. ಹೇಗಾದರೂ ಸರಿ ಒಬ್ಬರ ಮೇಲೆ ಮತ್ತೊಬ್ಬರು ಆಕ್ರಮಣ ಮಾಡಿಯಾದರೂ ಇಲ್ಲಸಲ್ಲದ ಆರೋಪ ಅಪವಾದಗಳನ್ನು ಹೊರಿಸಿಯಾದರೂ ಸರಿ ವಾಮ ಮಾರ್ಗವನ್ನೇ ಅನುಸರಿಸಿಯಾದರೂ ಸರಿ ಅಧಿಕಾರ ಪಡೆಯುತ್ತಾರೆ. ಲಕ್ಷ ಕೋಟಿ ಎಂಬುದಕ್ಕೆ ಬೆಲೆ ಇಲ್ಲದಂತೆ ನೀರಿನಂತೆ ಹಣ ಚೆಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ರಾಜಕಾರಣಿಗಳನ್ನು ಒಳಗೊಂಡಂತೆ ಒಳಗೊಳಗೆ ಕತ್ತಿ ಮಸೆಯುವ ನಾಯಕರನ್ನು ಕಾಣಬಹುದು. ಅಧಿಕಾರವನ್ನು ಪದವಿಯನ್ನು ಪಡೆಯಲು ನಡೆಸುವ ಕಸರತ್ತುಗಳು ಸಾಹಸಗಳನ್ನು ಪ್ರಸ್ತುತ ರಾಜಕೀಯವನ್ನು ಗಮನಿಸಿದರೆ ಕಣ್ಣೆದುರಿಗೆ ಜೀವಂತ ಸಾಕ್ಷಿಯ ದರ್ಶನವಾಗುತ್ತದೆ. ಹಾಗೆಯೇ ಅಂತಹ ಅಧಿಕಾರ ಪದವಿಗಳನ್ನು ಅತಿ ಸುಲಭವಾಗಿ ಕಳೆದುಕೊಳ್ಳುವುದನ್ನು ಕಾಣಬಹುದು. ಪಡೆಯುವಾಗ ಪಡುವ ಸಾಹಸವನ್ನು ಕಳೆದುಕೊಳ್ಳುವಾಗ ಮಾಡಬೇಕಿಲ್ಲ. ಸ್ವಲ್ಪ ಮೈ ಮರೆತರೆ, ಕಾಲು ಜಾರಿದರೆ, ಮಾತಿನಲ್ಲಿ ಎಡವಿದರೆ, ಇಂದ್ರಿಯ ನಿಗ್ರಹದ ಸಂಯಮ ಕಳೆದುಕೊಂಡರೆ ಸಾಕು. ಅತಿ ಸುಲಭವಾಗಿ ಅಧಿಕಾರ ಪದವಿಗಳು ಏಳ ಹೆಸರಿಲ್ಲದಂತೆ ಕಣ್ಮರೆಯಾಗುತ್ತವೆ. ಪ್ರಿಯ ಕೇಳುಗರೆ, ಕೇಳುವಲ್ಲಷ್ಟೊತ್ತು ಬದುಕಿನ ಯಶಸ್ಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಿನ ಎಸಸಿಗೆ ಗಳಿಸಿದ್ದನ್ನು ಉಳಿಸಿಕೊಳ್ಳೋಣ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
0: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
0: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತಾನೆ.

0: ಕುಮಾರ ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
0: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ FSSAI ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಬೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಬಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. 2ನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮೆ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟ್ರಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ

0: ರಾಷ್ಟ್ರಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಎಲ್ಲಾ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟು ಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರ ಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣ ಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲಾ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು

ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖಾರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ FSSAI ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಅನ್ಮೋಲ್ ಖಾರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ಮಹಿಳಾ ತಂಡದವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಕರದ ವರಂ ತರುಂ ದೇವ ಪೆರುಮಾಳ್ ಬಂದಾರ್, ಮುಕ್ತಿ ಮಳೆ ಕೊಡಿಯ ಮುಗಿಲ್ ಬಣ್ಣರ್ ಬಂದಾರ್, ಮೂಲಮೆನು

மறைதலையல் இசையலுத்தெல் வணங்கம் வாக்கில்

0: ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ ಪರಮಹಂಸ ಪರಿವ್ರಾಜಕಾಚಾರ್ಯ ಸರ್ವತಂತ್ರ ಸ್ವತಂತ್ರೋಭಯ ವೇದಾಂತಾಚಾರ್ಯ ಶ್ರೀ ಭಗವದ್ರಾಮಾನುಜ ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂ ಚಡಗೋಪಷ್ಟೀ ರಂಗನಾಥ ಷಡಗೋಪ ಯತೀಂದ್ರ ಮಹಾನ ಕರುಣಪ್ಪಾಡ ಸ್ವಾಮಿಯ ಚರಿಗೈ.
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡದವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗೂರಿಯಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ

ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರ್ಗೂರು ತಾಲೂಕಿನ ಚಿಕ್ಕಬರ್ಗಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಚಿಕ್ಕಬರಗಿ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಚಿಕ್ಕಬರಗಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿಂದ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಚಿಕ್ಕಬರಗಿ ಹಾಡಿಯ ಹಿರಿಯ ನಿವಾಸಿಗರಾದ ಶ್ರೀಮತಿ ಕಾಳಮ್ಮರವರು. ಬನ್ನಿಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಚಿಕ್ಕಬರಗಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೋರ್ತಿದ್ದೀನಿ. ನಮಸ್ಕಾರ.
5: ನಮಸ್ಕಾರ.
4: ತಾವು ಎಷ್ಟು ವರ್ಷಗಳಿಂದ ಈ ಚಿಕ್ಕಬರಿಗೆ ಅಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಮ್ಮ? ಹೇಗಿದೆ ಜೀವನ?
5: ಜೀವನ ಮಾಡ್ಕೊಂಡು ಹೋಗೋದು. ಹಿಂದೆ ಆದ್ರೂ ಕೂಲಿ ಇದ್ರು ಕೂಲಿಂದ ಮನೇಲಿ ಈ ತರ ಕೂತಿರೋದು, ಆ ತರ ಪರಿಸ್ಥಿತಿ ಆಗದ. ಆಗ ಒಂದು ಚೆನ್ನಾಗಿತ್ತು, ಈಗಲೇ ಸ್ವಲ್ಪ ಈ ಅದು ಇದು ಚಿಕ್ಕದಲ್ಲ ಮೊಟ್ಟೆ ಗಿಟ್ಟೆ ತಿಂತೀವಲ್ಲ, ಈಗ ಆರೈದು ಬರಲ್ಲ. ಆಗಿನ ಕಂಡಗೆಲ್ಲ
4: ಎಷ್ಟು ವರ್ಷಗಳಾಯ್ತಮ್ಮ ಈ ಅಡಿ ಬಂದು ನೀವು?
5: ಅಯ್ಯೋ, ನಮ್ಮ ಈಗ ಚಿಕ್ಕ ಚಿಕ್ಕ ಈ ಕೈ ಇಷ್ಟಿಟ್ಟದ್ದೇ ಇದ್ದಾಗ ಬಂದು ಸೇರಿದಾಗ, ಆಗ ಬಂದು ಸೇರಿಕೊಂಡು ಇದ್ದಾವೆ. ಈಗ ಒಂದೆರಡು ವರ್ಷ ಏನಾಯಿತು, ಈ ಮನೆ ಕಟ್ಟಿ ಇದು ಸ್ವಂತ ಮಾಡಿಸಿರೋದು ನಾವು. ಇದು ಅದು ಎಲ್ಲ ಸಂಘದವ್ರು ಮಾಡಿಸ್ಕೊಟ್ಟಿದ್ವಿ
4: ಸಂಘದವ್ರು. ಅದ್ರ ನೀವು ಹಲವಾರು ವರ್ಷಗಳಿಂದ ಈ ಅಡಿಲೇ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹೇಗಿದೆಮ್ಮ ಜೀವನ?
5: ಜೀವನ ಹೇಳ್ತಾನೆ ಹೆಂಗ ನಮ್ಮ ಜೀವನ ಇದ್ರು ಅಂತ ಹೇಳಿದ್ರೆ ಇಲ್ಲ ಅಷ್ಟೇ. ಇನ್ನೇನು ಮಾಡೋ, ಈಗ ನೀರು ತೊಂದ್ರಿ ಸ್ವಲ್ಪ ನಮ್ಗೆ, ಭಾರಿ ನೀರು ತೊಂದ್ರಿ. ಎಲ್ಲ ಹೇಳಿ ಹೇಳಿದ್ರು ಕೇಳೋದು, ಈ ರೋಡ್ ಮಾಡಲಿ ರೋಡ್ ಮಾಡಲಿ ಅಂತ ಹಿಡ್ಕೊಂಡಾರ.

0: ಬೋರ್ ಮಾಡಿದ್ರ ನೀರಿಗೆಲ್ಲ ಏನಪ್ಪ ಎಲ್ಲ ಕೇಳಿವಿ.
1: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರಮ್ಮ?
0: ಎಷ್ಟು ಜನ? ನಾವು ಒಬ್ಬಳೇ ಇರೋದು, ಮಕ್ಕಳು ತಾನೆ, ಎಲ್ಲ ಹೆಣ್ಣು ಮಾಡ್ಕೊಂಡು ಮಗು ಹಾಕೊಂಡು ಇಲ್ವ. ಅವನಿಗೆ ಎರಡು ಗಂಡೈಕ, ಕಿರಿ ಅವನಿಗೆ ಮೂರು ಹೆಣ್ಣೈಕ, ಇನ್ನೇನಿಲ್ಲ. ಇನ್ನು ಏನೇನ ಇರಂಗಟ್ಟ ಜೀವನ ಮಾಡ್ಕೊಂಡು ಹೋಗೋದು. ಈಗ ರೋಷನ್ ಬರ್ತದೆ, ಈಗ ಎರಡು ತಿಂಗಳ ರೋಷನ್ ಬಂದಿಲ್ಲ.
1: ಸರ್ಕಾರದಿಂದ ರೇಷನ್ ಬರ್ತಿದೆಯಾ?
0: ಬರ್ತದ.
1: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ ಮಾಡಿಲಿ?
0: ನಮ್ಮ ಜೀವನ ಮಾಡೋದು ಕೂಲಿ ಕಂಬ ಮಾಡ್ಕೊಬೋದು. ಒಂದಿನ ಮಾಡಿದ್ರ ಒಂದು ದಿನ ನಾಲ್ಕು ದಿನ ಕೊಡ್ತಾರ ಕೂಲಿ.
1: ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತೀರ ದಿನದಲ್ಲಿ?
0: ನಾ ಎರಡು ವರ್ಷ ಆಯ್ತು ನಾ ಕೂಲಿ ಮಾಡಿ ತಿಂದಿರೋದು. ಈಗ ಎಲ್ಲಿ ಹೋಗಲ್ಲ.
1: ಮನೇಲಿ ಇದ್ದೀರಾ?
0: ಮನೇಲಿ ಇರೋದು ಸಂಭವ.
1: ನೀವು ಮಾಡಿಯವರೆಲ್ಲ ಬೇರೆ ಊರುಗಳಿಗೆ ಕೂಲಿ ಹೋಗ್ತಾರೆ?
0: ನಮ್ಮ ಅಯ್ಯಕ ಹೋಗಲ್ಲ. ನಮ್ಮ ಅಯ್ಯಕ ಹೊಲದಲ್ಲಿ ತಮ್ಮ ತಮ್ಮ ಹೊಲದಲ್ಲಿ ಮಾಡ್ತಾರೆ. ಕೂಲಿ ಕರೆಸ್ರೆ ಕೂಲಿಗೆ ಹೋಯ್ತಾರೆ, ದಂಡೆಯಲ್ಲಿರೋ ಕೆಲ್ಸಕ್ಕೆ ಹೋಯ್ತಾರೆ ಅಷ್ಟೇ, ಇನ್ನು ಯಾರಿಲ್ಲ.
1: ತಮ್ಮ ಒಂದು ಚಿಕ್ಕ ಬರಿಗಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರಮ್ಮ?
0: ಹೇಳಿರೋ ಇರ್ತಾನೆ ಇನ್ಯಾರೆ. ಅವರು ಅಲ್ಲಿ ಒಂದಕ್ಕು ಎರಡು ಕಿಲೋರ ಬಂದಿಲ್ಲ ಇಲ್ಲಿಗ. ಇಲ್ಲಿ ಒಂದು ಅಯ್ಯಕ ನಾನೇ ಇರೋದು.
1: ಒಂದು ಐದಾರು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರ? ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರಿ ಇಲ್ಲಿ ಸಂಪೂರ್ಣವಾಗಿ?
0: ಸಂಪೂರ್ಣವಾಗಿ ಹೇಳ್ತಾನೆ, ನಾವು ಜೇನು ಕುರುಬರು, ಒಟ್ಟು ಜೇನು ಕುರುಬರು. ನಾವು
1: ಜೇನು ಕುರುಬರು?
0: ಜೇನು ಕುರುಬರು.
1: ತಮ್ಮ ಒಂದು ಈ ಚಿಕ್ಕ ಬರಿಗಾಡಿಯಲ್ಲಿ ಎಲ್ಲರೂ ಕೂಡ ಜೇನು ಕುರುಬರು ವಾಸ ಮಾಡ್ಕೊಂಡು ಹೋಗ್ತಿದ್ರು.
0: ಅಲ್ಲಿರೋರು ಅಷ್ಟೇ, ನಾವು ಎಲ್ಲ ಒಂದೇ ಕುಡುಬ. ನಾವು ಅಂತರಿಂತರ ಜಾತಿ ಇಲ್ಲ, ನಾವು ಜೇನು ಕುರುಬ.
1: ಎಲ್ಲರೂ ಜೇನು ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಮಾಡಿಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತೀರಮ್ಮ?
0: ಹೋಗಿ ಹೋಗಿ ಹೋಗಿ ಈಗ ಹೋಗೋದೇ ಇಲ್ಲ. ಈಗ ಐಕ ಅತ್ತಾಗ ಹೋಗೋರಿ ಕೇರಳದಕ್ಕೆ.
1: ಅಂದ್ರೆ ನೀವು ಮಾಡಿಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಿಲ್ವೇ?
0: ಕಳಿಸ್ತೀವಿ. ಓಚೋಡಿ ಅಲ್ಲಿಗೂ ಹೋಯ್ತಾರ, ಚನ್ಗುಂಡಿಗೆ ಹೋಯ್ತಾರ, ಮುಸ್ಕಗುಂಡಿ ಹೋಯ್ತಿರು. ಈಗ ಪುಟ್ ಪುಟ್ ದಿನೇಶ್ ಮೇಟ್ರು ಬಂದಿದ್ರು ಐಕು ಕರ್ಕೊ.
1: ನಿಮ್ಮ ಮಾಡಿಲಿ ಶಾಲೆ ಇಲ್ಲ?
0: ಶಾಲೆ ಇಲ್ಲ. ಅವ್ ನೋಡಿ ಅಲ್ಲಿ ಶಿಬ್ಬರಿಗೆ ಇಲ್ಲಿ ಊರವರು.
1: ಅಂದ್ರೆ ನಿಮ್ಮ ಮಾಡಿ ಮಕ್ಕಳನ್ನೆಲ್ಲ ಶಾಲೆಗಾಗಿರ್ಬೋದು, ಅಂಗನವಾಡಿಗಾಗಿರ್ಬೋದು ಬೇರೆ ಊರುಗಳಿಗೆ ಕಳಿಸ್ತಾ ಇದೀರ?
0: ಅಲ್ಲಿನೂ ಇಲ್ಲಿ ಓದ್ಬಿಟ್ಟು ತಾನೇ ಬೇರೆ ಕಳಿಸಿರೋದು. ಕಳಿಸ್ತಿದ್ರು, ಈಗ ಕಳಿಸಲ್ಲ. ಯಾಕೆ ಕೇಳಬೇಕು?
1: ಅಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆ ಕಳಿಸ್ತಿದ್ರ? ಸರಿಯಾಗಿ
0: ಸರಿಯಾಗಿ ಕಳಿಸ್ತಿದ್ರು. ಬೈಕ್ಲೇ ಬಿಟ್ಬಿಟ್ಟು ಬೇಕು ತಿನ್ನಿ ಕೇಳಿದ್ರು ದುಡ್ದ್ರ ಗೊತ್ತಾಯ್ತು. ನಾವು ಎಷ್ಟೋ ನಾವು ಹೇಳಿ ಹೇಳಿ ನಮಗೂ ಸಾಕಾಯ್ತು.
1: ಅದ್ರ ನೀವು ಹೇಳಿದ್ರು ಕೂಡ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ. ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು?
0: ಕೇಳಲ್ಲ. ಅಂದ್ರೆ ನೀವು ಹೋಗಿ ಅಂತಾರೆ. ನಮ್ಮ ಕಾಲದಲ್ಲಿ ಇದ್ದಿದ್ರೆ ನಾವು ಹೋಗೋ, ಆಗ ಇದ್ದಿದ್ರೆ ನನ್ನ ಐಕನ್ನೆಲ್ಲ ಓದಿಸ್ಬೋದು. ಆಗ ಇಲ್ಲ, ಈಗ ತಾನೇ ಎಲ್ಲ ಉತ್ಪತ್ತಿ ಆಗೋದು. ಮನೆಗೆ ಬರ್ತಾರೆ ಗಿಫ್ಟ್ ತಗೊಂಡು ಐಕನ್ ಕರ್ಕೋಬೇಕು.
1: ಅದೇ ಮತ್ತೆ ಹೇಳ್ತೀರಿ, ಹಿಂದಿನ ಕಾಲದಲ್ಲಿ ನಮಗೆ ಓದೋದಕ್ಕೆ ತುಂಬಾ ಕಷ್ಟ ಇತ್ತು, ಶಿಕ್ಷಣ ವ್ಯವಸ್ಥೆ ಅನ್ನೋದು ಇರಲಿಲ್ಲ. ಇವಾಗಿನ ಕಾಲದಲ್ಲಿ ಶಿಕ್ಷಣ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೋತಿದೆ. ನಾ ಮಾಡಿ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡ್ರೆ ಅವರು ತಮ್ಮ ಮುಂದಿನ ಜೀವನದಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಬಹುದು ಅಂತ ಕೆಲವು ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ದೀರಾ. ಆದ್ರೆ ತಮ್ಮ ಹಾಡಿಯಲ್ಲಿ ಮಕ್ಕಳು ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ. ತಮ್ಮ ತಾವುಗಳು ಏನಾದ್ರೂ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ ಕಾಡಿನಲ್ಲಿ?
0: ಹಾಗೂ ಚೆನ್ನಾಗಿತ್ತು. ಈಗ ಅದು ಇದು ಅದು ಇದು ತಿಂದ್ಬಿಟ್ಟು ರೋಗ ಪುತ್ಕೊತ್ತು ನಮಗೆಲ್ಲ. ಈಗ ಅಕ್ಕಿ ಕೊಡೋದು ಫೋನ್ರು ಓದ್ಬಿಟ್ಟು ಕೊಡ್ತಾರೆ, ಅದು ತಗೊಂಡು ಮುಸಿನಿ ಅದಕ್ಕೆ. ಆಗ ಆರೋಗ್ಯ ನಮಗಿಲ್ಲ, ಆರೋಗ್ಯ ಇಲ್ಲ ನಮಗೆ. ಆಗಿನ ಆರೋಗ್ಯ ಈಗಿನ ಆರೋಗ್ಯ ನಮ್ಗೆ ಬರಲ್ಲ.
1: ಇವಾಗಲೂ ಕೂಡ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪು ಕಿತ್ಕೊಂಡು ಬರ್ತಿದ್ರಮ್ಮ? ಈಗ
0: ಹೋಗಲ್ಲ. ಈಗ ಆನ ಕಾಟ ಉಲಿ ಕಾಟ ಹೋಗಲ್ಲ. ಈಗ ಸೌದಿಗೆ ಹೋಗಲ್ಲ, ಎಲ್ಲ ಗ್ಯಾಸ್.
1: ಅವಾಗ ಪ್ರತಿದಿನ ಈ ಗೆಡ್ಡೆ ಗೆಣಸು ಸೊಪ್ಪನ್ನೆಲ್ಲ ತಿಂತ ಇದ್ರಿ?
0: ತಿಂತಿದ್ರು. ಈಗ ಇಲ್ಲ.
1: ಅವಾಗ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪನ್ನ ಕೀಳೋ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದು ಏನೋ ತೊಂದರೆಗಳು ಕೊಟ್ಟಿದ್ದುಂಟಮ್ಮ ಅವಾಗ ಈಗ ಕಾಡಿನಲ್ಲಿ?
0: ಸರಿ, ಆಗ ಕಾಡೆಲ್ಲ ಬೇಯ್ತಿತ್ತು, ಈಗ ಬೇಯಲ್ಲ. ಈಗ ಒಬ್ರು ಹೋದ್ರು, ನಾಲ್ಕಾಳು ಹೋದ್ರು, ಐದಾಳು ಹೋದ್ರು ಕೂಡಿ ಭಯ. ಆಗ ಒಬ್ಬೊಬ್ರು ಐದು ತಿರ್ಗಾಡ್ಕೊಂಡು ಬರ್ತಿದ್ರು. ಈಗ ಕಾಮಂತ ಆಗಲ್ಲ. ಇಲ್ಲಿಂದ ಅಲ್ಲಿ ಹೋಗೋಕೆ ಭಯ. ಹುಲಿ ರಾತ್ರಿ ಹೊತ್ತು ಹಂಗೆ ತಡ್ಗ ಎತ್ತರಾಗಿರ್ಬೇಕು.
1: ಇವಾಗಲೂ ಹಾಡಿ ಒಳಗಡೆ ಪ್ರಾಣಿಗಳನ್ನು ಬರ್ತಾವ ಈ ಕಡೆ?
0: ಅವ್ರು ಬರೋಕೆ ನಮ್ಮ ಕಡೆಗೆ ಒಂದುಗಳು ಬಂದ್ಬಿಡ್ತು. ಆ ಥರ ಏನ ಇರೋಗಂಟ ಇರೋದು ಸತ್ರ ಹೋಗ್ಲತ್ತಾಗೆ.
1: ಹಿಂದಿನ ಕಾಲ ಜೀವನ ಹೇಗೆ ಅನಿಸ್ತಿತ್ತಮ್ಮ ನಿಮಗೆ ಅವಾಗ?
0: ಪೈನಾಗಿತ್ತು. ಆಗ ಮಾಂಸ ಗಿಂಸ ಎಲ್ಲ ತಿಂತಿದ್ರು, ಬೇರೆ ಗಟ್ಟಿಗೆ ಆರೋಗ್ಯ ಇತ್ತು. ಈಗೇನಿಲ್ಲ, ಕೋಳಿ ಮಾಂಸ ತಿನ್ನೋದು, ಅದು ತಗೊಂಡ್ಬಂದು ತಿಂದ್ರೆ ಆದ.
1: ಅಂದ್ರೆ ಆ ಗೆಡ್ಡೆ ಗೆಡ್ಸ್ನೆಲ್ಲ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು ನೀವು ತಂದು?
0: ಗೆಡ್ಡೆ ಗೆಣಸು ಆಗುತ್ತೆ ತಗೊಂಡ್ಬಂದು ಬೇಯಿಸಿ ಐಕು ನಾವು ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ಮನೆ.

0: ಹಾಕಿಕ್ಕಿಲ್ಲ, ಹಂಗೆ ಹಿಂಗೆ ಕೂತ್ಕೊಂಡು ಬೀಸ್ಬೇಕು ಹಾಗೆ ಎಟ್ಟು ಮಾಡ್ಕೊಂಡು ಸೈಕಲ್ಗಳು.
1: ನಿಮ್ಗೆ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಮಾಡ್ತಿದ್ದ ಜೀವನ ತುಂಬಾ ಚೆನ್ನಾಗಿ ಅನಿಸ್ತಿದ್ದು, ಇವಾಗ ಮಾಡ್ತಿದ್ರೆ ಇಲ್ಲಿನ ಜೀವನ ಚೆನ್ನಾಗಿ ಅನಿಸ್ತಿದ್ದವು, ಎರಡರಲ್ಲಿ ಯಾವ ಜೀವನ ತುಂಬಾ ಚೆನ್ನಾಗಿದೆ ಇವಾಗ ಜೀವನ ಮಾಡಕ್ಕೆ?
0: ಈಗಿನ ಸ್ವಲ್ಪ ಆಸೆ, ಈಗ ಎಲ್ಲಿ ಮನೆ ಬಚ್ಚದಲ್ಲ, ರೋಸರು ಅಮ್ಮಕ್ಕಲ್ಲಿ ಕೀರಾಗಿ ಎಲ್ಲ ಕೊಡ್ತೀವಿ, ಈಗ ಎರಡು ಹೊತ್ತು ಮೂರು ಹೊತ್ತು ಕೂತ್ಕೊಂಡು ನೋಡ್ಬೋದು.
1: ಇವಾಗ ಸರ್ಕಾರ

0: ಮಾಡ್ತಿದ್ರಲ್ಲ ಅಂದ್ರೆ ಸರ್ಕಾರ ಕೊಡ್ತಿದ್ರೆ ನಿಮ್ಗೆ ಆಹಾರ ಪದಾರ್ಥಗಳು, ನೀವೆರಡಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಯಾವ್ದು ತುಂಬಾ ನಿಮ್ಗೆ ರುಚಿ ಕೊಡ್ತೈತೆ ಅಮ್ಮ? ಅವಾಗ
1: ಯಾವ್ದು ರುಚಿ ರುಚಿತೆ ಇನ್ನೇನ್ ಮಾಡ ತಿನ್ನಾಗ್ತಾನೆ. ಇದೇನು ಎಣ್ಣೆ ಅದು ಇದು ಕಾಳು ಕಡ್ಡಿ ಎಲ್ಲ ಕೊಡ್ತಾರೆ.
0: ಈಗ ತಿಂಗಳ ತಿಂಗಳು ಬರ್ತಾ ಇದೆಯಾ?
1: ಈಗ 2 ತಿಂಗಳು ಬಂದಿಲ್ಲ. ಅದಕ್ಕೆ ಸ್ವಲ್ಪ ಕಾಳು ತೊಂದ್ರೆ ಅಕ್ಕಿನ ಕೊಡ್ಮೇಲೆ ಈ ಸತಿ ತಕ್ಕೊಂಡು ಬೆಳ್ಳ ಹಾಕ್ಬಿಟ್ಟು ಬಂದಿರೋದು. ಅಕ್ಕಿನ ಸೊಸೈಟಿಲ್ಲ ಕೊಟ್ಟಿಲ್ಲ ಅಕ್ಕಿ ತೀರಾಯ್ತು ಇನ್ನು ಮುಂದೆ ತಿಂಗೆ.
0: ಮತ್ತೆ ಇವಾಗ ಮನೇಲಿ ರೇಷನ್ ಪದಾರ್ಥಗಳು ಇಲ್ದೆ ಹೋದಾಗ ಯಾವ ರೀತಿ ಅಡುಗೆ ಮಾಡ್ಕೊಂಡು ಹೋಗ್ತೀರಾ ಮತ್ತೆ ಆಗಿದ್ರೆ?
1: ಏನೋ ದುಡ್ಡು ಹೋಗಿ ತಗೊಬರೋದು ಅಂಗಡಿಗೆ ಏನೋ ಮಾಡೋಕ್ಕಾಗ
0: ಅಮ್ಮ. ಆಗಿದ್ರೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ತಾವುಗಳು ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ?
1: ಆಗ ಕಾಡ್ ಕಾಂಡಲ್ಲಿ ಇರೋದು, ಈ ಊರು ಸೇರ್ತಿತ್ತಿಲ್ಲ. ಈಗೀಗ ಬಂದು ಸೇರಿರೋದು ನೋಡಿ, ಈಗೀಗ ಬಂದು ಮನೆ ಕಟ್ಕೊಂಡು ಕೂತಿರೋದು. ಸಂಘದವ್ರಿಗೆ ಹೇಳಿ ಹೇಳಿ ಹೇಳಿ ಹೇಳಿ ಒಂದಿಷ್ಟು ನಮ್ಮ ಮನೆ ಕೊಟ್ಟು ರೋಡು ಆಯ್ತು, ಚೇತು ಆಯ್ತು, ಇನ್ನೇನು. ಆಗ ಹೆರಿಗೆಲಿ ಆಗ ಆಸ್ಪತ್ರೆ ಇಲ್ಲ, ನನ್ನ ಐಕೊಂಡಲ್ಲಿ ಒಂದು ಆಸ್ಪತ್ರೆಗೆ ಹೋಗಿಲ್ಲ ನಾನು ಮನೇಲಿ. ಈಗ ನಾವು ಕಟ್ಟಿಗೆ ಆಸ್ಪತ್ರೆ ಒಟ್ಟಿಗೆ ಹೋಗ್ಬಿಟ್ಟು ಆಸ್ಪತ್ರೆ ನನ್ನ ಐಕೊಂಡಲ್ಲ ನಮ್ಮ ಮನೇಲಿ ಒಂದಿನವರು ಆಸ್ಪತ್ರೆ ಮನೆಗೆ ಹೋಗಲಿ.
0: ಹಾಗಿದೆ ಏನು ತಮಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ಅಂದ್ರೆ ಇವಾಗ ಜ್ವರ ಆಗಿರ್ಬೋದು ಕೆಮ್ಮಾಗಿರ್ಬೋದು ಅದಕ್ಕೆ ಯಾವ ರೀತಿ ಎಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀರಿ ಅವಾಗ ಹಿಂದಿನ ಕಾಲದಲ್ಲಿ?
1: ಆಗ ನಮ್ಮ ದೇವ್ರು ಚೆನ್ನಾಗಿತ್ತು, ನಾವ್ ಹೇಳಿದ್ರು ಸಾಕು, ಅದು ಇದು ಎಲ್ಲ ತಗೊಂಡು ಕುಡಿಸ್ತಿದ್ರು ತರುತ್ತಿದ್ರು ಮಾಡ್ತಿದ್ರು. ರೈತರಿಗೆ ಏನಿಲ್ಲ ನಮ್ಗೇನಿಲ್ಲ ಚೆನ್ನಾಗಿದ್ರು. ಈಗೀಗ ತಾನೇ ರೋಗ
0: ಅಂದ್ರೆ ತಾವುಗಳು ಹಿಂದಿನ ಕಾಲದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದ ಗುಣವಾಗ್ತಾ ಇದ್ರಿ.
1: ಈಗ ಯಂಗ್ಸ್ಗಳೆಲ್ಲ ಆಸ್ಪತ್ರೆಗೆ, ಒಂದು 100 ಗಂಡೈಕ 100 ಜನ ಹೆಣ್ಣೈಕ ಮನೇಲಿ ಅಂದ್ರೆ ಮತ್ತೆ ನಾವು ಮಂಜಿನವ್ರು ಆಸ್ಪತ್ರೆ ಮನೆಗೆ ಹೋಗಿ. ಈಗಲಷ್ಟೇ ಏನಾರ ಅಂದ್ರೆ ನಾ ಆಸ್ಪತ್ರೆಗೆ ಹೋಗಲ್ಲ, ಸೂಜಿ ಗೀಜ ಹಾಕ್ತೀನಿ, ನಮ್ಮನೆಗೆ ಕಾಲು ಕೊಡ್ತೀನಿ. ಏನು
0: ಸಣ್ಣ ಪುಟ್ಟ ಆರೋಗ್ಯದ ಮೇಲೆ ತೊಂದರೆಗಳು ಬಂದ್ರೆ ನೀವು ದೇವರನ್ನ ಕೇಳ್ಕೊತೀರ?
1: ಕೇಳ್ಕೊತೀವಿ, ನಮ್ಗೆ ಅದೇ ನೋಡ್ಕೊತ ಅದೇ ವಾಚೆ.
0: ದೇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದೀರ?
1: ನಂಬಿಕೆ ಇಟ್ಟಿವಿ.
0: ಅಂದ್ರೆ ನೀವು ಇದುವರೆಗೂ ಕೂಡ ಒಂದು ಮಾತ್ರೆ ಆಗಿರ್ಬೋದು ಒಂದು ಇಂಜೆಕ್ಷನ್ ಆಗಿರ್ಬೋದು ಹಾಕಿಸ್ಕೊಂಡಿಲ್ಲ ನೀವು?
1: ಒಂದ್ ವರ್ಷ ಆಯ್ತು ನಾ ಹಾಕ್ಸ್ಕೊಂಡು, ಈಗ ಹಾಕ್ಸ್ಕೊಂಡಿಲ್ಲ, ಜೀವನ ಮಾಡ್ಕೊಂಡೇನಿ.

0: ಆರೋಗ್ಯ ಹೇಗಿದೆ ಅಮ್ಮ ಇವಾಗ?
1: ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು
2: ನಂಬಿರ ನಿಮ್ಮ ಸಮುದಾಯದ ದೇವ್ರ ನಿಮ್ಮನ್ನ ಕಾಪಾಡ್ತಾ ಇದ್ದೀನಿ.
1: ನಾವು ಚೆನ್ನಾಗಿದ್ರು, ಅದು ಚೆನ್ನಾಗಿದೆ.
0: ಹಾಗೆ ನಮ್ಮ ಆಡಿಯಲ್ಲಿ ಯಾವೆಲ್ಲ ಸ್ವಸಹಾಯ ಸಂಘಗಳು ಮಾಡ್ಕೊಂಡು ಹೋಗ್ತಿದ್ದೀರಾ ನಿಮ್ಮ ಆಡಿಯಲ್ಲಿ?
1: ಕಟ್ಟಿ ಸಂಘದಲ್ಲಿ ಕಟ್ಟಿ ಕಟ್ಟಿ ಸಂಘದವ್ರು ಹೆಂಗಸುಗಳು ಎಲ್ಲ ಸೇರಿದ್ರೆ ದುಡ್ಡು ಹತ್ತು, ನೀವು ದುಡ್ಡು ತಕೋಗಿ ದುಡ್ಡು ಅದಲ್ಲ ನಿಮ್ದು ಸಂಘದಲ್ಲಿ ಅಂತಾರೆ ಹೆಂಗಸುಗಳು ಕೇಳೋದ.
0: ಇವಾಗಲೂ ಸಂಘಗಳ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ?
1: ಈಗ ಸಂಘದವನೇ ಬರಲ್ಲ, ಇಲ್ಲಿಗ
0: ನಿಲ್ಸ್ಬಿಟ್ಟಿದ್ರ
1: ಸಂಘ ನಿಲ್ಸ್ಬಿಟ್ಟಾರ, ಅವರೇ ನಿಲ್ಸಿರೋದು, ನಾವು ನಿಲ್ಸಿಲ್ಲ. ಸೋಮ ಸೋಮವಾರ ಬರ್ತಾನೆ, ಇಲ್ಲಿ ಬರಲ್ಲ, ಎಲ್ಲಿಗೋಯ್ತಾನೆ.
0: ನೀವು ಕೇಳಿಲ್ವಮ್ಮ ಯಾಕೆ ಇಲ್ಲಿ ಬರಲ್ಲ ಅಂದ್ಬಿಟ್ಟು? ನೀವು
1: ನಾ ಕೇಳ್ದಿ ಅದೇನಪ್ಪ ಯಾರು ಗೊತ್ತ, ಸಂಘ ಪುಸ್ತಕ ದುಡ್ಡು ಎಲ್ಲ ಅದಂತು.
0: ಎಷ್ಟು ಕಟ್ಕೊಂಡು ಹೋಗ್ತಿದ್ರ ವಾರಕ್ಕೆ?
1: ವಾರಕ ಜಾಸ್ತಿ ಇದ್ರೆ ಒಂದು 50 ಅಂದ್ರೆ 20 ಅಂದ್ರೆ 40 ಅಂದ್ರೆ 30 ಎಲ್ಲ ಕೊಡ್ತೀವಿ.
0: ಈ ಸಂಘದಿಂದ ನಿಮ್ಗೆ ಅನುಕೂಲ ಆಗ್ತಿದೆ?
1: ಅನುಕೂಲ ಸಂಘದ ಪುಸ್ತಕ ಅದೇ ಎಲ್ಲದ ಇಲ್ಲಿ ನಂತು ದುಡ್ಡು ಮಾಡಿದ್ದೀನಿ ಸಂಘದ ಬಗ್ಗೆ.
0: ಏನಾದರೂ ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ಆ ದುಡ್ಡನ್ನು ಬಳಸ್ಕೋತೀರ?
1: ಬಳಸಲ್ಲ ಕಷ್ಟ ಆದ್ರೂ ಕೂಡ ನಾವು ಬಳಸಲ್ಲ. ಹೆಂಗೆ ಅವರು ಲೆಕ್ಕ ಮಾಡಿ ಮಡಗ್ಬಿಟ್ಟು ಹೋಯ್ತಾರೆ ಹಂಗೆ ಅದು ಏನು ಕೊಟ್ಟಿದ್ರೆ ಅವ್ರೇನಂತಾರೆ, ನೀ ತಕೊಂಡು ತಿಂದಿದ್ದಯ್ಯ ದುಡ್ಡು ಕೊಟ್ಟು ಅಂತಾರೆ. ಎಲ್ಲಿ ಕೊಟ್ಟು ಅದಕ್ಕಾಗಿ ಅವ್ರು ಹೆಂಗೆ ಮಾಡಿದಾರೋ ಹಂಗೆ ಮಾಡಿದ್ರು. ಯಾವತ್ತಾರು ಬಂದೇ ಬರ್ತಾರ ಆಯ್ಕೆ ಹೇಳ್ತೀನಿ, ನನಗೆ ಗೊತ್ತು ಇಷ್ಟು ಜನ ಎಲ್ಲಿಗೆ ಹೋಗಿದ್ರಿ ಅಂತೀನಿ. ಅಂದರೆ ನಾವು ನಮ್ಮ ಐಕ ಮಕ್ಕಳು ನಾವು ಎಲ್ಲಿಗೆ ಹೋಗೋಣ?
0: ಇದೇ ಜಾಗದಲ್ಲಿ ಹಲವಾರು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತೀವಿ, ಈ ಜಾಗ ಬಿಟ್ಟು ನಾವು ಎಲ್ಲಿಗೂ ಕೂಡ ಹೋಗಲ್ಲ ಅಂತ ಹೇಳ್ತಾ
1: ಇದ್ದೀನಿ. ನನ್ನ ಐಕ ಹೋಯ್ತಾರ, ನಾನು ಹೋಯ್ತೀನಿ, ಬತ್ತಿ 3 ಜನ 4 ದಿನ 1 ವಾರ 2 ವಾರ ಇದ್ದು ಬಂದ್ರು, ಇನ್ನೇನು ಇಲ್ಲ ಅಂದ್ರೆ ಚೆನ್ನಾಗಿ.
0: ಹಾಗೆ ನಮ್ಮ ತಾವುಗಳು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತೀನಿ ಅಂತ ತಮ್ಮ ಸಂಪ್ರದಾಯ ಹಬ್ಬಗಳ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ರಿ?
1: ಯಾವಾಗಲೂ ಹಬ್ಬ ಮಾಡ್ತೀನಿ, ಕೇರಳದ ಕಾಲ ಹೋಯ್ತೀವಿ ಕರೆದ್ರ ಅವರು ದೇವ್ರ ಹಬ್ಬ ಮಾಡಕ್ಕೆ, ಇಲ್ಲೆಲ್ಲ ತೀರಿಸ್ಬಿಟ್ಟು ಇದ್ದವರೆಲ್ಲ ತೀರಿಸ್ಬಿಟ್ಟು ತಗೋಗಿದ್ವಿ ನನ್ನ ಐಕನ್ನ.
0: ಈ ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಮ್ಮ ನೀವು?
1: ಏನಮ್ಮ ಮಾಡೋದು,

0: ದುಡ್ಡು ತಕ್ಕೊಳ್ಳೇ ಕೊಡ್ತೀವಿ ಅವ್ರಿಗೆ. ಅವರದ್ದು ಇದು ಅಕ್ಕಿ ಗಿಕ್ಕಿ ಸಾಮಾನ್ಯ ಗೇಮನ ತಕ್ಕ ಬಂದು ಹುಡುಗ ಗಿಡ್ಗ ಮಾಡಿ ಎಲ್ಲ ಮಾಡಿ ಎಲ್ಲ ಊಟಕ್ಕೆ ಇಕ್ತಾರೆ. ಊಟಕ್ಕೆ ಇಕ್ಕಿ ಊಟ ಮಾಡಿಬಿಟ್ಟು ದೇವ್ರ ಕರೆದು ಎಲ್ಲ ಸಮ ಮಾಡಿ ದೇವ್ರ ಕಾಲು ಹಿಡಿದ್ಬಿಟ್ಟು ಬರ್ತೀವಿ. ಕುರುಳು ಉರಿಸ್ತಾರ, ತಮಟೆ ಬಡಿತಾರ, ಅಷ್ಟೇ. ಇನ್ನೇನು ಗಂಡೈಕ ಕುಣಿತ ಹೆಂಗಸುಗಳು ಕುಣಿತ ಎಲ್ಲ ಅದ ನಮ್ಮ ಜೊತೆಗೆ. ಆವತ್ತು ಬರಬೇಕು ನೀವು.
1: ಯಾವ ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ತೀರಮ್ಮ ಈ ಹಬ್ಬಗಳನ್ನೆಲ್ಲ?
0: ಎಲ್ಲ ಸಾಮಾನು ತಕ್ಕ ಬರ್ತಾರ ಮಾಡ್ತಾರ. ಈ ಗೌಡ್ಗಳು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ. ಬೇಸಿಗೆ ಗೊತ್ತು
1: ಅಂದ್ರೆ ಹಬ್ಬಗಳಲ್ಲಿ ಬೇಸಿಗೆ ಕಾಲದಲ್ಲಿ ಮಾಡ್ಕೊಂಡು
0: ಹೋಗ್ತೀವಿ. ಈಗಾಗಲಮ್ಮ ಎಲ್ಲ ತೀರೋಯ್ತು, ಮುಂದಕ್ಕಿನ್ನೂ ಮಾಡ್ತಾರೆ.
1: ಎಲ್ಲ ಅಡಿಯರು ಕೂಡ ಒಗ್ಗೂಡಿ ನಿಮ್ಮ ಸಂಪ್ರದಾಯ ಹಬ್ಬಗಳನ್ನು ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತೀರಾ?
0: ಪಾಯಸ, ಹುಳಿ, ಅನ್ನ, ಕೇಸರಿ ಬಾತು ಎಲ್ಲ ಮಾಡ್ತಾರೆ.
1: ಊಟದ ವ್ಯವಸ್ಥೆನೂ ಕೂಡ ಮಾಡಿರ್ತೀರಾ? ಅಕ್ಕಪಕ್ಕದ ಗ್ರಾಮದವರೆಲ್ಲ ಬರ್ತಾರ?
0: ಬರ್ತಾರೆ ಬರ್ತಾರೆ, ಹೇಳ್ಬಿಟ್ರೆ ಸಾಕು. ಬರ್ತಾರೆ.
1: ಎಷ್ಟು ದಿನದವರೆಗೆ ಮಾಡ್ತೀರ ಹಬ್ಬಗಳನ್ನೆಲ್ಲ?
0: ಒಂದಿನ ಸಂಜೆ ಗಂಟೆ, ಬೆಳಗ್ಗೆ ಗಂಟೆ ಅಂದ್ಕೊಂಡು ಆಮೇಲೆ ಎಲ್ಲ ಆಗ್ಬಿಟ್ಟು ಅದರ ಜನಕ್ಕೆಲ್ಲ ಊಟ ಬಡಿಸ್ತಾರೆ. ಊಟ ತಿಂದ್ಬಿಟ್ಟು ರಾತ್ರಿ ಹೋಗ್ತೀವಿ ಮನೆ ಕೊಳದಲ್ಲಿ, ಪುನಃ ಬೆಳಗ್ಗೆ ಹೋಗ್ತೀವಿ. ನಮ್ಮ ದೇವ್ರಿಗೆ ಸರಿಲ್ಲ, ಒಂದಿಲ್ದ್ರೊಂದು ಒಂದಿಲ್ದ್ರೊಂದು ಒಂದಿಲ್ದ್ರೊಂದು ಪುನಃ ಬೆಳಗಾಗಿ ಎಲ್ಲ ಅಡುಗೆ ಮಾಡಿಸ್ರೆ. ಊಟ ಗೀಟ ಮಾಡಿಬಿಟ್ಟು 5 ಗಂಟೆಗೆಲ್ಲ ಅವ್ರವ್ರ ಮನೆಗೆಲ್ಲ ಹೊಂಟೋಗ್ಬೇಕು.
1: ಅಂದ್ರೆ ಒಂದು ರಾತ್ರಿ ಅಲ್ಲೇ ಉಳ್ಕೊಂಡಿರ್ತೀರಾ?
0: ಒಂದು ರಾತ್ರಿಯಲ್ಲಿ ಬೆಳಗಾಗಿ ಬತ್ತು ಅದು 5 ಗಂಟೆಗೆ ಬತ್ತಿ, ಒಂದೊಂದು ಸತಿ 6 ಗಂಟೆಗೆ ಬತ್ತಿವಿ. ತೀರ್ದಿದ್ರೆ ಹಣ್ಣು ಕಾಯಿ ಎಲ್ಲ ಕರ್ಪುರ ಗಂದ ಕಡೆ ಎಲ್ಲ ತಕ್ಕೊಯ್ತೀವಿ ಪೂಜೆ ಮಾಡೋದು.
1: ದೇವ್ರ ಪೂಜೆನ ಪ್ರತಿದಿನ ಮಾಡ್ತೀರಾ ಇಲ್ಲಂದ್ರ ಹಬ್ಬದ ಸಮಯದಲ್ಲಿ ಮಾಡ್ಕೊಂಡು ಹೋಗ್ತೀರಾ? ಹೀಗೆ
0: ದಿನ ಮಾಡ್ತೀವಿ, ನೀರು ಹೊಯ್ಕೊಂಡು ಕಂದ್ ಕಡ್ಡಿ ಹಚ್ಚಿ ಪೂಜೆ ಮಾಡ್ತೀವಿ.

0: ಈಗ ನೀವು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತ ಈ ಸಂಪ್ರದಾಯಗಳನ್ನ ತಮ್ಮ ಆಡಿಲ್ಲಿ ಇವಾಗಿನ ಮಕ್ಕಳಿಗೆ ಕೂಡ ಹೇಳ್ಕೊಡ್ತಾ ಇದಾರ, ಕಲಿತಾ ಇದಾರ ಮಕ್ಕಳಿಗೆ?
1: ನಾವೆಲ್ಲ ಹೇಳ್ಕೊಡ್ತೀವಿ, ಇವಾಗ ಮಾಡ್ತೀವಿ. ಈಗ ನಾಯಕರು ಕಲಿಸಬಾರ್ದು, ಅವ್ರಿಗೆ ಗೊತ್ತು ಮಾಡಲ್ಲ. ಈಗ ನಾಯಕರು ಕಲಿಸ್ಬೇಕು, ನಾವೇ ಮಾಡ್ತೀವಿ, ನಿಂತ್ಕೊಂಡು ಹೋಗ್ತಾರೆ.
0: ನೀವು ಹೇಳ್ಕೊಡ್ತೀರಮ್ಮ ಮಕ್ಕಳಿಗೆಲ್ಲ?
1: ಒಬ್ಬ ನನ್ನ ಮೊಮ್ಮಗ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿರೋದು, ಒಬ್ಬ ಕೇಳೋಗ ಹೋಗೋದು ಅಂತ ಬೈಕ್ ಇದ್ದಿದ. ಈಗ ಮದುವಾಗಿರೋ ಮಾಡ್ಬೇಕಂದ್ರೆ ರಾಂಡಾಯ್ ಮಾಡ್ತಾರೆ, ಈ ಗೋಡ್ ಗೋಡ್ ಮಾಡಾಕಿ ಮಾಡ್ತಾರೆ ಈಗಿನವ್ರು, ಆಗಿನವ್ರಿಲ್ಲ.
0: ಹಾಗೆ ನಮ್ಗೆ ಬಹಳ ಸಂತೋಷ, ಕಾಣಲು ಮಾಡ್ತಿದ್ದ ಕಾಣೆ ಜೀವನ ಬಗ್ಗೆ, ಹಾಗೆ ಕಾಣಲು ಸೇವಿಸ್ತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ. ತಾವೇನು ಹಿಂದಿನ ಕಾಲದಲ್ಲಿ ಕಾಣಲು ಇದ್ದಾಗ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತಿದ್ರಿ, ಅದೇ ಹಬ್ಬಗಳನ್ನ ಇವಾಗಲೂ ಕೂಡ ತಮ್ಮ ಆಡಿಲಿ ಮುಂದುವರಿಸ್ಕೊಂಡು ಹೋಗ್ತಿದ್ರ, ಇದ್ರ ಕುರಿತು ಒಂದು ಒಳ್ಳೆ ಮಾಹಿತಿಯನ್ನ ನಮ್ಮ ಕೇಳಿಗರು ತಿಳಿಸ್ಕೊಟ್ಟಿದ್ರ. ಹಾಗೆ ನಮ್ಮ ತಮ್ಮ ಒಂದು ಯಾಡಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮೇಲೆ?
1: ಮನ ಸಮಸ್ಯೆ, ಇದೊಂದು ರೋಗ ಆಯ್ತು, ಇದೊಂದು ಮನ ಆಯ್ತು, ಚೇತುವಾಯ್ತು, ಏನೋ ನಮ್ಮ ನೀರು ಕೊಚ್ಚಿ ತುಂಬ್ರಿ,
0: ಕುಡಿನೀರು ಸಮಸ್ಯೆ ತುಂಬಿದೆ.
1: ಅದಕ್ಕೆ ಸ್ವಲ್ಪ ಹೊರದೊಟ್ಟೆ, ಒಂದು ಬೋರ್ ಆದ ಅಲ್ಲಿ ದೂರ ಹೊತ್ತು ನೀರು ಬರಲ್ಲ, ನಮ್ಮ ನೀರು ಅಂತ ನಮಗೆ ಬೇಕು. ಈಗನ ಸರಿ ಬ್ಯಾಚ್ ಗೊತ್ತು, ಬಹಳ ತೊಂದ್ರೆ ನಮ್ಗೆ.
0: ಅದೇ ಬೇಸಿಗೆ ಕಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ,
1: ಕಷ್ಟ ಆಗ ಕಷ್ಟ. ಈಗ ಎಲ್ಲಂದ್ರೆ ಕುಡಿತೀವಿ.
0: ಹಾಗೇನೆ ಇವಾಗ ಯಾಡಿಲಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ, ಯಾವ್ದಾದ್ರು ಕಾಡು ಪ್ರಾಣಿಗಳು ನಿಮ್ಮ ಮಾಡಿ ಒಳಗೆ ಪ್ರವೇಶ ಮಾಡಿದ್ದುಂಟ? ಯಾವ್ದಾದ್ರು ಪ್ರಾಣಿಗಳು ಬಂದಿದಾವ ನಿಮ್ಮ ಮಾಡಿ ಒಳಗಡೆ?
1: ಒಂದ್ ದಿವಸ ಇಲ್ಲಿಗಡೆ ಬಂದು ಹೋಯ್ತಾನ, ನಾವೆಲ್ಲ ನಿಂತ್ಕೊಂಡು ನೋಡೋದು ಮೊಟ್ಟೈತು ನೋಡಿ,
0: ಮನೆ ಮುಂದೆ
1: ಅಂದ್ರೆ ಏನು ಮಾಡ್ಲಿಲ್ಲ. ಒಂದೊಂದ್ ದಿವಸ ಇಲ್ಲಿಗಡೆ ಹೋಯ್ತದ ರೋಡ್ ಗಳಿ ಅಂದ್ರೆ ಸದ್ದು ಮಾಡಲ್ಲ, ಪಟಾಸಿ ಕಿಟ ಸಹಿಕ ಓಡಿಸ್ತು ಅದ್ರಿಸ್ಬಿಟ್ಟು ಹೊಂಟೈತು. ಈಗ ಎಷ್ಟು ಗಾಸಿ ಬುತ್ತಿ ಒಳಗೆ ಕೂತಿದ್ವಿ ನಾವು.
0: ಹಿಂದಿನ ಕಾಲದಲ್ಲಿ ಕಾಡಲ್ಲಿ ಜೀವನ ಮಾಡ್ತಿದ್ದಾಗ ತುಂಬಾ ಕಷ್ಟದಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಹಳ ಸಂತೋಷ ಅಮ್ಮ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಚಿಕ್ಕ ಬರಿಗಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ತಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಿದ್ದಂತಹ ತಮ್ಮದೇ ವಿಶಿಷ್ಟವಾದ ಹಬ್ಬಗಳ ಬಗ್ಗೆ, ಹಾಗೆ ತಾವು ಮಾಡ್ಕೊಂಡು ಹೋಗ್ತಿದ್ದ ಕಾರಣ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೆ ತಮ್ಮ ಒಂದು ಮುಖ್ಯವಾಗಿ ಚಿಕ್ಕ ಬರಿಗಾಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಚಿಕ್ಕಬರಿಗೆ ಅಡಿಯ ನಿವಾಸಿಗರಾದ ಶ್ರೀಮತಿ

0: ಶೆಟ್ಟಿ ಕಾಳಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಇದುವರೆಗೂ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಚಿಕ್ಕಬರ್ಗಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ

0: ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 crore ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
2: 12 ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ. ಎಲ್ಲರಿಗೂ ನಮಸ್ಕಾರ.
0: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ

0: ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
2: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಯೇ ಹಮಾರಾ ಮಂತ್ರ ಬನ್ ಚುಕಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్ లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
2: किसी एक व्यक्ति की जमीन, घर, गहने या दूसरा कोई सामान बीमारी के खर्च में बिकने से बचा है, गिरवी रखने से बचा है, तो ये ఆయుష్మాన్ భారత్ కి బహుత్ బడీ సఫలతా హై.
3: 12 సంవత్సరాల విశ్వాసం, అభివృద్ధి, ప్రజా సంక్షేమం.
4: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹ ಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11

0: ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆ ಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2,532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೇಲ್ .gov.in ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ.ಎಂ.ಆರ್. ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯ

ತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ 95%

0: ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ಮಹತ್ವವನ್ನು ಕುರಿತು ಸರ್ಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇಂದಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ರಕ್ತದಾನ ದಿನದ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ, ಧನ್ಯವಾದಗಳು.
1: ಸರ್, ಪ್ರತಿ ವರ್ಷ June 14 ಈ ಒಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಏನ್ ಸರ್, ಯಾಕೆ ಈ ಒಂದು ಪ್ರತಿ ವರ್ಷ ಈ June 14 ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ, ಮತ್ತೆ ಈ ಒಂದು ದಿನದ ಉದ್ದೇಶ ಏನನ್ನೋದ್ರ ಬಗ್ಗೆ ತಾವು ತಿಳಿಸಬಹುದು ಸರ್?
4: ದಿನದ ಮುಖ್ಯ ಮಹತ್ವ ಏನು ಅಂದ್ರೆ, June 14 ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂತ ABO ಬ್ಲಡ್ ಗ್ರೂಪ್. ಈಗ ಸಾಮಾನ್ಯವಾಗಿ ನಾವು ಎಲ್ಲಾ ಕಡೆ ಬ್ಲಡ್ ಗ್ರೂಪ್ ಅಂದ್ರೆ ABO ಅಂತ ಹೇಳ್ತೀವಲ್ಲ, ಅದನ್ನ ಕಂಡಿಡಿದವರು ಕಾರ್ಲ್ ಲ್ಯಾಂಡ್ಸ್ಟೀನರ್. ಅವರ ಒಂದು ನೆನಪಿಗೋಸ್ಕರ ಒಂದು ಹಾಗೆ ಈ ರಕ್ತದಾನದ ಮಹತ್ವ ತಿಳಿಸ್ಕೊಡಕ್ಕೆ, ರಕ್ತದಾನಿಗಳನ್ನ ಅಭಿನಂದಿಸ್ಲಿಕ್ಕೆ, ಮತ್ತು ರಕ್ತದಾನದ ಸೇಫ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ, ಸೇಫ್ ಬ್ಲಡ್ ಅಂತ, ಸುರಕ್ಷಿತವಾದ ಒಂದು ರಕ್ತದಾನವನ್ನ ಮಾಡಲಿಕ್ಕೆ ಜನಗಳನ್ನ ಪ್ರೇರೇಪಿಸಿ ಅವ್ರನ್ನ ಅಭಿನಂದಿಸೋದಕ್ಕೋಸ್ಕರ ಈ ರಕ್ತದಾನದ June 14 ವಿಶ್ವ ರಕ್ತ ದಿನವನ್ನು ಆಚರಿಸಬೇಕು ಅಂತ ಪ್ರಾರಂಭ ಮಾಡಲಾಯ್ತು. ಇದು ಮೂಲತಃ ಅಮೆರಿಕದಲ್ಲಿ ಮೊದಲು ಶುರು ಆಗಿದ್ದು, ಆಮೇಲೆ ಎಲ್ಲ ಇದಾಯ್ತು. ಈ ಕಾರ್ಲ್ ಲ್ಯಾಂಡ್ಸ್ಟೀನ್ ಅನ್ನೋರಿಗೆ ಈ ಬ್ಲಡ್ ಗ್ರೂಪ್ ಕಂಡಿದ್ದಕ್ಕೆ 1925 ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂತು. ಇದು ಮುಖ್ಯವಾದ ಕಾರಣ June 14 ನಾವು ಇದನ್ನ ಆಚರಿಸೋದಕ್ಕೆ.
1: ಓಕೆ ಸರ್, ಈ ಒಂದು ರಕ್ತದಾನಿಗಳ ದಿನವನ್ನ ಪ್ರತಿ ವರ್ಷ ಕೂಡ ಒಂದೊಂದು ಘೋಷವಾಕ್ಯ ಅಥವಾ ಒಂದು ಥೀಮ್ ಅನ್ನ ಇಟ್ಕೊಂಡು ಆಚರಣೆ ಮಾಡ್ತಾರೆ. ಸೊ ಅದೇ ರೀತಿ ಈ ವರ್ಷ 2026 ಯಾವ ಒಂದು ಥೀಮ್ ಅಥವಾ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಒಂದು ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಸರ್?
4: ಈ ಸರಿ ಘೋಷವಾಕ್ಯ ಬಹಳ ಚೆನ್ನಾಗಿದೆ. ಏನಂದ್ರೆ, 1 drop ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇವ್ ಲೈವ್ಸ್ ಅಂತ. ಅಂದ್ರೆ ಮನುಷ್ಯತ್ವದ ಒಂದು ಹನಿ ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನೋ ಒಂದು ಘೋಷವಾಕ್ಯದಿಂದ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾಗಿದೆ ಅನ್ಸುತ್ತೆ. ಯಾಕೆ ಅಂದ್ರೆ, ಈಗಿನ ಕಾಲದಲ್ಲಿ ಮನುಷ್ಯತ್ವ ಅಂದ್ರೆ ಏನಾಗ್ಬಿಟ್ಟಿದೆ, ಎಲ್ಲ ಸ್ವಾರ್ಥದಿಂದ ಇದ್ದಾರೆ. ಮೂಲತಃ ಈ ರಕ್ತದಾನ ಅನ್ನೋದು ನಿಸ್ವಾರ್ಥವಾದ ನಿರಪೇಕ್ಷವಾದ ಒಂದು ಕೆಲಸ. ಆದ್ರಿಂದ ಇದು ಬಹಳ ಚೆನ್ನಾಗಿ ಹೊಂದುತ್ತೆ. ಮನುಷ್ಯತ್ವ ಇದ್ದವರು, ಮಾನವೀಯತೆಯ ಪ್ರಜ್ಞೆ ಇದ್ದವರೆಲ್ಲರೂ ರಕ್ತದಾನಕ್ಕೆ ಮುಂದೆ ಬರಬೇಕು ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
1: ಸರ್, ಹಾಗಾದ್ರೆ ಈಗ ತಾವು ಹೇಳಿದ್ರಿ ಈ ವರ್ಷದ ಥೀಮ್ ಹೇಳಿದ್ರಿ, ಈ ಮತ್ತೆ ಈ ವಿಶ್ವ ರಕ್ತದಾನ ದಿನವನ್ನ ಯಾಕೆ June 14 ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಸರ್, ರಕ್ತದಾನದ ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್? ರಕ್ತದಾನ ಮಾಡೋದ್ರಿಂದ ಏನು?
4: ರಕ್ತದಾನ ಬಹಳ ಮಹತ್ವವಾದ್ದು. ಈಗಾಗಲೇ ಬಹಳ ಜನಗಳಿಗೆ ಬಹಳ ರೀತಿಯಲ್ಲಿ ಹಲವಾರು ಪತ್ರಿಕೆಗಳ ಮೂಲಕ, ರೇಡಿಯೋಗಳ ಮೂಲಕ ಎಲ್ಲ ತಿಳ್ಕೊಂಡಿದ್ದೀರ. ಬಹಳ ಮುಖ್ಯ. ಅದು ಈಗಿನ ಆಧುನಿಕ ಇದಾಗ್ತಾ ಇರೋದಾಗೆ ಹೊಸ ರೀತಿ ಕಾಯಿಲೆಗಳು, ಹೊಸ ರೀತಿ ನಮಗೆ ಪೇಷಂಟ್ಗಳು ಬರ್ಲಿಕ್ಕೆ ಶುರು ಆಗಿದ್ದಾರೆ. ಬಹಳ ಮುಖ್ಯವಾದ್ದು ಅಂದ್ರೆ, ಈಗಿನ ಕಾಲದಲ್ಲಿ ಎಲ್ಲ ಸ್ಪೀಡ್ ಸ್ಪೀಡ್ ಅಂದ್ಬಿಟ್ಟು ಹೈವೇಗಳಾಗ್ತಾ ಇದೆ, ದೊಡ್ಡ ದೊಡ್ಡ ರಸ್ತೆ ಆಗ್ತಾ ಇದೆ, ದೊಡ್ಡ ದೊಡ್ಡ ವಾಹನಗಳಾಗ್ತಾ ಇದೆ, ಸ್ಪೀಡ್ ವೆಹಿಕಲ್ಸ್ ಆಗ್ತಾ ಇದೆ. ಅದರಿಂದ ಅವಾಗಲೂ ಮುಂದುವರೆದ ರಾಷ್ಟ್ರಗಳಲ್ಲಿ ಸಾವಿಗೆ ಮೊದಲನೇ ಕಾರಣ ಅಪಘಾತ. ಆ ಒಂದು ಪರಂಪರೆ ಈಗ ನಮ್ಮ ದೇಶಕ್ಕೂ ಹರಡ್ತಾ ಇದೆ. ಸೊ ಅಪಘಾತ ಆದಾಗ ಬಹಳ ರಕ್ತ ಬೇಕಾಗ್ತದೆ. ಉದಾಹರಣೆ

0: ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ, ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಅಪಘಾತದಲ್ಲಿ ಒಂದು ಗಂಟೆನಲ್ಲಿ ಒಂದು ಪೇಷಂಟ್ಗೆ 30 ಯೂನಿಟ್ ಅಷ್ಟು ಬ್ಲಡ್ ಕೊಟ್ಟಿದ್ವಿ. ಈ ರೀತಿ ಅಪಘಾತಗಳಾಗ್ತದೆ, ಪೂರ್ಣ ರಕ್ತಸ್ರಾವ ಆಗಿರುತ್ತೆ. ಕೆಲವು ಸರಿ ದೇಹದಲ್ಲಿರೋ ಸಂಪೂರ್ಣ ಬ್ಲಡ್ ಹೋಗಿರೋದನ್ನ ರೀಪ್ಲೇಸ್ ಮಾಡಿ ನಾವು ಮನುಷ್ಯರನ್ನ ಈ ರಕ್ತದಾನದಿಂದ ಬದುಕಿಸಿರೋ ಉದಾಹರಣೆಗಳು ಉಂಟು. ಆದ್ರಿಂದ ಅಪಘಾತಗಳಲ್ಲಿ ಬಹಳ ಇದಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ಪ್ರತಿಯೊಂದು ರೋಗ ಹಲವಾರು ರೋಗಗಳಿಗೆ ರಕ್ತದಾನ ಬಹಳ ಇದೆ. ನಮ್ಮ ದೇಶದಲ್ಲಂತೂ ಅನಿಮಿಯಾ ಅನ್ಬಿಟ್ಟು ರಕ್ತ ಹೀನತೆಯಿಂದ ತುಂಬಾ ಜನ ಹೆಣ್ಮಕ್ಳು ಇದು ಮಾಡ್ತಾರೆ, ಹೆರಿಗೆ ಟೈಮಲ್ಲಿ ಅವ್ರಿಗೆ ಇದ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೊಸ ಚಿಕಿತ್ಸೆ ಅಂದ್ರೆ ಈಗ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್. ಈಗ ಲಿವರ್ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಹಾರ್ಟ್ ಟ್ರಾನ್ಸ್ಪ್ಲಾಂಟು, ಲಂಗ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತಾರೆ. ಇವೆಲ್ಲದಕ್ಕೂ ರಕ್ತದಾನ ಇಲ್ದಿರ, ರಕ್ತದ ಒಂದು ಕಣಗಳ ಒಂದು ದಾನ ಇಲ್ದಿರ ಆಗೋದೇ ಇಲ್ಲ. ಇನ್ನೊಂದು ನಮ್ಮ ಇದಕ್ಕೆ ಬಂದಿರೋದು ಅಂದ್ರೆ ಕ್ಯಾನ್ಸರ್. ಕ್ಯಾನ್ಸರ್ನ ಪ್ರತಿ ಹಂತದಲ್ಲೂ ಕೀಮೋಥೆರಪಿ ಆಗಲಿ, ರೇಡಿಯೋಥೆರಪಿ ಆಗಲಿ, ನಂತರದ ಅವರ ಜೀವನದಲ್ಲಿ ಇರಲಿಕ್ಕಾಗಲಿ ರಕ್ತದಾನ ಬಹಳ ಮುಖ್ಯ. ಈ ರೀತಿ ರಕ್ತದಾನ ಬಹಳ ಮಹತ್ವ ಪಡೆದಿದೆ, ಅದು ಈಗಿನ ಕಾಲಕ್ಕಂತೂ ಬಹಳ ಅವಶ್ಯಕವಾಗಿದೆ.
1: ಒಬ್ಬ ವ್ಯಕ್ತಿಯ ಒಂದು ರಕ್ತದಾನದಿಂದ ಎಷ್ಟು ಜನರ ಒಂದು ಜೀವನವನ್ನು ಉಳಿಸಬಹುದು ಸರ್?
0: ಸಾಮಾನ್ಯವಾಗಿ ಒಂದು ರಕ್ತದ ಇದನ್ನ ನಾವು ವಿಂಗಡಿಸ್ತೀವಿ. ರಕ್ತ ಕಣಗಳು ಬೇರೆ, ರಕ್ತದಲ್ಲಿರೋ ನೀರಿನ ಅಂಶ ಬೇರೆ, ಅದಕ್ಕೆ ಪ್ಲಾಸ್ಮಾ ಅಂತ ಕಂಡಿಡಿತೀವಿ. ಸೊ ರಕ್ತ ಕಣಗಳು ರಕ್ತ ಎಂದು ಬರ್ಕೊಡ್ತೀವಿ. ಸಾಮಾನ್ಯ 3-4 ರೋಗಿಗಳು ಕೊಡ್ಬೋದು ರಕ್ತ ಕಣಗಳನ್ನ, ಅನಿಮಿಯಾ ಅಂತ ಇರೋರ್ಗೆ. ಈ ಆಕ್ಸಿಡೆಂಟ್ ಆದವ್ರಿಗೆಲ್ಲ ಪ್ಲಾಸ್ಮಾ ಕೊಡ್ಬೇಕಾಗ್ತದೆ. ಮತ್ತೊಂದು ಪ್ಲೇಟ್ಲೆಟ್ಸ್ ಅಂತ ಇದೆ. ಪ್ಲೇಟ್ಲೆಟ್ಸ್ ನ ಸಾಮಾನ್ಯವಾಗಿ ಡೆಂಗು, ಆಮೇಲೆ ಕೆಲವು ಬ್ಲೀಡಿಂಗ್ ಡಿಸಾರ್ಡರ್ಸು, ಆಕ್ಸಿಡೆಂಟ್ಸು, ಪ್ರೀ ಆಪರೇಷನ್ ಎಲ್ಲ ಕೊಡ್ಬೇಕಾಗ್ತದೆ. ಆಮೇಲೆ ಅದರಲ್ಲೂ ನಾವು ಕೆಲವು ಪ್ಲಾಸ್ಮಾದಲ್ಲೂ ಕೆಲವು ಸರಿ ಸಪರೇಟ್ ಮಾಡಿ ಕ್ರಯೋಪ್ರೆಸಿಪಿಟೇಟ್ ಅಂತ ಮಾಡ್ತೀವಿ. ಅದನ್ನ ಬ್ಲಡ್ ಫ್ಯಾಕ್ಟರ್ 8 ಕಡಿಮೆ ಇದ್ದಾಗ ಅಂತ ಅವರು ಹಿಮೋಫಿಲಿಯಾ ಅಂತ ಹೇಳ್ತೀವಿ ಅವ್ರಿಗೆ ಕೊಡ್ಲಾಗ್ತದೆ. ಅದರಿಂದ ರಕ್ತ 1 ಯೂನಿಟ್ ಇದರಿಂದ ಸಾಮಾನ್ಯ 3-5 ಪೇಷಂಟ್ಗೂ ಹೆಲ್ಪ್ ಆಗ್ತದೆ.
1: ಸರ್, ಈಗ ನಮ್ಮ ಒಂದು ದೇಶದಲ್ಲಿ ಈ ಒಂದು ರಕ್ತದ ಅವಶ್ಯಕತೆ ಮತ್ತು ಲಭ್ಯತೆಯ ಸ್ಥಿತಿ ಹೇಗಿದೆ ಸರ್?
0: ರಕ್ತದ ಅವಶ್ಯಕತೆ ಏನಾಗಿದೆ, ನಮ್ಮ ದೇಶದಲ್ಲಿ ಈಗ ವಾರ್ಷಿಕವಾಗಿ ನಮಗೆ 1.5 ಕೋಟಿ ಯೂನಿಟ್ ಬೇಕಾಗಿದೆ. ಆದರೆ ರಕ್ತದಾನ ಮಾಡ್ತಾ ಇರೋರು ಈಗ ಬಹಳ ಈ ತರ ಎಲ್ಲ ಪ್ರಚಾರ ಎಲ್ಲ ಮಾಡಿ ಇದು ಮಾಡೋದ್ರಿಂದ 1.3 crores ಅಷ್ಟು ರಕ್ತದಾನದಿಂದ ಬರ್ತಾ ಇದೆ. ಸೊ ಇನ್ನೂ 20 ಲಕ್ಷದಷ್ಟು ಕಡಿಮೆ ಇದೆ. ಆಮೇಲೆ ಇನ್ನು ರಕ್ತದಲ್ಲಿ ಏನಾಗ್ತದೆ, ನಮಗೆ ಬೇಕಾದೇ ಸಿಕ್ಕೋದಿಲ್ಲ. ನೀವೆಲ್ಲ ಬರೀ ರಕ್ತ ಗುಂಪುಗಳು, ಬರೀ ABO ಅನ್ಕೊಂಡಿದ್ರಿ, 30 ರಕ್ತ ಗುಂಪುಗಳಿದೆ. ಅದರಿಂದ ಆಮೇಲೆ ಸಾಮಾನ್ಯವಾಗಿ ನೆಗೆಟಿವ್ ಗುಂಪುಗಳು ತುಂಬಾ ಕಷ್ಟ ಸಿಕ್ಕೋದು. ಆದ್ರಿಂದ ರಕ್ತದ ಅವಶ್ಯಕತೆ ಬಹಳ ಕಷ್ಟ ಆಗ್ತದೆ. ಸೊ 20 ಲಕ್ಷ ಕಡಿಮೆ ಇದೆ. ಅದ್ರ ಜೊತೆಗೆ ಈ ತರ ರೇರ್ ಗ್ರೂಪ್ಸ್ ಆದ್ರೆ ಇನ್ನೂ ಕಷ್ಟ ಆಗ್ತದೆ. ಆದ್ರಿಂದ ರಕ್ತದ ಅವಶ್ಯಕತೆ ತುಂಬಾ ಇದೆ. ಆಮೇಲೆ ಕರ್ನಾಟಕದಲ್ಲಿ ವಾರ್ಷಿಕವಾಗಿ 8 ಲಕ್ಷ ರಕ್ತ ಯೂನಿಟ್ ಬೇಕಾಗಿದೆ. ಈಗ ಪರಿಸ್ಥಿತಿ ಪರವಾಗಿಲ್ಲ, ಕಳೆದ 10 ವರ್ಷದಿಂದ ಬಹಳ ಕಷ್ಟ ಇತ್ತು, ಈಗ ಸ್ವಲ್ಪ ಕರ್ನಾಟಕದಲ್ಲಿ ಸುಧಾರಿಸಿದೆ. ಮೋರ್ ದೆನ್ 70% ಅಷ್ಟು ರಕ್ತದಾನಗಳು ಆರಾಮ ಬರ್ತಾ ಇದೆ.
1: ಸರ್, ಈಗ ರಕ್ತದಾನವನ್ನ ಮಾಡಬೇಕು ಅಂತಂದ್ರೆ ಕನಿಷ್ಠ ಎಷ್ಟು ವಯಸ್ಸು ಮತ್ತೆ ಎಷ್ಟು ತೂಕ ಇರಬೇಕು ಸರ್, ಮಹಿಳೆಯರು ಮತ್ತೆ ಪುರುಷರು?
0: ಮಹಿಳೆಯರಾಗಲಿ ಪುರುಷರಾಗಿರಲಿ, ಆರೋಗ್ಯವಂತ ಇರೋ ಯಾರು ಬೇಕಾದರೂ 18 ವರ್ಷದ ಮೇಲ್ಪಟ್ಟವರು ರಕ್ತದಾನ ಕೊಡ್ಬೋದು. ಇದಕ್ಕೆ ವಯಸ್ಸಿನ ಮಿತಿ ಸಾಮಾನ್ಯವಾಗಿ ನಾವು 60 ಅಂತ ಹಾಕೊಂಡಿದೆ ನಮ್ಮ ಇದ್ರ ಪ್ರಕಾರ. ಆದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದರೆ ಎಷ್ಟು ಏಜಲ್ಲಾದರೂ ಕೊಡ್ಬೋದು. ನಾನೇ ಒಬ್ರು 82 ವರ್ಷದೊಬ್ರು ಇವ್ರಿಗೆ ರಕ್ತದಾನ ಮಾಡಿದ್ರು, JSS ಅಲ್ಲಿ ಬಂದರು, ಆರೋಗ್ಯವಾಗಿದ್ದರು, ಅವರಿಂದ ನಾನು ರಕ್ತದಾನ ನಾನೇ ಮಾಡಿಸಿ ತಗೊಂಡಿದ್ದೀನಿ. ಅದು ಒಂದು 10-12 ವರ್ಷದ ಹಿಂದ್ಗಡೆ. ಆಮೇಲೆ ಸಾಮಾನ್ಯ ತೂಕ 45 ರಿಂದ 45 kg ಸಾಮಾನ್ಯ ಇರಬೇಕು. ಈಗ 45 ತಗೊಂಡ್ರೆ ನಾವು ರಕ್ತನ ವಿಂಗಡಣೆ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ 50 kg ಮೇಲೆ ಇರೋರು ಕೊಟ್ಟರೆ ಅದು ಅನುಕೂಲ ಆಗುತ್ತೆ. ಯಾಕೆಂದ್ರೆ ರಕ್ತ ವಿಂಗಡಣೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್ ಹತ್ರ ವಿಂಗಡಣೆ ಮಾಡಲಿಕ್ಕೆ ನಮ್ಗೆ ಇಷ್ಟು ವಾಲ್ಯೂಮ್ ಅಂತ ಬೇಕು. ನಾವು ಸುಮ್ಮನೆ ಎಲ್ಲ ತಗೊಂಡ್ಬಿಡೋಕ್ಕಾಗಲ್ಲ. 45 kg ಇದ್ರೆ ಬರೀ ಅದ್ರಲ್ಲಿ 10% ಅಷ್ಟೇ ತಗೊಳಕ್ಕಾಗೋದು. ಅದರಿಂದ ಆದಷ್ಟು 50 kg ಮೇಲೆ ಇದ್ರೆ ಒಳ್ಳೇದು.
1: ಸರಿ, ಈಗ ಮಹಿಳೆಯರು ರಕ್ತದಾನ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಶೇಕಡಾವಾರು ಪ್ರಮಾಣ ಎಷ್ಟಿರಬೇಕು, ಎಷ್ಟಿಂದ ಎಷ್ಟಿದ್ರೆ ಅವರು ರಕ್ತದಾನವನ್ನು ಮಾಡಬಹುದು?
0: ರಕ್ತ ಪ್ರಮಾಣ ಎಲ್ಲರಿಗೂ ಕಾಮನ್, ಅದು 12 grams ಮೇಲೆ ಇರಬೇಕು. 12 grams ಕಡಿಮೆ ಇದ್ರೆ 12.5 grams ಕಡಿಮೆ ಇದ್ರೆ ನಾವು ರಕ್ತ ತಗೊಳ್ಳಲ್ಲ. 12.5 grams ಮೇಲೆ ಎಲ್ಲರಿಗೂ ಇರಬೇಕು,
1: ಪುರುಷರು ಮತ್ತು
0: ಮಹಿಳೆಯರು. ಅದಿದ್ರೆ ಅದೇ ಬಹಳ ಮುಖ್ಯ ನಮಗೆ, ಅದಕ್ಕಿಂತ ಕಡಿಮೆ ಇದ್ರೆ ತಾವು ತಗೊಳ್ಳಿಕ್ಕೆ ಆಗೋದಿಲ್ಲ.
1: ಸರ್, ರಕ್ತದಾನವನ್ನ ಎಷ್ಟು ಅವಧಿಗೊಮ್ಮೆ ಮಾಡಬಹುದು, ಹೇಗೆ ಸರ್?
0: ರಕ್ತದಾನ 3-4 ತಿಂಗಳಿಗೆ ಒಂದ್ಸರಿ ಕೊಡ್ಬೋದು. ವರ್ಷದಲ್ಲಿ 3-4 ಕೊಡ್ಬೋದು ಗಂಡಸರಾದ್ರೆ. ಹೆಣ್ಮಕ್ಳಾದ್ರೆ ವರ್ಷದಲ್ಲಿ 1-3 ಕೊಟ್ರೆ ಸಾಕು ಅಂತ.
1: ಈ ಸರಿ

0: ರಕ್ತದಾನ ಮಾಡೋದ್ರಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂತ ಒಂದು ಅನುಕೂಲಗಳೇನು, ಜೊತೆಗೆ ಏನಾದ್ರು ದುಷ್ಪರಿಣಾಮಗಳು? ಅಂದ್ರೆ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ದಪ್ಪ ಆಗ್ಬಿಡ್ತೇವಿ.
1: ಅನುಕೂಲ ತುಂಬಾ ಇದೆ. ಒಂದು ಏನಾಗುತ್ತೆ, ನೀವು ಕೊಟ್ಟಿರ್ತೀರಿ ರಕ್ತ, ದೇಹದ ಒಂದು ಪ್ರಕೃತಿ ನಿಯಮ ಏನು ಅಂದ್ರೆ ಏನಾದ್ರು ಓದ್ ಕೂಡಲೇ ಅದನ್ನ ಮತ್ತೆ ಚೆನ್ನಾಗಿ ಸರಿಪಡಿಸ್ಕೊಳ್ಳುವಂಥದ್ದು. ಅದು ಒಂದು ಸ್ಟಿಮ್ಯುಲೇಷನ್ ತರ ಆಗ್ತದೆ ನಿಮ್ಮ ಬೋನ್ ಮ್ಯಾರೋ. ಅದಕ್ಕೆ ಅದರಿಂದ ಒಂದು ಹೊಸ ರಕ್ತ ಬಂದು ನಿಮ್ಮಲ್ಲಿ ಒಂದು ನವ ಚೈತನ್ಯ ಬಂದಂಗೆ ಆಗ್ತದೆ. ಎರಡನೇದು, ರಕ್ತದಾನ ಕೊಟ್ಟವರಲ್ಲಿ ಸಾಮಾನ್ಯ ಹೃದಯದ ಬಿ ಪಿ ಕಡಿಮೆ ಬರೋದಿಲ್ಲ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹಲವಾರು ಒಂದು ಕೆಲವು ಸ್ಟಡೀಸ್ ನಲ್ಲಿ ಹೇಳ್ತಾರೆ. ಅದೆರಡು. ಮೂರನೇದು, ಕೊಲೆಸ್ಟ್ರಾಲ್ ಕಡಿಮೆ, ತುಂಬಾ ಕಡಿಮೆ ಆಗೋ ಸಂಭವಗಳು ಇದೆ ರಕ್ತದಾನ ನಿರಂತರವಾಗಿ ಕೊಡ್ತಾ ಇರ್ತಾರೆ. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯವಾದ್ದು ಅಂದ್ರೆ ಮಾನವ ಸಹಜವಾದ ಒಂದು ಆನಂದ, ಒಂದು ತೃಪ್ತಿ. ಮನುಷ್ಯನಿಗೆ ನಾ ಮನುಷ್ಯನಾಗಿದ್ದಕ್ಕೂ ಏನ್ ಮಾಡಿದೆ, ಏನ್ ಸಾರ್ಥಕ ಅನ್ನೋ ಒಂದು ಪ್ರಶ್ನೆ ಬಂದಾಗ ಯಾವುದೇ ನಿಸ್ವಾರ್ಥವಾಗಿ ಅಪೇಕ್ಷೆ ಇಲ್ಲದೆ ನಾವು ಒಂದು ದಾನ ಕೊಟ್ಟು ಅದರಿಂದ ಒಂದು ಮೂರ್ನಾಲ್ಕು ಜೀವಗಳು ಬದುಕ್ತವೆ ಅಂತ ಒಂದು ಅನ್ನಿಸಿದಾಗ ಒಳಗಡೆ ಸಿಕ್ಕೋ ಆತ್ಮತೃಪ್ತಿ, ಆ ಆನಂದ ಈ ಎಲ್ಲದಕ್ಕಿಂತ ಮಿಗಿಲಾದದ್ದು. ಆ ಒಂದು ತೃಪ್ತಿ ಖಂಡಿತ ಈ ರಕ್ತದಾನದಿಂದ ಸಿಕ್ಕುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದರಿಂದ ರಕ್ತದಾನ ಬಹಳ ಶ್ರೇಷ್ಠ ದಾನ ಅದು ಈಗಿನ ಯೋಗಕ್ಕೆ ಅಂತ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು.
0: ಇದರಿಂದ ಏನು ಸೈಡ್ ಎಫೆಕ್ಟ್ ಆತರ ಆಗಂತ ಸಾಧ್ಯತೆ ಇಲ್ಲ.
1: ರಕ್ತದಾನದ ದುಷ್ಪರಿಣಾಮ ಅಂದ್ರೆ 99% %90 ಯಾವುದೇ ರೀತಿಯ ದುಷ್ಪರಿಣಾಮ ಇರಲ್ಲ. ಕೆಲವರಿಗೆ ಏನಂದ್ರೆ ಬಹಳ ರಕ್ತದಾನ ಕೊಟ್ಟ ಮೇಲೆ ತಗೊಂಡವರು ಹೇಳಿದ ಮಾತನ್ನ ಕೇಳಬೇಕು, ಅದು ಬಹಳ ಮುಖ್ಯ. ತಕ್ಷಣ ಎದ್ದು ಓಡೋಗ್ಬಿಡೋದು ಎಲ್ಲ ಮಾಡಬಾರ್ದು. ರಕ್ತದಾನ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಪ್ರಾಬ್ಲಮ್ ಇರಲ್ಲ. ಸಾಮಾನ್ಯವಾಗಿ ಆಗೋದು ಅಂದ್ರೆ ತಲೆ ತಿರುಗಿ ಬರ್ತದೆ ಕೆಲವರಿಗೆ, ಯಾಕೆಂದ್ರೆ ರೆಸ್ಟ್ ತಗೊಳ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಇದನ್ನ ಮಾಡಿದ್ರೆ ಸಾಮಾನ್ಯವಾಗಿ ಏನು ಆಗೋದಿಲ್ಲ. ಆಮೇಲೆ ಎಲ್ಲಿ ರಕ್ತದಾನ ತಗೊಂಡಿರ್ತೀವೋ ಆ ಜಾಗದಲ್ಲಿ ಸ್ವಲ್ಪ ನೋವು ಬರುತ್ತೆ, ಕೆಲವ್ರಿಗೆ ನೋವು ಬರ್ತದೆ, ಕೆಲವ್ರಿಗೆ ರಕ್ತ ಹೆಬ್ಬ ಕಟ್ಕೊಳ್ತದೆ, ಅದೆಲ್ಲ ಸಾಮಾನ್ಯ ಅದಾಗಿ ಹೋಗ್ತದೆ. ಏನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಿಲ್ಲ. ಆತರ ಏನಾರಾದ್ರೆ ಅದು ತಕ್ಷಣ ಬಂದು ನಮ್ಮ ಡಾಕ್ಟರ್ಗಳನ್ನ ಭೇಟಿ ಮಾಡಿದ್ರೆ ಪರಿಹಾರ ಮಾಡ್ಕೊಡ್ತೀವಿ, ಸಾಮಾನ್ಯ ಏನು ತೊಂದರೆ ಆಗೋದಿಲ್ಲ.
0: ಸರ್, ನಾವು ರಕ್ತದಾನ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಸರ್?
1: ರಕ್ತದಾನ ಕೊಡ್ಲಿಕ್ಕೆ ಮುಂಚೆ ನೀವು ಚೆನ್ನಾಗಿ ನೀರು ಕುಡ್ದಿರಬೇಕು, ಬಹಳ ಒಂದು ಲಘು ಉಪಹಾರ ಮಾಡಿರಲೇಬೇಕು, ಹಿಂದಿನ ರಾತ್ರಿ ಒಳ್ಳೆ ನಿದ್ದೆ ಮಾಡಿರ್ಬೇಕು, ಅದು ಬಹಳ ಮುಖ್ಯ. ನಿದ್ದೆ ಚೆನ್ನಾಗಿ ಮಾಡಿ ಒಳ್ಳೆ, ಆಮೇಲೆ ಹೆಲ್ತ್ ಯಾವುದೇ ರೀತಿಯ ಕಾಯಿಲೆ ಇರಬಾರ್ದು. ಆಮೇಲೆ ಆಲ್ಕೋಹಾಲ್ ಆಗಲಿ ಹಿಂದಿನ ದಿವಸ 24 hours ಬಿಫೋರ್ ಆಲ್ಕೋಹಾಲ್ ಕುಡಿದಿರಬಾರ್ದು, ಸ್ಮೋಕ್ ಮಾಡಿರಬಾರ್ದು. ಆಮೇಲೆ ಹೆಲ್ತ್ ಬಗ್ಗೆ ಏನಾದ್ರು ಕಾಯಿಲೆ ಗೀಲೆ ಇದ್ರೆ ಖಂಡಿತ ಸ್ಪಷ್ಟಪಡಿಸಿ ಆವಾಗ ನಾವು ತಗೊಳ್ಳೋದಿಲ್ಲ. ನಿಮ್ಮ ಆರೋಗ್ಯದ ಹಿಸ್ಟ್ರಿ ಮಾತ್ರ ಖಂಡಿತ ರಕ್ತದಾನ ಮಾಡಕ್ ಮುಂಚೆ ನಮಗ್ ಕೊಡಬೇಕು. ಆಮೇಲೆ ಭಯ ಪಡಬೇಡಿ, ಧೈರ್ಯವಾಗಿರಿ, ಏನು ಆಗೋದಿಲ್ಲ. ಅಂದ್ರೆ ಒಂದು 10 minutes ಒಂದು ಒಂದು ಕಾರ್ಯ ಅಷ್ಟೇ.
0: ಹೌದು ಅಷ್ಟೇ. ಸರಿ, ಈಗ ರಕ್ತದಾನ ಮಾಡಿದ ನಂತರ ಈ ಒಂದು ರಕ್ತವನ್ನು ಹೇಗೆ ಟೆಸ್ಟ್ ಅಥವಾ ಪರೀಕ್ಷೆ ಮಾಡಲಾಗುತ್ತೆ ಸರ್?
1: ರಕ್ತದಾನ ಮಾಡಿದ್ರೆ ಸಾಮಾನ್ಯ ಏನಂದ್ರೆ ಸಿನಿಮಾದಲ್ಲಿ ತೋರಿಸ್ದಂಗಲ್ಲ, ಹಿಂಗೆ ಒಂದ್ ಕಡೆ ಹೀರೋ ಬ್ಲಡ್ ಕೊಡೋದು, ಪಕ್ಕದಲ್ಲಿ ಒಂದು ರೋಗಿ ಇರೋದು, ಸೀದಾ ಅವ್ರಿಗೆ ಹೋಗೋದು, ಆ ಒಂದು ಕ್ರಿಯೆ ಸಿನಿಮಾದು ಸಿನಿಮಾ ರೀತಿ ಅಲ್ಲ. ಒಂದು ರಕ್ತ ಕೊಟ್ರೆ ಅದನ್ನ ಪೂರ್ಣ ಪ್ರಮಾಣವಾಗಿ ನಾವು ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿ ಅದು ಸಂಪೂರ್ಣ ತಯಾರಾಗಿ ರೋಗಿಗೆ ಕೊಡಬಹುದು ಅನ್ನೋ ಸ್ಥಿತಿಗೆ ಕಡಿಮೆ ಅಂದ್ರೂ ನಮ್ಗೆ 24 hours ಬೇಕೇ ಬೇಕು. ಯಾಕೆಂದ್ರೆ ರಕ್ತ ತಗೊಂಡ್ಮೇಲೆ ನಾವು ಅದು ಯಾವ ಗುಂಪು ಅಂತ ನೋಡ್ಬೇಕು. ಆಮೇಲೆ ರಕ್ತದ ಆಗ್ಲೇ ಹೇಳದ್ನಲ್ಲ, ರಕ್ತದ ವಿಂಗಡಣೆ ಮಾಡಬೇಕು. ಏನಂದ್ರೆ ಕೆಂಪು ರಕ್ತ ಬೇರೆ, ಪ್ಲಾಸ್ಮಾ ಬೇರೆ, ಪ್ಲೇಟ್ಲೆಟ್ಸ್ ಬೇರೆ, ಆಮೇಲೆ ಕ್ರಿಯೋಪ್ರಿಸಿಪಿಟೇಟ್ ಮಾಡಿದ್ರೆ ಅದು ಬೇರೆ. ಇವೆಲ್ಲ ಒಂದು ಇದೆಲ್ಲ ಮಾಡಲಿಕ್ಕೆ ಒಂದು 7-8 hours ಬೇಕಾಗ್ತದೆ. ಇದಲ್ದಿರ ಕಾನೂನುಬದ್ಧವಾಗಿ ಕೆಲವೊಂದು ಟೆಸ್ಟ್ಗಳು ಮ್ಯಾಂಡೇಟರಿ ಅಂತ ಮಾಡಿದ್ದಾರೆ ನಮ್ಮಲ್ಲಿ. ನಮ್ಮ ಗೈಡ್ಲೈನ್ಸ್ ಅಂತ ಇದೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಇದೆ, ಈಗ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂತ ಆಗಿದೆ. ಅವರು ಕೆಲವೊಂದು ಟೆಸ್ಟ್ಗಳನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. HIV, HBSAG ಅಂದ್ರೆ HIV ಏಡ್ಸ್ ಕಾಯಿಲೆ ಬರೋದು, HBSAG, HCV ಇದೆಲ್ಲ ಜಾಂಡಿಸ್ ಬರುವಂತದ್ದು, MP ಮಲೇರಿಯಲ್ ಪ್ಯಾರಾಸೈಟು, BDRL ಅಂತ ಈ ಲೈಂಗಿಕ ಇದ್ರ ರೋಗಗಳು ಹರಡೋದು. ಇವಿಷ್ಟು ಟೆಸ್ಟ್ಗಳನ್ನ ಮಾಡಿದಿರ ನಾವು ಯಾರಿಗೂ ರಕ್ತ ಕೊಡೋಂಗೆ ಇಲ್ಲ ಕಾನೂನುವಾಗಿ. ಸೊ ಈ ಟೆಸ್ಟ್ಗಳನ್ನೆಲ್ಲ ಮಾಡಲಿಕ್ಕೆ 3-4 hours ಬೇಕಾಗ್ತದೆ. ಸೊ ಇವೆಲ್ಲ ಮಾಡಲಿಕ್ಕೆ ಸಾಮಾನ್ಯ 24 hours ಇಷ್ಟು ಟೆಸ್ಟ್ಗಳನ್ನ ನಾವು ಮಾಡಲೇಬೇಕು. ಅದ್ರ ಜೊತೆಗೆ ನಾವು ಬ್ಲಡ್ ಗ್ರೂಪ್ನ ಹಲವಾರು ರೀತಿ ಇದೆ ಅಂತ ಹೇಳಲ್ಲ, ಪೇಷಂಟ್ ಇದರಲ್ಲೂ ಆಂಟಿಜನ್ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದನ್ನ ಟೆಸ್ಟ್ ಮಾಡಲಿಕ್ಕೆ ಅದು ಒಂದು ನವರ ತಗೊಳ್ಳುತ್ತೆ. ಸೊ ಇವಿಷ್ಟು ಟೆಸ್ಟ್ಗಳನ್ನ ನಾವು ಖಂಡಿತ ಮಾಡ್ತೀವಿ ಪ್ರತಿಯೊಂದು ಯೂನಿಟ್.
0: ಸರ್, ಈ ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಿ ಇಟ್ಕೊಳ್ಬಹುದು ಸರ್?
1: ಈ ರಕ್ತದ ಒಂದು ಕಾಪಾಡೋದು ಅಂದ್ರೆ ಎಷ್ಟು ದಿನ ನಾವು ಸ್ಟೋರೇಜ್ ಮಾಡಬಹುದು ಅನ್ನೋ ಪ್ರಶ್ನೆ ನಿಮಗೆ. ಅದು ಈ ಕೆಂಪು ರಕ್ತ ಕಣಗಳಾದ್ರೆ ನಾವು 2 ರೀತಿ ಬ್ಯಾಗ್ ಇದೆ.

0: ಬ್ಯಾಗ್ ಅಲ್ಲಾದ್ರೆ 35 ದಿವಸ ಇರ್ಬೋದು, ಇನ್ನೊಂದು ಅಡ್ಸಾಲ್ ಸೊಲ್ಯೂಷನ್ ಅಂತ ಹಾಕಿರ್ತೀವಿ ಆ ತರ ಬ್ಯಾಗ್ ಅಲ್ಲಾದ್ರೆ 42 ದಿವಸ ಇಡ್ಬೋದು. ಪ್ಲಾಸ್ಮಾ ಆದ್ರೆ -35 ಡಿಗ್ರೀಸ್ ಅಲ್ಲಿ 1 ಇಯರ್ ಇರ್ಬೋದು, -70 ಡಿಗ್ರೀಸ್ ಅಪ್ ಟು 5 ಇಯರ್ಸ್ ಇಡ್ಬೋದು. ಪ್ಲೇಟ್ಲೆಟ್ಸ್ ನ 22 ಡಿಗ್ರೀಸ್ ಅಲ್ಲಿ ಇರಬೇಕು, ಬರೀ 3-5 ದಿವಸ ಅಷ್ಟೇ ಇರ್ಲಿಕ್ಕೆ ಸಾಧ್ಯ. ಇನ್ನು ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಇದೆ, ಅವೆಲ್ಲ ಮ್ಯಾಕ್ಸಿಮಮ್ 24 ಅವರ್ಸ್ ಇಡಬಹುದು, ತಗೊಂಡ್ ಕೂಡಲೇ ಅವೆಲ್ಲ ರಕ್ತ ಮಾಡಿಬಿಡ್ಬೇಕು. ಅದೆಲ್ಲ ಬಹಳ ರೇರ್ ಆಗಿ ವಿಶೇಷವಾದ ಕಾಯಿಲೆಗಳಿಗೆ ಮಾತ್ರ ಉಪಯೋಗಿಸ್ತೀವಿ.
1: ಸರ್, ಈ ಒಂದು ರಕ್ತ ಅಂತಕ್ಕಂಥದ್ದು ಯಾವ ರೋಗಿಗಳಿಗೆ ಒಂದು ಹೆಚ್ಚಿನ ಒಂದು ಅವಶ್ಯಕತೆ ಹೆಚ್ಚಾಗಿರುತ್ತೆ ಸರ್?
0: ಆಗ್ಲೇ ಹೇಳಿದ್ನಲ್ಲ, ಈಗಿನ ಆಧುನಿಕ ಇದು ಅಪಘಾತ ಬಹಳ ಮುಖ್ಯ. ಈಗಿನ ಇದು ಪ್ರತಿಯೊಂದರಲ್ಲೂ ಅಪಘಾತ ಆದಾಗ ರಕ್ತದ ಅವಶ್ಯಕತೆ ಬಹಳ ಇರುತ್ತೆ. ಅದು ಎರಡನೇದು ಆಪರೇಷನ್ಸ್, ಸಾಮಾನ್ಯವಾಗಿ ತುಂಬಾ ಈಗ ಬಹಳ ತರ ಆಪರೇಷನ್ ಗಳಾಗ್ಬಿಟ್ಟಿದೆ, ಪ್ರತಿಯೊಂದು ಆಪರೇಷನ್ ಗೆ ಅದುವೆ ರಕ್ತ ಕೊಡೋದು ಸ್ವಲ್ಪ ಕಡಿಮೆ ಆಗಿದ್ರು ಆಪರೇಷನ್ ಗಳು ಹೇಳಿದ್ನಲ್ಲ, ಈಗ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರೀಸ್ ಅದರಲ್ಲಿ ಬಹಳ ಮುಖ್ಯ. ಆಮೇಲೆ ಹೆರಿಗೆ ಟೈಮ್ ಅಲ್ಲಿ,
1: ಹೌದು,
0: ಹೆರಿಗೆ ಟೈಮ್ ಅಲ್ಲಿ ರಕ್ತಸ್ರಾವ ಆಗಿ ತಾಯಿಂದ್ರಗಳಿಗೆ ಬಹಳ ತೊಂದರೆ ಆಗೋದು ಬಹಳ ಸಾಮಾನ್ಯ ಈ ಒಂದು ಇದರಲ್ಲಿ. ಆಮೇಲೆ ಕ್ಯಾನ್ಸರ್, ಆಗ್ಲೇ ಹೇಳಿದೆ ಕ್ಯಾನ್ಸರ್, ಅದರಲ್ಲಿ ಸರ್ಜರಿ ಆದಾಗ, ಕೆಮೋಥೆರಪಿ ಆದಾಗ, ರೇಡಿಯೇಷನ್ ಆದಾಗ, ಮತ್ತೆ ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ ಆ ಟೈಮಲ್ಲೂ ಹಲವಾರು ಸಾರಿ ಅವ್ರಿಗೆ ಕ್ಯಾನ್ಸರ್ಗಳಿಗೆ ರಕ್ತಗಳು ಕಣಗಳು ಕಡಿಮೆ ಆಗಿ ಬಹಳ ಬೇಕಾಗ್ತಿರುತ್ತೆ ಕ್ಯಾನ್ಸರ್ ಅಲ್ಲಿ. ಆಮೇಲೆ ಬಹಳ ಇದು ಅಂದ್ರೆ ಮಕ್ಕಳಲ್ಲಿ ಕಾಂಜನೇಟಲ್ ಹಿಮೋಗ್ರಾಮ್ಸ್ ಅಂತ ಬರ್ತಾ ಇದೆ, ಹಿಮೋಪತಿ, ಹಿಮೋಗ್ಲೋಮಿನೋಪತೀಸ್ ಅಂತ, ಹಿಮೋಫಿಲಿಯಾ ಆಗ್ಲಿ, ಸಿಕಲ್ ಸೆಲ್ ಅನಿಮಿಯಾ ಆಗ್ಲಿ, ಥ್ಯಾಲಸಿಮಿಯಾ ಅಂತ ಎಲ್ಲ ಇದೆ. ಈ ತರ ಮಕ್ಕಳಿಗೆ ಪ್ರತಿ ತಿಂಗಳಿಗೆ 15 ದಿವಸಕ್ಕೆ ಬ್ಲಡ್ ಬೇಕಾಗ್ತಿರುತ್ತೆ ಈ ಮಕ್ಕಳಿಗೆ. ಈ ರೀತಿ ಹಲವಾರು ಕಾಯಿಲೆಗಳಿಗೆ ಆವಾಗವಾಗ ರಕ್ತದ ಅವಶ್ಯಕತೆ ಬೇಕಾಗ್ತಾ ಇರುತ್ತೆ.
1: ಸರ್, ಯುವ ಜನರು ಈ ಒಂದು ರಕ್ತದಾನದಲ್ಲಿ ಹೇಗೆ ಭಾಗವಹಿಸಬಹುದು ಸರ್?
0: ಯುವಜನರೇ ಈಗ ನಮ್ಮ ಆಸ್ತಿ, ನಮ್ಮ ದೇಶಕ್ಕೆ ಇವರೇ, ಅವರೇ ಮುಂದೆ ಇರೋದು. ಈಗಿನ ಇದರಲ್ಲಿ 60%+ ಯುವಜನರು ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ, ಅವರು ಬಹಳ ಮುಖ್ಯ. ಯಾತಕ್ಕೆ ಅಂದ್ರೆ ರಕ್ತದಾನಿ ಅಂದ್ರೆ ಯಾರು ಅಂದ್ರೆ ಆರೋಗ್ಯವಾಗಿ ಯಾವಾಗ್ಲೂ ನಿರಂತರವಾಗಿ ರೆಗ್ಯುಲರ್ ಆಗಿ ಯಾರು ರಕ್ತದಾನ ಮಾಡ್ತಾರೋ ಅಂತವರು ಶ್ರೇಷ್ಠ ರಕ್ತದಾನಿಗಳು ಅಂತ ಪರಿಗಣಿಸ್ತೀವಿ. ಇವರುಗಳು ಅವರು ಹೆಂಗ್ ಮೊದಲು ಧೈರ್ಯ ಇರಬೇಕು, ಭಯ ಇರಬಾರ್ದು. ಯಾವ ಯೋಜನೆಗಳು ಒಂದು ತಿಳ್ಕೊಳ್ಳಿ, ರಕ್ತದಾನ ಕೊಡೋದ್ರಿಂದ ಏನು ಆಗಲ್ಲ, ಅದು ಒಂದು ಬರೀ ಒಂದು 10 ನಿಮಿಷದ ಒಂದು ಕೆಲಸ ಅಷ್ಟೇ, ಒಂದ್ ಸ್ವಲ್ಪ ಒಂದ್ ನೀಡ್ಲಾಗ್ತಾ ಇದೆ, ಒಂದ್ ಚೂರು ನೋವಾಗತ್ತಷ್ಟೇ. ಆದ್ರಿಂದ ಯುವಜನರು ಮುಂದೆ ಬರಬೇಕು. ಅವರು ಹುಟ್ಟಿದ ಒಂದು ದಿನ ಏನೇನೋ ಬರ್ಡೇ ಇದ್ ಮಾಡ್ತೀರಾ ಅವತ್ತಿನ ದಿವಸ ಕೊಡ್ಬೋದು, ತಂದೆ ತಾಯಿಗಳ ನೆನಪಿಗೆ ಅಥವಾ ಯಾರದೇ ಒಂದು ಪ್ರೀತಿ ಪಾತ್ರರಾದವರ ನೆನಪು ಕೊಡ್ಬೋದು, ಅಥವಾ ಒಂದು ಯುವ ಸಮೂಹ ಒಂದು ಗುಂಪು ಅಂತ ಮಾಡಿಕೊಂಡು ಅವರೇ ಒಂದು 5-6 ಜನ ಒಟ್ಟಿಗೆ ಹೋಗಿ ಒಂದೊಂದು ವಿಶೇಷ ದಿನ, ಸಾಮಾನ್ಯ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅಥವಾ ಯಾವ್ದಾದ್ರು ಹಬ್ಬ, ಯಾವ್ದಾದ್ರು ಹಬ್ಬದ ದಿವಸ ಹೋಗ್ಬಿಟ್ಟು ಸ್ವತಂತ್ರವಾಗಿ ಹೋಗ್ಬಿಟ್ಟು ರಕ್ತದಾನ ಕೇಂದ್ರಗಳಲ್ಲಿ ರಕ್ತಗಳನ್ನ ದಾನ ಮಾಡೋದು, ಇದನ್ನ ಬೆಳೆಸ್ಕೊಳ್ಬೇಕು. ಅವ್ರದೇ ಒಂದು ಇದು ಮಾಡಿಕೊಂಡು ಒಂದು ಗುಂಪು ಮಾಡಿ ವಾರ್ಷಿಕವಾಗಿ ಒಂದೆರಡು ಬಾರಿ ಆದ್ರೂ ರಕ್ತದಾನ ಮಾಡಿದ್ರೆ ಬಹಳ ನಮ್ಗೆ ಬಹಳ ರೋಗಿಗಳಿಗೆ ಉಪಯೋಗ ಆಗುತ್ತೆ. ಮಾಡಿದ್ದು ಒಂದು ಒಂದು ಸಾರ್ಥಕತೆ ಇರುತ್ತೆ ಒಂದು ಮನುಷ್ಯ ಜನ್ಮದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಖಂಡಿತ ಸರ್, ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನವನ್ನು ನಾವು ಹೇಗೆ ಉತ್ತೇಜಿಸಬಹುದು ಸರ್?
0: ಒಂದು ಪ್ರಚಾರ, ಪ್ರಚಾರ ಈಗ ಬಹಳಷ್ಟು ಆಗಿದೆ. ಎರಡನೇದು ಅರಿವು, ಏನಾಗ್ತಾ ಇದೆ ಅಂದ್ರೆ ಪ್ರತಿ ಒಂದು 5-10 ವರ್ಷಕ್ಕೆ ಮುಂಚೆ ಒಂದು ಹೊಸ ಯುವಕರ ಸೇರ್ಪಡೆ ಆಗ್ತದೆ 18 ವರ್ಷಕ್ಕೆ. ಅವರಿಗೆ ಒಂದು ಅರಿವು ಉಂಟು ಮಾಡಬೇಕು. ವಿಚಿತ್ರವಾದ ಭಯ ಇರ್ತದೆ, ರಕ್ತ ಕೊಟ್ಟರೆ ಏನೋ ಆಗುತ್ತೆ, ನೋವಾಗ್ಬಿಡುತ್ತೆ, ನಮ್ಗೇನೋ ಕಾಯಿಲೆ ಬಂದ್ಬಿಡ್ಬೋದು. ಆಮೇಲೆ ರಕ್ತದಾನದ ಮಹತ್ವ, ಆಮೇಲೆ ಬಹಳ ಮುಖ್ಯವಾದ್ದು ಅಂದ್ರೆ ಮಾರಲ್, ಮೌಲ್ಯಯುತವಾದ ಒಂದು ಬದುಕನ್ನ ಹೆಂಗ್ ಬದುಕೋದು ಅಂತ. ನಮ್ಮ ದೇಶದಲ್ಲಿ ಮೂಲವಾದ ಒಂದು ಅಂದ್ರೆ ತ್ಯಾಗೇನೈಕ ಮಾನುಷಾಣಂ ಅಂತ, ತ್ಯಾಗ ಮಾಡಿದಾಗ್ಲೇ ನೀವು ಮನುಷ್ಯತ್ವದ ನಿಜವಾದ ಮನುಷ್ಯರಾಗ್ತೀರಾ ಅಂತ. ಆದ್ರಿಂದ ರಕ್ತದಾನದ ಒಂದು ಇದು ಮಾಡಿ ಒಂದು 4-5 ಜನಕ್ಕೆ ಜೀವ ಉಳಿಸ್ತೀರಾ, ಅದ್ರಿಂದ ಇಷ್ಟು ಉಪಯೋಗ ಇದೆ ಅಂತ ಹೇಳಿ. ಆಮೇಲೆ ರಕ್ತದಾನ ಬಹಳ ಮುಖ್ಯವಾದ್ದು ಅಂದ್ರೆ ರಕ್ತ ಇನ್ನೆಲ್ಲೂ ಸಿಕ್ಕಲ್ಲ. ಆರ್ಟಿಫಿಷಿಯಲ್ ಆಗಿ ಏನೇನೋ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಕಿಡ್ನಿ ಮಾಡಿದ್ದಾರೆ, ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ, ಆದ್ರೆ ರಕ್ತ ಮಾತ್ರ ಆರ್ಟಿಫಿಷಿಯಲ್ ಮಾಡಕ್ಕೆ ಯಾವ ಫ್ಯಾಕ್ಟ್ರಿ ಆಗ್ಲಿ, ಯಾವುದೇ ನದಿ ಇದಾಗ್ಲಿ, ಯಾವುದೇ ಒಂದು ಪ್ಲಾಂಟ್ ಇಂದ ಆಗ್ಲಿ ಇನ್ನೂ ಕಂಡುಹಿಡಿಯಲಿಕ್ಕಾಗಿಲ್ಲ. ರಕ್ತ ಬರೋದು ಮನುಷ್ಯರ ಮೂಲಕ, ಅವರ ಒಂದು ಒಳ್ಳೆಯ ಮನಸ್ಸಿನ ಒಂದು ತ್ಯಾಗದ ಒಂದು ಇದರಿಂದ, ಸಂತೋಷವಾಗಿ ಕೊಡೋ ಒಂದು ರಕ್ತ, ಶುದ್ಧವಾದ ರಕ್ತದಿಂದ ಒಂದು 4-5 ಜನಕ್ಕೆ ಉಪಯೋಗ ಆಗತ್ತೆ ಒಂದು ಒಂದು ಪರಿಜ್ಞಾನ ಬಂದಾಗ ಮನುಷ್ಯ ಮುಂದೆ ಬಂದು ಕೊಡ್ತಾನೆ. ಈ ಒಂದು ಸಾಮಾಜಿಕ ಬದ್ಧತೆ, ಧೈರ್ಯ ಮತ್ತು ತ್ಯಾಗ ಮನೋಭಾವ ಯುವಕರಲ್ಲಿ ನಾವು ಮೂಡಿಸಿ ಇದನ್ನ ನಾವು ಒಂದು ಪ್ರಚಾರ ಮಾಡಿದ್ರೆ ಹೆಚ್ಚು ಜನ ಮುಂದೆ ಬಂದು ರಕ್ತದಾನ ಮಾಡ್ತಾರೆ.
1: ಖಂಡಿತ ಸರ್. ಸರ್, ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಕೆಲವರಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ, ಅಂದ್ರೆ ನಾವು ರಕ್ತ ಕೊಟ್ಟಾಗ ತುಂಬಾ ದಪ್ಪ ಆಗ್ತೀವಿ, ಬೇರೆ ತರ ಈ ತರದಲ್ಲಿ ಇರುತ್ತೆ. ಏನು ಸರ್ ಈ ಒಂದು ತಪ್ಪು ಕಲ್ಪನೆಗಳು?
0: ಸಾಧ್ಯನೇ ಇಲ್ಲ, ಇದೆಲ್ಲ ಇದು ಮಿತ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಏನಂದ್ರೆ ತುಂಬಾ ಸುಸ್ತಾಗ್ಬಿಡುತ್ತೆ, ಅಲ್ಲ ಸಾಧ್ಯನೇ ಇಲ್ಲ.

0: ರಕ್ತದಾನಂತೂ ಒಂದು 15 ನಿಮಿಷ ನೀವು ರೆಸ್ಟ್ ತಗೊಂಡ್ರೆ ಪೂರ್ಣ ಚೆನ್ನಾಗಿ ಆಗ್ತೀರಾ, ನೀವು ಮೊದಲಿದ್ದಂಗೆ ಆಗ್ಬಿಡ್ತೀರಾ. ಒಂದು ಎರಡನೇದಾಗ ತುಂಬಾ ನೋವಾಗುತ್ತೆ ಅಂತ ಭಯ, ಏನೂ ಆಗಲ್ಲ, ನೀವು ಸಾಮಾನ್ಯವಾಗಿ ಜ್ವರ ಬಂದಾಗ ಒಂದು ಇಂಜೆಕ್ಷನ್ ತಗೋತಿರಲ್ಲ ಅಷ್ಟು ಮಾತ್ರ ಆಗುತ್ತೆ, ಅದರಿಂದ ನೋವುಗೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಕೆಲವ್ರಿಗೇನಿದೆ, ಏನೇನೋ ಕಾಯಿಲೆಗಳು ಬಂದ್ಬಿಡುತ್ತೆ ಅಂತ, ಅದು ಖಂಡಿತ ಇಟ್ಕೊಳ್ಬೇಡಿ. ನಾವು ಯಾವಾಗ್ಲೂ ಫುಲ್ಲಿ ಸ್ಟರೈಲ್ ನ್ಯೂ ಬ್ಯಾಗ್ ಯೂಸ್ ಮಾಡ್ತೀವಿ, ಆ ನೀಡ್ಲು ಕೂಲ ನಿಮ್ಮ ಎದುರುಗಡೆನೆ ತೆಗೆದು ತೋರ್ಸಕ್ಕಾಗತ್ತೆ. ಎಲ್ಲ ಸ್ಟರೈಲ್ ಒಳ್ಳೆ ಅಥೆಂಟಿಕೇಟೆಡ್ ಒಳ್ಳೆ ಕಂಪ್ನಿ ಬ್ಯಾಗ್ ಗಳೀಗ, ಮೊದ್ಲಿನ ತರ ಅಲ್ಲ. ಮೊದ್ಲಾದ್ರೆ ಬಹಳ ಹಿಂದೆ ಬಾಟಲ್ ತಗೋತಾ ಇದ್ವಿ, ಸ್ಟರ್ಲೈಸ್ ನಾವೇ ಮಾಡ್ಬೇಕಿತ್ತು, ಈಗ ಹಂಗಿಲ್ಲ. ಒಳ್ಳೆ ರೆಕಗ್ನೈಸ್ಡ್ ಲೈಸೆನ್ಸ್ಡ್ ಲ್ಯಾಬ್ ಗ್ರೇಟ್ನಲ್ಲಿ ಫುಲ್ಲಿ ಸೈಂಟಿಫಿಕಲಿ ತಯಾರಾದ ಬ್ಲಡ್ ಬ್ಯಾಗ್ಸ್ ಇರುತ್ತೆ, ಒಳ್ಳೆ ಸ್ಟರ್ಲೈಸ್ ನೀಡಲ್ಸ್ ಇರುತ್ತೆ, ಎಲ್ಲ ಫ್ರೆಶ್ ಆಗಿರುವಂತದ್ದು. ಅದರಿಂದ ನಿಮ್ಗೆ ಅದರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ಇನ್ ಕೆಲವ್ರಿಗೆ ಏನಂದ್ರೆ ತುಂಬಾ ಟೈಮ್ ತಗೊಳತ್ತೆ ಅಂತ, ಟೈಮ್ ಏನು ಇಲ್ಲ, ರಕ್ತದಾನ ಮಾಡಿ ಎಲ್ಲ ಒಂದು ಪ್ರೊಸೀಜರ್ ಕೇವಲ ಒಂದು 20 ನಿಮಿಷ ಹೆಚ್ಚು ಅಂದ್ರೆ ಅಷ್ಟರಲ್ಲಿ ಮುಗ್ದೋಗುತ್ತೆ, ನೀವು ಕೊಟ್ಬಿಟ್ಟು ಆರಾಮಿಗೆ ಹೋಗ್ಬೋದು. ಅದರಿಂದ ಇದರಿಂದ ಭಯ ಪಡಬೇಕಾಗಿಲ್ಲ. ಇದೆಲ್ಲ ಏನು ಯಾರ್ಯಾರು ಹೇಳಿದ್ ಕೇಳ್ಬೇಡಿ, ಧೈರ್ಯವಾಗಿ ಮುಂದೆ ಬಂದು ಒಂದ್ಸರಿ ನೋಡಿ, ಆಮೇಲೆ ರಕ್ತದಾನ ಮಾಡಿ, ಜೊತೆಗೆ ಇನ್ನೊಂದಿಬ್ಬರನ್ನು ಕರ್ಕೊಂಡು ಬನ್ನಿ ಮುಂದೆ.
1: ಸರಿ, ಈ ಮಧುಮೇಹ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಇನ್ನಿತರ ಏನಾದ್ರು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ರಕ್ತದಾನ ಮಾಡಬಹುದಾ? ಹೇಗೆ ಸರ್?
0: ಮಧುಮೇಹ BPL ಇರೋರು ಕಂಟ್ರೋಲ್ ಇದ್ದವ್ರಿಗೆ ಬ್ಲಡ್ ತಗೊಳ್ಬಹುದು, ಆದ್ರೆ ಸಾಮಾನ್ಯ ಕ್ಯಾಂಪ್ಗಳಲ್ಲಿ ನಾವು ಅವಾಯ್ಡ್ ಮಾಡ್ತೇವೆ. ಯಾಕೆಂದ್ರೆ ಅವ್ರು ಸ್ವಲ್ಪ ಏನಾದ್ರು ಇದಾದಾಗ ತಕ್ಷಣ ಮಾಡಕ್ ಇದು ಮಾಡಲ್ಲ. ರಕ್ತದಾನ ಕೇಂದ್ರಗಳಲ್ಲಿ ಡಯಾಬಿಟೀಸ್ ಕಂಟ್ರೋಲ್ ಇದ್ದವರು ರಕ್ತದಾನ ಮಾಡಬಹುದು, ಅದರಲ್ಲಿ ಏನ್ ತೊಂದರೆ ಇಲ್ಲ.
1: ಸರ್, ರಕ್ತದಾನ ಮಾಡಿದ ತಕ್ಷಣದಲ್ಲಿ ಅವ್ರ ಕೆಲಸಕ್ಕೆ ಹೋಗಬಹುದಾ? ಹೇಗೆ ಸರ್?
0: ತಕ್ಷಣ ಅಂದ್ರೆ ಇದು ರಕ್ತದಾನ ಮಾಡಿದವರು ಡೆಸ್ಕ್ ವರ್ಕ್ ಅಂದ್ರೆ ಡೆಸ್ಕ್ ವರ್ಕ್ ಮಾಡೋರು, ಆಫೀಸ್ ವರ್ಕ್ ಮಾಡೋರೆಲ್ಲ ಹೋಗ್ಬೋದು. ಸಾಮಾನ್ಯ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡ್ಬಿಟ್ರೆ ಏನ್ ಕೆಲಸ ಮಾಡಬಹುದು. ಆದ್ರೆ ತುಂಬಾ ಸ್ಟ್ರೀನಸ್ ಎಕ್ಸಸೈಸ್, ತುಂಬಾ ಲಾಂಗ್ ಡ್ರೈವ್ ಮಾಡೋದು, ಆಮೇಲೆ ಬಾರ್ ಆಗಿರೋ ಎತ್ತಿರುವಂತ ಕೆಲಸ ಮಾಡೋದು, ಇಂಥದನ್ನ ಒಂದು 12 hours ಅವಾಯ್ಡ್ ಮಾಡೋದು ಒಳ್ಳೇದಷ್ಟೇ. ಆತರ್ತವ್ರು
1: ಸರ್, ಈ ಒಂದು ಅಪರೂಪದ ರಕ್ತದ ಗುಂಪು ಹೊಂದಿರ್ತಕ್ಕಂಥವ್ರು ಏನ್ ಮಾಡ್ಬೇಕು? ಸಾಮಾನ್ಯವಾಗಿ ಕೆಲವೊಂದು ರಕ್ತದ ಗುಂಪುಗಳು ಸಿಗೋದು ಬಹಳ ರೇರು.
0: ಅಪರೂಪದ ರಕ್ತದ ಗುಂಪು ಇದ್ರೆ ಸಾಮಾನ್ಯ ಏನಾಗುತ್ತೆ, ಕಾಯಿಲೆ ಬರ್ಬೇಕಷ್ಟೇ, ಕಾಯಿಲೆ ಬಂದಾಗ ಯೋಚನೆ ಮಾಡ್ಬೇಕಷ್ಟೇ. ನಿಮ್ ತುಂಬಾ ಅಪರೂಪ ಆದ್ರೆ ಆತರ ಮಕ್ಕಳಿದ್ದಾರೆ ಕೆಲವರು, ಏನಂದ್ರೆ ಹಿಮೋಫಿಲಿಯಾ ಥ್ಯಾಲಸೀಮಿಯಾ ಆದವರು, ಅದೇನಾಗುತ್ತೆ, ನೀವು ನಿಮ್ಗೆ ಏನಾದ್ರು ಕಾಯಿಲೆ ಇದ್ದು ರಕ್ತದ ಅವಶ್ಯಕತೆ ಇದ್ರೆ ರಕ್ತದಾನ ಕೇಂದ್ರದಲ್ಲಿ ನಿಮ್ಮ ಹೆಸರು ನೋಂದಾಯಿಸ್ಬಿಟ್ಟು ನಿಮ್ಗೆ ಯಾವಾಗ ಬೇಕಾಗುತ್ತೆ ರಕ್ತ ಅಂತ ಮೊದಲೇ ಹೇಳಿದ್ರೆ ಎಲೆಕ್ಟಿವ್ ಸರ್ಜರೀಸ್ ಅಂತ ಇರುತ್ತೆ. ಏನಾದ್ರು ಇಂಥವ್ರ ಪ್ರಾಬ್ಲಮ್ ಬರೋದು ಯಾವಾಗ ಅಂದ್ರೆ ಏನಾದ್ರು ಆಪರೇಷನ್ ಆದಾಗ, ಸಾಮಾನ್ಯ ಎಮರ್ಜೆನ್ಸಿ ಆದಾಗ್ಲೂ ಹಿಂಗೋ ಇದಾಗುತ್ತೆ. ಎಲೆಕ್ಟಿವ್ ಸರ್ಜರೀಸ್ ಎಲ್ಲ ಆದಾಗ ಒಂದು ರಕ್ತದಾನ ಕೇಂದ್ರಕ್ಕೆ ಹೋಗಿ ನಿಮ್ಮ ಗ್ರೂಪ್ ಕೊಟ್ಬಿಟ್ಟು ನಿಮ್ಮ ಡಾಕ್ಟರ್ಗೂ ಹೇಳಿ ಆತರ ಡೋನರ್ಸ್ನ ಹುಡುಕ್ಬಿಟ್ಟು ಅವಾಗ ನಿಮ್ಗೆ ಅವಶ್ಯಕತೆ ಇರೋ ರಕ್ತನ ತರಿಸಿ ರೆಡಿ ಮಾಡ್ಕೋಬಹುದು. ಅದರಿಂದ ಭಯ ಪಡಬೇಕಾಗಿಲ್ಲ. ಕಾಯಿಲೆ ಬಂದ್ರೆ ಮಾತ್ರ, ಅದು ರಕ್ತ ಬೇಕಾಗಿರುವಂತ ಕಾಯಿಲೆ ಬಂದ್ರೆ ಅಥವಾ ರಕ್ತ ಬೇಕಾಗಿರುವಂತ ಸರ್ಜರಿ ಬಂದಾಗ ಮಾತ್ರ ತೊಂದರೆ ಆಗೋದು. ಅವಾಗ ಡಾಕ್ಟರ್ಗಳು ಆಮೇಲೆ ರಕ್ತದಾನ ಕೇಂದ್ರ ಅಲ್ಲಿ ಹೆಲ್ಪ್ ಮಾಡ್ತಾರೆ, ಸಾಮಾನ್ಯ ಹೆಲ್ಪ್ ಆಗುತ್ತೆ. ಬಟ್ ವೆರಿ ರೇರ್ ಇದ್ದಾಗ ನಾವು ರಕ್ತ ಇಲ್ದಿರನೇ ಸರ್ಜರಿ ಹೆಂಗ್ ಮಾಡಬಹುದು ಅನ್ನೋ ಒಂದು ಆವಿಷ್ಕಾರಗಳು ಆಗಿದೆ ಈಗ. ಮೊದಲೆಲ್ಲ 10 grams ಇದ್ರೆ ಬ್ಲಡ್ ಕೊಟ್ಟು ಸಿಸೇರಿಯನ್ ಮಾಡ್ತಾ ಇದ್ರು, ಈಗ 8 grams ಇದ್ರು ಬ್ಲಡ್ ಇಲ್ದ್ರೆ ಸಿಸೇರಿಯನ್ ಮಾಡ್ತಾ ಇದ್ದಾರೆ. ಆ ರೀತಿ ಹಂತಕ್ಕೆ ಬರ್ತಾ ಇದೆ. ನಮ್ಮ ಸರ್ಜರಿನೂ ತುಂಬಾ ಮುಂದುವರೆದಿದೆ, ಮುಂದೆ ರೋಬೋಟಿಕ್ ಸರ್ಜರೀಸ್ ಆಗ್ತಾ ಇದೆ. ಅಂದ್ರೆ ತುಂಬಾ ಕಡಿಮೆ ರಕ್ತದ ಒಂದು ವೇಸ್ಟೇಜ್ ಆಗ್ಬಿಟ್ಟು ಸರ್ಜರಿ ಮಾಡುವಂತದ್ದು, ಆ ರೀತಿ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಗಾಬರಿ ಆಗ್ಬೇಕಾಗಿಲ್ಲ. ಸರ್ಜರಿ ಏನಾದ್ರು ಬೇಕಾದ್ರೆ ರಕ್ತದಾನ ಕೇಂದ್ರದಲ್ಲಿ ಹೋದ್ರೆ ನಿಮ್ಗೆ ಬೇಕಾದ ಒಂದು ರಕ್ತ ವ್ಯವಸ್ಥೆ ಮಾಡ್ಕೊಳ್ಳಿ.
1: ಸರ್, ಈ ಒಂದು ವಿಶ್ವ ರಕ್ತದಾನಿಗಳ ಒಂದು ಇದೇ June 25 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಸರ್. ಸೊ ಈ ಒಂದು ಶಿಬಿರದ ಕುರಿತು ರಕ್ತದಾನಿಗಳಿಗೆ ತಾವು ಏನ್ ಸಲಹೆಗಳನ್ನ ನೀಡಲು ಬಯಸ್ತೀರಾ ಸರ್?
0: ಹೆಲ್ತಿ ಡೋನರ್ ಆಗಿ ಮುಂದೆ ಬನ್ನಿ, ನೀವು ಬನ್ನಿ, ಜೊತೆಗೆ ಇನ್ನೊಬ್ರು ಕರ್ಕೊಂಡು ಬನ್ನಿ. ಕಳೆದ ಸಾರಿ ಯಾರ್ಯಾರು ರಕ್ತದಾನ ಮಾಡಿದ್ರು ಅವರು ಇನ್ನೊಬ್ರನ್ನು ಮೋಟಿವೇಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಇದ್ರ ಬಗ್ಗೆ ಅರಿವು ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚಾಗಿ ನಮಗೆ ಇಲ್ಲ ಏನಾಗ್ತಾ ಇದೆ, ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲೇ ನಮಗೆ ತಿಂಗಳಿಗೆ 40 units ಬ್ಲಡ್ ಬೇಕಾಗ್ತದೆ. ಆದರೆ ನಮಗೆ ಸಿಗ್ತಾ ಇರೋದೇ 25-30 ಸಿಗ್ತಾ ಇದೆ. ನಾವು ಏನಿದ್ರು KR ಹಾಸ್ಪಿಟ್ಲಿಂದ ತರಿಸ್ಕೊಳ್ಬೇಕು, ಅದರಿಂದ ನಮಗೆ ರಕ್ತದ ಶಾರ್ಟೇಜು. ಇಲ್ಲಿ ನೀವು ರಕ್ತದಾನ ಮಾಡಿದ್ದನ್ನೆಲ್ಲ ನಾವು KR ಹಾಸ್ಪಿಟ್ಲ್ ಕೊಡ್ತೀವಿ. ಈ ಪ್ರೊಸೆಸಿಂಗ್ ಎಲ್ಲ KR ಹಾಸ್ಪಿಟ್ಲ್ ರಕ್ತದಾನ ಕೇಂದ್ರದಲ್ಲಾಗುತ್ತೆ, ಅವರಿಂದ ನಮಗೆ ಬರಬೇಕು. ಆದ್ರಿಂದ ಇಲ್ಲಿ ಸ್ಥಳೀಯವಾಗಿರೋರು ನೀವು ಹೆಚ್ಚು ರಕ್ತ ಕೊಟ್ಟಷ್ಟು ನಾವು ಇನ್ನು ಹೆಚ್ಚಿನ ಸೇವೆ ಮಾಡಬಹುದು. ಬಹಳ ಕಷ್ಟ, ಈಗ ಕಳೆದ 1 ತಿಂಗಳಲ್ಲಿ ಬಹಳ ಕಷ್ಟ ಆಗ್ಬಿಡ್ತು ನಮಗೆ. 10 bottles extra ಬೇಕಾಗಿತ್ತು.

0: ಬಹಳ ಕಷ್ಟಪಟ್ಟು ನಮ್ಮ ಟೆಕ್ನಿಷಿಯನ್ಸ್ನ ಕಳಿಸಿ ಸರ್ಜರಿ ಅರ್ಜೆಂಟ್ ಸರ್ಜರಿಗೆ ಕೇಳಿಕೊಂಡು ಅಲ್ಲೂ ಇರಬೇಕು, ನಾವು ಕೇಳಿದ ತಕ್ಷಣ ಸಿಕ್ಕೋದಿಲ್ಲ. ಆದ್ರಿಂದ ನೀವು ಹೆಚ್ಚು ನಮಗೆ ರಕ್ತದಾನ ಕೊಟ್ಟಷ್ಟು ಸ್ಥಳೀಯದವರು, ನಾವು ಅಲ್ಲಿ ಅವರಿಂದ ಹೆಚ್ಚು ಡಿಮ್ಯಾಂಡ್ ಮಾಡಿ ತಂದು ಎಲ್ಲ ಬೇಕಾದಕ್ಕೆ ಇಲ್ಲಿ ಅವಶ್ಯಕತೆ ಇರೋರಿಗೆ ಕೊಡಲಿಕ್ಕೆ ಸಹಾಯ ಮಾಡ್ಬೋದು ಅಂತ ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಸೊ ಈಚ್ ಒನ್ ಬ್ರಿಂಗ್ ಒನ್ ಡೋನರ್, ಈಚ್ ಡೋನರ್ ಬ್ರಿಂಗ್ ಒನ್ ಡೋನರ್, ದಟ್ ಶುಡ್ ಬಿ ದಿ ಪಾಲಿಸಿ. ಹೋದ ಸರಿ ಅವರು ಯಾರು ರಕ್ತದಾನ ಮಾಡಿದ್ರು, ನೀವು ಇನ್ನೊಬ್ಬರನ್ನ ಕರ್ಕೊಂಬನ್ನಿ ಈ ಸರಿ ಅಂತ ಕೇಳ್ಕೊಳ್ತಾ, ನೀವು 25ನೇ ತಾರೀಕು ನೀವು ಬನ್ನಿ, ಎಲ್ಲ ಯುವಕರನ್ನು ಕರ್ಕೊಂಡು ಬನ್ನಿ, ನೀವು ಅರಿವು ಮೂಡಿಸಿ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಒಂದು ಒಂದು ಅರಿವು ಮೂಡಿಸಿ ಧೈರ್ಯ ತುಂಬಿ ಕರ್ಕೊಂಬನ್ನಿ ಅಂತ ನಾನು ಕೇಳ್ಕೊಡ್ತೇನೆ.
1: ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ ರಕ್ತದಾನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಮತ್ತು ಇದರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ವಿವರವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು, ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ದಿನದ ಒಂದು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ಸರ್ ಅವರು. ಹಾಗೆ ಮತ್ತೊಮ್ಮೆ ಕೂಡ ತಮಗೆ ಇದೇ ತಿಂಗಳ ಜೂನ್ 25ನೇ ತಾರೀಕು ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದಾನದ ಕುರಿತು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ರಕ್ತದಾನಿಗಳು ತಮ್ಮ ಸ್ವಯಂ ಪ್ರೇರಿತ ದೃಷ್ಟಿಯಿಂದ ಅಥವಾ ಇನ್ನೊಬ್ಬರಿಗೆ ಒಂದು ಜೀವ ಉಳಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ 18 ವರ್ಷ ಮೇಲ್ಪಟ್ಟವರು, ಆರೋಗ್ಯವಂತ ಯುವಕರು, ಯುವತಿಯರು ಹಾಗೂ ಪ್ರತಿಯೊಬ್ಬರು ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮತ್ತೊಂದು ಜೀವಕ್ಕೆ ಆಶ್ರಯ ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಇದೇ ತಿಂಗಳ ಒಂದು 25ನೇ ತಾರೀಕು ನಡೀತಕ್ಕಂತ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
4: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
3: ಕೇಳಿದ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
5: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
5: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
3: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ.

0: ಎಸ್ಎಂಎಸ್ ಅಥವಾ ವಾಟ್ಸಪ್ ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
1: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ VRLC ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಹಂಚಿಕೆ ಕುರಿತು ಹುಣಸೂರು ತಾಲೂಕಿನ ದಾಸನ್ಪುರ ಗ್ರಾಮದ ಶ್ರೀಯುತ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ವೃತ್ತಿಪರ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸ್ತಿರುವಂಥ ಹುಣಸೂರು ತಾಲೂಕಿನ ದಾಸರಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇವರು ನಮ್ಮ ಕೆಂಚನಹಳ್ಳಿಯಲ್ಲಿ ಒಂದು ತಿಂಗಳ ಕಾಲ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪಡೆದಂಥ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸ್ವಉದ್ಯೋಗವನ್ನು ನಡೆಸಿರುವಂಥ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂದೇಶ್ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಸರ್ ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಮ್ಮ ಒಂದು ತರಬೇತಿಯ ಅನುಭವ ಆಗಿರ್ಬೋದು, ಪ್ರಸ್ತುತ ಸ್ವಉದ್ಯೋಗದ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಸರ್ ನಾನು ಒಂದು ಹುಣಸೂರು ತಾಲೂಕು ಹುಣಸೂರು ತಾಲೂಕಲ್ಲಿ ಒಂದು ಹಳ್ಳಿ. ಎಜುಕೇಶನ್ ಬಂದು ಬಿಕಾಂ ಆಗಿದೆ ಸರ್. ಬಿಕಾಂ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಈಗ ಒಂದು ಡಿಗ್ರಿ ಮುಗಿಸ್ತು ಅಂತ ಅಂದ್ರೆ ಗವರ್ಮೆಂಟ್ ಕೆಲಸನೇ ಸಿಗಲ್ಲ. ಅದನ್ನು ಹುಡುಕ್ತಾ ಸ್ವಲ್ಪ ಓದ್ತಾ ಸ್ವಲ್ಪ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಒಂದ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಪ್ರೈವೇಟ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಬೇಡ ಅನ್ಬಿಟ್ಟು ಓನ್ ಆಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಇತ್ತು ಸರ್. ಅವಾಗ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ, ಒಂದು ಮೊಬೈಲ್ ರಿಪೇರಿ ಮತ್ತೆ ಮೊಬೈಲ್ ಸೇಲ್ಸ್. ನಾನು ಈ ಫೀಲ್ಡ್ ಏನ್ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ ಪಿಜಿ ಮುಗಿದ್ಮೇಲೆ ಗ್ಯಾಪ್ ಇತ್ತರ ಸರ್ ಡಿಗ್ರಿಗೆಲ್ಲ ಜಾಯ್ನ್ ಆಗ್ಬೇಕಾದ್ರೆ. ಅವಾಗ ಒಂದು ಮೊಬೈಲ್ ಅಂಗಡಿಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಇಂಡಸ್ಟ್ರಿ ಅಷ್ಟೇನು ಡೆವಲಪ್ ಆಗ್ತಿರ್ಲಿಲ್ಲ, ಗ್ರೋವಿಂಗ್ ಕಡಿಮೆ ಇತ್ತು ತುಂಬಾ. ಈಗ ಬರ್ತಾ ಬರ್ತಾ ಈಗ ನೀವೇ ನೋಡಿದ್ರಿ ಸರ್, ಇದು ತುಂಬಾ ಬೆಳೀತಾ ಇರೋ ಇಂಡಸ್ಟ್ರಿ. ಅದರಿಂದ ನಾನು ಈ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ. ಆಯ್ಕೆ ಮಾಡ್ಕೊಂಡು ಈಗ ಡಿಗ್ರಿ ಮುಗಿಸಿ 4 ವರ್ಷ ಆಚೆ ಎಲ್ಲ ಕೆಲಸ ಮಾಡಿ ಮತ್ತೆ ಇದನ್ನೇ ಒಂದು ಶಾಪ್ ಮಾಡೋಣ ಅಂತ ಹೇಳಿ ನಮ್ಮ ಹಳ್ಳಿಯಿಂದಲೇ ಸ್ಟಾರ್ಟ್ ಮಾಡಿದೆ. ನಾನು ಸಿಟಿಗೆ ಹೋಗಿಲ್ಲ, ಹಳ್ಳಿ ಅಂದ್ರೆ ಒಂದು ಸರ್ಕಲ್ ಪಾಯಿಂಟ್, ಒಂದು 8 ಹತ್ತು ಹಳ್ಳಿ ಸೇರೋ ತರ ಒಂದು ಊರ ಹತ್ರ ಒಂದು ಸ್ಪಾಟ್ ಇದೆ, ಅಲ್ಲಿ ಬಂದು ಒಂದು ಶಾಪ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಈಗ ಆ ಜಾಗದಲ್ಲಿ ಅಂತಂದ್ರೆ ನಮ್ಮನ್ನ ತಂಗಿ ಬಾಡಿಗೆ ಆಗ್ಬೋದು, ಅಡ್ವಾನ್ಸ್ ಆಗ್ಬೋದು ಇರ್ತದೆ. ಸಿಟಿಗೆಲ್ಲ ಹೋಯ್ತು ಅಂದ್ರೆ 100,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ, 1,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಹಳ್ಳಿ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಬಿಟ್ಟು ಮಾಡಿದೆ. ಮಾಡ್ತಾ ಮಾಡ್ತಾ ಅಂದ್ರೆ ನನ್ಗೆ ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಮೊಬೈಲ್ ರಿಪೇರಿ ಮಾಡೋದು ಯಾವ್ದು ಗೊತ್ತಿರ್ಲಿಲ್ಲ, ಬರೀ ಸೇಲ್ಸ್ ಅಲ್ಲಿ ಮಾತ್ರ ಇದೆ. ಬರೀ ಸೇಲ್ಸ್

0: ಯಾವ್ದನ್ನು ಇದ್ ಮಾಡಕ್ಕಾಗಲ್ಲ. ಆಲ್ಟರ್ನೇಟಿವ್ ಆಗಿ ಸರ್ವಿಸ್ ಎಲ್ಲ ಕಲ್ತಿರ್ಬೇಕು. ಬರೀ ಮೊಬೈಲ್ ಅಂಗಡಿ ಮಾಡ್ತು ಅಂತ ಅಂದ್ರೆ ಸೇಲ್ಸ್ ನೇ ನಂಬ್ಕೊಂಡಿರಕ್ಕಾಗಲ್ಲ, ಸರ್ವಿಸ್ ಕಲ್ತಿರ್ಬೇಕು. ಅವಾಗ ಈಗ ನಾವು ಈಗ ಸರ್ವಿಸ್ ಎಲ್ಲ ಕಲಿಯೋಣ ಅಂತ ಆಚೆಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲೂ ಹೋದ್ರೆ ಅಲ್ಲೂ ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂದ್ರೆ 30,000-50,000 ಫೀಸ್ ತಗೊಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದೀಗ ಬೇಸಿಕಲಿ ಈಗ ಸ್ವಲ್ಪ ಹಣಕಾಸು ತೊಂದ್ರೆ ಎಲ್ಲ ಇತ್ತು, ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಅಂತ ಯೋಚನೆ ಮಾಡಿ ಹಂಗೇನೆ ಅಷ್ಟೊಂದು 6 months ಹಂಗೇನೆ ಕಂಟಿನ್ಯೂ ಆದೆ ಇದೆ ಇದ್ರಲ್ಲಿ ಸೇಲ್ಸ್ ಅಲ್ಲೇ. ಆಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಚಂದ್ರ ಸರ್ ಅಂತ ಇದಾರೆ ಅವ್ರ ಕಡೆಯಿಂದ ಸಿಕ್ತು. ಅವ್ರು ಹೇಗ್ ಪರಿಚಯ ಆಯ್ತು ಅಂತ ಅಂದ್ರೆ ನಮ್ಮನೆ ಹಸುಗಳು ಸಾಕಿದೀವಿ, ನಮ್ ತಂದೆಗೆ ಪರಿಚಯ ಆದ್ರು, ಅವರು ಪರಿಚಯ ಇದ್ರು. ಅವರು ನಮ್ ತಂದೆ ಯಾವ್ದು ಹೈನುಗಾರಿಕೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದಾರ 2-3 ಸಲ ವಿವೇಕ ಟ್ರಸ್ಟ್ ಕಡೆದು. ಅದರಿಂದ ಅವರು ಅಲ್ಲೂ ತಿಳ್ಸಿದ್ರು. ಅವಾಗ ನಮ್ ತಂದೆ ಹಿಂಗ ಹೇಳಿದ್ರು, ಅಲ್ಲೊಂದು ಆಪರ್ಚುನಿಟಿ ಐತೆ, ಹೇಗಿದ್ರು ಮೊಬೈಲ್ ಅಂಗಡಿ ಇಟ್ಟಿದಾರಲ್ಲ ಕೆಲ್ಸ ಕಲ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ, ಯಾಕಂದ್ರೆ ಅದು ಲಿಮಿಟೆಡ್ ಸೀಟ್ ಗಳಿರ್ತದಲ್ಲ ಸರ್, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟು ನನ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಇದೇ ವರ್ಷ ಬ್ಯಾಚ್ ಸಿಕ್ತು. ನಾನು ಅಲ್ಲೇನೆ 1 month ಸ್ಟೇ ಆಗಿ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅದೇ ಧೈರ್ಯದಲ್ಲಿ ಈಗ ಏನು ನಂದು ಶಾಪ್ ಇತ್ತು ಅದನ್ನ ಇನ್ನು ಸ್ವಲ್ಪ ದೊಡ್ಡ ಸರ್ಕಲ್ ಪಾಯಿಂಟ್ ಅಲ್ಲಿ ಮಾಡಿದೆ, ಯಾಕಂದ್ರೆ ಈಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಇರ್ತದೆ. ಮೊಬೈಲ್ ರಿಪೇರಿ ಮತ್ತಿನ್ನು ಕಸ್ಟಮರ್ಸ್ ಎಲ್ಲ ಬೇಕಾಗುತ್ತೆ ನಮ್ಗೆ ಕೆಲ್ಸ ಗೊತ್ತಿದ್ಮೇಲೆ. ಮುಂಚೆ ಆದ್ರೆ ನಾವು ಬೇರೆ ಅಂಗಡಿಗೆ ತಗೊಂಡೋಗಿ ಮೊಬೈಲ್ ನ ರೆಡಿ ಮಾಡುತ್ತೆ, ಇವಾಗ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್.
1: ಹಾಗಿದ್ರೆ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಎಷ್ಟು ವರ್ಷ ತಾವು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರಿ? ಪ್ರಸ್ತುತ ತಮ್ಮ ವಯಸ್ಸು ಎಷ್ಟು?
0: ಸರ್ ನಮ್ದು ಪ್ರಸ್ತುತ ವಯಸ್ಸು ಬಂದು 27 ವರ್ಷ ಆಗಿದೆ. ಈಗ ನಾವು ಪದವಿ ಶಿಕ್ಷಣ ಮುಗಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದೆ. ಅದು ಯಾಕೋ ಸಖತ್ತು, ಅದು ಓಕೆ ಮಾಡೋ ಕೆಲ್ಸನ ಖುಷಿಯಿಂದಾನೆ ಮಾಡಿದೆ. ಇದ್ರಲ್ಲೆಲ್ಲ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಮ್ಮ ಅಣ್ಣನ್ ಫ್ರೆಂಡ್ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಡಿಟರ್ ಆಗಿದ್ರು, ಅವರು ಇದೇ ತರ ಅವ್ರದೇ ಕಂಪನಿಯಲ್ಲಿ ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲೇನೆ ಅದೇ ವರ್ಕ್ ಮಾಡ್ತಾ ಫ್ಲಿಪ್ಕಾರ್ಟ್ ವರ್ಕ್ ಮಾಡ್ತಾ ತಗೊಂಡೋಗಿ ಒಂದು ರೆಸ್ಯೂಮ್ ಕೊಟ್ಟೆ, ಅಲ್ಲೂ ಸೆಲೆಕ್ಷನ್ ಆಯ್ತು. ಇಂಟರ್ವ್ಯೂ ಎಲ್ಲ 2 rounds ಇಂಟರ್ವ್ಯೂ ಇತ್ತು, ಅದನ್ನು ಪಾಸ್ ಆಗಿ ಆಫೀಸ್ ಅಲ್ಲಿ ಸೆಟ್ಟಿಂಗ್ ಜಾಬ್, ಏನ್ ಟಾರ್ಗೆಟ್ ವರ್ಕ್ ಏನು ಇರ್ಲಿಲ್ಲ, ಬ್ಯಾಕ್ ಎಂಡ್ ಟೀಮ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅದರಲ್ಲೂ ಫ್ಯೂಚರ್ ಇಲ್ಲ, ಅದು ಎಷ್ಟು 1 ವರ್ಷ ಮಾಡಿದ್ರು 2 ವರ್ಷ ಮಾಡಿದ್ರು ಸೇಮ್ ಒಂದೇ ಸ್ಯಾಲ್ರಿ, ಸ್ಯಾಲ್ರಿ ಜಾಸ್ತಿ ಸಿಗಲ್ಲ. ಅದರಿಂದ ಅದನ್ನು ನಾನು ಕ್ವಿಟ್ ಮಾಡಿದೆ ಸರ್. 4 ವರ್ಷ ಅದೇ ತರ ಕಂಟಿನ್ಯೂ ಆಯ್ತು.
1: ಈಗ ಪ್ರಸ್ತುತ ದಿನದಲ್ಲಿ ನಾವು ಗಮನಿಸ್ತು ಅಂದ್ರೆ ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋದಾಗಿರ್ಬೋದು, ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನ ಪಡೆದಿದ್ರು, ಒಂದು ಸರ್ಕಾರಿ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ನಮಗೆ ಸೂಕ್ತವಾಗಿರುವಂತಹ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ತಾವು ಡಿಗ್ರಿಯನ್ನ ಮುಗಿಸಿ ಬೇರೆ ಬೇರೆ ಕಡೆಗಳೆಲ್ಲ ಖಾಸಗಿ ವಲಯಗಳಲ್ಲಿ ಕೆಲಸವನ್ನ ಮಾಡ್ತೀರಾ, ತದನಂತರ ತಮ್ಮ ಊರಿನಲ್ಲೇ ಒಂದು ಸ್ವಂತ ಮೊಬೈಲ್ ಅಂಗಡಿಯನ್ನು ಅಥವಾ ಅದನ್ನ ಸೇಲ್ಸ್ ಅಂಗಡಿಯಾಗಿ ಇಟ್ಕೊಂಡು ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿರ್ತೀರ. ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗುರುತಾದಂಥ ಸಂದರ್ಭದಲ್ಲಿ ತಾವು ಈ ಮೊಬೈಲ್ ಸರ್ವಿಸ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರ ಜೊತೆ ವ್ಯಕ್ತಪಡಿಸಿದ್ರೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ರ?
0: ಹಾ ಸರ್, ಖಂಡಿತ ಒಪ್ಪಿಗೆ ಕೊಟ್ರು. ಈಗ ಒಂದು ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಬಂದು ಈಗ ಕೆಲವು ಜನ ಏನಂದ್ರು ಅಂದ್ರೆ ಶಾಪ್ ಓಪನ್ ಮಾಡಿ 4-5 months ಆಗೈತೆ, ಆಗ್ಲಿ 1 ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಅಂದ್ರು. ಆದ್ರೆ ನನ್ಗೆ ಮನೇಲಿ ಸಾಥ್ ಕೊಟ್ರು, 1 ಕ್ಲೋಸ್ ಆದ್ರೂ ಪರವಾಗಿಲ್ಲ, ಫ್ರೀ ಆಗಿ ರೆಂಟ್ ಕಟ್ಟಿದ್ರು, ಏನ್ ಸಮಸ್ಯೆ ಇಲ್ಲ, ಅಂಗಡಿ ಓಪನ್ ಮಾಡಲಿಲ್ಲ ಅಂದ್ರು ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಅದ್ರಿಂದ ಇಲ್ಲೇ ಗೊತ್ತಾಗ್ಬಿಡ್ತದೆ ಸರ್, ಮನೆಯಲ್ಲೇ ತುಂಬಾ ನಂಗೆ ಸಾಥ್ ಕೊಟ್ಟಿದ್ರೆ.
1: ಹಾಗಿದ್ರೆ ತಾವು ತಮ್ಮ ಹುಣಸೂರು ತಾಲೂಕಿನಿಂದ ನಮ್ಮ ಎಚ್ಚರಿಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕೆ 1 ಕಾಲ ಬಂದು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭದ ದಿನಗಳು ಹೇಗಿತ್ತು? ಅಲ್ಲಿನ ವಾತಾವರಣ ಆಗಿರ್ಬೋದು ತಮಗೆ ಅನುಕೂಲಕರವಾಗಿತ್ತ?
0: ಸರ್ ಆರಂಭ ದಿನಗಳಲ್ಲಿ ಈಗ ಫಸ್ಟ್ ದಿನನೇ ನನ್ಗೆ ರೂಟ್ ತುಂಬಾ ಬೇಜಾರ ಆಯ್ತು, ಯಾಕಂದ್ರೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ, ಮತ್ತೆ ಅಷ್ಟು ಇದಿರ್ಲಿಲ್ಲ, ಏನಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಏನಾದ್ರು ತೊಂದರೆಗಳಾಗ್ಬಿಟ್ಟು, ಆನೆಗಳು ಕಾಟ ಬೇರೆ, ಒಂದ್ 2-3 ಅದು ಆಯ್ತು, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರು ಆನೆ ಐತೆ ಅಂತ. ಅಷ್ಟು ಬಿಟ್ರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಒಂದು ಬಿಟ್ರೆ ಇನ್ನೆಲ್ಲ ಓಕೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಆರಂಭ ದಿನದಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ, ಸ್ವಲ್ಪ ಹೊಸ ಜಾಗ ಅಲ್ವಾ, 1-2 ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಬರ್ತಾ ಬರ್ತಾ ಮನೇಲಿ ಹೇಗಿರ್ತೀವಿ ಆ ರೀತಿ ಆಗುತ್ತೆ ಸರ್. ಅಲ್ಲಿನ ಫುಡ್ ಒಳ್ಳೆ ಊಟ ತುಂಬಾ ಚೆನ್ನಾಗಿತ್ತು ಸರ್.
1: ಈಗ ತಾವು ಮೊದ್ಲೇನೆ ಕೂಡ ಒಂದು ಮೊಬೈಲ್ ಅಂಗಡಿಯನ್ನ ಓಪನ್ ಮಾಡಿ ತಾವು ವ್ಯಾಪಾರವನ್ನ ಮಾಡ್ತಾ ಇದ್ರಿ, ಅಂದ್ರೆ ಸರ್ವಿಸ್ ಅನ್ನ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ತಮಗೆ ಆರಂಭದಿಂದ ಪ್ರಾಥಮಿಕವಾಗಿ ಸರ್ವಿಸ್ ಅನ್ನ ಹೇಗ್ ಮಾಡಬೇಕು ಅಂತ ಪ್ರಾಥಮಿಕವಾಗಿ ಹೇಳ್ಕೊಳ್ಳಂತ ಸಂದರ್ಭದಲ್ಲಿ ತಮಗೆ ಅದು ಸುಲಭ ಅನಿಸ್ತಾ ಅಥವಾ ವಸ್ತನ ಅಂತ ಅನಿಸ್ತಾ?

0: ನನ್ಗೆ ಅದು ಇಲ್ಲಿದ್ದಾಗ ಅಷ್ಟು ಟೆಕ್ ಅಲ್ಲಿ ಇರ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಕಂಪ್ಲೀಟ್ ಕ್ಲಾರಿಟೀಸ್ ಇತ್ತು ನನ್ಗೆ, ಮೊಬೈಲ್ ಎಲ್ಲ ಯಾವ ರೀತಿ ಬಿಚ್ಚೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಗೊತ್ತಾಯ್ತು. ಸರ್, ಆರಂಭದಲ್ಲಿ ಅದು ಫಸ್ಟ್ ಅದು ಏನೇನ್ ಪಾರ್ಟ್ಸ್ ಗಳು ಬರುತ್ತೆ ಥಿಯರಿ ಕ್ಲಾಸ್ ತರ ಮಾಡ್ಕೊಟ್ರು. ಅದ್ರ ಬಗ್ಗೆ ಯಾವ್ದೇ ಅದು ಏನೇನ್ ವರ್ಕ್ ಮಾಡುತ್ತೆ, ಎಲ್ಲೆಲ್ಲಿ ಏನೇನ್ ಕಾಂಪೋನೆಂಟ್ ಪಾರ್ಟ್ಸ್ ಗಳಿರುತ್ತೆ ಅಂತ ತಿಳಿಸ್ಕೊಟ್ರು. ಆದ್ಮೇಲೆ ಬರ್ತಾ ಬರ್ತಾ ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಈಸಿ ಆಯ್ತು ಸರ್ ಅದೆಲ್ಲ. ಯಾಕಂದ್ರೆ ಎಲ್ಲ ಮಿಷಿನರಿ ಟೂಲ್ಸ್ ಗಳು ಪ್ರತಿಯೊಂದು ಅಲ್ಲೇ ಇದೆ, ಅದರಿಂದ ನಾವು ಸ್ವಲ್ಪ ಬೇಗ ಕಲಿತು ಸರ್.
1: ಈಗ ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು, ತಾವು ಅಲ್ಲೇನೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇನೆ ಇದ್ದು ತರಬೇತಿ ಪಡ್ಕೊಂಡಿದ್ದ, ಅಲ್ಲಿನ ಊಟ ಆಗಿರ್ಬೋದು ವಸತಿ ವ್ಯವಸ್ಥೆ ಎಲ್ಲ ತಮಗೆ ಹಿಡಿಸ್ತಾ?
0: ಸರ್, ಅಲ್ಲಿನ ಊಟ ವಸತಿ ಎಲ್ಲ ಬಳಸ್ಕೊಂಡು ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ ಕೂಡ ಮಾಡುದು. ಯಾಕೆಂದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರನ್ನ ನಾನೇ ಜಾಯಿನ್ ಮಾಡಿಸಿದ್ದೆ ಅಲ್ಲಿಗೆ, ಇಬ್ರು ಒಟ್ಟಿಗೆ ಸ್ವಲ್ಪ ಕೆಲವೊಂದಿನ ಅಪ್ ಅಂಡ್ ಡೌನ್ ಮಾಡುದು. ಆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಆನ್ ಟೈಮ್ಗೆ ಕ್ಲಾಸ್ ನ ರೀಚ್ ಆಗ್ತಿದ್ದು ಸರ್.
1: ಅಂದ್ರೆ ಮನೆಯಿಂದ ಹೋಗಿ ಬಂದದ್ದು ಕೂಡ ಇದೆ, ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದಂತ ವ್ಯವಸ್ಥೆನೂ ಕೂಡ ಇದೆ.
0: ಹೌದು ಸರ್.
1: ಹಾಗೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನ ಇಟ್ಟುಕೊಂಡು ತನ್ನ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ತಾವು ಇತರೆ ಒಂದು ತರಬೇತಿಗಳನ್ನ ನೋಡಿದಕ್ಕ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ತಾವು ಈ ರೀತಿ ತರಬೇತಿಯನ್ನು ಪಡ್ಕೊಂಡಿದ್ದು ತಮ್ಗೆ ಎಷ್ಟು ಮೌಲ್ಯಯುತವಾಗಿದೆ ಈ ವ್ಯವಸ್ಥೆ ಅಂತ ಅನ್ನಿಸ್ತು?
0: ತುಂಬಾ ಉಪಯೋಗ ಆಗಿದೆ ಇದರಿಂದ. ಯಾಕಂದ್ರೆ ನಮ್ಗೆ ಸ್ವಲ್ಪ ಏನು ಒಂದು ಯಾವ ರೀತಿ ಈಗ ಸೇಲ್ಸ್ ಎಲ್ಲ ಇರೋದ್ರಿಂದ ಸರ್ವಿಸ್ ಯಾವ ರೀತಿ ಹಾಗೆ ಹೀಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದೆಲ್ಲ ನಾವು ಮಾಡ್ತೀವ, ನಮ್ ಕೈಲಿ ಆಗುತ್ತಾ ಇದ್ದು, ಬೇರೆಯವರೇ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡ್ತಿದ್ದೆ. ಆದ್ರೆ ಅದು ಅಲ್ಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ ಸರ್, ತುಂಬಾ ಉಪಯೋಗ ಆಯ್ತು. ಈಗ ಮೇನ್ ಸರ್ವಿಸ್ ಇಲ್ಲಿ ಓಡ್ತಿರೋದು, ಸೇಲ್ಸ್ ಎಲ್ಲ ಫುಲ್ ಡೌನ್ ಇದೆ, ಸರ್ವಿಸ್ ಜಾಸ್ತಿ ನಡೀತಿರೋದು. ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 20-30 ಫೋನ್ ರೆಡಿ ಮಾಡ್ತೀನಿ ಸರ್. ಅಷ್ಟು ಕಂಪ್ಲೇಂಟ್ಸ್ ಫೋನ್ಗಳು ಇಲ್ಲಿ ಬರುತ್ತೆ, ಅಷ್ಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಕೆಲವೊಂದು ಐಸಿ ವರ್ಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇರುತ್ತೆ. ಅದು ಇದ್ರಲ್ಲಿ ಇನ್ನು ಕಲಿಯೋದಿದೆ ಸರ್. ಅಂದ್ರೆ ಐಸಿ ಎಲ್ಲ ನೆಕ್ಸ್ಟ್ ಲೆವೆಲ್, ಅದು ಟಾಪ್ ಲೆವೆಲ್ ಬರುತ್ತೆ ಐಸಿ ವರ್ಕ್. ಆತರ ಕಂಪ್ಲೇಂಟ್ಸ್ ಇದ್ದಾಗ ರಿಟರ್ನ್ ಕಳ್ಸ್ಬಿಡ್ತೀನಿ. ಬೇರೆ ಏನೇನ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಾರಣ ಅಲ್ಲಿ ತಂದ್ಕೊಂಡ್ಬಂದಿರತ್ತೆ, ನಾ ಇಲ್ಲಿ ಅದೆಲ್ಲ ರೆಡಿ ಮಾಡ್ತಿರೋದು. ಇನ್ನ ಬೇರೆ ಎಲ್ಲೂ ಹೊರಗಡೆ ಹೋಗಿ ಕಲ್ತಿಲ್ಲ, ನಿಮ್ಮ ಸಂಸ್ಥೆಯಿಂದನೇ ಕಲ್ತಿರೋದ್ರಿಂದ ಅದೇ ಧೈರ್ಯದಲ್ಲಿ ಕೆಲಸಗಳೆಲ್ಲ ಮಾಡ್ತಿರೋದು.

0: ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ತಮಗೆ ಥಿಯರಿ ಕ್ಲಾಸ್ ಮಾಡ್ತಿದ್ದಾಗಿರ್ಬೋದು, ಜೊತೆಗೆ ತದನಂತರ ಪ್ರಾಕ್ಟಿಕಲ್ ಅನ್ನು ಮಾಡ್ತಿದ್ದಂತ ಆಗಿರ್ಬೋದು, ಆ ಸಂದರ್ಭದಲ್ಲಿ ತಮಗೆ ಈ ತರ ಹೊಸ ಹೊಸ ವಿಷಯಗಳು ಕಲಿತಿದ್ದಂತ ಸಂದರ್ಭದಲ್ಲಿ ತಮ್ಮ ಮೇಲೆ ತಮಗೆ ಎಷ್ಟು ಭರವಸೆ ಮೂಡ್ತಾ ಇತ್ತು, ಇದರಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೇದಾಗುತ್ತೆ ಅಂತ?
1: ನಂಗೆ ಅಲ್ಲೇ ಈಗ ಸ್ಟಾರ್ಟಿಂಗು ಏನು ಒಂದು ಮಂತ್ ಏನು ಟ್ರೈನಿಂಗ್ ಇತ್ತು, ಅದರಲ್ಲಿ ಒಂದ್ ವೀಕ್ ಕಳೆದ ತಕ್ಷಣ ನಂಗೆ ಕಾನ್ಫಿಡೆನ್ಸ್ ಬಂದು, ಯಾಕೆಂದ್ರೆ ನಾನು ಸ್ವಲ್ಪ ಆ ಗ್ಯಾಪ್ ಅಲ್ಲಿ ಏನು ಒನ್ ಆರ್ ಟೂ ಡೇ ಏನೋ ಲೀವ್ ತಗೊಂಡಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ಬೇಕಿತ್ತು, ಕಸ್ಟಮರ್ಗೆ ಫೋನ್ ಎಲ್ಲ ಇಟ್ಕೊಳ್ಬೇಕಿತ್ತು. ಆ ಟೈಮಲ್ಲಿ ಸ್ವಲ್ಪ ಕೆಲವೊಂದ್ ಫೋನ್ಗಳೆಲ್ಲ ರಿಪೇರಿಗೆಲ್ಲ ಇತ್ತು ಶಾಪ್ ಅಲ್ಲೇನೆ, ಅದೆಲ್ಲ ತಗೊಂಡ್ಬಂದು ನಾನೇ ಅಲ್ಲಿ ಬಂದು ರೆಡಿ ಮಾಡೋದಾಗ್ಬೋದು ಅದೆಲ್ಲ ಮಾಡ್ತಿದ್ದೆ ಕೆಲವೊಂದು. ಅದರಿಂದ ಕಾನ್ಫಿಡೆನ್ಸ್ ಬಂತು ಸರ್ ತುಂಬಾ, ಒಂದ್ ವೀಕ್ ಅಲ್ಲೇ ನನ್ಗೆ ತುಂಬಾ ಕಾನ್ಫಿಡೆನ್ಸ್ ಬಂದ್ಬಿಡ್ತು.
0: ಅಂದ್ರೆ ತರಬೇತಿ ಮಧ್ಯದಲ್ಲೂ ಕೂಡ ತಾವು ತಮ್ಮ ಅಂಗಡಿಯಲ್ಲಿ ಮೊಬೈಲ್ ರಿಪೇರಿನ ಮಾಡ್ಕೊಂಡಿದ್ದು ಇದೆ?
1: ಹೌದೌದು, ಅದೆಲ್ಲ ನಡೆದಿದೆ ಸರ್.
0: ಹಾಗಿದ್ರೆ ಒಟ್ಟು ಒಂದು ತಿಂಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲಿ ಇತ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿನ ಪಡ್ಕೊಂಡು ನಂತರ ತರಬೇತಿ ಮುಗಿಯೋ ಅಂತ ಬಂದಂತ ಸಂದರ್ಭದಲ್ಲಿ ತಮ್ಗೆ ಈ ತರಬೇತಿ ಬಗ್ಗೆ, ಈ ತರಬೇತಿ ಪಡ್ಕೊಂಡಿದ್ರ ಬಗ್ಗೆ ತಮ್ಗೆ ಎಷ್ಟು ಖುಷಿ ಇತ್ತು, ಹಾಗೇನೆ ತಾವು ಕಟ್ಟಂತ ಫೀಸ್ಗೆ ಪಡ್ಕೊಂಡಂತ ತರಬೇತಿಗೆ ಅದು ಮೌಲ್ಯಯುತವಾಗಿತ್ತ?
1: ಸರ್ ನಿಜ ಹೇಳ್ಬೇಕಂದ್ರೆ ಅದು ಕಡಿಮೆ, ಅದೇನ್ ಫೀಸ್ ಎಲ್ಲ ಅಂದ್ರೆ ಅಲ್ಲಿ ಕಲ್ತಿತ್ತು ತುಂಬಾ ಆಯ್ತು ಸರ್, ನಮ್ಗೆ ತುಂಬಾ ಲಾಭ ಆಯ್ತು. ಅದ್ರ ಮುಂದೆ ಫೀಸ್ ಎಲ್ಲ ಏನು ಅಲ್ಲ ಹೇಳ್ಬೇಕಂತೆ, ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಏನಿದೆ ಅದೆಲ್ಲ ತುಂಬಾ ಫೀಸ್ ಗಳಾಗ್ಬೋದು ಏನೇನೋ ಕೇಳ್ತಾರೆ ಅವರು, ಅದೆಲ್ಲ ತುಂಬಾ ರಿಸ್ಕ್ ಐತೆ. ಇವರೇನೆ ಎಲ್ಲಾ ಫೀಸ್ ಇಟ್ಕೊಟ್ಟು ಊಟ ಕೊಟ್ಟು ಅಲ್ಲಿ ಉಳ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟಿದ್ರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್, ತುಂಬಾ ಉಪಯೋಗನೇ ಆಯ್ತು.
0: ತದನಂತರ ತರಬೇತಿಯನ್ನ ಮುಗಿಸಿ ಅಲ್ಲಿಂದ ಓಡಬೇಕಾದ್ರೆ ಅಲ್ಲಿ ತಮಗೆ ಅಲ್ಲಿನ ಸಿಬ್ಬಂದಿ ವರ್ಗದವರಾಗಿರ್ಬೋದು, ತಮಗೆ ತರಬೇತಿ ಕೊಟ್ಟಂತವರಾಗಿರ್ಬೋದು, ಅವ್ರ ಜೊತೆ ತಮ್ಮ ಮಾತುಕತೆ ಮತ್ತೆ ಮುಂದಿನ ಭವಿಷ್ಯದ ನಡೆ ಬಗ್ಗೆ ತಾವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದುಂಟು, ಅಥವಾ ಸಂಸ್ಥೆ ಸಿಬ್ಬಂದಿ ವರ್ಗದವರು ತಮಗೆ ಮುಂದಿನ ಸ್ವ ಉದ್ಯೋಗದ ಬಗ್ಗೆ ಯಾವ ರೀತಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ ತಮ್ಮನ್ನ ಹೇಳಿ ಕಳಿಸ್ಕೊಡ್ತಾರೆ?
1: ಹೌದು ಸರ್, ಖಂಡಿತ ಕೊಟ್ಟರು ಅಲ್ಲಿಂದ ಸಂಸ್ಥೆಯಿಂದ ತರಬೇತಿ ಪಡೆದು ಶಾಪ್

0: ಓಪನ್ ಮಾಡಿ ಏನಾದ್ರು ಹಣಕಾಸಿನ ಸಮಸ್ಯೆ ಏನಾದ್ರು ಬಂದ್ರೆ ಸ್ವಲ್ಪ ಆರ್ಥಿಕ ನೆರವನ್ನೆಲ್ಲ ಮಾಡ್ಕೊಡ್ತೀವಿ ಅಲ್ಲೇ ಬಂದು ಎಲ್ಲ ನೋಡಿ ಅಂತ ಹೇಳಿದ್ರು. ಆತರ ಎಲ್ಲ ನಡೀತಿದೆ ಸರ್, ನಾನು ಅದಕ್ಕೆ ಅಪ್ಲೈ ಮಾಡಿದ್ದೀನಿ, ಎಲ್ಲ ವಿಸಿಟ್ ಎಲ್ಲ 2-3 ರೌಂಡ್ ವಿಸಿಟ್ ಎಲ್ಲ ಆಗಿದೆ ಆರ್ಥಿಕ ನೆರವಿಗೆ. ಸ್ವಲ್ಪ ಇದನ್ನೇ ಯಾಕಂದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಸರ್ ಸ್ವಲ್ಪ ಇನ್ನು ಶಾಪ್ ನ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಐತೆ ನಂದು. ಯಾಕಂದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗುತ್ತೆ, ಅದರಿಂದ ಸ್ವಲ್ಪ ಕಸ್ಟಮರ್ ಅಟ್ರಾಕ್ಷನ್ ಗೆ ಸ್ವಲ್ಪ ಇನ್ನು ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಅಲ್ಲಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್. ಅದನ್ನು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಆ ಜೈರೇಖೆನೆ ಅವ್ರಿಗೆ ಅರ್ಜಿ ಸಲ್ಲಿಸಿ ಎಲ್ಲ ಅದು ಕೆಲಸ ನಡೀತಿದ್ವಿ. ಮುಂದೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ರು. ಅವಾಗ್ಲೂ ಯೋಚನೆ ಮಾಡಿದೆ ನನ್ಗೆ ಇದು ಮುಂದಿನ ದಿನದಲ್ಲಿ ಹೆಲ್ಪ್ ಆಗ್ಬಹುದು ಅಂತ. ಯಾಕಂದ್ರೆ ಸರ್ ಆಲ್ರೆಡಿ ಶಾಪ್ ಇತ್ತು, ನಾವು ಬಂದಿರೋ 7 ಜನದಲ್ಲಿ ಈ ಫೀಲ್ಡ್ ನಲ್ಲಿ 3-4 ಜನ ಇದೀವಿ ಆಲ್ರೆಡಿ. ಇನ್ 3 ಜನ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ನಂದೊಂದು ಮೇನ್ ಶಾಪ್ ಇದೆ ಸರ್, ನಾನೊಬ್ಬ ಶಾಪ್ ಇಟ್ಟಿದ್ದೀನಿ. ಅಲ್ಲಿರೋ ಶಾಪ್ ನ ಇನ್ನು ಚೆನ್ನಾಗಿರೋದು ಇದ್ರ ಕಡೆ ಮಾಡಿದೆ. ಯಾಕಂದ್ರೆ ಸರ್ ಮುಂಚೆ ಇರೋ ಶಾಪ್ ಬಂದು ಬರೀ 25,000 ಅಡ್ವಾನ್ಸ್ ಇತ್ತು, 2,000 ಬಾಡಿಗೆ ಇತ್ತು. ಆದ್ರೆ ಇವಾಗ ಮಾಡಿರೋ ಶಾಪ್ ಬಂದು 1,00,000 ಅಡ್ವಾನ್ಸ್, 3,000 ಬಾಡಿಗೆ. ಸ್ವಲ್ಪ ಹಾಗೇನೆ ಇದು ಶಾಪ್ ದೊಡ್ಡಿದೆ, ಒಳಗಡೆ ಫರ್ನಿಚರ್ ವರ್ಕ್ ಎಲ್ಲ ನಡಿಬೇಕು. ಅದರಿಂದ ಆರ್ಥಿಕ ನೆರವಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್.
1: ಪ್ರಸ್ತುತ ತಮ್ಮ ಹೊಸ ಅಂಗಡಿಯನ್ನು ಹೇಳ್ತಾ ಇದ್ದೀರಾ?
0: ಪ್ರಸ್ತುತ ನಂದು ಹೊಸ ಅಂಗಡಿ ಬಂದು ರತ್ನಾಪುರಿ ಅಂತ ಒಂದು ಗ್ರಾಮ ಇದೆ, ಉಂಟು ತಾಲೂಕು, ಅಲ್ಲಿ ತೆರೆದಿದ್ದೀನಿ ಸರ್. ಬ್ಯಾಂಕ್ ಆಪೋಸಿಟ್.
1: ಮೊದಲು ತಮ್ಮ ಹಳ್ಳಿಯಲ್ಲೇ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ರಿ?
0: ಹೌದು.
1: ಅವಾಗ ಕೇವಲ ಒಂದು ಸೇಲ್ಸ್ ಅನ್ನ ಮಾತ್ರ ತಾವು ಮುಖ್ಯವಾಗಿ ಇಟ್ಕೊಂಡು ಅಂಗಡಿಯನ್ನ ನಡೆಸ್ತಾ ಇದ್ರಿ, ಇದ್ರ ಜೊತೆಗೆ ಸರ್ವಿಸ್ ಕೂಡ ಅಗತ್ಯ ಇದೆ ಅನ್ನೋ ಮನಗಂಡು ತರಬೇತಿಯನ್ನ ಪಡೆದಿದ್ದೀರಾ, ಈಗ ರತ್ನಾಪುರಿಗೆ ತಮ್ಮ ಅಂಗಡಿಯನ್ನ ಶಿಫ್ಟ್ ಮಾಡಿ ಅಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ. ಪ್ರಸ್ತುತ ಈ ತರಬೇತಿಯನ್ನ ಪಡ್ಕೊಂಡಿರುವಂತದ್ದು, ತಮ್ಮ ಈ ಒಂದು ಸ್ವಉದ್ಯೋಗವನ್ನ ಮಾಡ್ತಿರುವಂತದ್ದು, ಇದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ? ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆಲ್ಲ?
0: ನಮ್ಮ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿ ಇದೆಲ್ಲ ಒಳ್ಳೆ ಒಪಿನಿಯನ್ ಇದೆ ಸರ್. ಮುಂಚೆ ಇರೋದಕ್ಕೂ ಇದಕ್ಕೂ, ಮುಂಚೆ ಇರೋ ಪ್ಲೇಸ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಬಿಸ್ನೆಸ್ ಏನ್ ಆಗ್ತಿರ್ಲಿಲ್ಲ. ಅವಾಗ ಅವ್ರು ಯೋಚನೆ ಮಾಡ್ತಿತ್ತು ಇದೆಲ್ಲ ನಡೀತದ ಮಾಡ್ತದ ಅಂತ, ಸ್ವಲ್ಪ ಅವ್ರಿಗೂ ಯೋಚನೆ ಇತ್ತು. ಆದ್ರೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಮತ್ತೆ ನಾನು ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಶಾಪ್ ಇಟ್ಟಾದ್ಮೇಲೆ ನಮ್ಮ ಕುಟುಂಬದವ್ರಿಗೆ ತುಂಬಾ ಒಳ್ಳೆ ಗುಡ್ ಒಪಿನಿಯನ್ ಇದೆ ಸರ್. ಈ ಫೀಲ್ಡ್ ಅಲ್ಲಿ ಬೆಳಿಬಹುದು, ಗ್ರೋತ್ ಆಗ್ಬಹುದು, ಎಷ್ಟೇ ಅಂಗಡಿ ಇದ್ಕೊಂಡು ಆತರ ಎಲ್ಲ ಒಪಿನಿಯನ್ ಮನೆಯಲ್ಲಿ ತುಂಬಾ ಖುಷಿಯಿಂದ ಕೂಡ ಇದೆ. ನನ್ನ ಅಣ್ಣ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಎಲ್ಲರೂ ಅವ್ರ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ.
1: ಮೊದಲೆಲ್ಲ ತಾವು ಪದವಿ ಶಿಕ್ಷಣ ಮುಗಿಸಿ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಈಗ ನೀವು ಒಂದು ಸ್ವಉದ್ಯೋಗವನ್ನ ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮ ಜೀವನದಲ್ಲಿ?
0: ಸರ್ ಇದು ತುಂಬಾ ಅಂದ್ರೆ ತುಂಬಾನೇ ಆರಾಮದಾಯಕವಾಗಿದೆ. ಯಾಕಂದ್ರೆ ನಾನು ಮುಂಚೆ ಬಂದು 2 ವರ್ಷ KR Pete ಮಂಡ್ಯ ಡಿಸ್ಟ್ರಿಕ್ಟ್, ಇಲ್ಲಿಂದ 80 km ಆಗುತ್ತೆ ಸರ್. ಅಲ್ಲೆಲ್ಲ ಹೋಗಿ ಜಸ್ಟ್ ಒಂದು 12,000-13,000 ಸ್ಯಾಲ್ರಿ ಕೊಡ್ತಿದ್ರು. ರೂಮ್ ಎಲ್ಲ ಸಪ್ರೇಟ್ ಮಾಡ್ಬೇಕಿತ್ತು, ಇನ್ನ ಊಟ ಸಪ್ರೇಟ್, ಬರೀ ಹೆಲ್ತ್ ಇಶ್ಯೂ ಆಗ್ತಿತ್ತು. ಆದ್ರೆ ಈಗ ಕಣ್ ಮುಂದೆನೆ ಮನೆ ಹತ್ರನೇ ಕೆಲಸ, ಮನೆಯಿಂದ 2 km ಬಂದ್ರೆ ಟಾಪ್, ಅಲ್ಲಿಗಿಂತನು ಡಬಲ್ ಸ್ಯಾಲ್ರಿ ಇಲ್ಲಿ ಉಳಿಯುತ್ತೆ. ಖರ್ಚೆಲ್ಲ ಕಳ್ದು ಖರ್ಚು ಅಂಗಡಿ ಮೇಂಟೆನೆನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ತೀರಿ 25,000-30,000 ಇಲ್ಲೇ ಉಳಿಯುತ್ತೆ ಸರ್ ನಮ್ಗೆ. ಅದರಿಂದ ಇದು ತುಂಬಾ ಆರಾಮದಾಯಕ, ಇನ್ನು ಜಾಸ್ತಿ ಅರ್ನ್ ಮಾಡ್ಬೋದು. ಅದು ಟೈಮ್ ಇದ್ದಂಗೆ ಸರ್, ಸ್ವಲ್ಪ ಕಸ್ಟಮರ್ ಎಲ್ಲ ಜಾಸ್ತಿ ಆದಾಗ ಇಲ್ಲೇ ಸ್ವಲ್ಪ ಕಸ್ಟಮರ್ ಎಲ್ಲ ಸೇರಿದಾಗ ಇಲ್ಲಿ ಬಂದಾಗ ಜಾಸ್ತಿ ಸ್ವಲ್ಪ ಪಬ್ಲಿಸಿಟಿ ಆದಾಗ ಶಾಪ್ ಆಗಿ ಇನ್ನು 1-2 ಆಗುತ್ತೆ ಸರ್. ಆತರ ಫುಲ್ಲು ಇದಂತ ಫುಲ್ ಹ್ಯಾಪಿ ಆಗಿದೆ, ವರ್ಕ್ ಆರಾಮ ಮಾಡ್ಬೋದು, ಸ್ವಂತ ಕೆಲಸ ಅಲ್ವಾ. ಇಲ್ಲಿ ನಾನೇ ಓನರ್, ಇಲ್ಲಿ ಯಾರಿಗೂ ಕಾಯಂಗಿಲ್ಲ, ನಾನು ಎಷ್ಟು ದುಡಿತೀನಿ ಅಷ್ಟು ಇದಾಗುತ್ತೆ. ಮತ್ತೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ರಜೆ ತಗೋಬಹುದು, ಯಾರಿಗೂ ಕೇಳಂಗಿಲ್ಲ, ಪರ್ಮಿಷನ್ ತಗೊಳಕ್ಕಿಲ್ಲ, ತುಂಬಾ ಉಪಯೋಗ ಆಗಿದೆ ಸರ್.
1: ಹಾಗಿದ್ರೆ ತಮ್ಮ ಆಸೆಯಂತೆ ಈ ಒಂದು ಮೊಬೈಲ್ ಶಾಪ್ ಅನ್ನ ತೆರೆದು ಜೊತೆಗೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪಡೆದು ಸ್ವಉದ್ಯೋಗವನ್ನು ಮಾಡ್ತಿರೋದು ಒಂದು ಕಡೆ ಆದ್ರೆ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು, ಇನ್ನು ಮುಂದೆ ಭವಿಷ್ಯದಲ್ಲಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ?
0: ಸರ್ ಮುಂದೆ ಭವಿಷ್ಯದ ಗುರಿ ಅಂದ್ರೆ ಫಸ್ಟ್ ಇಲ್ಲಿ ನಾನು ಒಳ್ಳೆ ಹೆಸರು ಕ್ರಿಯೇಟ್ ಮಾಡ್ಬೇಕು, ಕಸ್ಟಮರ್ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಬೇರೆ ಏನ್ ಶಾಪ್ ಇದೆ ನನ್ನ ಹತ್ರ ಸಿಗೋದು ಅವ್ರ ಹತ್ರ ಸಿಗ್ಬಾರ್ದು. ಆತರ ಒಂದು ಕಸ್ಟಮರ್ಗೆ ಬೇಕಾಗಿರೋ ಅಗತ್ಯ ವಸ್ತುಗಳು ಅಂದ್ರೆ ಅವ್ರು ಅಗತ್ಯ ವಸ್ತುಗಳು ಅಂದ್ರೆ ಈಗ ಮೊಬೈಲ್ ಒಂದು ಅಗತ್ಯ ವಸ್ತುಗಳಾಗ್ಬಿಟ್ಟಿದೆ, ಪ್ರತಿಯೊಬ್ರು ಕೈಲೂ ಇದೆ ಮೊಬೈಲ್, ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಎಲ್ಲರ ಕೈಲೂ ಇದೆ. ಅವ್ರಿಗೆ ಏನ್ ಬೇಕು ಅದನ್ನ ಆನ್ ಟೈಮ್ ಬೇಗನೆ ಅವ್ರಿಗೆ ರೀಚ್ ಮಾಡೋದು, ಈ ತರ ಕೆಲಸ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಹೆಸರೆಲ್ಲ ಮಾಡಿ ಮತ್ತೆ ಬೇರೆ ಕಡೆ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಬೇರೆ ಕಡೆ ಒಂದು ಇನ್ನೊಂದು ಇದೇ ತರ ಒಂದು ಬ್ಯಾಂಕ್ ಓಪನ್ ಮಾಡೋದ ಅಂತ ಪ್ಲಾನ್ ಇತ್ತು. ಬೇರೆ ಕಡೆ ಇನ್ನೊಂದು ಯಾವ್ದಾದ್ರು ಸರ್ಕಲ್ ಪಾಯಿಂಟ್ ನಿಯರೆಸ್ಟ್ ರೋಡ್

0: ಮಾಡ್ಬಿಟ್ಟು ಈಗ ಒಂದು ನಮ್ದು ಮನೆ ಅಂತ ಬಂದ್ರೆ 10 kilometers ಚೆಕ್ ಮಾಡಿದ್ರು ಪ್ರತಿ ಕಡೆನು ಸರ್ಕಲ್ ಪಾಯಿಂಟ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಬೇರೆ ಕಡೆ ಇನ್ನೂ ಒಂದು ಶಾಪ್ ಓಪನ್ ಮಾಡಿ ಅದನ್ನು ಡೆವಲಪ್ ಮಾಡಕ್ ಅಲ್ಲಿ ಈ ಶಾಪ್ ಇದ್ರಲ್ಲೂ ಡೆವಲಪ್ ಆಗಿದೀವಿ, ಇದ್ರಲ್ಲೂ ಅರ್ನ್ ಮಾಡಿ ಈ ಇನ್ಕಮ್ ಅಲ್ಲಿ ಬೇರೆ ಕಡೆನು ಮಾಡ್ಬೇಕು ಅಂತ ತಾನೆ.
1: ತಮ್ಮ ಮುಂದಿನ ಎಲ್ಲಾ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಪ್ರಸ್ತುತ ದಿನಗಳನ್ನು ನೋಡ್ತು ಅಂದ್ರೆ ಎಷ್ಟೇ ಒಂದು ಶಿಕ್ಷಣವನ್ನು ಪಡೆದಿದ್ರು ಒಂದು ಸರ್ಕಾರಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಬಹಳಷ್ಟು ಎಡುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ತುಂಬಿಟ್ಟಿನ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಅದರಲ್ಲಿ ತಾವು ಪಡ್ಕೊಂಡಂಥ ಮೊಬೈಲ್ ರಿಪೇರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಸ್ಪೋಕನ್ ಇಂಗ್ಲೀಷ್, ಕಂಪ್ಯೂಟರ್ ತರಬೇತಿ, ಈ ರೀತಿಯ ಹಲವಾರು ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಯುವಕರು ಈ ರೀತಿ ತರಬೇತಿಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡಿದ್ರೆ ಅವರ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಹೇಗೆ ಸಹಕಾರಿ ಆಗುತ್ತೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಾರಂತ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾವು ಎಷ್ಟೇ ಡಿಗ್ರಿ ಮಾಡಿದ್ರು, ಎಷ್ಟೇ ಇದ್ ಮಾಡಿ, ಎಷ್ಟೇ ಓದಿದ್ರು, ಇಲ್ಲ ಒಂದು ಗವರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದೊಂದು ಗೋಲ್ ಪ್ರತಿಯೊಬ್ಬರೂ ಇರುತ್ತೆ. ಆದ್ರೆ ಈ ತರ ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೊಂಡು ನಾವೇ ಸ್ವಂತ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ಅದರಿಂದ ಈ ಸಂಸ್ಥೆಯಲ್ಲಿ ಸಿಗುವಂತ ಈ ತರ ಆಪರ್ಚುನಿಟಿಗಳನ್ನ, ಈ ತರ ತರಬೇತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಈ ತರ ಸಂಸ್ಥೆಯ ತರಬೇತಿಗಳನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೋಬೋದು ಸರ್. ಬೆಟರ್ ಅಂದ್ರೆ ಈಗ ಹೇಳಿದ್ನಲ್ಲ ಸರ್, ಈ ತರ ಮಾಡಿದ್ರೇನೆ ಬೆಟರ್. ಈ ಕಂಪನಿಗಳಲ್ಲಿ ಕೆಲಸ ಅದೆಲ್ಲ ಶಾಶ್ವತ ಅಲ್ಲ, ಕೆಲವೊಂದು ವರ್ಷಗಳಷ್ಟೇ, ಆದ್ರೆ ಅದರಲ್ಲೆಲ್ಲ ಫ್ಯೂಚರ್ ಇರಲ್ಲ. ಇದ್ರಲ್ಲೆಲ್ಲ ಜೀವನವನ್ನ ಭವಿಷ್ಯವನ್ನ ರೂಪಿಸ್ಬೋದು ಸರ್. ನಮ್ ತಲೆಮಾರು, ನೆಕ್ಸ್ಟ್ ತಲೆಮಾರು ಎಲ್ಲರೂ ಇದನ್ನ ಕಂಟಿನ್ಯೂ ಮಾಡ್ಬೋದು ಅಷ್ಟ ಹೇಳ್ಬಲ್ಲ.
1: ಬಹಳ ಸಂತೋಷ ಸಂದೇಶ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೊಂದು ಪದವಿ ಶಿಕ್ಷಣವನ್ನು ಪಡೆದು ಬೇರೆಡೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಮಮಠನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಕ್ತಿರುವಂಥ ಮೊಬೈಲ್ ರಿಪೇರಿ ತರಬೇತಿ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತಾವು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ತಾವು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಇದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಿರೋದಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಒಟ್ಟಾರೆಯ ಕಲಿಕೆಯ ಅನುಭವ ಆಗಿರ್ಬೋದು, ಇದೆಲ್ಲ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು ಮುಂಬರುವಂಥ ಯುವ ಪೀಳಿಗೆ ಈ ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಪಡ್ಕೊಂಡ್ರೆ ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂದೇಶ್ ಅವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ತಾರ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಶ್ರೀಯುತ ಸಂದೇಶ್ ಅವರು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ.

ಇದುವರೆಗೂ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಆರ್ಎಲ್ಸಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಅನುಭವ ಹಂಚಿಕೆ ಕುರಿತು ಹುಣಸೂರು ತಾಲೂಕಿನ ದಾಸನ್ಪುರ ಗ್ರಾಮದ ಶ್ರೀಯುತ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 47 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ

0: ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
0: ಮಲೆ ಕಣಿವೆಗಳ ಬೆರಗು
3: ಪ್ರಕೃತಿ ಕೋಪದ ಗುಡುಗು ಕೆಳೆಯೊಲವು ನಲ್ಲೆಯ
0: ವಿಯೋಗವಿಂತಹವು
3: ನಿಲಿಸಿ ಮನದೋಟವನು ಮೂಕಗೊಳಿಪುವುವೆನ್ನನ್ ಒಳದನಿಯ ಒಂದರಿಂ ಮಂಕುತಿಮ್ಮ. ಸೊ ನಾವು ಆಚೆ ಈಚೆ ನೋಡೋಂಥ ಕೇಳೋಂಥ ವಸ್ತುಗಳಿಂದ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಅನುಭವವಾಗಿ ಆಲೋಚನೆಗಳು ಸ್ಫುರಿಸುತ್ತವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಅನುಭವಗಳು ನಮಗೆ ಬರಬೇಕಾದ್ರೆ ಬೇರೆ ಬೇರೆ ಆಯಾಮಗಳಿಂದ ನಮ್ಮ ಇಂದ್ರಿಯಗಳ ಮೂಲಕ ನಮ್ಮ ಮನಸ್ಸಿಗೆ ಅವು ನಾಟ್ತಾ ಇವೆ. ಕೆಲವೊಂದು ರೀತಿಯ ಅನುಭವಗಳು ಕೆಲವೊಂದು ರೀತಿಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಫುರಿಸೋ ರೀತಿಯಲ್ಲಿ ಮಾಡ್ತವೆ. ಒಂದು ನಮಗೆ ಆಗುವಂಥದ್ದು, ಒಬ್ಬ ಎಂಥ ಅದ್ಭುತವಾದಂಥದ್ದಪ್ಪ ಇದು ಅನ್ನೋಂಥ ಬೆರಗು, ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಾಗ ಹೆಚ್ಚಿನ ಸರ್ತಿ ಅದು ಸಂತೋಷದ ಆಶ್ಚರ್ಯ, ಸರ್ಪ್ರೈಸ್, ಪ್ಲೆಸೆಂಟ್ ಸರ್ಪ್ರೈಸ್ ಅಂತೀವಿ. ಸಂತೋಷ ಆಗ್ತಾ ಇದೆ, ಆಹ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ. ಆಗುಂಬೆಯ ಅಸ್ತಮಯವನ್ನು ನಾವು ನೋಡಿದ್ವಿ. ಹಾಗೆ ನಮ್ಮ ಎಚ್ ಡಿ ಕೋಟೆ ವನಸಿರಿಯ ನಾಡು, ಎಲ್ಲ ಒಣಗೋಗಿದ್ದಂತಹ ಬೇಸಿಗೆ ಕಾಲದ ಕಾಡು ಇದ್ದಕ್ಕಿದ್ದಂತೆ ಹಸಿರಿನ ಸ್ಫೋಟವಾಗುತ್ತೆ, ಸುಂದರವಾದಂಥ ವನವಾಗುತ್ತೆ. ಅದನ್ನು ನೋಡಿದಾಗ ನಮ್ಗನ್ಸುತ್ತೆ, ಆಹ್ ಬಾ ಎಂಥ ಸುಂದರವಾಗಿದೆಯಪ್ಪ, ಎಷ್ಟು ಚೆನ್ನಾಗಿದೆ. ನಮ್ಮ ಕೋಟೆ ತಾಲೂಕಿನಲ್ಲಿ ಮೇಲಿಂದ ಕಾಡನ್ನು ನೋಡಿದಾಗ ಅಲ್ಲೆಲ್ಲೋ ಒಂದು ಮುತ್ತುಗದ ಮರ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಹೇಳ್ತೀವಿ ನಾವು. ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ಅದರ ಹೂವುಗಳು ಆ ರೀತಿಯ ಒಂದು ಆರೆಂಜ್ ಕಲರ್ ಇರುತ್ತೆ, ಒಂದು ರೀತಿಯ ಕೆಂಪು ಬಣ್ಣ, ಬೆಂಕಿ ಏನೋ ಅನ್ನೋ ರೀತಿಯ ಒಂದು ಆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಸಂಪೂರ್ಣ ಹಸಿರು, ಅಲ್ಲೆಲ್ಲಿ ಒಂದೊಂದು ಈ ರೀತಿಯ ಮುತ್ತುಗ ಮರ ಕೆಂಪು ಹೂವನ್ನು ಬಿಟ್ಟಿದೆ. ಅದು ನೋಡಿದಾಗ ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನಿಸುತ್ತೆ. ಬೆರಗು, ಬರೀ ಬೆರಗೇನಾ ಅಂತಂದರೆ ಬೇರೊಂದು ಅನುಭವ ನಮಗೆ ಬೇರೆ ರೀತಿಯ ಅನುಭವ ಕೊಡುತ್ತಂತೆ. ಬೇಸಿಗೆ ಕಳೆದು ಮಳೆಗಾಲ, ಮಳೆಗಾಲದಲ್ಲೇ ಈ ಹಸಿರಿನ ಸ್ಫೋಟ ಆಗ್ತಾ ಇರೋದು, ಆದರೆ ಮಳೆಯ ಜೊತೆ ಬರುವಂಥದ್ದು ಗುಡುಗು ಮಿಂಚುಗಳು. ಆ ಗುಡುಗು ಮಿಂಚುಗಳು ಸಿಡಿಲುಗಳು ಬರ್ತಾ ಇದ್ದಂಗೆ ನಮ್ಮ ಮನಸ್ಸಿನಲ್ಲಿ ಭಯ ಶುರುವಾಗುತ್ತೆ. ನಮ್ಗನ್ಸುತ್ತೆ, ಓ ಪ್ರಕೃತಿ ಕೋಪ ಮಾಡ್ಕೊಂಬಿಟ್ಟಿದೆಯೇನೋ, ಅದಕ್ಕೆ ಈ ಥರ ಗುಡುಗು ಬರ್ತಾ ಇದೆಯೇನೋ, ಇದುವರೆಗೂ ಇದ್ದಂಥ ಬೆರಗು ಇವಾಗ ಗುಡುಗನ್ ಕೇಳ್ತಾ ಇದ್ದಂತೆ ಭಯಕ್ಕೆ ಜಾಗ ಮಾಡಿಬಿಡ್ತು, ಭಯ ಬಂದ್ಬಿಡುತ್ತೆ ಅಲ್ಲಿ. ಸೊ ದ್ವಂದ್ವಗಳು ನಮ್ಮ ಮನಸ್ಸೇ. ಆದರೆ ಒಂದು ವಸ್ತುವನ್ನು ನೋಡಿದಾಗ ಬೆರಗಿನಿಂದ ಸಂತೋಷ ಪಡುತ್ತೆ, ಇನ್ನೊಂದು ವಸ್ತುವನ್ನು ನೋಡಿದಾಗ ಭಯದಿಂದ ಸಂಕುಚಿತವಾಗುತ್ತೆ. ಹಾಗೆಯೇ ಕೆಳೆಯ ಒಲವು, ನಮ್ಮ ಸ್ನೇಹಿತರ ಜೊತೆ ನಾವು ಪ್ರೀತಿಯಿಂದ ಮಾತಾಡ್ತಾ ಇರುವಾಗ, ಸಮಯವನ್ನು ಕಳೀತಿರುವಾಗ ಸಂತೋಷದಿಂದ ಇರ್ತೀವಿ. ಆದರೆ ನಲ್ಲೆಯ ವಿಯೋಗ, ಗಂಡ ಹೆಂಡತಿ ಸಂತೋಷವಾಗಿ ಮಾತಾಡ್ಕೊಳ್ತಾ ಇದ್ರು, ದಿನ ಕಳೀತಾ ಇದ್ರು, ಯಾವುದೋ ಒಂದು ಕಾರಣದಿಂದ ಹೆಂಡತಿ ತವ್ರ ಮನೆಗೆ ಹುಟ್ಟೋದ್ಲು, ಈ ಗಂಡನಿಗೆ ಒಂದು ರೀತಿಯಲ್ಲಿ ಅಯ್ಯೋ ಹೆಂಡತಿ ಇಲ್ವಲ್ಲ ಅಂತ ವಿಯೋಗ, ದುಃಖ. ಅದೇ ವ್ಯಕ್ತಿಗೆ ಸಂತೋಷವೂ ಕೂಡ ಆಗುತ್ತೆ, ಮತ್ತು ಒಂದು ರೀತಿಯಲ್ಲಿ ದುಃಖವೂ ಕೂಡ ಆಗ್ತಾ ಇರುತ್ತೆ. ಈ ರೀತಿಯ ಅನುಭವ

0: ಗಳು ನಮಗೆ ಆಗ್ತಾ ಇರುವಾಗ ಅದು ಬೆರಗಿಂದಾಗ್ಲಿ, ಭಯದ್ದಾಗ್ಲಿ, ಪ್ರೀತಿದಾಗ್ಲಿ, ವಿಯೋಗದ್ದಾಗ್ಲಿ, ನಮ್ಮ ಮನಸ್ಸನ್ನ ಆ ಭಾವನೆಗಳು ಹಿಡಿದು ನಿಲ್ಲಿಸ್ತವಂತೆ. ಬೇರೆ ಎಲ್ಲೋ ಯಾವುದೋ ವಿಚಾರದಲ್ಲಿ ನಾವು ಮುಳುಗೋಗಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗಲ್ಲ. ಒಳದನಿ ನಮಗೆ ಹೇಳ್ತಾ ಇದೆ, ಬೇರೆದನ್ನೆಲ್ಲ ಬಿಟ್ಬಿಡು, ಇದ್ರ ಬಗ್ಗೆ ಯೋಚನೆ ಮಾಡಪ್ಪ, ಎಷ್ಟು ಸುಂದರವಾಗಿದೆ ಆ ದೃಶ್ಯ, ಅದು ನೋಡು, ಪ್ರಕೃತಿ ಕೋಪ ಮಾಡ್ಕೊಂಡ್ಬಿಟ್ಟಿದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಈಗ ನಿನ್ನ ಫ್ರೆಂಡ್ಸ್ ಜೊತೆ ಸಂತೋಷವಾಗಿದೆಯಲ್ವಾ, ಫ್ರೆಂಡ್ಸ್ ಜೊತೆನೇ ಸಂತೋಷದಿಂದ ಇರು ಅಂತ ಬೇರೆ ಎಲ್ಲೂ ಮನಸ್ಸನ್ನು ಹೊಯ್ದಾಡಕ್ಕೆ ಬಿಡದಂತೆ ಮೂಕಗೊಳಿಸುತ್ತಾ ಇವೆ. ಬೇರೆದನ್ನೆಲ್ಲ ನೀನು ಸುಮ್ಮನಿರೋ, ಈ ಕ್ಷಣವನ್ನು ನಾವು ಅನುಭವಿಸೋಣ ಅಂಥೇಳಿ ನಮ್ಮ ಮನಸ್ಸನ್ನು ಈ ಕಡೆಗೆ ಕರ್ಕೊಂಡು ಬಂದು ನಿಲ್ಲಿಸುತ್ತಂತೆ. ಯಾಕೆ ಈ ಅನುಭವದಲ್ಲಿ ನನಗೆ ಒಂದು ವಿಶೇಷತೆಯ ಅವಕಾಶ ಇದೆ, ಆ ವಿಶೇಷ ಅವಕಾಶವನ್ನು ನಾನು ಬಳಸ್ಕೊಂಡ್ರೆ ಈಗ ಬಹುಶಃ ನನಗೆ ಪರತತ್ವ ಪರಸತ್ವವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಬಹುದು. ಸೊ ಈ ಅವಕಾಶವನ್ನು ಬಿಡದೆ, ಬೇರೆ ಎಲ್ಲೂ ಹೋಗದೆ ತಟಸ್ಥವಾಗಿ ಇಲ್ಲೇ ಇರು, ಈ ಅನುಭವವನ್ನು ಸಂಪೂರ್ಣವಾಗಿ ಹೀರ್ಕೋ. ಸೊ ಆ ರೀತಿಯಲ್ಲಿ ಹೀರ್ಕೊಳ್ತಾ ಇರುವಾಗ ನಮಗೆ ಒಂದು ರೀತಿಯ ವಿಶೇಷತೆ ಅನುಭವವಾಗುತ್ತೆ. ಆ ಅನುಭವ ನಮ್ಮನ್ನು ಒಂದು ಮಟ್ಟದ ಅಸ್ತಿತ್ವದಿಂದ ಮೇಲಿನ ಮಟ್ಟದ ಅಸ್ತಿತ್ವಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಥರದ ಅನುಭವಗಳ ಇನ್ನೊಂದು ವಿಶೇಷತೆ ಏನಂತಂದರೆ ಆ ಕ್ಷಣಕ್ಕೆ ಮಾತ್ರ ಅವು ಸೀಮಿತವಾಗಿರಲ್ಲ. ಎಷ್ಟೋ ಸರ್ತಿ ಬಹಳ ಸುಂದರವಾದಂಥ ವಸ್ತುಗಳನ್ನು ನೋಡಿದಾಗ ನಮಗಾದ ಅನುಭವ, ಸುಂದರವಾದ ಗಾನವನ್ನು ಕೇಳಿದಾಗ ನಮಗಾಗೋ ಅನುಭವ, ಅಥವಾ ಸ್ನೇಹಿತರ ಜೊತೆ ಬಹಳ ಆಪ್ಯಾಯಮಾನವಾಗಿ ಕಳೆದಂಥ ಕ್ಷಣಗಳು, ಅವು ಆ ಕ್ಷಣಕ್ಕೆ ನಮಗೆ ಸಂತೋಷವನ್ನು ಕೊಟ್ಟಿದ್ದಲ್ಲದೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದುಬಿಟ್ಟಿರ್ತವೆ. ಅವು ಮುಂದೆ ಒಂದು ದಿನ ಕೂಡ ಯಾವ ಮಾತುಗಳನ್ನು ನಾವು ಪರಸ್ಪರ ಆಡಿದ್ವಿ ಅನ್ನೋದು ಮರ್ತೋದರೂ ಕೂಡ ಸ್ನೇಹಿತರ ಜೊತೆಗಿದ್ದಂಥ ಆ ಕ್ಷಣ ನಾನು ಬಹಳ ಸಂತೋಷವಾಗಿದ್ದೇ ಅನ್ನೋದನ್ನು ನಾವು ಮರೆಯಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಸೊ ಆ ಅನುಭವದ ಸಾರ ನಮ್ಮ ಮನಸ್ಸಿನಲ್ಲಿ ಉಳಿತಾ ಇದ್ದಷ್ಟು ನಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ, ತಿಳಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಸಕಾರಾತ್ಮಕವಾದಂಥದ್ದನ್ನು ನಾವು ಹೀರ್ಕೊಂಡು, ಸಕಾರಾತ್ಮಕವಾದಂಥದ್ದನ್ನು ಉಳಿಸ್ಕೊಂಡು, ಗೌಣವಾಗಿದ್ದನ್ನೆಲ್ಲ ಬಿಡ್ತಾ ಬಂದಾಗ ಆ ಅನುಭವಗಳ ಸಾರ ನಮ್ಮನ್ನು ಮೇಲಿನ ಸ್ತರಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 47 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
5: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಯೇ ಹಮಾರಾ ಮಂತ್ರ ಬನ್ ಚುಕಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
6: ನಿಮಗೆ ತಿಳಿಸಾ, ಪ್ರಪಂಚಂಲೋನ ಅನೇಕ ಅಭಿವೃದ್ಧಿ ಚೆಂದಿನ ದೇಶಾಲ್ಲೋ ಉಚಿತ ವೈದ್ಯಂ ಎಪ್ಪటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
7: किसी एक व्यक्ति की जमीन, घर, गहने या दूसरा कोई सामान बीमारी के खर्च में बिकने से बचा है
5: గిరివి

0: रखने से बचा है तो ये ఆయుష్మాన్ భారత్ కి బహుత్ బడి సఫలతా హై.
1: 12 సంవత్సరాల విశ్వాసం, అభివృద్ధి, ప్రజా సంక్షేమం.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಈ ಕಾರ್ಯಕ್ರಮದಲ್ಲಿ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಮ್ಮ ಬದುಕು ಹೇಗಿರಬೇಕು ಎಂದು ನಿರ್ಧರಿಸುವ ಹಕ್ಕು ನಮಗೆ ಇದೆ. ಆದರೆ ಅದು ಬಲವಂತಕ್ಕೆ ಕಟ್ಟುಬಿದ್ದು ಅಡ್ಡದಾರಿ ಹಿಡಿಯಬಾರದು. ನಾನು ಹೀಗೆ ಇರುತ್ತೇನೆ ಎಂದು ನಿರ್ಧರಿಸಿ ಅದರಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಹುತೇಕರ ಜೀವನಗಾಳಿ ಬಂದೆಡೆ ತೋರುವುದು ಎಂಬ ರೀತಿಯಲ್ಲೇ ಆಗುತ್ತಿದೆ. ನಮಗೆ ನಮ್ಮ ಜೀವನದ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣಗಳು ಹಲವಿರಬಹುದು. ನಾನು ಇಷ್ಟಪಡುವ ಕೆಲಸ ನನಗೆ ಸಿಗಲಿಲ್ಲ, ಈಗ ಸಿಕ್ಕಿರುವ ಕೆಲಸ ನನಗೆ ಇಷ್ಟವಿಲ್ಲ. ಆದರೆ ಏನು ಮಾಡುವುದು, ಜೀವನ ನಡೆಯಬೇಕಲ್ಲ. ಹಾಗಾಗಿ ಸಿಕ್ಕ ಕೆಲಸವನ್ನು ಹೇಗೋ ನಿಭಾಯಿಸುತ್ತಿದ್ದೇನೆ ಎಂಬ ಮಾತುಗಳ ಸಮರ್ಥನೆ ಬಹುತೇಕರಲ್ಲಿ ಕೇಳಿ ಬರುತ್ತದೆ. ನನ್ನ ಜೀವನ ಹೀಗೆ ಇರಬೇಕು ಎಂದು ನಿರ್ಧರಿಸುವವರು ಯಾರು ಹಾಗೂ ಅದು ಯಾವ ವಯಸ್ಸಿನಲ್ಲಿ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ನಾವು ಹಿಂದಿನ ಶೈಕ್ಷಣಿಕ ಹಾಗೂ ಸಾಮಾಜಿಕ ವ್ಯವಸ್ಥೆ ಗಮನಿಸಿದರೆ ನಮಗೆ ನಮ್ಮ ಜೀವನದ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಕಷ್ಟವಾಗುತ್ತಿದೆ. ಇತ್ತೀಚೆಗೆ ಒಬ್ಬರ ಮಗ SSLC ಮುಗಿಸಿದ ನಂತರ ಮಾಮೂಲಿಯಂತೆ ಅವನನ್ನು PUCಗೆ ಸೇರಿಸುವುದು ಮನೆಯವರ ಉದ್ದೇಶ. ಅದು ಸರಿಯೇ. ಆ ಹಂತದಲ್ಲಿ ನಮಗೆ ಇದೊಂದೇ ದಾರಿ ಎಂಬಂತೆ ಕಂಡು ಬರುತ್ತಿದೆ. ಆದರೆ ಅಲ್ಲಿಯೂ 16 ಬಗೆಯ ಅವಕಾಶಗಳು ಇವೆಯಾದರೂ ತಂದೆ ತಾಯಿ ಯೋಚಿಸುವುದು ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕಿಂತ ಅವನು ಮುಂದೆ ಓದಿ ದೊಡ್ಡ ಹುದ್ದೆಗೆ ಸೇರಿ ಕೈತುಂಬ ಹಣ ಗಳಿಸಬೇಕು ಎಂಬುದಾಗಿರುತ್ತದೆ. ಹಾಗಾಗಿ ಮಗನಿಗೆ ಅಥವಾ ಮಗಳಿಗೆ ಮುಂದೆ PUCಯಲ್ಲಿ ಯಾವ ಕಾಂಬಿನೇಷನ್ ಕೊಡಿಸಬೇಕು ಎಂಬ ಬಗ್ಗೆ ಸಹಜವಾಗಿ ಗೊಂದಲವಾಗುತ್ತದೆ. ಆಗ ಅವರು ನೋಡುವುದು PUC ನಂತರ ಇಂಜಿನಿಯರ್ ಆಗಿ ಹೆಚ್ಚು ವೇತನ ಪಡೆಯುವವರು ಯಾವ ವಿಭಾಗದಲ್ಲಿ ಓದಿದರು ಎಂಬ ಬಗ್ಗೆ. ಅದು ತನ್ನ ನೆಂಟರಿಷ್ಟರು ಸ್ನೇಹಿತರ ಗುಂಪಿನಲ್ಲೇ ತಡಕಾಟ ಮಾಡಿ ಅದರಲ್ಲಿ ಯಾರು ಹೆಚ್ಚು ಸಂಪಾದಿಸುತ್ತಿದ್ದಾರೋ ಅವರು ಓದಿದ ವಿಷಯದ ಬಗ್ಗೆ ತಮ್ಮ ಮಗ ಅಥವಾ ತಮ್ಮ ಮಗಳು ಓದಿದರೆ ಸರಿಯೆಂದು ಅಂತಹ ಕಾಂಬಿನೇಷನ್ ಅನ್ನು ಕೊಡಿಸುತ್ತಾರೆ. ಆದರೆ ಅವನ ಆಸಕ್ತಿಯ ವಿಷಯ ಯಾವುದು ಎಂದು ಅವರು ಗಮನಿಸುವುದಿಲ್ಲ ಅಥವಾ ಅವರನ್ನು ಕೇಳುವುದು ಇಲ್ಲ. ಇಂದು ಮಕ್ಕಳ ವಿದ್ಯಾಭ್ಯಾಸ ಎಂದರೆ ಮುಂದೆ ಕೈ ತುಂಬ ಸಂಪಾದಿಸುವುದು ಎಂಬಂತೆ ಭಾಸವಾಗತೊಡಗಿದೆ. ಅದೇ PUCಯಲ್ಲಿ ವಾಣಿಜ್ಯ ಕಲಾ ವಿಭಾಗಗಳಿವೆ. ಅಲ್ಲಿಯೂ 16 ತರಹದ ವಿಷಯ ಪಡೆದು ಓದಬಹುದು. ಆದರೆ ಪೋಷಕರ ಕಣ್ಣು ಅದರತ್ತ ಹೋಗುವುದಿಲ್ಲ. ವಿಜ್ಞಾನದ ವಿಷಯ, ಅದರಲ್ಲೂ ಇಂಜಿನಿಯರಿಂಗ್ ವಿಷಯ, ಅದರಲ್ಲೂ ಮುಂದೆ ಹೆಚ್ಚು ವೇತನ ಪಡೆಯುವ ವಿಷಯ, ಇದೇ ಅವರ ಆದ್ಯತೆಯಾಗಿ ಬಿಟ್ಟಿದೆ. ಬೇರೆ ವಿಷಯಗಳನ್ನು ಅವರು ಗಮನಿಸುವುದೇ ಇಲ್ಲ. ಅವರ ಪಾಲಿಗೆ ಅವೆಲ್ಲ ಅಪ್ರಯೋಜಕ. ಇತ್ತೀಚೆಗೆ ಒಬ್ಬ ಪ್ರೌಢಶಾಲಾ ಶಿಕ್ಷಕರೊಡನೆ ಮಾತನಾಡುವ ಅವಕಾಶ ಲಭಿಸಿತ್ತು. ಅವರು ತಮ್ಮ ಕೆಲಸವನ್ನು ಬಹಳವಾಗಿ ಪ್ರೀತಿಸುವರು. ಬಹಳ ವರ್ಷದಿಂದ ನಗರದಿಂದ ಸಾಕಷ್ಟು ದೂರದ ಊರಿನಲ್ಲಿ ಕೆಲಸ ಮಾಡುತ್ತಾರೆ. ನೀವೇಕೆ ನಗರಕ್ಕೆ ವರ್ಗಾವಣೆ ತೆಗೆದುಕೊಳ್ಳಬಾರದು ಎಂದು ಕೇಳಿದರೆ ಅವರ ಉತ್ತರ, ಎಲ್ಲರೂ ತಮ್ಮ ಅನುಕೂಲ ಹಾಗೂ ಖುಷಿಗಾಗಿ ನಗರಕ್ಕೆ ಹೋದರೆ ಗ್ರಾಮೀಣ ಭಾಗದ ಮಕ್ಕಳ ಗತಿಯೇನು? ನನಗೆ ಸ್ವಲ್ಪ ತೊಂದರೆಯಾಗುತ್ತದೆ ನಿಜ, ಆದರೆ ನಾನು ಗ್ರಾಮಾಂತರದ ನನ್ನ ಶಾಲೆಗೆ ಹೋದ ಮೇಲೆ ಅದನ್ನು ಮರೆಯುತ್ತೇನೆ. ಅಲ್ಲಿನ ಮಕ್ಕಳು ದೊಡ್ಡ ಹುದ್ದೆಗೆ ಹೇರಬೇಕು

ಎಂಬುದು ನನ್ನ ಕಾಳಜಿ. ನಗರ ಪ್ರದೇಶದ ಮಕ್ಕಳಿಗೆ ಹೇಗೋ ಅವಕಾಶಗಳು ಸಿಗುತ್ತದೆ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಪೋಷಕರಿಗೆ ತಮ್ಮ ಮಕ್ಕಳು ಮುಂದೆ ಏನು ಓದಬೇಕು ಎಂಬುದೇ ತಿಳಿದಿಲ್ಲ. ಬೇರೆ ಬೇರೆ ಅವಕಾಶಗಳ ಬಗ್ಗೆಯೂ ಅವರಿಗೆ ಅರಿವಿಲ್ಲ. ಆದ್ದರಿಂದ ಅವರಿಗೆ ನಾನು ನನ್ನ ಕೈಲಾದ ಮಾರ್ಗದರ್ಶನ ಮಾಡುತ್ತೇನೆ. ನಾನು ವೇತನ ಪಡೆಯುತ್ತಿರುವುದು, ನಾನು ಕೆಲಸ ಮಾಡುತ್ತಿರುವುದು ಇಂಥವರಿಗಾಗಿ ಎಂದರು. ಅಲ್ಲದೆ ಅವರ ಕಾಳಜಿ ಎಂದರೆ ನಿಜ. ಇಂದು ನಮ್ಮ ಗ್ರಾಮೀಣ ಮಕ್ಕಳ ಪೋಷಕರು ನಗರದವರಂತೆ ಹಣ ಮಾಡುವ ಹುದ್ದೆಯ ಕುರಿತೇ ಯೋಚಿಸುತ್ತಾರೆ. ಆದರೆ ಅವರಿಗೆ ಒಬ್ಬ ಶಿಕ್ಷಕ, ಪೋಸ್ಟ್ಮ್ಯಾನ್, ಗ್ರಾಮೀಣ ಬ್ಯಾಂಕಿನ ನೌಕರ, ಗ್ರಾಮ ಸಹಾಯಕ, ಪಂಚಾಯಿತಿಯ ನೌಕರರು ಕಣ್ಣಿಗೆ ಬೀಳುವುದಿಲ್ಲ. ಇಂದು ನನಗೆ ಆತಂಕವಾಗುತ್ತಿರುವುದು ಏನೆಂದರೆ ಮುಂದೆ ಶಿಕ್ಷಕ ವೃತ್ತಿಗೆ ನಿಷ್ಠರು ಬರುವುದಿಲ್ಲವೇನೋ ಎನಿಸತೊಡಗಿದೆ. ಇಂದಿನ ಶಿಕ್ಷಕರು ತಮಗೆ ದೊಡ್ಡ ಹುದ್ದೆ ಸಿಗಲಿಲ್ಲ, ಏನು ಕೆಲಸ ಮಾಡಬೇಕು, ಅದಕ್ಕಾಗಿ ಈ ಕೆಲಸ ಮಾಡುತ್ತಿದ್ದೇವೆ ಎಂಬ ಮನೋಭಾವದಿಂದ ಬರುವವರೇ ಹೆಚ್ಚಾಗಿ ಕಂಡು ಬರುತ್ತಿದ್ದಾರೆ. ಹೀಗಾದರೆ ಮುಂದೆ ಶಿಕ್ಷಣ ಕ್ಷೇತ್ರವು ದುರ್ಬಲವಾಗುತ್ತದೆ, ಮಕ್ಕಳಿಗೆ ಸರಿಯಾದ ಶಿಕ್ಷಣವೇ ಸಿಗುವುದಿಲ್ಲ. ಯಾವುದೇ ದೇಶದ ಶಿಕ್ಷಣ ವ್ಯವಸ್ಥೆ ಸರಿ ಇದ್ದಾಗ ಮಾತ್ರ ಆ ದೇಶ ಪ್ರಗತಿ ಕಾಣಲು ಸಾಧ್ಯ. ಆದರೆ ನನಗೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಆತಂಕವಾಗುತ್ತಿದೆ ಎಂದರು. ಅವರದ್ದು ಪ್ರಾಮಾಣಿಕ ಅಭಿಪ್ರಾಯ. ಅವರು ತಮ್ಮ ಜೀವನ ಗ್ರಾಮೀಣ ಭಾಗದ ಮಕ್ಕಳಿಗಾಗಿ ಮೀಸಲು ಎಂದು ಭಾವಿಸಿದ್ದಾರೆ. ಇದು ನಿಜವೂ ಹೌದು. ಹೋದು ಎಂದರೆ ಮುಂದೆ ಹಣ ಮಾಡುವ ದಾರಿ ಎಂಬ ಭಾವನೆಯ ಬದಲು ಅದು ದೇಶದ ಮುಂದಿನ ಸಮಾಜ ನಿರ್ಮಾಣದ ಕಾರ್ಯವೂ ಹೌದು ಎಂಬ ಯೋಚನೆ ಬದಲಾಗಿರುವಂತೆ ಕಾಣಿಸುತ್ತಿದೆ. ಇದು ಸರಿ ಎನಿಸುವುದಿಲ್ಲ. ನಾವು ಮಾಡುವ ಯಾವ ಕೆಲಸವೂ ಕನಿಷ್ಠವಲ್ಲ ಎಂಬುದನ್ನು ಮೊದಲು ಅರಿಯಬೇಕು. ಆ ಕೆಲಸ ನಾನು ಕೈಗೊಂಡಾಗಿದೆ, ಅದರಲ್ಲಿ ಉತ್ತಮ ಸಾಧನೆ ಮಾಡುತ್ತೇನೆ ಎಂಬ ಆಲೋಚನೆ ಮೂಡಬೇಕು. ಈ ಸಮಾಜದಲ್ಲಿ ಅಂತಹ ಹಲವು ರೀತಿಯ ಕೆಲಸಗಳು ಇವೆ. ನಮ್ಮ ಮನೆಯಲ್ಲಿ ನಲ್ಲಿ ಕೆಟ್ಟು ಹೋದರೆ ಅದನ್ನು ದುರಸ್ತಿ ಮಾಡಲು ನಮಗೆ ನಮ್ಮ ಮಕ್ಕಳಿಗೆ ಬಾರದು. ನಮ್ಮ ಮನೆಯ ಬಳಕೆಯ ಒಂದು ವಿದ್ಯುತ್ ಉಪಕರಣ ಕೆಟ್ಟರೆ ನಮ್ಮ ದೈನಂದಿನ ಜೀವನ ಅಸ್ತವ್ಯಸ್ತವಾದಂತೆ. ಅದನ್ನು ದುರಸ್ತಿ ಮಾಡುವವರು ಬರುವವರೆಗೆ ನಮಗೆ ಚಳಪಟಿಗೆ ಉಂಟಾಗುತ್ತದೆ. ಅದು ದುರಸ್ತಿಯಾದ ನಂತರ ಆ ಕೆಲಸ ಮಾಡಿದವರನ್ನು ನಾವು ಮರೆಯುತ್ತೇವೆ. ಆದರೆ ಅಂತಹ ಕೆಲಸ ಮಾಡುವುದು ಬದುಕಿ ಎಂಬುದನ್ನು ನಾವು ಯೋಚಿಸುವುದಿಲ್ಲ. ನಮ್ಮ ಮಕ್ಕಳು ಅಂತಹ ಕೆಲಸ ಕಲಿಯಲಿ ಎಂದು ಬಯಸುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
4: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
3: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು

ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಿಮಗಾಗಿ ಇಂಗ್ಲಿಷ್ ಕಲಿಯುವ ಈ ತರಗತಿಯನ್ನ ನಡೆಸಿಕೊಡ್ತಾ ಇದೆ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಸಿಕೊಡುವಂತಹ ಕೆಲಸದಲ್ಲಿ ನಿಮ್ಮೊಂದಿಗೆ ಇದ್ದೇನೆ. ಐ ಹೋಪ್ ಅಂಡ್ ಟ್ರಸ್ಟ್ ದಟ್ ಯು ಹ್ಯಾವ್ ಪ್ರಾಕ್ಟಿಸ್ಡ್ ದ ಪ್ರೀವಿಯಸ್ ಕಾನ್ವರ್ಸೇಷನ್ಸ್ ಐ ಗೇವ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್. ಆಲ್ ದ ಕಾನ್ವರ್ಸೇಷನ್ಸ್ ಯು ನೀಡ್ ಟು ರೈಟ್ ಫಸ್ಟ್ ಅಂಡ್ ದೆನ್ ಪ್ರಾಕ್ಟಿಸ್ ಆನ್ ಯುವರ್ ಓನ್ ಅಂಡ್ ದೆನ್ ಯು ನೀಡ್ ಟು ಪ್ರಾಕ್ಟಿಸ್ ವಿತ್ ಯುವರ್ ಫ್ರೆಂಡ್ಸ್. ವೆನ್ ಯು ಪ್ರಾಕ್ಟಿಸ್ regularly, then you get the proper, the right way of speaking English. English ಮಾತಾಡುವುದು ಸುಲಭ. ಒಂದು ವೇಳೆ ಇಂಗ್ಲಿಷ್ ಭಾಷೆ ಕಷ್ಟ ಅಂತಾಗಿದ್ರೆ, ಇವತ್ತು ಪ್ರಪಂಚದಲ್ಲಿ ಇಂಗ್ಲಿಷಿಗೆ ಇಷ್ಟೆಲ್ಲ ವ್ಯಾಪ್ತಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳಿ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಬಂದಿದ್ದೇನೆ. ಮತ್ತು ಇಂಗ್ಲಿಷನ್ನು ಕಲಿಯುವಾಗ ಇಂಗ್ಲಿಷ್ನ ಬಗ್ಗೆ ನಮಗಿರುವಂತಹ ಭಯ ಏನಿದೆಯಲ್ಲ, ಅದೇ ದೊಡ್ಡ ಶತ್ರು, ಎನಿಮಿ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತಾನೆ ಬಂದಿದ್ದೇನೆ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇದೊಂದು ವಾಕ್ಯವನ್ನು ನೀವು ಮಂತ್ರದ ರೀತಿ ದಿನ ಬೆಳಗ್ಗೆ ಸಂಜೆ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಹೇಳುವಾಗ ಹೇಳ್ಕೊಳ್ಳೋದನ್ನ ಪಠಣ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳಿ ಒಂದು ಪ್ರಾವರ್ಬ್, ಪ್ರಾವರ್ಬ್ ಅಂತ ಹೇಳಿದ್ರೆ ಗಾದೆ, ಇಂಗ್ಲಿಷ್ನಲ್ಲಿ ಒಂದು ಗಾದೆ ಪ್ರಾವರ್ಬ್ ಇದೆ, ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹೇಳಿ ನಾವು ಅದನ್ನ ಕನ್ನಡದಲ್ಲಿ ಹೇಳ್ತೇವೆ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ನಿಮಗೆ ಇಂಗ್ಲಿಷ್ ಕಲಿಬೇಕು ಅನ್ನುವಂತಹ ಮನಸ್ಸು ಇದ್ದರೆ ಜನಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬರ್ತಾ ಇರುವಂತಹ ಈ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಏನಿದೆ, ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ನಿಮ್ಮ ತೀರ್ಮಾನ ಇದೆ, ನಿರ್ಧಾರ ಇದೆ ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿ, ಅದರೊಟ್ಟಿಗೆ ಇದು ಬೆಂಬಲವಾಗಿ ನಿಮ್ಮ ಜೊತೆಗೆ ನಿಲ್ಲುತ್ತೆ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ಂಟ್ ಡಿಫಿಕಲ್ಟ್. ಅದ್ಭುತಲ್ಲ. ಇವತ್ತು ನಮ್ಮ ಇಂಗ್ಲಿಷ್ ಸಂಭಾಷಣೆಯ ಅಭ್ಯಾಸವನ್ನ ನಾವೇನು ಕಳೆದ ತರಗತಿಗಳಲ್ಲಿ ಮಾಡ್ತಾ ಬಂದಿದ್ವಿ ಅದನ್ನ ಮುಂದುವರಿಸೋಣ. ಪೆನ್ನು ಪುಸ್ತಕ ಸಿದ್ಧ ಇದೆ ಅಲ್ವಾ? ರೆಡಿ? ಸೋ ಬರ್ಕೊಳ್ಳಿ. ಕಾನ್ವರ್ಸೇಷನ್ಸ್, ಸಂಭಾಷಣೆ ಎ ಮತ್ತು ಬಿ ವ್ಯಕ್ತಿಗಳ ನಡುವೆ ನಡೆಯುತ್ತೆ, ಅದನ್ನ ಅಭ್ಯಾಸಕ್ಕಾಗಿ ನಾವು ತಗೊಳ್ತಾ ಇದ್ದೀವಿ. ಈಗ ಬರ್ಕೊಳ್ಳಿ. A. Excuse me, sir. Would you mind if I sit here? A. Excuse me, sir. Would you? Would anta heldaga W-O-U-L-D. Would you mind, M-I-N-D, mind if I sit? I-F-I-F.

ಐ ಸಿಟ್ ಹಿಯರ್ ಕ್ವಶನ್ ಮಾರ್ಕ್ ಹಿಯರ್ ಹೆಚ್ ಇ ಆರ್ ಇ ಹಿಯರ್ ಬಿ ನೋ ಐ ಡೋಂಟ್ ಮೈಂಡ್ ಯು ಕ್ಯಾನ್ ಸಿಟ್ ಬಿ ನೋ ಎನ್ ಓ ನೋ ಕಮ ಐ ಡೋಂಟ್ ಡಿ ಓ ಎನ್ ಅಪೋಸ್ಟ್ರಫಿ ಟಿ ಐ ಡೋಂಟ್ ಮೈಂಡ್ ಎಂ ಐ ಎನ್ ಡಿ ಮೈಂಡ್ ಫುಲ್ ಸ್ಟಾಪ್ ಯು ಕ್ಯಾನ್ ಸಿಟ್ ಎ ಥ್ಯಾಂಕ್ ಯು ಬಿ ಯು ಆರ್ ವೆಲ್ಕಮ್ ಯು ಆರ್ ವೆಲ್ಕಮ್ ವೈ ಓ ಯು ಅಪೋಸ್ಟ್ರಫಿ ಆರ್ ಇ ಯು ಆರ್ ವೆಲ್ಕಮ್ ಈ ಸಂಭಾಷಣೆ ಏನಿದೆಯಲ್ಲ ಬಹಳ ವಿಶೇಷವಾದದ್ದು ಇಂಗ್ಲಿಷ್ ಕಲಿಯುವ ದೃಷ್ಟಿಯಿಂದ ನಮಗೆ ಬಹಳ ಮುಖ್ಯ ಆಗತ್ತೆ ನೋಡಿ ಇಲ್ಲಿ ಎ ಬಿ ಅನ್ನ ಕೇಳ್ತಾರೆ ಎಕ್ಸ್ಕ್ಯೂಸ್ ಮೀ ಸರ್ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಉತ್ತರ ನೋ ಐ ಡೋಂಟ್ ಮೈಂಡ್ ಅಂತ ಆಗತ್ತೆ ಇಲ್ಲಿ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಇದಕ್ಕೆ ಸಾಮಾನ್ಯ ನಮ್ಮ ಪ್ರಶ್ನೆ ಎಸ್ ಅಂತ ಆಗ್ಬೇಕಲ್ವಾ ಇಲ್ಲಿ ನೋಡಿದ್ರೆ ನೋ ಅಂತ ಹೇಳ್ತಾ ಇದ್ದಾರಲ್ಲ ಯಾಕೆ ಅನ್ನುವಂತ ಒಂದು ಪ್ರಶ್ನೆ ನಿಮಗೆ ಬರಬೇಕು ನೋಡಿ ಇಲ್ಲಿ ಏನಾಗತ್ತೆ ಅಂದ್ರೆ ಮೈಂಡ್ ಅನ್ನೋ ಪದನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮೈಂಡ್ ಅಂದ್ರೇನು ಮನಸ್ಸು ಅನ್ನೋ ಅರ್ಥ ಕೊಡುತ್ತೆ ಮೈಂಡ್ ಅಂತ ಹೇಳಿದಾಗ ನಿಮಗೆ ತರಗತಿನಲ್ಲಿ ಕ್ಲಾಸ್ ಅಲ್ಲಿ ಕೆಲವು ಸರಿ ಟೀಚರ್ಸ್ ಒಂದು ಮಾತು ಹೇಳ್ತಾರೆ ಗಮನಿಸಿದ್ರ ಮೈಂಡ್ ಯುವರ್ ಬಿಸ್ನೆಸ್ ನೀವು ಏನಾದರೂ ಬರೆಯುವಂತ ಕೆಲಸ ಕೊಟ್ಟಾಗ ಬರೆಯೋ ಕೆಲಸನ ಬಿಟ್ಟು ಅಕ್ಕಪಕ್ಕ ಕೂತಿರೋರ್ ಜೊತೆ ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಸಾಮಾನ್ಯವಾಗಿ ಟೀಚರ್ಸ್ ಹೇ ನಿನ್ ಕೆಲಸದ ಕಡೆ ಗಮನ ಕೊಡೋ ಏನದ್ ಮಾತಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಕರೆಕ್ಟಾ ಇಂಗ್ಲಿಷ್ ನಲ್ಲಿ ಅದನ್ನ ಹೇಳ್ಬೇಕಾದ್ರೆ ಮೈಂಡ್ ಯುವರ್ ಬಿಸ್ನೆಸ್ ಡೋಂಟ್ ಟಾಕ್ ಡೂ ಯುವರ್ ವರ್ಕ್ ಮೈಂಡ್ ಯುವರ್ ಓನ್ ವರ್ಕ್ ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಏನಿದು ಮೈಂಡ್ ಅಂದ್ರೆ ಇಲ್ಲಿ ಮೈಂಡ್ ಅಂದ್ರೆ ಮನಸ್ಸು ಅನ್ನೋ ಅರ್ಥನ ಕೊಡಲ್ಲ ನೀನು ಗಮನ ಕೊಡು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಇಲ್ಲಿ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಅಂತ ಅಂದಾಗ ನಾನಿಲ್ಲಿ ಕೂತ್ಕೊಂಡ್ರೆ ನಿಮಗೆ ಬೇಸರ ಆಗತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇರೋದು ಹೌದು ಅಂದ್ರೆ ಏನಾಯ್ತು ಬೇಸರ ಆಗತ್ತೆ ಮುಂದಕ್ಕೋಗಿ ಅಂತ ಅರ್ಥ ನೋ ಅಂದ್ರೆ ಏ ಬೇಜಾರಿಲ್ಲಪ್ಪ ಕೂತ್ಕೊಳ್ಳಿ ಅದಕ್ಕೇನಂತೆ ಅನ್ನೋ ಅರ್ಥವನ್ನ ಕೊಡುತ್ತೆ ಹಾಗಾಗಿ ಈ ಸಂಭಾಷಣೆಯಲ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಅದಕ್ಕೆ ಉತ್ತರ ಕೊಡ್ತಾರೆ ನೋ ಐ ಡೋಂಟ್ ಮೈಂಡ್ ಯು ಕ್ಯಾನ್ ಸಿಟ್ ಎ ಥ್ಯಾಂಕ್ ಯು ಬಿ ಯು ಆರ್ ವೆಲ್ಕಮ್ ಸೊ ವೆಲ್ಕಮ್ ಮತ್ತೆ ಥ್ಯಾಂಕ್ ಯು ಹೇಳೋದು ಇಂಗ್ಲಿಷ್ನಲ್ಲಿ ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ ಅನಿವಾರ್ಯ ಆಗತ್ತೆ ಮತ್ತೆ ಅಗತ್ಯ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ ಅದನ್ನ ನೀವು ನೆನಪಲ್ಲಿಟ್ಕೊಂಡಿದ್ದೀರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದ್ರ ಕಡೆ ಗಮನ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇವೆಲ್ಲವನ್ನ ನೀವು ನಿರ್ಲಕ್ಷಿಸಬಾರ್ದು ನೆಗ್ಲೆಕ್ಟ್ ಮಾಡಬಾರ್ದು ಮತ್ತೊಮ್ಮೆ ಈ ಸಂಭಾಷಣೆಯನ್ನ ಕಾನ್ವರ್ಸೇಷನ್ ಅನ್ನ ಪ್ರಾಕ್ಟೀಸ್ ಮಾಡೋಣ ಎ ಎಕ್ಸ್ಕ್ಯೂಸ್ ಮೀ ಸರ್ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್ ಬಿ ನೋ ಐ ಡೋಂಟ್ ಯು ಕ್ಯಾನ್ ಸಿಟ್ ಎ ಥ್ಯಾಂಕ್ ಯು ಬಿ ಯು ಆರ್ ವೆಲ್ಕಮ್ ಪ್ರಾಕ್ಟೀಸ್ ಮಾಡ್ತೀರಲ್ಲ ಈಗ ಇನ್ನೊಂದು ಸಂಭಾಷಣೆಯನ್ನ ತೆಗೆದುಕೊಳ್ಳೋಣ ಮಾಡ್ಕೊಳ್ಳಿ ಎ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಎ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಬಿ ಅಬೌಟ್ ಸಿಕ್ಸ್ ಎ ವಾಟ್ ಟೈಮ್ ಡೂ ಯು ಗೋ ಟು ಸ್ಕೂಲ್ ಬಿ ಅರೌಂಡ್ ನೈನ್ ನಿಧಾನ ಕೇಳ್ತೇನೆ ಮತ್ತೆ ಬರ್ಕೊಳ್ಳಿ ಎ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ವಾಟ್ ಪದ ನಿಮಗೆ ಪರಿಚಯ ಇದೆ ಡಬ್ಲ್ಯೂ ಹೆಚ್ ಎ ಟಿ ವಾಟ್ ಟೈಮ್ ಟಿ ಐ ಎಂ ಇ ಟೈಮ್ ಅಂದ್ರೆ ಸಮಯ ಡೂ ಯು ಡಿ ಓ ಯು ವೈ ಓ ಯು ಡೂ ಯು ಗೆಟ್ ಅಪ್ ಜಿ ಇ ಟಿ ಗೆಟ್ ಅಪ್ ಇಲ್ಲಿ ಗೆಟ್ ಅಪ್ ಅಂತ ಹೇಳಿದ್ರೆ ಎಚ್ಚರವಾಗೋದು ನಿದ್ದೆಯಿಂದ ಏಳೋದು ಅನ್ನೋ ಅರ್ಥವನ್ನ ಕೊಡುತ್ತೆ ಗೆಟ್ ಅಪ್ ವಾಟ್ ಟೈಮ್ ಡೂ ಯು ಗೆಟ್ ಅಪ್ ಅದಕ್ಕೆ ಬಿ ಉತ್ತರನ ಕೊಡ್ತಾರೆ ಅಬೌಟ್ ಎ ಬಿ ಓ ಯು ಟಿ ಅಬೌಟ್ ಸಿಕ್ಸ್ ಅಬೌಟ್ ಅಂದ್ರೆ

ಏನರ್ಥ ಕೊಡುತ್ತೆ ಅಂದ್ರೆ ಸುಮಾರು ಆರರ ಹೊತ್ತಿಗೆ, ಅಂದ್ರೆ ಬೆಳಗಿನ ಆರರ ಹೊತ್ತಿಗೆ, ಆರು ಗಂಟೆ ಸಮಯಕ್ಕೆ ನಾನು ಗೆಟ್ ಅಪ್ ಅಂದ್ರೆ ನಿದ್ದೆಯಿಂದ ಏಳ್ತೇನೆ, ಎಚ್ಚರವಾಗ್ತೇನೆ ಅನ್ನೋ ಅರ್ಥನ ಕೊಡುತ್ತೆ. ನಂತರ ಅವರು ಪ್ರಶ್ನೆಯನ್ನ ಮುಂದುವರಿಸ್ತಾರೆ, ವಾಟ್ ಟೈಮ್ ಡು ಯು ಗೋ ಟು ಸ್ಕೂಲ್? ವಾಟ್ ಟೈಮ್ ಡು ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ

ND, around 9, about 6, ಸುಮಾರು 6 ಗಂಟೆ ಹೊತ್ತಿಗೆ ಅನ್ನೋ ಅರ್ಥ ಕೊಡುತ್ತೆ ಅಬೌಟ್. ಅದೇ ಅರ್ಥವನ್ನ ಅರೌಂಡ್ 9 ಅನ್ನೋದು ಕೂಡ ಕೊಡುತ್ತೆ. ಅರೌಂಡ್ ಮತ್ತೆ ಅಬೌಟ್ ಇಲ್ಲಿ ಸುಮಾರು ಆ ಹೊತ್ತಿಗೆ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಇದ್ದಾವೆ. ಬಿಟ್ಕೊಂಡ್ರಿ ಅಲ್ವಾ, ಇದನ್ನ ಅಭ್ಯಾಸ ಮಾಡೋಣ. ಏ, ವಾಟ್ ಟೈಮ್ ಡೂ ಯು ಗೆಟ್ ಅಪ್? ಅಬೌಟ್ 6. ವಾಟ್ ಟೈಮ್ ಡೂ ಯು ಗೋ ಟು ವರ್ಕ್? ಸಾರಿ, ವಾಟ್ ಟೈಮ್ ಡೂ ಯು ಗೋ ಟು ಸ್ಕೂಲ್? ಅರೌಂಡ್ 9. ಥ್ಯಾಂಕ್ ಯು, ವೆಲ್ಕಮ್. ಪ್ರತಿ ಸಾರಿ ಸಂಭಾಷಣೆಯನ್ನ ಅಂತ್ಯಗೊಳಿಸ್ಬೇಕಾದ್ರೆ ಥ್ಯಾಂಕ್ ಯು, ಒಬ್ರು ಥ್ಯಾಂಕ್ ಯು ಹೇಳಿದಾಗ ನಾವೇನ್ ಮಾಡ್ಬೇಕಾಗತ್ತ? ವೆಲ್ಕಮ್ ಅಂತ ಹೇಳ್ಬೇಕಾಗತ್ತ. ಒಪ್ಪದಲ್ವಾ? ಈಗ ಇನ್ನೊಂದು ಸಂಭಾಷಣೆಯನ್ನ ತಗೊಳ್ಳೋಣ. ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್? ಬ್ರೇಕ್ಫಾಸ್ಟ್ BREAKFAST. ಮತ್ತೆ ಹೇಳ್ತೇನೆ, BREAKFAST. ಬ್ರೇಕ್ಫಾಸ್ಟ್ ಟುಡೇ, TODAY ಟುಡೇ. ಬಿ, ಎಸ್. ಬಿ ಏನ್ ಹೇಳ್ತಾರೆ? ಎಸ್. ಎ ಕೇಳ್ತಾರೆ, ವೇರ್ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ವೇರ್, WHERE, ವೇರ್ ಡಿಡ್ ಯು, ಡಿಡ್, DID, ಡಿಡ್ ಯು ಹ್ಯಾವ್, HAVE, ಹ್ಯಾವ್ ಯುವರ್, YOUR, ಯುವರ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅನ್ನೋ ಸ್ಪೆಲ್ಲಿಂಗ್ ನೀಗ ಆಗ್ತರೆಡಿ ಬರ್ಕೊಂಡಿದ್ದೀರಿ. ಅದಕ್ಕೆ ಬಿ ಹೇಳ್ತಾರೆ, ಹೋಮ್, AT, ಹೋಮ್, HOME, ಹೋಮ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಅಂದ್ರೆ ಏನು? ಬೆಳಗಿನ ಉಪಹಾರ. ಕನ್ನಡದಲ್ಲಿ ನಾವು ನಾಷ್ಟ ಅಂತ ಹೇಳ್ತೇವೆ, ತಿಂಡಿ ಅಂತಾನು ಕೂಡ ಹೇಳ್ತೇವೆ. ಬ್ರೇಕ್ಫಾಸ್ಟ್ ಅಂದ್ರೆ ಉಪಹಾರ, ಬೆಳಗಿನ ಊಟ. ತಿಂಡಿ ನಾಷ್ಟ ಅಂತ ಹೇಳಿದಾಗ ದೋಸೆ, ಚಪಾತಿ, ರೊಟ್ಟಿ ಈ ರೀತಿನೇ ಆಗ್ಬೇಕು ಅಂತಿಲ್ಲ, ಮುದ್ದೆ, ಅನ್ನ, ಸಾರು ಕೂಡ ಆಗ್ಬೋದು. ಬ್ರೇಕ್ಫಾಸ್ಟ್ ಅಂದ್ರೆ ಬೆಳಗಿನ ಹೊತ್ತು ನಾವು ಮಾಡುವಂತ ಮೊದಲ ಊಟ ಏನಿರುತ್ತಲ್ಲ, ದಿನದ ಮೊದಲ ಊಟ, ಅದನ್ನ ಬ್ರೇಕ್ಫಾಸ್ಟ್ ಅಂತ ಹೇಳಿ ಹೇಳ್ತೇವೆ. ಮಧ್ಯಾಹ್ನದ ಊಟಕ್ಕೆ ಲಂಚ್, LUNCH, ಲಂಚ್ ಅಂತ ಹೇಳ್ತೇವೆ. ಸಂಜೆಯ ಊಟಕ್ಕೆ ಎರಡು ಪದಗಳನ್ನ ಇಂಗ್ಲಿಷ್ ನಲ್ಲಿ ಬಳಸ್ತಾರೆ. ಸಂಜೆ ಅಥವಾ ರಾತ್ರಿಯ ಊಟ, ದಿನದ ಕೊನೆಯ ಊಟ ನಾವೇನು ಮಾಡ್ತೇವೆ ಅದಕ್ಕೆ ಎರಡು ಪದಗಳನ್ನ ಇಂಗ್ಲಿಷ್ ನಲ್ಲಿ ಬಳಕೆ ಮಾಡ್ತಾರೆ. ಒಂದು ಸಪರ್, SUPPER, ಸಪರ್, SUPPER, ಸಪರ್. ಇನ್ನೊಂದು ಡಿನ್ನರ್, DINNER, ಡಿನ್ನರ್. ಏನ್ ವ್ಯತ್ಯಾಸ ಈ ಎರಡರ ನಡುವೆ? ಸಪರ್ ಅಂತ ಹೇಳಿದ್ರೆ ನಾವು ದಿನನಿತ್ಯ ರಾತ್ರಿಯ ಊಟ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅದನ್ನ ಸಪರ್ ಅಂತ ಹೇಳಿ ಹೇಳ್ತೇವೆ. ಅದೇ ಏನಾದ್ರೂ ಒಂದು ವಿಶೇಷವಾದಂತ ಊಟವನ್ನ, ಹಬ್ಬದ ಊಟವನ್ನ ನಾವು ಮಾಡಿದ್ರೆ ಅದಕ್ಕೆ ಡಿನ್ನರ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. DINNER, ಡಿನ್ನರ್ ಅಂತ ಹೇಳಿ ಹೇಳ್ತಾರೆ. ಸೊ ದಿನದ ಮೊದಲ ಊಟ ಇಂಗ್ಲಿಷ್ ನಲ್ಲಿ ಬ್ರೇಕ್ಫಾಸ್ಟ್ ಅಂತ ಆಗತ್ತೆ. ಎರಡನೆಯ ಊಟ ಮಧ್ಯಾಹ್ನದ ವೇಳೆ ನಾವು ಮಾಡುವಂತಹ ಊಟ ಲಂಚ್ ಆಗತ್ತೆ. ರಾತ್ರಿಯ ಊಟಕ್ಕೆ ಸಪ್ಪರ್, SUPPER, ಸಪ್ಪರ್ ಅಥವಾ ಡಿನ್ನರ್ ಅಂತ ಹೇಳಿ ಕರೀತಾರೆ. ಬದಲ್ವಾ? ಓಕೆ, ಇದನ್ನ ಗುರ್ತಾಕೊಳ್ಬೇಕು, ಒಂದ್ ಕಡೆ ಬರ್ಕೊಳ್ಬೇಕು. ಇಂಗ್ಲಿಷ್ ಕಲಿಯೋದು ಅಂತ ಹೇಳಿದ್ರೆ ಈ ರೀತಿ ಪದಗಳನ್ನ ಪರಿಚಯ ಮಾಡಿಕೊಂಡು ಸಂದರ್ಭ ಬಂದ ತಕ್ಷಣ ಆ ಒಂದು ಸನ್ನಿವೇಶಕ್ಕೆ ಹೊಂದುವಂತಹ ಪದಗಳನ್ನ ಆಯ್ಕೆ ಮಾಡಿ ನಾವದನ್ನ ಬಳಸುವಂಥದ್ದು. ಅದನ್ನೇ ನಿಧಾನವಾಗಿ ಪದಗಳಿಗಾಗಿ ಹುಡುಕಾಡ್ತಾ ಯೋಚನೆ ಮಾಡ್ತಾ ನಿಂತ್ಕೊಳ್ಳದೆ

ಸಂದರ್ಭಕ್ಕೆ ತಕ್ಕಂತೆ ನಾವು ಮಾತಾಡಲಿಕ್ಕೆ ಪದಗಳನ್ನ ಹೇಳಲಿಕ್ಕೆ ಸಾಧ್ಯ ಆದರೆ ಅದನ್ನ ಫ್ಲೂಯೆನ್ಸಿ ಅಂತ ಹೇಳ್ತಾರೆ, ನಿರರ್ಗಳತೆ ಅಂತ ಹೇಳಿ ಹೇಳ್ತಾರೆ. ಫ್ಲೂಯೆನ್ಸಿ ಅಂದ್ರೆ ಸಂದರ್ಭಕ್ಕೆ ಉಚಿತವಾಗಿ ತಕ್ಕಂತೆ ಪದಗಳನ್ನ ಬಳಸಿ ಒಂದು ಭಾಷೆಯಲ್ಲಿ ನಮ್ಮ ಅಭಿಪ್ರಾಯವನ್ನ ಇನ್ನೊಬ್ಬರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯೆಯನ್ನ ಕೊಡುವಂಥದ್ದು, ಅದನ್ನೇ ಫ್ಲೂಯೆನ್ಸಿ ಅಂತ ಹೇಳ್ತಾರೆ, ನಿರರ್ಗಳತೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಈಗ ಈ ಒಂದು ಸಂಭಾಷಣೆಯನ್ನ ಅಭ್ಯಾಸ ಮಾಡೋಣ. ಓಕೆ, ಏ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಯಸ್. ವೇರ್ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ಅಟ್ ಹೋಮ್. ಇನ್ನೊಮ್ಮೆ ಅಭ್ಯಾಸವನ್ನ ಮಾಡೋಣ. ಏ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಬಿ ಯಸ್. ಏ ವೇರ್ ಡಿಡ್ ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್? ಬಿ ಅಟ್ ಹೋಮ್. ಥ್ಯಾಂಕ್ ಯು, ವೆಲ್ಕಮ್. ಮಕ್ಕಳೇ, ಈ ಒಂದು ಸಂಭಾಷಣೆಯಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನ ಕಲಿಯೋದು ಇದೆ. ಈ ಹ್ಯಾವ್ ಅಂದ್ರೆ ಹೆಚ್ ಎ ವಿ ಇ ಹ್ಯಾವ್. ಈ ಪದವನ್ನ ನೀವು ಸಾಮಾನ್ಯ ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರ್ತೀರಿ. ಹ್ಯಾವ್, ಹ್ಯಾಸ್, ಹೆಚ್ ಎ ಎಸ್ ಹ್ಯಾಸ್, ಮತ್ತೆ ಹ್ಯಾಡ್, ಹೆಚ್ ಎ ಡಿ ಹ್ಯಾಡ್. ಈ ಮೂರು ಒಂದಕ್ಕೊಂದು ಸಂಬಂಧವನ್ನ ಹೊಂದಿರುವಂತಹ ಪದಗಳು. ಇವುಗಳನ್ನ ವರ್ಬ್ ಅಂತ ಹೇಳ್ತೇವೆ, ವಿಇ ಆರ್ ಬಿ, ವರ್ಬ್ ಕ್ರಿಯಾಪದ ಆಗತ್ತೆ. ಹ್ಯಾಸ್ ಮತ್ತು ಹ್ಯಾವ್ ಪ್ರೆಸೆಂಟ್ ವರ್ಬ್ಗಳಾದ್ರೆ, ಹ್ಯಾಡ್ ಅನ್ನೋದು ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆಗಿ ಬಳಕೆಯಾಗತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ತರಗತಿಯಲ್ಲಿ ಮುಂದೆ ನಿಮಗೆ ಈ ಹ್ಯಾಡ್ ಪದವನ್ನ ಹೇಗೆ ಬಳಕೆ ಮಾಡೋದು, ಹ್ಯಾಸ್ ಮತ್ತು ಹ್ಯಾವ್ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ವಿವರಿಸಿ ಹೇಳ್ತೇನೆ. ಆದರೆ ಈ ಹ್ಯಾವ್ ಅನ್ನೋ ಪದ ಏನಿದೆಯಲ್ಲ, ಅದು ಹ್ಯಾಸ್ ಮತ್ತು ಹ್ಯಾವ್ ಹೊಂದಿರೋದು ಇದೆ ಅನ್ನೋ ಅರ್ಥವನ್ನ ಸೂಚಿಸುತ್ತೆ. ಉದಾಹರಣೆಗೆ, ಐ ಹ್ಯಾವ್ ಅ ಸೈಕಲ್ ಅಂದ್ರೆ ನನ್ನ ಹತ್ರ ಒಂದು ಸೈಕಲ್ ಇದೆ ಅನ್ನೋ ಅರ್ಥವನ್ನ ಕೊಡುತ್ತೆ. ವಿ ಹ್ಯಾವ್ ಎ ಬೈಕ್, ನಮ್ಮ ಹತ್ರ ಒಂದು ಬೈಕ್ ಇದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಆದರೆ ಇಲ್ಲಿ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಬಳಸ್ತಾ ಇದೀವಲ್ಲ, ಹ್ಯಾವ್ ಬ್ರೇಕ್ಫಾಸ್ಟ್ ಅಂದ್ರೆ ಏನು ಅಂದ್ರೆ, ಈಟ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬಳಸ್ತೀವಿ ನೋಡಿ, ಈಟ್ ಅಂದ್ರೆ ತಿನ್ನೋದು ಅನ್ನ ಅರ್ಥ ಕೊಡುತ್ತಲ್ಲ, ಆ ಅರ್ಥದಲ್ಲಿ ಇಲ್ಲಿ ಹ್ಯಾವ್ ಅನ್ನುವಂತ ಪದವನ್ನ ಬಳಕೆ ಮಾಡ್ತೇವೆ. ನೋಡಿ, ಈಗ ಮನೆಯಲ್ಲಿ ಮನೆಯ ಸದಸ್ಯರು ನೀವೇ, ಮನೆಯವರು ಅಪ್ಪ ಅಮ್ಮನ ಜೊತೆ, ಅಣ್ಣ ತಮ್ಮ ಅಕ್ಕ ತಂಗಿ ನೀವೇ ಮಾತಾಡ್ತಾ ಇರಬೇಕಾದ್ರೆ ಊಟ ತಿನ್ನೋ, ಊಟ ಮಾಡು ಅಂತ ಹೇಳಿ ಮಾತಾಡ್ತೇವೆ ಅಲ್ವಾ. ಆದ್ರೆ ಯಾರಾದರೂ ಹೊರಗಿನಿಂದ ಬಂದಾಗ, ನೆಂಟರು ಅಥವಾ ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರು, ಅತಿಥಿಗಳು ಬಂದಾಗ ಊಟ ಮಾಡ್ತೀರಾ ಅಂತ ಹೇಳಿ ಬಹುವಚನದಲ್ಲಿ ಕೇಳ್ತೇವೆ. ಹಾಗೆ ಊಟವನ್ನ ಸೇವಿಸುವುದು ಅನ್ನೋ ಪದವನ್ನು ಕೂಡ ನೀವು ಕನ್ನಡದಲ್ಲಿ ಕೇಳಿದ್ದೀರಿ ಅಲ್ವಾ. ಸಿ ಹ್ಯಾವ್ ಅಂದ್ರೆ ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ ಇನ್ನು ಅನ್ನೋ ಅರ್ಥವನ್ನ ಕೊಡುತ್ತೆ, ಈಟ್ ಅನ್ನೋ ಅರ್ಥವನ್ನ ಕೊಡುತ್ತೆ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ, ಸರ್ ಅಥವಾ ಮ್ಯಾಡಮ್, ವುಡ್ ಯು ಹ್ಯಾವ್ ಕಾಫಿ, ತಾವು ಕಾಫಿ ತಗೊಳ್ತೀರಾ? ವುಡ್ ಯು ಹ್ಯಾವ್ ಟೀ, ತಾವು ಟೀ ಕುಡಿತೀರಾ? ವುಡ್ ಯು ಹ್ಯಾವ್ ಪ್ಲೀಸ್ ಹ್ಯಾವ್ ಕಾಫಿ, ಪ್ಲೀಸ್ ಹ್ಯಾವ್ ಟೀ ಅಂತ ಕೇಳಬೇಕೇ ಹೊರತು ಪ್ಲೀಸ್ ಡ್ರಿಂಕ್ ಟೀ, ಪ್ಲೀಸ್ ಡ್ರಿಂಕ್ ಕಾಫಿ ಅಂತ ಹೇಳಬಾರ್ದು. ದ್ರವ ಪದಾರ್ಥವನ್ನ ಸ್ವೀಕರಿಸೋದಕ್ಕೆ ಡ್ರಿಂಕ್ ಅಂತ ಹೇಳ್ತೀವಿ, ಘನ ಪದಾರ್ಥವನ್ನ ಸ್ವೀಕರಿಸೋದಕ್ಕೆ ತಿನ್ನೋದಕ್ಕೆ ಈಟ್ ಅಂತ ಹೇಳ್ತೀವಿ. ಈಗ ನಾನು ನಿಮಗೆ ಟೀಚರ್, ಇಂಗ್ಲಿಷ್ ಕಲಿಸುವಂತ ಟೀಚರ್, ನಾಳೆ ನಿಮ್ಮ ಮನೆಗೆ ನಾನು ಬಂದಾಗ, ಸರ್ ಪ್ಲೀಸ್ ಈಟ್ ಬ್ರೇಕ್ಫಾಸ್ಟ್ ಅಂತ ಹೇಳಬಾರ್ದು. ಅಥವಾ ಬಹಳ ಸೌಜನ್ಯದಿಂದ, ಸರ್ ಪ್ಲೀಸ್ ಈಟ್ ಬ್ರೇಕ್ಫಾಸ್ಟ್, ಹೀಗೆಲ್ಲ ಹೇಳೋದು ಇಂಗ್ಲಿಷ್ ನಲ್ಲಿ ತಪ್ಪಾಗತ್ತೆ. ನಾನು ನಿಮ್ಮ ಮನೆಗೆ ಬಂದೆ ಅಂತ ಭಾವಿಸಿದ್ರೆ, ಬೆಳಗಿನ ಉಪಹಾರದ ಸಮಯಕ್ಕೆ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಅಂತಾದ್ರೆ ನೀವು ಹೇಗೆ ಹೇಳ್ಬೇಕಪ್ಪ ನನಗೆ ಅಂತ ಹೇಳಿದ್ರೆ, ಸರ್ ಪ್ಲೀಸ್ ಹ್ಯಾವ್ ಬ್ರೇಕ್ಫಾಸ್ಟ್, ಸರ್ ವುಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್, ಸರ್ ಪ್ಲೀಸ್ ಹ್ಯಾವ್ ಕಾಫಿ, ಅಥವಾ ಸರ್ ವುಡ್ ಯು ಹ್ಯಾವ್ ಕಾಫಿ, ಸರ್ ಕಾಫಿ ಕುಡಿತೀರಾ ಅಂತ ಹೇಳಿ ನನ್ನನ್ನು ಕೇಳಬೇಕು. ಯಾವ ಕಾರಣಕ್ಕೂ ಪ್ಲೀಸ್ ವುಡ್ ಯು ಈಟ್ ಬ್ರೇಕ್ಫಾಸ್ಟ್

ಅಥವಾ ಪ್ಲೀಸ್ ಈಟ್ ಬ್ರೇಕ್ಫಾಸ್ಟ್, ಪ್ಲೀಸ್ ಡ್ರಿಂಕ್ ಕಾಫಿ ಅಂತ ಹೇಳಬಾರ್ದು. ಅದ್ಭುತಲ್ವಾ? ನೋಡಿ, ಕನ್ನಡದಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಊಟ ಮಾಡ್ತೀರಾ ಸರ್, ಊಟ ಮಾಡಿ ಸರ್, ಕಾಫಿ ತಗೊಳ್ತೀರಾ ಸರ್, ಕಾಫಿ ತಗೊಳ್ಳಿ ಸರ್ ಅಂತ ಹೇಳಿ ಮಾತಾಡ್ತೀವಲ್ವಾ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ನಾವು ಹ್ಯಾವ್ ಅನ್ನುವಂತಹ ಪದವನ್ನ ಬಳಸಿ ಒಂದು ಪೊಲೈಟ್ ಎಕ್ಸ್ಪ್ರೆಷನ್ ಅನ್ನ ಸೂಚಿಸ್ತೇವೆ, ಅಭಿವ್ಯಕ್ತಿಯನ್ನ ಕೊಡ್ತೇವೆ, ಅಭಿವ್ಯಕ್ತಿಸುತ್ತೇವೆ. ತುಂಬಾ ದೊಡ್ಡ ಪದ ಆಯ್ತಲ್ವಾ ಅಭಿವ್ಯಕ್ತಿ. ಏನಿಲ್ಲಪ್ಪ, ಅದನ್ನ ಹೇಳ್ತೇವೆ ಅಂತ ಅರ್ಥ ಅಷ್ಟೇನೆ. ಈಗ ಈ ಸಂಭಾಷಣೆಯನ್ನ ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡೋಣ. ಎ, ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಟುಡೇ? ಎಸ್. ವೇರ್ ಡಿಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್? ಅಟ್ ಹೋಮ್, ಮನೆಯಲ್ಲಿ ಊಟ ಮಾಡಿದೆ ಅಂತ. ಇಲ್ಲಿ ಅಟ್ ಹೋಮ್ ಅಂತ ಹೇಳಿದ್ರೆ ಮನೆಯಲ್ಲಿ. ಇಲ್ಲೊಂದು ನೀವು ಗಮನಿಸಬೇಕಾಗಿರುವಂತ ಅಂಶ ಏನಪ್ಪ ಅಂದ್ರೆ, ಇನ್ ಹೋಮ್ ಅಂತ ಹೇಳಬಾರ್ದು, ಅಟ್ ಹೋಮ್ ಅಂತ ಹೇಳಿ ಹೇಳಬೇಕು. ಹಾಗೆ ಇಂಗ್ಲಿಷ್ ನಲ್ಲಿ ಹೋಮ್ ಮತ್ತು ಹೌಸ್ ಅಂತ ಹೇಳಿ ಎರಡು ಪದಗಳಿದಾವೆ. ಹೌಸ್ ಅಂತ ಹೇಳಿದಾಗ ಒಂದು ಕಟ್ಟಡ ಆಗತ್ತೆ, ಹೋಮ್ ಅಂತ ಹೇಳಿದಾಗ ನಮ್ಮನೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಕನ್ನಡದಲ್ಲಿ ನಾವು ಮನೆ ಅಂತಷ್ಟೇ ಬಳಸ್ತೇವೆ, ಆದರೆ ಇಂಗ್ಲಿಷ್ ನಲ್ಲಿ ಹೌಸ್ ಅಂತ ಬಳಸ್ತಾರೆ, ಹಾಗೆ ಹೋಮ್ ಅನ್ನುವಂಥ ಪದವನ್ನು ಕೂಡ ಬಳಸ್ತಾರೆ. ನೀವು ಯಾರನ್ನಾದರೂ ನಿಮ್ಮ ಮನೆಗೆ ಆಹ್ವಾನಿಸಬೇಕಾದ್ರೆ ಪ್ಲೀಸ್ ಕಮ್ ಹೋಮ್ ಅಂತ ಹೇಳಿ ಬಳಕೆ ಮಾಡ್ತೀರಿ. ಪ್ಲೀಸ್ ಕಮ್ ಹೋಮ್ ಅಂತ ಹೇಳಿ ಹೇಳ್ತೀರಿ. ಪ್ಲೀಸ್ ಕಮ್ ಟು ಹೌಸ್ ಅಂತ ಹೇಳೋದು ಇಂಗ್ಲಿಷ್ ನಲ್ಲಿ ಇಲ್ಲ. ಪ್ಲೀಸ್ ಕಮ್ ಹೋಮ್, ನಮ್ಮನೆಗೆ ಬನ್ನಿ. ಹೋಮ್ ಅಂದ್ರೆ ನಮ್ಮನೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಅದೇ ಯು ಗೋ ಟು ಯುವರ್ ಫ್ರೆಂಡ್ಸ್ ಹೌಸ್, ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ತೀರಿ. ಯು ಗೋ ಟು ಯುವರ್ ಫ್ರೆಂಡ್ಸ್ ಹೌಸ್. ಹಾಗೆ ಯು ಗೋ ಟು ಯುವರ್ ಟೀಚರ್ಸ್ ಹೌಸ್, ಯು ಗೋ ಟು ಯುವರ್ ರಿಲೇಟಿವ್ಸ್ ಹೌಸ್. ಗೊತ್ತಾಯ್ತಲ್ಲ, ಹೋಮ್ ಅಂತ ಅಂದ್ರೆ ನಮ್ಮ ಮನೆ, ನಮ್ಮನೆ. ಹೌಸ್ ಅಂತ ಹೇಳಿದಾಗ ಇನ್ನೊಬ್ಬರ ಮನೆ. ಇದನ್ನ ನೆನ್ಪಿಟ್ಕೊಳ್ತೀರಿ ಅಲ್ವಾ? ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳಿದರೆ ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್

0: ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ, ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ, ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸರು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ

0: ಐರಣ್ಯ ಸಂಹಾರಕ್ಕೆ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ದುರ್ಬಲ ವೈರಸ್ ತನ್ನ ಅತಿಥಿಯೇನನ್ನ ಕೊಳ್ಳುತ್ತದೆ, ಸಬಲ ವೈರಸ್ ಆತನೊಂದಿಗಿರುತ್ತದೆ ಎಂದು ಬ್ರಿಟನ್ನಿನ ಖ್ಯಾತ ಪರಿಸರ ತಜ್ಞ ಹಾಗೂ ವೈದ್ಯ ವಿಜ್ಞಾನಿ ಜೇಮ್ಸ್ ಲಾವ್ಲಾಕ್ ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಪ್ಲಾಸ್ಟಿಕ್ 101 ರೋಗಾಣುಗಳ ವಿರುದ್ಧ ಹೋರಾಡುವುದೇ ಹೌದು. ವಿಜ್ಞಾನಿಗಳು ಸಿದ್ಧಪಡಿಸಿರುವ ಈ ಪ್ಲಾಸ್ಟಿಕ್ ಪದರವು ರೋಗಾಣುಗಳನ್ನು ನಾಶಪಡಿಸಬಲ್ಲದು. ಇದರಲ್ಲಿ ಸೂಕ್ಷ್ಮವಾದ ನ್ಯಾನೋ ಕಂಬಗಳಿರುತ್ತವೆ. ಕಂಬಗಳ ನಡುವೆ ಅಂತರ ಕಡಿಮೆಯಾದಷ್ಟು ನ್ಯಾನೋ ರಚನೆ ನಾಜೂಕಾಗಿ ಪದರ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೋಂಕು ನಿವಾರಕ ಕಟು ರಾಸಾಯನಿಕಗಳ ಬದಲು ಈ ವಿಶಿಷ್ಟ ಪ್ಲಾಸ್ಟಿಕ್ ಹೊದಿಕೆ ವೈರಾಣುವಿನ ಹೊರಕೋಶವನ್ನು ಹೊಕ್ಕು ಅದನ್ನು ಛಿದ್ರಗೊಳಿಸುತ್ತದೆ. ಪದರದ್ದು ರಾಸಾಯನಿಕ ಬಲವೆನಿಸುವುದರ ಬದಲು ಯಾಂತ್ರಿಕ ಬಲ ಎನಿಸಬಹುದು. ಮನುಷ್ಯರನ್ನ ಕಾಡುವ ಬ್ರಾಕ್ಟೈಸ್ ಮತ್ತು ನ್ಯುಮೋನಿಯಾ ರೋಗಗಳಿಗೆ ಕಾರಣವಾಗುವ ಪ್ಯಾರನ್ಫ್ಲೂಯೆಂಜಾ ವೈರಸ್ 3 ಮೇಲೆ ನಡೆದ ಪ್ರಯೋಗ ಯಶಸ್ವಿಯಾಗಿದೆ. ಪ್ಲಾಸ್ಟಿಕ್ ಪದರವು ರೋಗಾಣುಗಳ ಜೊತೆ ಒಂದು ತಾಸುವಿನ ಸಂಪರ್ಕದಲ್ಲಿದ್ದರೂ 94% ವೈರಾಣುಗಳು ನಾಶಗೊಳ್ಳುತ್ತವೆ. ಈ ಪದರದ ಸಾಮರ್ಥ್ಯ ಮತ್ತು ವ್ಯಾಪ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ನಡೆದಿದೆ. ಭವಿಷ್ಯದಲ್ಲಿ ಮೊಬೈಲ್ ಸ್ಕ್ರೀನ್, ಕೀಬೋರ್ಡ್ ಅಥವಾ ಆಸ್ಪತ್ರೆಗಳಲ್ಲಿನ ಪೀಠೋಪಕರಣಗಳಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಿಸುವ ಅಗತ್ಯವೇ ಇರದು. ಈ ವಿಶಿಷ್ಟ ಪ್ಲಾಸ್ಟಿಕ್ ಹಾಳೆಯನ್ನು ಅವುಗಳ ಮೇಲ್ಮೈಗೆ ಅಂಟಿಸಿದರಾಯಿತು. ಇದರ ಸೋಂಕು ನಿವಾರಕಗಳಿಗೇನು ಲಾಭ ಅಂದರೆ, ಆದರೆ ಅವು ಬಹುತೇಕ ಗ್ರಾಫಿನ್ ಅಂದರೆ ಒಂದು ಪರಮಾಣು ದಪ್ಪದ ಇಂಗಾಲದ ರೂಪ ಮತ್ತು ಟ್ಯಾನಿಕ್ ಆಮ್ಲವನ್ನು ಒಳಗೊಂಡಿರುತ್ತದೆ. ರಾಸಾಯನಿಕ ಸೋರಿಕೆಯ ಸಂಭವದ ಕಾರಣ ಮಾಸ್ಕ್, ಕೈಗವಸು ಹಾಗೂ ಗಾಗಲ್ ಧರಿಸಿದರೆ ಅಂಥವನ್ನು ಬಳಸಿದರೂ ಆತಂಕ ತಪ್ಪಿದ್ದಲ್ಲ. ಸ್ವತಃ ಉಪಯೋಗಿಸುವವರಿಗೆ ಅಪಾಯ ಮತ್ತು ಪರಿಸರಕ್ಕೂ ಹಾನಿಯಾಗುತ್ತದೆ. ಮೇಲಾಗಿ ಅವು ಕಾಲಕ್ರಮೇಣ ದುರ್ಬಲಗೊಳ್ಳುತ್ತವೆ. ಅಂದಹಾಗೆ ಸೋಂಕು ನಿವಾರಕಗಳು ಅಧಿಕ ಪ್ರವಾಸವಿಲ್ಲದೆ ಒರೆಸಬಹುದಾದಂತೆ ಮತ್ತು ಸಿಂಪಡಿಸಬಹುದಾದಂತೆ ಇರುವುದು ಅಪೇಕ್ಷಣೀಯ. ತೇವವು ತಕ್ಕಷ್ಟು ಸಮಯ ಉಳಿಯಬೇಕು. ಇದಲ್ಲದೆ ಯಾರಾದರೂ ಮೇಲ್ಮೈಗಳನ್ನು ಮುಟ್ಟಿದರೆ ಅವರಿಗೆ ಸೂಕ್ಷ್ಮಾಣುಜೀವಿಗಳು ತಗಲದಂತೆ ಇರಬೇಕು. ಇವೆಲ್ಲ ಗುಣಗಳು ಇದ್ದಾಗ ಆವಿಷ್ಕರಿಸಿದ ವ್ಯಾಧಿಹಾರ ಪ್ಲಾಸ್ಟಿಕ್ ಹಾಳೆಯಲ್ಲಿದೆ. ಅದು ರೋಗಾಣುಗಳಿಗೆ ಹಾಕಿದ ತಡೆಗೋಡೆಯಾಗಿದೆ. ಮೂಲತಃ ಪ್ಲಾಸ್ಟಿಕ್ ಗುಣ ಅದರದ್ದೇ ಅಲ್ಲವೇ. ಯಾವ ವಸ್ತುವನ್ನು ಹೊರಗೂ ಬಿಡದು, ಒಳಗೂ ಬಿಟ್ಟುಕೊಡದು. ಈ ಮೊಂಡುತನವನ್ನೇ ವೈರಾಣುವನ್ನು ಚಿತ್ರಗೊಳಿಸಲು ಧನಾತ್ಮಕವಾಗಿ ಅಳವಡಿಸಿಕೊಳ್ಳಬಹುದಲ್ಲವೇ. ಡೊಂಕು ಮೇಲ್ಮೈಯಾದರೆ ನ್ಯಾನೋ ಕಂಬಗಳ ನಡುವಿನ ಅಂತರ ಅಧಿಕವಾಗುವುದು. ಇದಕ್ಕೇನು ಪರಿಹಾರ ಎಂಬ ನಿಟ್ಟಿನಲ್ಲಿ ಉನ್ನತ ಸಂಶೋಧನೆಗಳಾಗಬೇಕಿದೆ. ಪೆಟ್ರೋಲಿಯಂನಿಂದ ತಯಾರಿಸಿದ ಈ ತೆಳುವಾದ ಪ್ಲಾಸ್ಟಿಕ್ ಜಾಲವನ್ನು ಸುಲಭವಾಗಿ ಅಧಿಕ ಮಟ್ಟದಲ್ಲಿ ಉತ್ಪಾದಿಸಬಹುದು. ಒಂದರ್ಥದಲ್ಲಿ ಪರಭಕ್ಷಕ ಪ್ಲಾಸ್ಟಿಕ್ ಎಂದು ಬಣ್ಣಿಸಬಹುದಾದ ಈ ಪದರವನ್ನು ಮರು ಹೊಂದಿಸಲೇಬೇಕಿಲ್ಲ. ಇದನ್ನು ಸಾಂಪ್ರದಾಯಿಕ ರಾಸಾಯನಿಕಗಳಿಗೆ ಪರ್ಯಾಯವಾಗಿ ಬಳಸಬಹುದು. ಸ್ವಾರಸ್ಯವೆಂದರೆ ಕಿರಿದಾದ ಆವರಣರಹಿತ ಅಂಗಾಂಶಗಳ ಮೇಲೂ ಪ್ರಯೋಗ ನಡೆದಿದೆ. ಅತಿ ಚಿಕ್ಕದಾದ ಮೇಲ್ಮೈಗಳನ್ನು ರೋಗಾಣುಹರ ಪ್ಲಾಸ್ಟಿಕ್ ವ್ಯಾಪ್ತಿಗೆ ತರಬಹುದು ಎನ್ನುವುದು ಚಿಂತನೆಯ ಮಹತ್ವವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇವತ್ತು ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ವೈರಾಣು ಸಂಹಾರಕ್ಕೆ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ

0: ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಅದು ನನಗಾದಂಥ ಒಂದು ವಿಚಿತ್ರ ಘಟನೆ ಸ್ನೇಹಿತರೆ. ಟೋಸಲ್ ಮನಸ್ಸಲ್ಲಿ ತಳಮಳ ಮಾಡುತ್ತೆ. ನಾನು ಒಂದ್ಸಲ ಬ್ಯಾಂಕಾಕಿಂದ ಬರಬೇಕಾದ್ರೆ ರಾತ್ರಿ 12 ಗಂಟೆ ಆಗಿತ್ತು. ಏರ್ಪೋರ್ಟಿಂದ ಮನೆಗೆ ಬರ್ತಾ ಇದ್ದೆ. ರಾತ್ರಿ ಅಷ್ಟು ಜನ ಇರಲಿಲ್ಲ ರಸ್ತೆ ಮೇಲೆ. ಒಬ್ಬ ಮೋಟರ್ ಸೈಕಲ್ ಮೇಲೆ ಬರುವಂಥ ಹುಡುಗ ನನ್ನ ಕಾರನ್ನು ದಾಟ್ಕೊಂಡು ಮುಂದೆ ಹೋದ. ಹೋದನೆ ಹೋ ಅಂತ ಕಿರಿಚಿಕೊಂಡು ದಪ್ಪ ಅಂತ ಬಿದ್ದ ನೆಲಕ್ಕೆ ಹೋಗಿ. ನನ್ನ ಗಾಬರಿ, ಅಯ್ಯೋ ಪಾಪ ಹುಡುಗನಿಗೆ ಏನಾಯ್ತು ನೋಡ್ರಿ, ನನ್ನ ಕಾರ್ ಅವನ ಮೇಲೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಆದ್ರೆ ನಮ್ಮ ಡ್ರೈವರ್ ಸೈಡಿಗೆ ತೊಗೊಂಡ, ಏನಾಗಲಿಲ್ಲ. ನೋಡಿದರೆ ಏನಾಗಿದೆ ಗೊತ್ತಾ, ಅಗಲ ರಸ್ತೆ ಮಧ್ಯದಲ್ಲಿ ಡಿವೈಡರ್ ಹಾಕಬೇಕು ಅಂತ ಹೋಗಿದ್ದಾರೆ. ಅಗದಿದ್ದಾರೆ, ಏನೂ ಮಾಡಿಲ್ಲ, ಸುಮ್ಮನೆ ಒಂದು ಅಡ್ಡ ಕಲ್ಲು ಇಟ್ಬಿಟ್ಟಿದ್ದಾರೆ. ಯಾರೇ ಕಾಣಿಸುತ್ತೆ ಸ್ವಾಮಿ, ರಾತ್ರಿ 12 ಗಂಟೆ ಕಲ್ಲದು. ಆ ಹುಡುಗ ಹೋಗಿ ಕಲ್ಲಿಗೆ ಹೊಡೆದು ಮೇಲೆ ಹಾರಿ ತಪ್ಪಂತ ಬಿದ್ದ, ಪೆಟ್ಟಾಗಿತ್ತು. ನನ್ನ ಕಾರಲ್ಲೇ ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕಬೇಕು ಅಂತ ಹೊರಟೆ. ಅಲ್ಲೇ ಪೊಲೀಸ್ ನಿಂತಿದ್ದ. ಅದು ಏನಪ್ಪ ನೀನು ಅಲ್ಲೊಂದು ಕಲ್ಲಿಟ್ಟಿದ್ದೀರಿ, ಒಂದು ಲೈಟ್ ಆದರೂ ಹಾಕ್ಬೇಡ್ವಾ, ಒಂದು ರಿಫ್ಲೆಕ್ಟರ್ ಟೇಪ್ ಆದರೂ ಹಾಕಬೇಕಲ್ಲ, ಯಾರಿಗೆ ಗೊತ್ತಾಗತ್ತೆ, ಪೆಟ್ಟಾಗ್ತಿತ್ತಲ್ಲ ಹುಡುಗನಿಗೆ ಅಂದೆ. ಸಾಯಲಿ ಬಿಡಿ ಸರ್, ದಿನಕ್ಕೆ 10 ಜನ ಬೀಳ್ತಾರೆ ಅಂದ. ನನಗೆ ಎದೆ ಗುಂಡು ಹೊಡೆದಂಗಾಯ್ತು. ಏನಪ್ಪ ಇದು, ಅವನು ಕೇಳಿದ, ಅಲ್ಲಪ್ಪ ಆ ಹುಡುಗ ನಿನ್ನ ಮಗ ಆಗಿದ್ರೆ ಏನು ಮಾಡ್ತಿದ್ದೆ ಅಂತ. ಏನು ಮಾಡೋಕ್ಕಾಗ್ತದೆ ಸರ್ ಅಂದ. ತಕ್ಷಣ ನನಗೆ ನೆನಪಾದದ್ದು, ಒಂದು ವರ್ಷದಿಂದ ನ್ಯೂಯಾರ್ಕಲ್ಲಿ ನನಗಾದಂಥದ್ದು. ನಾನು ಪ್ರತಿ ವರ್ಷ ಹೋದಾಗ ಅಲ್ಲೊಂದು 8 ದಿವಸ ಇರ್ತೀನಿ, ಒಂದು ಕಡೆ ಪಾಠ ಮಾಡೋದಿರುತ್ತೆ. ಅಲ್ಲೊಂದು ಮನೆ ಇದ್ದಾವೆ, ಒಂದು 8 ಮನೆಗಳಿದ್ದಾವೆ ಮೇಲೆ ಅತಿಥಿ ಗೃಹ. ಅಲ್ಲೊಬ್ಬ ಹುಡುಗ ಇದ್ದಾನೆ, ಅಮೇರಿಕನ್ ಡಾಕ್ಟರ್ ಇದ್ದಾನೆ. ಅವನಿಗೇನು ಭಾರತೀಯ ಸಂಸ್ಕೃತಿ ಬಗ್ಗೆ ಆಸಕ್ತಿ ಅಂತ ದಿನ ನನ್ನ ಜೊತೆ ಊಟಕ್ಕೆ ಕೂಡ್ತಾನೆ ರಾತ್ರಿ. ಒಂದು ದಿವಸ ಊಟಕ್ಕೆ ಬರಲಿಲ್ಲ. ಮರುದಿನ ಯಾಕೋ ಡಾಕ್ಟರ್ ಬರಲಿಲ್ಲಲ್ಲ ಅಂತ ನಾನು ವಾಕಿಂಗ್ ಹೊರಟಾಗ ಅವನು ಬಂದ. ಮೊದಲೇ ಕೆಂಪು ಮುಖ, ನಿದ್ದೆ ಇಲ್ಲ ಅನಿಸುತ್ತೆ, ಇನ್ನಷ್ಟು ಕೆಂಪಾಗ್ಬಿಟ್ಟಿದೆ ಮುಖ ಎಲ್ಲ. ಕಾರಿನ ಬಾಗಿಲು ಹಾಕಿ ಬಂದ. ಯಾಕಪ್ಪ ಊಟಕ್ಕೆ ಬರಲಿಲ್ಲ ರಾತ್ರಿ ನಿನ್ನೆ ಅಂತಂದೆ. ತುಂಬ ಕೆಲಸ ಆಯಿತು ಸರ್ ನಿನ್ನೆ, ಬರೋಕ್ಕಾಗಲಿಲ್ಲ ಅಂದ. ಏನಾಯಿತು? ಹೇಳಿದ, ನಾನು ಆಸ್ಪತ್ರೆಯಿಂದ ಹೊರಡೋ ಹೊತ್ತಿಗೆ ಒಬ್ಬ ಹೆಣ್ಮಗಳು ಡೆಲಿವರಿಗೆ ಬಂದಳು. ಇರೋದೇ 18 ವರ್ಷ ಆಕೆಗೆ, ಒಟ್ಟು ಹುಡುಗಿ ತಾನೇ. ಮೊದಲನೇ ಡೆಲಿವರಿ ಆಕೆಗೆ, 18ನೇ ವರ್ಷದ ಹುಡುಗಿ ಆಕೆ ಮೊದಲೇ ಡೆಲಿವರಿ, ಪ್ರಿಮ್ಯಾಚೂರ್, 7 ತಿಂಗಳಿಗೆ ನೋವು ಶುರು ಆಗಿಬಿಟ್ಟಿದೆ. ಕರ್ಕೊಂಬಂದಿದ್ದಾರೆ, ಪರೀಕ್ಷೆ ಮಾಡಿದರೆ ಬ್ರೀಚ್ ಕೇಸ್ ಅದು, ಮಗು ಪೊಸಿಷನ್ ಸರಿ ಇಲ್ಲ, ಅಡ್ಡ ಕೂತ್ಕೊಂಡ್ಬಿಟ್ಟಿದೆ. ಏನು ಮಾಡೋದು, ಇಷ್ಟೆಲ್ಲ ಕಾಂಪ್ಲಿಕೇಷನ್. ಆಪರೇಷನ್ ಮಾಡಿ ಮಗುನ ತೆಗೆದ್ರಂತೆ, ಆ ಮಗು ಹೃದಯದಲ್ಲಿ ಒಂದು ತೂತಿದೆ ಅಂತ. ಅಯ್ಯೋ ಕತೆ, ಏನು ಮಾಡೋದು? ಅವ್ನು ಹೇಳ್ದೆ, ನಮ್ಮಲ್ಲಿ ಅದಕ್ಕೆ ಔಷಧಿ ಇರಲಿಲ್ಲ, ನಾ ಮಗುನ ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಮಗು ಹೃದಯಕ್ಕೆ ಆಪರೇಷನ್ ಮಾಡಿಸಿ ಕರ್ಕೊಂಬಂದಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಬಂದೆ, ಈ ನೋಡಿ ಅಮ್ಮ ಮಗಳು ಚೆನ್ನಾಗಿದ್ದಾರೆ ಅಂತ ನಕ್ಕ. ಅಂದೆ, ಅಲ್ಲಪ್ಪ ಎಷ್ಟು ಕಷ್ಟಪಟ್ಟಿಲ್ಲೋ ನೀನು ಅಂದೆ. ಅವನು ತಕ್ಷಣ ಏನು ಹೇಳಬೇಕು ಗೊತ್ತಾ, ಒಂದೇ ಮಾತಲ್ಲಿ ಹೇಳ್ದ, ಯಾರಿಗೆ ಗೊತ್ತು ಸರ್ ಈ ಮಗು ನಾಳೆ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಆಗ್ಬೋದಲ್ಲ ಅಂದ. ನನಗಿದು ದಂಗು ಬಡಿಸ್ಬಿಡುತ್ತೆ. ಅಷ್ಟೆಲ್ಲ ಕಷ್ಟದಲ್ಲಿ ಹುಟ್ಟಿದಂಥ ಮಗು ರಾಷ್ಟ್ರಪತಿ ಆಗಬಹುದು ಅಂತ ನಂಬಿಕೆ ಆ ಡಾಕ್ಟರಿಗಿದೆ. ಇಲ್ಲಿ 24 ವರ್ಷ ಹುಡುಗ ಹಾರಿ ಬಿದ್ದರೆ ಸಾಯಲಿ ಬಿಡಿ ಸರ್, ನಮಗೇನು ಮಾಡೋದು ತೊಗೊಂಡು ಅಂತೀವಲ್ಲ, ಜೀವದ ಬೆಲೆನೇ ಇಲ್ವಾ ನಮಗೆ? ಎಲ್ಲಿವರೆಗೂ ನಮಗೆ ಜೀವದ ಬೆಲೆ ಇಲ್ವೋ ಮನುಷ್ಯತ್ವ ಕಳ್ಕೊಂಬಿಟ್ಟಿದ್ದೀವಿ ಅಂತ ಅರ್ಥ. ಯಾವುದೇ ತೊಂದರೆ ಇರುವಂಥ ಜೀವಕ್ಕೆ ನಮ್ಮ ಕರುಣೆ ಸಹಕಾರ ಸಲ್ಲಬೇಕಾದದ್ದೇ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬೆಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಏನೇ ಆಳದ ಕೆಮ್ಮು.

0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
1: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
1: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
2: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತಿಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಬೊಮ್ಮೀರವರು ಆಡಿರುವ ಹಾಡುಗಳು.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ವಿಕಲತೆಯಿಂದ ಸಕಲತೆ ಅಡುಗೆ ಎಂಬ ವಿಷಯದ ಕುರಿತು.

ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇವತ್ತಿನ ವಿಶೇಷ ದಿನದ ಶುಭಾಶಯಗಳು. ಇವತ್ತು ಡಿಸೆಂಬರ್ 3, ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ದಿನದ ಒಂದು ಈ ಹಿನ್ನೆಲೆ ಗೊತ್ತಿತ್ತು ಅನ್ನೋದು ಪ್ರಶ್ನೆ. ನಮಗೆ ಹೆಚ್ಚಿನ ಸತಿ ನಮ್ಮ ನಿತ್ಯದ ಚಟುವಟಿಕೆಗಳಲ್ಲಿ ನಾವು ಎಷ್ಟು ಮುಳುಗೋಗಿರ್ತೀವಿ ಅಂತಂದ್ರೆ ಕೆಲವು ವಿಚಾರಗಳನ್ನ ನಾವು ಅಷ್ಟಾಗಿ ಗಮನಿಸೋದಕ್ಕೆ ಹೋಗಲ್ಲ. ಹಾಗಾಗಿ ವಿಶೇಷವಾಗಿ ನಮಗೆ ಸಂಬಂಧ ಪಡದೇ ಇರುವಂತಹ ವಿಚಾರಗಳ ಬಗ್ಗೆ ನಾವು ಗಮನ ಕೊಟ್ಟಿರಲ್ಲ. ಏನೋ ಗಣೇಶನ ಹಬ್ಬ ಅಂದ್ರೆ ಎಲ್ರಿಗೂ ಗೊತ್ತು, ಉಗಾದಿ ಎಲ್ರಿಗೂ ಗೊತ್ತು, ದೀಪಾವಳಿ ಎಲ್ರಿಗೂ ಗೊತ್ತು. ಸೊ ಹಾಗೆ ಕೆಲವು ವಿಶೇಷವಾದಂತ ನಮಗ್ ಬಹಳ ಹೃದಯ ಕತ್ರವಾದಂತಹ ಅಂಶಗಳನ್ನ ನಾವು ನೆನ್ಪಿಟ್ಕೊಳ್ತೇವೆ. ಎಲ್ಲೋ ಯಾರಿಗೋ ದೂರದಲ್ಲಿ ಏನೋ ಆಗ್ತಾ ಇದೆ ಅಂತ ಅನ್ನೋಂಥದ್ದನ್ನ ನಾವಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅದು ಸ್ವಾಭಾವಿಕ. ಅಂತಹ ಒಂದು ಹೆಚ್ಚು ಜನರು ತಲೆ ಕೆಡಿಸ್ಕೊಳ್ಳದೆ ಹೆಚ್ಚು ಜನರು ತಿಳ್ಕೊಳ್ಳುವಂತ ಪ್ರಯತ್ನವನ್ನೂ ಮಾಡದೇ ಇರುವಂತ ಒಂದು ವಿಶೇಷವಾದಂತ ದಿನ ಅಂತಂದ್ರೆ ಡಿಸೆಂಬರ್ 3. ಅದು ಅಂತಾರಾಷ್ಟ್ರೀಯ, ಬರೀ ರಾಷ್ಟ್ರೀಯ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಆಚರಣೆಯನ್ನು ಮಾಡುವಂತ ಒಂದು ವಿಶೇಷ ದಿನ. ಅದು ವಿಕಲಚೇತನರಿಗಾಗಿಯೇ ಮೀಸಲಾಗಿರುವಂತ ಒಂದು ದಿನ. ಈ ವಿಶೇಷ ಚೇತನರಿಗಾಗಿ ಯಾಕಪ್ಪ ಒಂದಿನ ಇರಬೇಕು ಅನ್ನುವಂಥದ್ದು ಸ್ವಾಭಾವಿಕವಾಗಿ ಬರಬಹುದಾದಂತ ಒಂದು ಪ್ರಶ್ನೆ. ನಮ್ಗೆಲ್ರಿಗೂ ಆ ಪ್ರಶ್ನೆಗಳು ಬರುತ್ತೆ. ನಾನು ಈ ಯಾವುದೇ ದಿನದ ಬಗ್ಗೆ ಮಾತಾಡಬೇಕಾದ್ರೆ ಪ್ರಾರಂಭದಲ್ಲಿ ಈ ಒಂದು ಪೀಠಿಕೆಯನ್ನು ಹಾಕಿ ನಾನು ಮುಂದಕ್ಕೆ ಹೋಗ್ತೇನೆ. ಸೊ ಆ ಪೀಠಿಕೆಯನ್ನು ಮತ್ತೊಮ್ಮೆ ಕೇಳ್ಕೊಳ್ಳೋಣ. ಈ ಗಣಪತಿ ಹಬ್ಬದ ದಿನ, ಭಾದ್ರಪದ ಶುಕ್ಲ ಚೌತಿಯ ದಿನ ನಾವೆಲ್ಲ ಗಣಪತಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಅದರ ಅರ್ಥ ಬೇರೆ ದಿನಗಳಲ್ಲಿ ಗಣಪತಿ ಇರಲ್ಲ ಅಂತಲ್ಲ, ಬೇರೆ ದಿನಗಳಲ್ಲಿ ನಾವು ಗಣಪತಿಯನ್ನ ಪೂಜೆ ಮಾಡಲ್ಲ ಅಂತ ಅಲ್ಲ. ಶಿವರಾತ್ರಿಯ ದಿನ ವಿಶೇಷವಾಗಿ ನಾವು ಶಿವನನ್ನ ಆರಾಧನೆ ಮಾಡ್ತೀವಿ, ಬೇರೆ ದಿನ ಶಿವ ನಮ್ ಜೊತೆ ಇಲ್ಲ ಅಂತಲ್ಲ, ಶಿವ ಯಾವಾಗ್ಲೂ ನಮ್ಮ ಜೊತೆ ನಮ್ಮೊಳಗೆ ಇದ್ದಾನೆ. ಯಾಕೆ ಈ ತರ ವಿಶೇಷವಾಗಿ ಒಂದು ದಿನ ಒಂದು ಶಕ್ತಿಯನ್ನ ನಾವು ಗುರುತಿಸೋದಕ್ಕೆ ಪ್ರಯತ್ನ ಪಡ್ತೀವಿ, ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂದ್ರೆ ಆ ಶಕ್ತಿ ನಮಗೆ ಕೊಡುವಂತ ವಿಶೇಷವಾದಂತ ಸಂದೇಶವನ್ನ ಮೆಲುಕು ಹಾಕೋದಕ್ಕೆ. ವಿಘ್ನ ವಿನಾಯಕ ಗಣಪತಿ ಅಂತ ಹೇಳ್ತೀವಿ, ವಿದ್ಯಾ ಗಣಪತಿ ಅಂತ ಪೂಜೆ ಮಾಡ್ತೀವಿ. ನಿತ್ಯ ನಾವು ಓದೋದಂತೂ ಇದ್ದೇ ಇರುತ್ತೆ, ನಿತ್ಯ ನಮಗೆ ವಿಘ್ನಗಳು ಬರ್ತಾನೆ ಇರ್ತವೆ. ಆದ್ರೆ ವಿಶೇಷವಾಗಿ ಒಂದು ದಿನ ನಮ್ಮಲ್ಲಿರುವಂತಹ ವಿಘ್ನ ವಿನಾಶಕ ಶಕ್ತಿಯನ್ನ ಜಾಗೃತಗೊಳಿಸ್ಕೊಳ್ಳುವಂಥದ್ದು. ಬೇರೆ ಎಲ್ಲೋ ಗಣಪತಿ ಕೂತಿದ್ದಾನೆ, ಅವನ್ ನಮ್ಗೆ ಇವತ್ತಿನ ದಿವಸ ಬಂದ್ಬಿಟ್ಟು ವಿಘ್ನ ವಿನಾಶಕ ಶಕ್ತಿ ಕೊಡ್ತಾನೆ ಅಂತ ಅಲ್ಲ. ಆ ಶಕ್ತಿ ನಮ್ಮೊಳಗೆ ಇದೆ, ಆ ನಮ್ಮೊಳಗಿರುವಂತ ಶಕ್ತಿಯನ್ನ ನಾವು ಗುರುತಿಸಿ ಜಾಗೃತಗೊಳಿಸ್ಕೊಳ್ಬೇಕು ಅನ್ನುವಂಥದ್ದು ಸಂದೇಶ. ಆ ಸಂದೇಶವನ್ನ ನಮಗೆ ನಾವೇ ಮತ್ತೊಮ್ಮೆ ಹೇಳ್ಕೊಳ್ಳೋದಕ್ಕೋಸ್ಕರ ಗಣಪತಿ ಹಬ್ಬ. ಹಾಗೆ ಶಿವ ಎಲ್ಲರಲ್ಲೂ ಇದ್ದಾನೆ. ಶಿವ ಅಂತ ಸಂಸ್ಕೃತದ ಪದ ನಾವು ನೋಡಿದ್ರೆ ಶಿವ ಶಂ ಅನ್ನುವಂಥದ್ದು ಅದು ಒಳ್ಳೆಯದು ಅಂತ, ಶಂಕರ ಅಂತಂದ್ರೆ ಒಳ್ಳೆಯದನ್ನ ಮಾಡುವಂಥದ್ದು ಅಂತ. ಸೊ ಆ ಒಳ್ಳೆಯದನ್ನ ಮಾಡುವಂತಹ ಗುಣ ನಮ್ಮೆಲ್ಲರಲ್ಲೂ ಇದೆ. ಶಿವರಾತ್ರಿಯ ದಿನ ನಾವು ಶಿವನನ್ನ ಪೂಜೆ ಮಾಡ್ತಾ ನಮಗ್ ನಾವೇ ಹೇಳ್ಕೊಳ್ತಿದೀವಿ, ಶಿವ ನಾವು ಇನ್ನು ಮುಂದಿನ ಒಂದು ವರ್ಷದ ಕಾಲ ಆ ಒಳ್ಳೆತನವನ್ನ ನಾನು ಅಭ್ಯಾಸ ಮಾಡ್ತೀನಿ ಅಂತ. ಹಾಗೆ ವಿಶ್ವ ವಿಕಲಚೇತನರ ದಿನವನ್ನ ನಾವು ಆಚರಣೆ ಮಾಡುವಾಗ ಬೇರೆ ದಿನಗಳ ಅವರನ್ನ ನಾವು ಗುರುತಿಸಲ್ಲ ಅಂತ ಅಲ್ಲ, ಇವತ್ತಿನ ದಿನ ವಿಶೇಷವಾಗಿ ಅವರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ, ಪ್ರತಿಯೊಬ್ಬರು ಚಿಂತನೆಯನ್ನು ಮಾಡ್ತೀವಿ. ಚಿಂತನೆಯನ್ನು ಮಾಡೋದಷ್ಟೇ ಅಲ್ಲ, ಕೆಲವು ಅಂಶಗಳನ್ನ ನಾವು ಕಾರ್ಯಗತಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಬೇರೆ ಯಾರಿಗೋ ಹೇಳೋದಲ್ಲ, ನಮ್ಮ ಅಂತರಾತ್ಮಕ್ಕೆ ನಮ್ಮ ಅಂತಃಸಾಕ್ಷಿಗೆ ನಾವು ಹೇಳ್ಕೊಳ್ಬೇಕು. ಆ ವಿಶೇಷವಾದಂತ ಪ್ರತಿಜ್ಞೆಯನ್ನ ಮಾಡುವಂತ ದಿನ ಇವತ್ತಾಗಿದೆ. ಪ್ರತಿ ವರ್ಷ ನಡೆಸುವಂತ ಈ ಕಾರ್ಯಕ್ರಮದ ಈ ಹಿನ್ನೆಲೆಯನ್ನ ನಾವು ಅರ್ಥ ಮಾಡ್ಕೊಂಡ ನಂತರ ಮುಂದಿನ ಕೆಲವು ನಿಮಿಷಗಳಲ್ಲಿ ಈ ವಿಕಲಚೇತನರ ಹಿನ್ನೆಲೆ, ಅವ್ರು ಯಾರು, ಅವ್ರು ಹೆಂಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಇವತ್ತು ವಿಶ್ವ ವಿಕಲಚೇತನ ದಿನ. ಈ ಒಂದು ಪರಿಪಾಠ

1992 ನಡೀತಾ ಬರ್ತಾ ಇದೆ. 92ನೇ ಇಸ್ವಿಯಿಂದ ಪ್ರತಿ ವರ್ಷ ನಾವು December 3 ವಿಶ್ವ ವಿಕಲಚೇತನ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಒಂದೊಂದು ಘೋಷವಾಕ್ಯ ಇರ್ತದೆ. ಘೋಷವಾಕ್ಯ ಅದು ಈ ವರ್ಷದ ಘೋಷವಾಕ್ಯ ಏನಪ್ಪಾ ಅಂತಂದ್ರೆ, ಫೋಸ್ಟರಿಂಗ್ ಡಿಸಬಿಲಿಟಿ ಇನ್ಕ್ಲೂಸಿವ್ ಸೊಸೈಟೀಸ್ ಫಾರ್ ಅಡ್ವಾನ್ಸಿಂಗ್ ಸೋಷಿಯಲ್ ಪ್ರೋಗ್ರೆಸ್ ಅಂತ. ಸೊ ಇದರಲ್ಲಿ ಕೆಲವು ಮುಖ್ಯ ಅಂಶಗಳಿದೆ, ಅದನ್ನ ನಾನು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸೋಷಿಯಲ್ ಪ್ರೋಗ್ರೆಸ್ ಅಂತಂದ್ರೆ ಸಾಮಾಜಿಕ ಪ್ರಗತಿ, ಇಡೀ ಸಮಾಜ ಪ್ರಗತಿ ಹೊಂದಬೇಕು, ಇಡೀ ಸಮಾಜ ಅಭಿವೃದ್ಧಿ ಆಗ್ಬೇಕು. ಆ ಇಡೀ ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ಆ ಇಡೀ ಅನ್ನುವಂತ ಪದದಲ್ಲಿ ಎಲ್ಲರನ್ನೂ ನಾವು ಸೇರಿಸ್ಕೋಬೇಕು, ಯಾರನ್ನೂ ನಾವು ಹಿಂದೆ ಬಿಡೋ ಹಾಗಿಲ್ಲ, ಯಾರನ್ನು ಬಿಟ್ಟು ಕೆಲವ್ರು ಮಾತ್ರ ಮುಂದೆ ಹೋಗೋರಿಲ್ಲ, ಮುಂದೆ ಹೋಗಂಗಿಲ್ಲ. ವಯಸ್ಸಾದವರು ಸೇರ್ಕೋಬೇಕು, ಮಕ್ಕಳು ಸೇರ್ಕೋಬೇಕು, ಹೆಂಗಸರು ಸೇರ್ಕೋಬೇಕು, ಗಂಡಸರು ಸೇರ್ಕೋಬೇಕು, ಓದಿದವರು ಓದದೇ ಇರೋರು, ಹಾಗೆಯೇ ಕಣ್ ಕಾಣಿಸೋರು ಕಣ್ ಕಾಣಿಸದೇ ಇರೋರು, ನಡೆಯಕ್ಕಾಗೋರು ಕುಂಟರು, ಕೇಳಿಸ್ಕೊಳ್ಳೋರು ಕಿವುಡರು, ಎಲ್ಲರೂ ಸಹ ಸಮಾನ ಅಧಿಕಾರ ಇರೋದ್ರಿಂದ ಎಲ್ಲರಿಗೂ ಸಾಮಾಜಿಕ ಪ್ರಗತಿಯಲ್ಲಿ ಎಲ್ಲರೂ ಸೇರ್ಪಡೆಯಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ಈ ವರ್ಷದ ಘೋಷವಾಕ್ಯ. ಅಂತಹ ಪ್ರಕ್ರಿಯೆಗಳನ್ನ ನಾವು ಪೋಷಿಸಬೇಕು, ನಾವು ಬೆಳೆಸಬೇಕು, ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಮಾಹಿತಿಯನ್ನ ಎಲ್ರಿಗೂ ತಿಳಿಸ್ಬೇಕು ಅನ್ನುವಂಥದ್ದು ಈ ವರ್ಷದ ಮುಖ್ಯವಾದಂತಹ ಘೋಷವಾಕ್ಯ. ಆ ತರದ ಎಲ್ಲರನ್ನೂ ಒಳಗೊಂಡಂತಹ, ಎಲ್ಲರೂ ಸೇರ್ಪಡೆಯಾಗಿರುವಂತಹ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರನ್ನೂ ನಾವು ಮುಟ್ಬೇಕಲ್ಲ, ಎಲ್ರಿಗೂ ಈ ವಿಷಯ ತಿಳಿಸ್ಬೇಕಲ್ಲ. ಸೊ ನಮ್ಮ ಈ ಒಂದು ಗಂಟೆ ನಾವೆಲ್ಲರೂ ಇದನ್ನ ಆಲೋಚನೆ ಮಾಡಿದ ನಂತರ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಮ್ಮ ಸಾಮಾಜಿಕ ಪ್ರಗತಿಯ ಒಂದು ಪ್ರಕ್ರಿಯೆ ಏನಿದೆ ಅದರಲ್ಲಿ ನಾವು ಯಾರನ್ನು ಹಿಂದೆ ಬಿಡೋ ಹಾಗಿಲ್ಲ, ಅವ್ರು ನಿಧಾನಕ್ಕೆ ನಡೀಲಿ ಜೋರಾಗಿ ಓಡೋಗ್ಲಿ, ಅವ್ರು ಕಣ್ ಕಾಣಿಸ್ಲಿ ಕಣ್ ಕಾಣಿಸ್ದೇ ಇರ್ಲಿ, ಎಲ್ರನ್ನೂ ನಾವು ಸಮಾನವಾಗಿ ನೋಡಿ ಎಲ್ರನ್ನೂ ಜೊತೆ ಕರ್ಕೊಂಡು ಹೋಗುವಂತ ಒಂದು ಸ್ಪಿರಿಟ್, ಒಂದು ಚೈತನ್ಯ, ಒಂದು ಭಾವನೆ ನಮ್ಮಲ್ಲಿ ಮನೋಭಾವ, ಆ ಮನೋಭಾವವನ್ನ ನಾವು ರೂಢಿಸ್ಕೊಳ್ಳೋಣ ಅನ್ನುವಂಥದ್ದು ಮುಖ್ಯವಾದಂತ ಉದ್ದೇಶ. ಸೊ ಈ ವಿಶ್ವ ವಿಕಲಚೇತನ ದಿನಾಚರಣೆಯ ಮುಖ್ಯ ಸಂದೇಶ ಇದು. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಅಂಗವೈಕಲ್ಯ ವಿಕಲತೆ ಅಂದ್ರೆ ಏನು, ಅದಕ್ಕೆ ಏನ್ ಕಾರಣಗಳು, ಹೇಗಿರುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಸ್ಥೂಲವಾಗಿ ನೋಡೋಣ. ಸಾಮರ್ಥ್ಯ ಅಂದ್ರೇನು, ವೈಕಲ್ಯ ಅಂದ್ರೇನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡೋಣ. ಅದ್ರ ಪರಿಣಾಮ ಏನು, ಅವ್ರ ಅವಶ್ಯಕತೆಗಳೇನು ಅನ್ನೋದನ್ನ ಸ್ವಲ್ಪ ನೋಡೋದಕ್ಕೆ ಆಲೋಚನೆ ಮಾಡೋಣ. ಅತ್ಯಂತ ಮುಖ್ಯವಾಗಿ ಅವರ ಅವಶ್ಯಕತೆಗಳನ್ನ ಯಾರು ಪೂರೈಸಬೇಕು, ಇದು ಯಾರ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನ ನಾವು ಮಾಡೋಣ. ಇದಿಷ್ಟು ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋ ಈಗ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಈ PWD ಅಂತ ಹೇಳ್ತೀವಿ ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ, ಇಂಗ್ಲಿಷ್ ನಲ್ಲಿ ವಿಕಲಚೇತನ ಅಥವಾ ವಿಶೇಷ ಚೇತನ, ದಿವ್ಯಾಂಗ ಅನ್ನುವಂತ ಅನೇಕ ಪದಗಳನ್ನ ನಾವು ಬಳಸ್ತೀವಿ. ಅಂತಹ ಒಬ್ಬ ವ್ಯಕ್ತಿಯನ್ನ ನೀವು ನೋಡಿದ್ದೀರಾ ಅಂತ ಪ್ರಶ್ನೆ. ನೋಡಿದ್ದೀನಿ ಅಂತಂದ್ರೆ ಹೌದು ನೋಡಿದ್ದೀನಿ ಅಂತ ಬರ್ಕೊಳ್ಳಿ. ಎರಡನೇ ಪ್ರಶ್ನೆ, ಆ ವ್ಯಕ್ತಿಗೆ ಇದ್ದಂತಹ ಅಂಗವೈಕಲ್ಯ ಏನು, ಯಾವ ರೀತಿಯ ವಿಕಲತೆ ಅವರಿಗಿತ್ತು. ಈಗ ಉದಾಹರಣೆಗೆ ಕಣ್ ಕಾಣಿಸ್ತಾ ಇರ್ಲಿಲ್ವಾ ಅಂತಂದ್ರೆ ಕಣ್ಣಿನ ದೋಷ ಅಂತ ಬರ್ಕೊಳ್ಳಿ, ಅಥವಾ ಕಾಲ್ ಸರಿ ಇರ್ಲಿಲ್ಲ ಅಂತಂದ್ರೆ ಕಾಲಿನ ದೋಷ, ನಡೆಯಕ್ಕಾಗ್ತಾ ಇರ್ಲಿಲ್ಲ ಅಂತ ಬರ್ಕೊಳ್ಳಿ. ಎರಡನೇದು, ಅವರನ್ನ ನೋಡಿದ ತಕ್ಷಣ ನಿಮಗೆ ಏನು ಭಾವನೆ ಬಂತು ಅಂತ ಬರ್ಕೋಬೇಕು. ನಿಮ್ಗೆ ಯಾಕೆ ಅನ್ನಿಸ್ತು ಅವ್ರಿಗೇನೋ ಸರಿ ಇಲ್ಲಪ್ಪ ಅಂತ ಯಾಕೆ ಅನ್ನಿಸ್ತು ಅಂತ ಯೋಚನೆ ಮಾಡಿ. ಮತ್ತೆ ಕಡೆಯದಾಗಿ ಅವರನ್ನ ನೋಡಿದಾಗ ನಿಮ್ಗೆ ಯಾವ ಭಾವನೆ ಬಂತು ಅಂತ ಬರ್ಕೋಬೇಕು. ಇದು ಕಡೆಯ ಪ್ರಶ್ನೆ ಇದೆಯಲ್ಲ, ಇದು ಅತ್ಯಂತ ಮುಖ್ಯವಾದಂತ ಪ್ರಶ್ನೆ ಮಕ್ಕಳೇ. ನಮ್ಮಲ್ಲಿ ಸಾಧಾರಣವಾಗಿ ಏನ್ ನಾವು ಅನ್ಕೋತೀವಿ ಅಂತಂದ್ರೆ, ನಾನ್ ಚೆನ್ನಾಗಿದ್ದೀನಿ, ಅವ್ರು ಯಾರೋ ನನ್ ಜೊತೆ ಇದ್ರಲ್ಲ, ನನ್ನ ಎದುರುಗಡೆ ಬಂದ್ರಲ್ಲ ಅವತ್ತು ಬಸ್ ಅಲ್ಲಿ ನನ್ ಜೊತೆ ಕೂತಿದ್ರಲ್ಲ, ಅವ್ರ ಕಣ್ ಕಾಣಲ್ಲ ಅವ್ರ ಕುರುಡ್ರು ಅಂತ ಅನ್ಕೋತೀನಿ. ಅಥವಾ ನಾನು ಯಾವತ್ತೋ ಒಂದು ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಯಾರೋ ಒಬ್ರು ನಡಿಯಕ್ಕಾಗದೆ ಒಂದು ಕೋಲ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು, ಅವ್ರಿಗೆ ಎಡಗಾಲು ಇರ್ಲೇ ಇಲ್ಲ, ಅವನು ಕುಂಟ, ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ಕೋತೀವಿ.

ಅವ್ರನ್ನ ಆ ಕುಂಟನ್ನ ನೋಡಿದಾಗ ಅಥವಾ ಕುರುಡನ್ನ ನೋಡಿದಾಗ ನನಗೆ ಏನ್ ಭಾವನೆ ಬಂತು ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ಬುದ್ಧಿ ಹೇಳುತ್ತೆ ಇವನ್ ಕುರುಡ ಅಂತ, ಆದ್ರೆ ನಮ್ಮ ಮನಸ್ಸು ಭಾವನೆಗಳನ್ನ ಸೃಷ್ಟಿ ಮಾಡುತ್ತೆ. ದುರದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ ನಮಗೆ ತಟ್ಟಂತ ಬರುವಂತ ಭಾವನೆ ಅವನ್ ಯಾಕೋ ಸರಿ ಇಲ್ಲ ಅಂತ, ನಾನ್ ಚೆನ್ನಾಗಿದ್ದೀನಿ ಅವನ್ ಯಾಕೋ ಸರಿ ಇಲ್ಲ ಅಂತ. ಸೊ ಅವನ್ ನನಗಿಂತ ಕೀಳು, ಅವನ್ ಸರಿ ಇಲ್ಲ, ಅವನಿಗೆ ಇದಾಗಲ್ಲ, ಅವನಿಗೆ ಅದ್ ಆಗಲ್ಲ, ಇನ್ನೊಂದೇನೋ ಅವನಲ್ಲಿ ಕೊರತೆ ಇದೆ ಅನ್ನೋಂತ ಭಾವನೆ ನಮಗೆ ಬಂದಿರುತ್ತೆ. ಬಂದಿತ್ತ ಅನ್ನೋದನ್ನ ನಾವು ಆತ್ಮವೀಕ್ಷಣೆಯಿಂದ ಪರೀಕ್ಷೆ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಪ್ರಶ್ನೆ, ಇದು ಬಹಳ ಮುಖ್ಯ, ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ? ಇದಕ್ಕೂ ಕೂಡ ಚಿಕ್ಕವರು ದೊಡ್ಡವರು ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ದಯವಿಟ್ಟು ಇದಕ್ಕೆ ಉತ್ತರ ಬರ್ಕೊಳ್ಳಿ. ಸಾಧಾರಣವಾಗಿ ನಾವೇನ್ ಅನ್ಕೋತೀವಿ, ಈ ಪ್ರಶ್ನೆ ಏನು, ನೀವು ವಿಕಲಚೇತನರ ಅಥವಾ ನೀವು ಅಂಗವಿಕಲರ ಅಂತ ಸಾಧಾರಣವಾಗಿ ನಾವು ಬರ್ಕೊಳ್ಳುವಂಥದ್ದು ಅಲ್ಲ, ನಾನು ವಿಕಲಚೇತನನಲ್ಲ ಅಂತ ಬರ್ಕೋತೀವಿ. ಯಾಕೆ ಅಂತಿದೆ ಪ್ರಶ್ನೆ, ಯಾಕೆ ಅನ್ನೋ ಪ್ರಶ್ನೆಗೂ ನೀವು ಉತ್ತರ ನೀವು ಆಲೋಚನೆ ಮಾಡಿ. ಅದಕ್ಕೆ ನಮಗೇನ್ ಅನ್ಸುತ್ತೆ ಅಂದ್ರೆ, ನನಗೆ ಕಣ್ ಕಾಣುತ್ತೆ, ನನಗೆ ಕಿವಿ ಕೇಳುತ್ತೆ, ನನಗೆ ಮಾತಾಡಕ್ಕಾಗತ್ತೆ, ನನಗೆ ನಡೆಯಕ್ಕಾಗತ್ತೆ, ಹಾಗಾಗಿ ನಾನು ವಿಕಲಚೇತನನಲ್ಲ. ಇನ್ನೊಬ್ಬರಿಗೆ ಯಾರಿಗೋ ಇದಾಗ್ಲಿಲ್ಲ ಅಂದ್ರೆ ಅವನು ವಿಕಲಚೇತನ ಅಂತ ಅನ್ಕೋತೀವಿ. ಈಗ ನನ್ ಮುಂದಿನ ಕೆಲವು ನಿಮಿಷಗಳಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಪಡುವಂತ ಅಂಶಗಳಿರುತ್ತಲ್ಲ, ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಕ್ಕಳೇ, ಈ ಒಂದು ನಂಬಿಕೆ ಇದೆಯಲ್ಲ, ನಾನ್ ಚೆನ್ನಾಗಿದ್ದೀನಿ, ನನ್ಗೆ ಅದಿದೆ ಇದಿದೆ, ಇನ್ಯಾರಿಗೋ ಇಲ್ಲ ಅಂತ, ಈ ನಂಬಿಕೆನೆ ಅಲ್ಲಾಡಕ್ ಶುರು ಆಗುತ್ತೆ. ಅದಕ್ಕೆ ಸಿದ್ಧವಾಗಿರಿ. ಯಾಕಪ್ಪ ಅಂತಂದ್ರೆ, ನಮ್ಗೆ ಒಂದು ನಮ್ಮ ಮನೋಭಾವ ಕೆಲವು ಸರ್ತಿ ಬಂದ್ಬಿಟ್ಟಿರುತ್ತೆ. ಅದೇನಂದ್ರೆ, ಈ ನಾರ್ಮಲ್ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಎರಡು ಕಾಲು ಇರ್ಬೇಕು, ಎರಡು ಕೈ ಇರ್ಬೇಕು, ಮೂರ್ ಕಿವಿ ಇರ್ಬೇಕು. ಮೂರ್ ಕಿವಿ ಇರ್ಬೇಕಾ ಇಲ್ಲ, ಎರಡೇ ಕಿವಿ ಇರ್ಬೇಕು. ಮೂರ್ ಕಣ್ಣು ಇರ್ಬೇಕಾ ಇಲ್ಲ, ಎರಡೇ ಕಣ್ಣು ಇರ್ಬೇಕು. ಮೂರ್ ಕಣ್ಣಿದ್ರೆ ಮುಕ್ಕಣ್ಣ, ಅವನ್ ಶಿವ, ಅವನ್ ಮನುಷ್ಯ ಅಲ್ಲ, ದೇವರು ಅವನು. ಸೊ ಹೀಗೆ ನಾರ್ಮಲ್ ಅನ್ನೋದಕ್ಕೆ ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಪರಿಕಲ್ಪನೆಯನ್ನ ಮಾಡ್ಕೊಂಡ್ಬಿಟ್ಟಿದೀವಿ ಈಗಾಗ್ಲೆ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಸಾಮರ್ಥ್ಯ ಅಂದ್ರೆ ಏನು, ನಾನ್ ನಡೆಯೋ ಅಂತ ಸಾಮರ್ಥ್ಯ ನನಗಿದೆ. ಯಾಕಿದೆ, ನನ್ ಕಾಲಿದೆ, ಅದಕ್ಕೋಸ್ಕರ ನಾನ್ ನಡೆಯೋದಕ್ಕೆ ನನಗಾಗತ್ತೆ, ಇದು ನಾರ್ಮಲ್ ಅಂತ ನಾನು ಅನ್ಕೊಂಡಿರ್ತೇನೆ. ನಾರ್ಮಲ್ಸಿ ಅಂದ್ರೆ ಎರಡು ಕಾಲು ಇರ್ಬೇಕು, ಎಬಿಲಿಟಿ ಅಂದ್ರೆ ಆ ಕಾಲು ನಡೆಯೋ ಹಂಗ ಇರ್ಬೇಕು ಅಂತ ನಾವು ಅನ್ಕೋತೀವಿ. ಇದನ್ನ ಎಷ್ಟೋ ಸರ್ತಿ ನಮ್ಮ ಪೂರ್ವಾಗ್ರಹಗಳು ಅಂತಂದ್ರು ಕೂಡ ತಪ್ಪಾಗಲ್ಲ. ಈ ಒಂದು ಪೂರ್ವಾಗ್ರಹಗಳಿಂದ, ಈ ಒಂದು ನಂಬಿಕೆ ನಾವು ಮನಸ್ಸಿನಲ್ಲಿ ಬಲವಾಗಿ ಬೆಳೆಸ್ಕೊಂಡ್ ಬಂದಿರೋದ್ರಿಂದ ನಾವು ಅನೇಕ ಅಪೇಕ್ಷೆಗಳನ್ನ ಪಡ್ತೀವಿ. ಓ, ಹಿಂಗಿದ್ರೆ ಚೆನ್ನಾಗಿರತ್ತಪ್ಪ, ಹಂಗಿದ್ರೆ ಚೆನ್ನಾಗಿರತ್ತಪ್ಪ ಅಂತ ನಾವು ಅನ್ಕೋತೀವಿ. ಸೊ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನಮ್ಮ ನಿರೀಕ್ಷೆಗಳು. ನಮ್ಮ ನಿರೀಕ್ಷೆಗಳು ಅಂದ್ರೆ ಏನು, ನಾನು ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿ ಅವನನ್ನ ಇಲ್ಲಿಗೆ ಬಾ ಅಂತ ನಾನು ಕರೆದ್ರೆ ಅವನು ನಡ್ಕೊಂಡು ಬರ್ತಾನೆ ಅಂತ ನನ್ನ ನಿರೀಕ್ಷೆ. ಸೊ ನಡ್ಕೊಂಡು ಬರ್ತಾನೆ ಅಂತಾರೆ, ಆ ನಿರೀಕ್ಷೆ ಯಾವಾಗಪ್ಪ ಸತ್ಯ ಆಗತ್ತೆ ಅಂದ್ರೆ, ಅವನು ನಾರ್ಮಲ್ ಆಗಿರ್ಬೇಕು ಅಂದ್ರೆ ಏನು, ಎರಡು ಕಾಲ ಇರ್ಬೇಕು, ಆ ಎರಡು ಕಾಲಿಗೆ ಎಬಿಲಿಟಿ ಇರ್ಬೇಕು, ನಡೆಯೋ ಎಬಿಲಿಟಿ ಇರ್ಬೇಕು. ಇದಿದ್ದಾಗ ನನ್ನ ನಿರೀಕ್ಷೆ ಒಂದ್ ರೀತಿಯಲ್ಲಿ ಆಯ್ತಾ ಇಲ್ವಾ ಅಂತ ಅನುಭವಕ್ಕೆ ಬರುತ್ತೆ. ಅವ್ನು ನಡ್ಕೊಂಡು ಬಂದ್ರೆ ನನ್ನ ನಿರೀಕ್ಷೆ ಪೂರ್ಣವಾಯ್ತು, ಅವ್ನು ನಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಅವಾಗ ನಮಗ್ ಸಮಸ್ಯೆ. ಓ, ಇದು ಯಾಕೋ ಸರಿ ಇಲ್ಲಪ್ಪ, ಇವನ ಕಾಲೇ ಇಲ್ಲ, ಅಥವಾ ಕಾಲಿದ್ರು ಇವನಿಗ್ ನಡಿಯಕ್ಕೆ ಆಗಲ್ಲ. ಹಾಗಾಗಿ ನಾವು ಇದುವರೆಗೂ ನಮ್ಮ ಅನುಭವದಿಂದ ಕಲಿತಿರುವಂತದ್ದಿರುತ್ತಲ್ಲ, ಅದನ್ನ ನಾವು ಬಲವಾಗಿ ನಂಬ್ಕೊಂಡ್ಬಿಟ್ಟು ಅದೇ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಏನು, ಇದು ಪೂರ್ವಾಗ್ರಹಗಳು. ನಾವು ನಡಿಬೇಕಾದ್ರೆ ಕಾಲಿರ್ಲೇಬೇಕು, ಕಾಲಿದ್ದು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋದ್ರೆ ಮಾತ್ರ ನಡೆದಂಗೆ, ಇದು ಒಂದು ಪೂರ್ವಾಗ್ರಹ. ಈ ಪೂರ್ವಾಗ್ರಹ ಎಷ್ಟು ಡೇಂಜರಸ್ ಅಪ್ಪ ಅಂತಂದ್ರೆ, ಹೆಣ್ಮಕ್ಕಳೆಲ್ಲ ಮನೇಲೇ ಇರ್ಬೇಕು, ಬರೀ ಅಡಿಗೆ ಮಾಡೋದೊಂದೇ ಅವ್ರ ಕೆಲ್ಸ, ಅಂದಷ್ಟೇ ಡೇಂಜರಸ್. ಒಬ್ಬ ಬಡವ ಶಾಲೆಗೆ ಯಾಕಪ್ಪ ಹೋಗ್ಬೇಕು, ಏನ್ ಬೇಕಾಗಿಲ್ಲ, ಅವನ್ ಪಾಡ್ದು ಅವನು ಇರ್ಲಿ ಬಿಡಿ ಅಂತ ಹೇಳದಷ್ಟೇ ಡೇಂಜರಸ್. ಎಲ್ಲ ಹೆಣ್ಮಕ್ಳು ಮನೇಲೇ ಇರ್ಬೇಕು ಅಂದ್ರೆ ನಾವು ಒಪ್ತೀವಾ, ಒಪ್ಪಲ್ಲ ಅಲ್ವಾ? ಒಬ್ಬ ಬಡವ ವ್ಯಕ್ತಿ ಶಾಲೆಗೆ ಹೋಗಿ ಯಾಕೆ ಕಲಿಬೇಕು ಅಂತಂದ್ರೆ ನಾವು ಒಪ್ತೀವಾ, ಒಪ್ಪಲ್ಲ ಅಲ್ವಾ?

ಅದೇ ರೀತಿಯಲ್ಲೇ ಮಕ್ಕಳೇ, ಕಾಲಿದ್ದವನು ಮಾತ್ರ ನಡೀತಾನೆ ಅನ್ನುವಂಥದ್ದು ಕೂಡ ಒಂದು ಪೂರ್ವಾಗ್ರಹವೇ. ಅದನ್ನು ನಾವು ಬಿಡಬೇಕು ಅನ್ನೋದು ಮುಖ್ಯವಾದಂತಹ ಒಂದು ಸಂದೇಶ. ನಾವೇನ್ ಅನ್ಕೋತೀವಿ, ಕಣ್ಣಿಲ್ಲ ಅಂದ್ರೆ ಅವನ್ ಕುರುಡ, ಕಾಲಿಲ್ಲ ಅಂದ್ರೆ ನಡೆಯಕ್ಕಾಗಲ್ಲ, ಕಿವಿ ಇಲ್ಲ ಅಂದ್ರೆ ಅವನ್ ಕೇಳಕ್ಕಾಗಲ್ಲ, ದೇರ್ ಫೋರ್ ಅವನ್ ಮಾತಾಡಕ್ಕಾಗಲ್ಲ. ಇದು ನಮ್ಮ ಪೂರ್ವಾಗ್ರಹಗಳು. ಯಾಕೆ ಅಂತಂದ್ರೆ ಈ ತರದ ಒಂದು ಪೂರ್ವಾಗ್ರಹ ಯಾಕೆ ಬರುತ್ತೆ ಅಂದ್ರೆ ನಮ್ಮ ನಾರ್ಮಲ್ಸಿಯ ಅನುಭವದಿಂದ. ಕಾಲ್ ಇಲ್ಲದೆ ಇದ್ದವನು ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಸಾಧ್ಯ, ಕಿವಿ ತಕ್ಷಣ ಕೇಳಿಸದೆ ಇಲ್ದವನು ಕೂಡ ಮುಂದೊಂದು ದಿನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಕಣ್ಣು ಕಾಣದೇ ಇದ್ರೂ ಕೂಡ ಅವನು ಯಾವುದೋ ಒಂದು ವಿಧಾನವನ್ನ ಬಳಸಿ ಸುತ್ತಮುತ್ತ ಏನಿದೆ, ಸುತ್ತಮುತ್ತ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾವು ನೋಡ್ಬೇಕಾಗಿರುವಂಥದ್ದು ಮಕ್ಕಳೇ, ವಿಕಲವಾಗಿರುವಂತಹ ದೇಹವನ್ನಲ್ಲ, ಒಳಗಡೆ ಇರುವಂತಹ ಸಾಮರ್ಥ್ಯವನ್ನ, ಅದನ್ನ ನಾವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಒಬ್ಬೊಬ್ಬ ವ್ಯಕ್ತಿ ಒಂದೊಂದರ ಇರುತ್ತೆ. ಪ್ರಕೃತಿಯಲ್ಲಿ ಈ ವೈವಿಧ್ಯತೆನೇ ಬಹಳ ಮುಖ್ಯವಾದಂಥದ್ದು, ಬಹಳ ಪ್ರಮುಖವಾದಂಥದ್ದು. ಆ ರೀತಿ ಗಿಡ ಮರಗಳಲ್ಲಿ, ಪ್ರಾಣಿಗಳಲ್ಲಿ, ಕಲ್ಲು ಮಣ್ಣಿನಲ್ಲಿ ನಾವು ವೈವಿಧ್ಯತೆಯನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ನಾವು ವಿಶೇಷವಾಗಿ ಸಂಭ್ರಮಿಸ್ತೀವಿ ಅಂತಂದ್ರೆ ಮನುಷ್ಯರಲ್ಲೂ ಆತರ ವೈವಿಧ್ಯತೆ ಇರ್ಬೋದಲ್ವಾ? ಒಬ್ಬರು ಕಣ್ಣಿದ್ದಂತೆ ಒಬ್ಬರು ಕಣ್ಣಿರಲ್ಲ, ಒಬ್ಬರು ಮೂಗಿದ್ದಂತೆ ಒಬ್ಬರು ಮೂಗಿರಲ್ಲ, ಒಬ್ಬರ ಬುದ್ಧಿಶಕ್ತಿ ಇದ್ದಂತೆ ಇನ್ನೊಬ್ಬರ ಬುದ್ಧಿಶಕ್ತಿ ಇರಲ್ಲ. ಅದನ್ನ ನಾವು ಪ್ರಕೃತಿ ಸಹಜವಾದಂತಹ ವೈವಿಧ್ಯತೆ ಅಂತ ಗುರುತಿಸ್ಬೇಕೆ ಹೊರತು ಅವರಲ್ಲಿರುವಂತ ಕೊರತೆ ಅಂತ ಅಲ್ಲ. ಇದು ಅತ್ಯಂತ ಮುಖ್ಯವಾದಂತ ಒಂದು ಒಂದು ಸಂದೇಶ, ಒಂದು ತತ್ವ. ಆ ತತ್ವದಲ್ಲಿ ನಮಗೆ ನಂಬಿಕೆ ಇರಲಿ. ಎಲ್ಲ ಗಿಡ ಮರಗಳು ತಮ್ಮದೇ ಆದಂತಹ ವಿಶೇಷ ಶಕ್ತಿಯನ್ನು ಹೊಂದಿರ್ತವೆ, ಹಣ್ಣುಗಳನ್ನ ಹೊಂದಿರ್ತವೆ, ಬೇರೆ ಬೇರೆ ಹೂವುಗಳನ್ನ ಕೊಡ್ತವೆ. ಆದ್ರೆ ಮನುಷ್ಯ ಆ ಹೂವುಗಳನ್ನ, ಆ ಹಣ್ಣುಗಳನ್ನ ತಾನು ತೆಕ್ಕೊಂಡ ನಂತರ ಅದನ್ನ ಈ ತರ ವಿಂಗಡಿಸ್ಕೊತಾನೆ, ತನ್ನ ಅವಶ್ಯಕತೆಗೆ ತಕ್ಕಂತೆ, ಅದರ ಸಾಮರ್ಥ್ಯಕ್ಕೆ, ಅದರ ರುಚಿಗೆ ತಕ್ಕಂತೆ ಜೋಡಿಸ್ಕೊಳ್ತಾನೆ. ಬಾಳೆಹಣ್ಣೆಲ್ಲ ಒಂದ್ ಕಡೆ, ಆಪಲ್ ಎಲ್ಲ ಒಂದ್ ಕಡೆ. ವೈವಿಧ್ಯತೆಯನ್ನ ನಾವು ಗುರುತಿಸಿ ಗೌರವಿಸಿದ್ರೂ ಸಹ ಬಾಳೆಹಣ್ಣಿನ ಕೆಲಸವನ್ನ ತೆಂಗಿನಕಾಯಿ ಮಾಡಕ್ಕಾಗಲ್ಲ, ತೆಂಗಿನಕಾಯಿನ ಕೆಲಸವನ್ನ ಆಪಲ್ ಮಾಡಕ್ಕಾಗಲ್ಲ. ಹೇಗೆ ಪ್ರಕೃತಿಯಲ್ಲಿ ಈ ತರ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ತಮ್ಮದೇ ಒಂದು ವಿಶೇಷ ಸ್ಥಾನ ಎಲ್ಲದಕ್ಕೂ ನಾವು ಕಲ್ಪಿಸ್ತೀವೋ, ಹಾಗೆಯೇ ಎಲ್ಲ ವ್ಯಕ್ತಿಗಳಿಗೂ ಕೂಡ ತಮ್ಮದೇ ಆದಂತಹ ಒಂದು ವಿಶೇಷ ಸಾಮರ್ಥ್ಯ ಸ್ಥಾನ ಇರುತ್ತೆ. ಅದನ್ನ ಗುರುತಿಸಿ ಗೌರವಿಸುವಂಥದ್ದು ನಮ್ಮ ಜವಾಬ್ದಾರಿ. ನಾವೀಗ ಪಾಯಸ ಮಾಡಬೇಕು ಅಂತ ಹೊರಟಾಗ ಮೆಣಸಿನಕಾಯಿನ ಉಪಯೋಗಿಸಕ್ ಸಾಧ್ಯ ಇಲ್ಲ. ಎಣ್ಣೆ ಮಾಡಬೇಕು ಅಂದ್ರೆ ಮೆಣಸಿನಕಾಯಿನ ಬಳಸ್ತೀವಿ. ಹಾಗೆ ಅಂದ್ಬಿಟ್ಟು ಪಾಯಸ ಮಾಡಕ್ ಆಗ್ಲಿಲ್ವಲ್ಲ ಅಂತೇಳಿ ಚಟ್ನಿಗೆ ಉಪಯೋಗಿಸುವ ಮೆಣಸಿನಕಾಯಿ ಯೂಸ್ಲೆಸ್ ಅಂತ ನಾವನ್ನಲ್ಲ, ಅದು ವಿಕಲ ಅಂತ ನಾವನ್ನಲ್ಲ. ಅದಕ್ಕೆ ವಿಶೇಷ ಸಾಮರ್ಥ್ಯ ಇದೆ. ಅದರಲ್ಲಿರುವಂತ ಸಾಮರ್ಥ್ಯ ವಿಶೇಷವಾಗಿ ಬೇರೊಂದಕ್ಕೆ ನಾವು ಬಳಸಕ್ ಸಾಧ್ಯ. ಆ ಬೇರೊಂದನ್ನ ನಾವು ಗುರುತಿಸಿ ಗೌರವಿಸ್ಬೇಕು ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂತ ಒಂದು ಸಂದೇಶ. ಪ್ರತಿಯೊಂದು ವಸ್ತುಗೂ, ಪ್ರತಿಯೊಂದು ವ್ಯಕ್ತಿಗೂ ಸಮಾಜದಲ್ಲಿ, ಪ್ರಕೃತಿಯಲ್ಲಿ, ವಿಶ್ವದಲ್ಲಿ ತಮ್ಮದೇ ಆದಂತ ಒಂದು ಸ್ಥಾನ ಇದೆ. ಅದನ್ನ ನಾವು ಗುರುತಿಸಿ ಪ್ರತಿಯೊಂದನ್ನು ಗೌರವಿಸ್ಬೇಕೇ ಹೊರತು ಇದು ಮೇಲೆ ಅದು ಕೆಳಗೆ, ಇದು ಒಳ್ಳೇದು ಅದು ಕೆಟ್ಟದ್ದು, ಇದು ಯೂಸ್ಫುಲ್ ಅದು ಯೂಸ್ಲೆಸ್, ಇದು ಹೋಪ್ಫುಲ್ ಅದು ಹೋಪ್ಲೆಸ್ ಅನ್ನುವಂತ ಒಂದು ತಾರತಮ್ಯದ ಭಾವನೆಯನ್ನ ನಾವ್ ಯಾವತ್ತೂ ಮಾಡ್ಕೊಳ್ಳೋದು ಬೇಡ. ಇದು ಯಾಕೆ ಹೀಗೆ ಒಬ್ಬೊಬ್ರದ್ದು ಒಂದೊಂದ್ ತರ ಅಂತಂದಾಗ, ಅದು ಡಿಫೆಕ್ಟೂ ಅಲ್ಲ, ಡಿಫಿಷಿಯನ್ಸಿನೂ ಅಲ್ಲ, ಡೈವರ್ಸಿಟಿ. ಅದು ಒಂದು ಕುಂದು ಅಲ್ಲ, ಕೊರತೆನೂ ಅಲ್ಲ, ಅದು ವೈವಿಧ್ಯತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಮಾನವ ಸಹಜವಾಗಿರುವಂತಹ ವೈವಿಧ್ಯತೆಯಲ್ಲಿ ಈ ರೀತಿಯ ವಿಕಲತೆ ಕೂಡ ಒಂದು ಭಾಗ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮುಖ್ಯ. ಅದು ಕಂಡೀಷನ್ ಅಲ್ಲಾಗಲ್ಲ, ಈ ಸಂದರ್ಭದಲ್ಲಿ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಬೇರೆ ದಿನ ಅಲ್ಲ ಅಂತಲ್ಲ, ಗಣೇಶನ ಹಬ್ಬದ ದಿವಸ ಮಾತ್ರ ಗಣೇಶ ಬೇರೆ ದಿನ ಅಲ್ಲ ಅಂತ ಅಲ್ಲ, ಎಲ್ಲ ದಿನಗಳಲ್ಲೂ ಗಣೇಶ, ಎಲ್ಲ ಸಂದರ್ಭದಲ್ಲೂ ಈಶ್ವರ, ಹಾಗೆಯೇ ಎಲ್ಲ ಸಂದರ್ಭದಲ್ಲೂ ಕೂಡ ವಿಕಲಚೇತನ.

ಜನರನ್ನೂ ನಮ್ಮ ಭಾಗವಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಈ ಡಿಸಬಿಲಿಟಿ ಅನ್ನುವಂಥದ್ದು ಅದು ಶಾಶ್ವತವಾಗಿ ಇರುವಂಥದ್ದಲ್ಲ, ಸಾಂದರ್ಭಿಕವಾಗಿ ಬರುವಂಥದ್ದು. ಇವಾಗ 250 ಜನರನ್ನ ಒಂದು ರನ್ನಿಂಗ್ ರೇಸ್ ಮಾಡೋಣ, ಒಂದು ರನ್ನಿಂಗ್ ರೇಸ್ ಮಾಡಿದಾಗ 250 ಜನನೂ ಗೆಲ್ಲಕ್ಕಾಗಲ್ಲ. ಯಾರೋ ಒಬ್ರು ಮಾತ್ರ ಗೆಲ್ತಾರೆ, ಯಾರು ಫಾಸ್ಟ್ ಆಗಿ ಓಡ್ತಾರ ಅವ್ರು ಮಾತ್ರ ಗೆಲ್ತಾರೆ. ಹಾಗಾದ್ರೆ ಇನ್ 249 ಜನ ವೇಸ್ಟ್, ಅವ್ರು ನಿಷ್ಪ್ರಯೋಜಕರ ಅಲ್ಲ ಅಲ್ವಾ? ರನ್ನಿಂಗ್ ರೇಸಿನ ದೃಷ್ಟಿಯಲ್ಲಿ ನಾವು ನೋಡಿದಾಗ ಈ ಒಬ್ಬ ಗೆದ್ನಲ್ಲ ಅವನು ಬಲಿಷ್ಠ, ಉಳಿದವರು ಅವನಿಗಿಂತ ಸ್ವಲ್ಪ ಕಡಿಮೆ, ಇಷ್ಟನ್ ಮಾತ್ರ ನಾವು ಹೇಳ್ಬಲ್ವಿ. ಹಂಗೆ ಹಾಡಿನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅನ್ಕೊಂಡು ಒಂದು ಸ್ಪರ್ಧೆ, ಹಾಡಿನ ಸ್ಪರ್ಧೆ. ನಾವೆಲ್ಲರೂ ಗಾನ ಕೋಗಿಲೆಗಳಲ್ಲ, ಹೆಚ್ಚಿನ ಜನ ನಾವೆಲ್ಲರೂ ಕಾಗೆಗಳೇ. ಕಾಗೆ ಕಾಕ ಅನ್ನತ್ತೆ, ಕೋಗಿಲೆ ಮಾತ್ರ ಇಂಪಾಗಿ ಹಾಡುತ್ತೆ. ಸೊ 250 ಜನರ ಒಂದು ಹಾಡಿನ ಒಂದು ಸ್ಪರ್ಧೆಯಲ್ಲಿ ಗೆಲ್ಲಕ್ ಸಾಧ್ಯ ಇರೋದು ಒಬ್ಬರಿಗೆ. ನನಗೆ ಹಾಡು ಹೇಳಕ್ ಬರಲ್ಲ, ನನ್ ಹಾಡು ಹೇಳಲ್ಲ ಚೆನ್ನಾಗಿ. ಹಾಗಾಗಿ ಹಾಡುಗಾರರ ಜೊತೆಯಲ್ಲಿ ನಾನು ಮಧ್ಯದಲ್ಲಿ ಅವ್ರ ಮಧ್ಯ ಹೋಗಿ ಕೂತ್ಕೊಂಡ್ರೆ ಸತ್ಯ ಹೇಳಬೇಕು ಅಂತಂದ್ರೆ ಹಾಡಿನ ದೃಷ್ಟಿಕೋನದಿಂದ ನಾನು ವಿಕಲ ಚೇತನ. ಯಾಕೆ? ಆ ಒಂದು ಸಾಮರ್ಥ್ಯ ನನಗಿಲ್ಲ. ಹಾಗೆಯೇ ಡ್ರಾಯಿಂಗ್ ಬರೆಯೋದು, ಪೇಂಟಿಂಗ್ ಬರೆಯೋದು, ಡ್ರಾಯಿಂಗ್ ಚೆನ್ನಾಗಿ ಬರೆಯುವಂತವ್ರ ಮಧ್ಯದಲ್ಲಿ ಯಾರು ಡ್ರಾಯಿಂಗ್ ಬರಲ್ವೋ ಅವನ್ ಕೂತ್ಕೊಂಡ್ರೆ ಅವನು ಡ್ರಾಯಿಂಗಿನ ದೃಷ್ಟಿಯಿಂದ ವಿಕಲಚೇತನ. ಆದ್ರೆ ಅವನು ಚೆನ್ನಾಗಿ ಹಾಡು ಹೇಳ್ಬೋದು, ಅವನು ರನ್ನಿಂಗ್ ರೇಸ್ ಅಲ್ಲಿ ಅವನೇ ಫಸ್ಟ್ ಬರ್ಬೋದು. ಹಾಡಿನ ದೃಷ್ಟಿಯಿಂದ ಇರುವಂತ ಸಾಮರ್ಥ್ಯ ಡ್ರಾಯಿಂಗ್ಗೂ ಬರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಸೊ ಈ ಸತ್ಯಾಂಶವನ್ನ ಮಕ್ಕಳೇ ನಾವೆಲ್ಲರೂ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಈ ನಾರ್ಮಲ್ಸಿ ಅಬ್ನಾರ್ಮಲ್ಸಿ ಅನ್ನುವಂತ ಒಂದು ನಮ್ಮ ನಂಬಿಕೆಗಳಲ್ಲಿ ನಾವು ವಿಕಲತೆಯನ್ನ ಗುರುತಿಸ್ತಾ ಹೋಗ್ತೀವಿ. ಇವನಿಗಿದಿಲ್ಲ, ಇವನ್ ಚೆನ್ನಾಗಿ ಓಡಲ್ಲ, ಇವನ್ ಚೆನ್ನಾಗಿ ಮಾತಾಡಲ್ಲ, ಇವನ್ ಕಣ್ಣೇ ಕಾಣಿಸಲ್ಲ ಅಂತ ನಕಾರಾತ್ಮಕವಾದಂತದ್ದನ್ನ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಸತ್ಯಾಂಶ ಏನಂದ್ರೆ ಜೀವನ ಬೇರೆ ಬೇರೆ ಆಯಾಮಗಳನ್ನು ಹೊಂದಿರುವಂತ ಒಂದು ಪ್ರಯಾಣ. ಆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಸಾಮರ್ಥ್ಯಗಳು ಬೇಕು. ಎಲ್ಲಾ ಸಾಮರ್ಥ್ಯಗಳು ನನ್ನಲ್ಲಿದೆ ಅಂತನ್ನುವಂತ ಒಂದು ಅಹಂಕಾರ, ದುರಹಂಕಾರ ನಮ್ಗೆ ಯಾರಿಗೂ ಇರೋದು ಬೇಡ. ಯಾಕೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಯಾವಾಗ ನನಗೆ ಏರ್ಪೇರಾಗುತ್ತೋ ನನಗೆ ಹೇಳಕ್ಕಾಗಲ್ಲ. ಸೊ ಈ ವಿಕಲತೆ ಅನ್ನೋದು ಸಾಮರ್ಥ್ಯವನ್ನ ಕುಗ್ಗಿಸುವಂತ ಸಂದರ್ಭಗಳು ಯಾರಿಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಇವತ್ತು ನಾನು ಚೆನ್ನಾಗಿದ್ದೀನಿ ಅನ್ನೋಂತ ದುರಹಂಕಾರ ನನಗೆ ಬರಬಾರ್ದು. ಯಾರಿಗೋ ಚೆನ್ನಾಗಿಲ್ಲ, ಕಾಲವ್ರಿಗೆ ಸರಿ ಇಲ್ಲ ಅನ್ನೋಂತ ಕೀಳರಿಮೆ ನಾನು ಅವ್ರ ಮೇಲೆ ಇಂಪೋಸ್ ಮಾಡಬಾರ್ದು. ಯಾಕಂದ್ರೆ ಇದು ಯಾರಿಗ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗಬಹುದಾದಂಥದ್ದು. ಹಾಗಾಗಿ ಆ ಒಂದು ಎಲ್ಲರನ್ನೂ ಒಟ್ಟಾಗಿ ಸೇರಿಸ್ಕೊಳ್ಳುವಂತ ಭಾವ ನಮ್ಮಲ್ಲಿ ಬರಬೇಕು, ಅದು ಬಹಳ ಮುಖ್ಯವಾದಂಥದ್ದು. ಈಗ ನಡೆಯೋದು, ಮೊಬಿಲಿಟಿ ಅಂತ ಇಲ್ಲಿ ಪದ ಇದೆ, ಮೊಬಿಲಿಟಿ. ಸೊ ನಡೆಯೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವ ಒಂದು ಸಾಧನ. ನಡೆಯೋದೇ ಮುಖ್ಯ ಅಲ್ಲ, ಹೋಗೋದು ಮುಖ್ಯ. ನನ್ ಕಾಲ್ ಇಲ್ಲ ಅಂತಂದ್ರೆ ಕಾಲಿನ ಮೇಲೆ ಭಾರ ಹಾಕಿ ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ನನ್ ಕೈಲಿ ಆಗಲ್ಲ, ಸತ್ಯ. ಆದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಆಗಲ್ಲ ಅಂತ ಅಲ್ಲ, ನನ್ ಕೋಲ್ ಇಟ್ಕೊಂಡು ಹೋಗ್ಬಲ್ಲೆ, ವಾಕರ್ ಇಟ್ಕೊಂಡು ಹೋಗ್ಬಲ್ಲೆ, ವೀಲ್ ಚೇರ್ ನಲ್ಲಿ ಹೋಗ್ಬಲ್ಲೆ, ಯಾವುದೋ ಒಂದು ಗಾಡಿಯಲ್ಲಿ ಹೋಗ್ಬಲ್ಲೆ. ಅರ್ಥ ಆಗ್ತಾ ಇದೆ ಅಲ್ವಾ ನಾ ಹೇಳ್ತಿರೋದು? ಕಾಲಿಲ್ಲದ ಮಾತ್ರಕ್ಕೆ ಆ ಕಾಲಿನ ಒಂದು ಕೆಲಸ ಏನಿತ್ತು, ನನ್ನನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಕೊಡೋ ಕೆಲಸ, ಆ ಕೆಲಸವೇ ಆಗಲ್ಲ ಅಂತ ಅಲ್ಲ, ಆ ಕೆಲಸವೇ ನನ್ ಕೈಲಿ ಆಗಲ್ಲಪ್ಪ ಅನ್ನೋಂತ ಹತಾಶೆ ನನಗ್ ಬಂದ್ರೆ ಆಗ ನಾನು ವಿಕಲಚೇತನ. ಕಾಲ್ ಇಲ್ದೆ ಹೋದ್ರೂ ಸರಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾದ್ರೂ ಸರಿ ನಾನು ಹೋಗೇ ಹೋಗ್ತೀನಿ. ಕುಂತ್ಕೊಂಡಾದ್ರೂ ಸರಿ, ತೆವಳ್ಕೊಂಡಾದ್ರೂ ಸರಿ, ಬೇಕ್ಕೊಂಡಾದ್ರೂ ಸರಿ, ನಾನು ಹೋಗೇ ಹೋಗ್ತೀನಿ ಅನ್ನುವಂತ ಅಂತಃಶಕ್ತಿ ನನ್ನಲ್ಲಿ ಬಂದ್ರೆ ನಾನು ಯಾವ ವಿಕಲಚೇತನನೂ ಅಲ್ಲ, ನಾನು ಸಕಲ ಚೇತನ.
ನಮ್ಮಲ್ಲಿ ಈ ಒಂದು ಕೀಳರಿಮೆ ಎಷ್ಟೋ ಸತಿ ನಮ್ಮ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಚಿಕ್ಕ ವಯಸ್ಸಿಂದ

0: ಬಂದ್ಬಿಟ್ಟಿರುತ್ತೆ, ನನಗ್ ಅದ್ ಸರಿ ಇಲ್ಲ, ನನಗ್ ಇದ್ ಸರಿ ಇಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ನಾನ್ ಬಡವ, ಈ ತರ ನಾನೆಲ್ಲೋ ದೂರದ ಹಳ್ಳಿಯಲ್ಲಿ ಇದ್ದೀನಿ, ನನ್ನ ಹತ್ರ ಫೋನ್ ಇಲ್ಲ. ಸೊ ಈ ಇಲ್ಲ ಇಲ್ಲ ಇಲ್ಲಗಳೇ ನಮ್ಮಲ್ಲಿ ತುಂಬೋಗ್ಬಿಟ್ಟಿರುತ್ತೆ. ಆತರ ನನ್ ಕೈಲ ಆಗಲ್ಲ ಅನ್ನುವಂತ ಯಾವ ಭಾವನೆ ಬಂದರೂ ಕೂಡ ಅದು ಒಂದ್ ರೀತಿಯ ವಿಕಲತೆನೆ. ಅದನ್ನ ದಾಟಿ ನಾನು ಮುಂದಕ್ಕೆ ಹೋಗ್ತೀನಿ, ಸಾಧನೆಯನ್ನ ನಾನು ಮಾಡ್ತೀನಿ ಅನ್ನುವಂತ ಭಾವನೆ ಬಂದಾಗ ಆ ವಿಕಲತೆ ಎಲ್ಲೋ ದೂರ ಹೋಗುತ್ತೆ, ಸಕಲತೆಯನ್ನ ನಮ್ಮದನ್ನ ನಾವಾಗಿ ಮಾಡ್ಕೊಳ್ತೀವಿ. ಮಾತಾಡೋದ್ರಲ್ಲೂ ಅಷ್ಟೇ, ಯಾರಿಗೋ ಒಬ್ರಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಪ್ರಪಂಚವೇ ಮುಳುಗೋಯ್ತು ಅನ್ನುವಂತ ಯಾವ ಅವಶ್ಯಕತೆನೂ ಇಲ್ಲ ಭಯಕ್ಕೆ. ಮಾತು ಬಾರದಂತಹ ವ್ಯಕ್ತಿಗಳು ಮಾತಾಡೋದಕ್ಕೇನೆ ಒಂದು ಬೇರೆ ಲ್ಯಾಂಗ್ವೇಜ್ ಇದೆ. ಕನ್ನಡದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಕನ್ನಡ ಬರುವಂತ ಎಲ್ರಿಗೂ ಗೊತ್ತಾಗುತ್ತೆ. ಸಪೋಸ್ ನಾನು ಇಂಗ್ಲಿಷ್ ನಲ್ಲೇ ಮಾತಾಡಿದ್ದಿದ್ರೆ ಇಂಗ್ಲಿಷ್ ಬರದೇ ಇರುವಂತಹ ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ. ಹಾಗಾದ್ರೆ ಇಂಗ್ಲಿಷ್ ಬರದೇ ಇರೋರೆಲ್ಲ ವಿಕಲಚೇತನರ ಅಲ್ಲ ಅಲ್ವಾ? ಅವರಿಗೆ ಅಂತ ಯಾವುದೋ ಒಂದು ವಿಶೇಷವಾದಂತಹ ಸಾಧನವನ್ನ ನಾವು ಕಲ್ಪಿಸ್ಕೊಟ್ರೆ, ಉದಾಹರಣೆಗೆ ಕನ್ನಡದಲ್ಲಿ ಮಾತಾಡಿದ್ರೆ ಮುಗೀತು, ಅವ್ರಿಗೆಲ್ಲ ಗೊತ್ತಾಯ್ತು. ಹಾಗೆಯೇ ಮಾತಿನ ಶಕ್ತಿ ಇಲ್ಲದೆ ಇದ್ದಂಥವರಿಗೆ ಅಂತಲೇನೆ ಸೈನ್ ಲ್ಯಾಂಗ್ವೇಜ್, ಮೂಕಾಭಿನಯದ ಒಂದು ಒಂದು ಲ್ಯಾಂಗ್ವೇಜ್ ಇದೆ. ಅದರಲ್ಲಿ ನಾವು ಕನ್ನಡದಲ್ಲಿ ಆ ಆ ಇ, ಇಂಗ್ಲಿಷ್ ನಲ್ಲಿ ಎ ಬಿ ಸಿ ಡಿ ಅಂತೆಲ್ಲ ಹೇಗೆ ಕಲಿತೀವೋ ಹಾಗೆ ಎ ಅನ್ನಕ್ ಹಿಂಗೆ, ಬೆರಳನ್ ಹಿಂಗ್ ತೋರಿಸಿದ್ರೆ ಹಿಂಗೆ, ಕೈನ ಹಿಂಗೆಲ್ಲ ತಿರುಗಿಸಿದ್ರೆ ಹಿಂಗೆ. ಸೊ ಈ ತರ ಒಂದು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಅನ್ನ ನಾವು ಕಲಿತು ಅವ್ರ ಜೊತೆ ಮಾತಾಡಿದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಅವರು ಕೂಡ ನಮ್ ಜೊತೆ ಮಾತಾಡ್ತಾರೆ. ಅವನನ್ನ ಮೂಗ ಅಂತ ಅನ್ನುವಂತ ಪ್ರಮೇಯವೇ ನಮಗ್ ಬರಲ್ಲ. ಯಾವಾಗ ಬರುತ್ತೆ? ನಾವು ಅವರನ್ನ ಮೂಗ ಅನ್ನುವಂತ ಒಂದು ಲೇಬಲ್ ಹಾಕ್ಬಿಟ್ಟು ಇವನು ವಿಕಲ ಅಂತಂದಾಗ ಅವನಿಗೆ ಗೊತ್ತಾಗುವಂತ ಭಾಷೆಯನ್ನ ನಾವು ತಿಳ್ಕೊಂಡು ಅವನಿಗೂ ಹೇಳ್ಕೊಟ್ರೆ ಕಮ್ಯುನಿಕೇಶನ್ ಸಂವಹನ ಅದು ಕೆಲಸ, ಅದು ಉದ್ದೇಶ. ಭಾಷೆಯಲ್ಲ, ಭಾಷೆ ಒಂದು ಸಾಧನ ಮಾತ್ರ, ಒಂದು ವಾಹನ ಮಾತ್ರ. ಆ ವಾಹನವನ್ನ ಬಳಸುವಂತ ಮನಸ್ಸು ನಮ್ಮಲ್ಲಿದ್ರೆ ವಾಹನವನ್ನ ನಾವು ಬದಲಾಯಿಸ್ಕೊಳ್ತೀವಿ, ಸಾಧನವನ್ನ ನಮ್ಮದಾಗಿಸ್ಕೊಳ್ತೀವಿ. ನಾವು ಎಲ್ಲರನ್ನೂ ಕೂಡ ಒಟ್ಟಾಗಿ ಸೇರಿಸ್ಕೊಂಡು ಅವರನ್ನ ಮುಖ್ಯ ವಾಹಿನಿಗೆ ನಾವು ಸೇರಿಸ್ಕೊತೀವಿ. ಸೊ ಆ ಸಂವಹನದ ಒಂದು ಶಕ್ತಿಯಿಂದ ಸಾಮಾಜಿಕ ಜೀವನದಲ್ಲಿ ಎಲ್ಲವನ್ನೂ ಎಲ್ಲರೂ ಮಾಡೋದಕ್ಕೆ ಸಾಧ್ಯ. ಹೇಗೆ ಒಬ್ಬ ನಾರ್ಮಲ್ ಅಂತ ಅನ್ಸ್ಕೊಂಡಂತಹ ವ್ಯಕ್ತಿ ನಾನು ಮದುವೆ ಮಾಡ್ಕೋಬೇಕು, ನಾನ್ ಡಿಗ್ರಿ ಓದ್ಬೇಕು, ನಾನ್ ಕಾರ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂತ ಅಶೋತ್ತರಗಳನ್ನು ಇಟ್ಕೊಂಡಿರ್ತಾನೆ, ಹಾಗೆಯೇ ಕಾಲಿಲ್ಲದೆ ಇರುವಂತ ಒಬ್ಬ ವ್ಯಕ್ತಿಯೂ ಕೂಡ, ಕಣ್ಣು ಕಾಣದೆ ಇರುವಂತ ಒಬ್ಬ ವ್ಯಕ್ತಿಯೂ ಕೂಡ ಕನಸು ಕಾಣಬೇಕು. ಕನಸು ಕಾಣುವ ಎಲ್ಲ ಹಕ್ಕು ಅವನಿಗಿದೆ. ಆ ವಿಕಲತೆಯನ್ನ ಮರೆತು ಸಕಲತೆಯನ್ನ ತನ್ನದಾಗಿಸ್ಕೊಂಡ್ರೆ, ಆತ್ಮಸ್ಥೈರ್ಯವನ್ನ ತನ್ನದಾಗಿಸ್ಕೊಂಡ್ರೆ ಅವನಿಗೂ ಮದುವೆ ಆಗ್ಬೋದು, ಅವನೂ ಕೂಡ ಒಬ್ಬ ಸಮಾಜದಲ್ಲಿ ಪ್ರೊಡಕ್ಟಿವ್ ವ್ಯಕ್ತಿ ಆಗ್ಬೋದು, ಅಂದ್ರೆ ಸಮಾಜಕ್ಕೆ ತನ್ನ ಕೊಡುಗೆಯನ್ನ ಕೊಡುವಂತ ವಿಶೇಷ ವ್ಯಕ್ತಿ ಆಗ್ಬಹುದು. ಸೊ ಇದು ನಾವೆಲ್ಲರೂ ನೆನ್ಪಿಟ್ಕೊಳ್ಳೋಣ. ಅದೇ ಡೆವಲಪ್ಮೆಂಟ್ ಅಂದ್ರೆ, ಅದೇ ಅಭಿವೃದ್ಧಿ ಅಂದ್ರೆ. ಈ ಅಭಿವೃದ್ಧಿಯ ಒಂದು ಪಥದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಮನೋಭಾವ. ವಿಕಲತೆ ಅನ್ನುವಂತಹ ನಮ್ಮನ್ನೆಲ್ಲ ಕುಗ್ಗಿಸುವಂತಹ ಕೀಳರಿಮೆಯನ್ನ ನಾವು ಬಿಡಬೇಕು. ಇನ್ನೊಬ್ಬ ಸರಿ ಇಲ್ಲ ಅನ್ನುವಂತ ದೂಷಣೆಯ ಮನೋಭಾವವನ್ನ ನಾವು ಬಿಡಬೇಕು. ಎಲ್ಲರೂ ನಮ್ಮಂತೆಯೇ, ಆ ವೈವಿಧ್ಯತೆಯ ಪ್ರಕೃತಿಯ ಒಂದು ಸಂಭ್ರಮದಲ್ಲಿ ಎಲ್ಲರೂ ಸಹಭಾಗಿಗಳೇ. ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷ ಸಾಮರ್ಥ್ಯ ಇದೆ. ನನ್ನಲ್ಲಿ ಇಲ್ಲದೆ ಇರುವಂತ ಒಂದು ಸಾಮರ್ಥ್ಯ ಇನ್ನೊಬ್ಬರಲ್ಲಿ ಇರೋದನ್ನ ನೋಡಿ ನಾನು ಸಂತೋಷ ಪಡ್ತೀನಿ ಅನ್ನುವಂತ ಮನೋಭಾವ ನಮ್ಮದಾಗಿಸ್ಕೊಂಡಾಗ ನಾವು ಖಂಡಿತವಾಗಿಯೂ ಒಂದು ಹೆಚ್ಚಿನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ವಿಕಲತೆಯಿಂದ ಸಕಲತೆಯೆಡೆಗೆ ಎಂಬ ವಿಷಯದ ಕುರಿತು SVYM ನ ಸಂಸ್ಥಾಪಕ ಸದಸ್ಯರು ಹಾಗೂ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾತ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಮಾನವಾಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವನು ಶ್ರದ್ಧಾಪೂರ್ವಕ ಆಯಾ ಸ್ವರೂಪದ ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತನಾದ ಹಾಗೂ ತನಗೆ ಬೇಕಾದ ಕಾಮ ಫಲಗಳನ್ನು ಹೊಂದುತ್ತಾನೆ ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತನ್ನು ನಾವು ಸವಿವರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಯಾವಾಗ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಬೇಡುತ್ತೇವೆಯೋ ಭಗವಂತನೇ ಅವನ ಕೋರಿಕೆಗಳನ್ನು ಆ ದೇವತೆಗಳ ಮೂಲಕ ಈಡೇರಿಸುತ್ತಾನೆ. ಒಂದೇ ಭಗವತ್ ಶಕ್ತಿ ಎಲ್ಲ ದೇವದೇವಿಯರ ಮೂಲಕವಾಗಿಯೂ ಕೆಲಸ ಮಾಡುತ್ತಿರುವುದು ಉಪಾಸನೆ ಮಾಡುವವನಿಗೆ ಇದು ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರಿಗೆ ಇದು ಗೊತ್ತಿದೆ. ದೇವರಾದರೋ ಉದಾರ ದೃಷ್ಟಿಯಿಂದ ನೋಡುತ್ತಾನೆ. ಪಾಪ ಜೀವಿಗಳು ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತಾರೆ. ಎಲ್ಲರಿಗೂ ಅದು ಮಿಥ್ಯ, ಪ್ರಯೋಜನವಿಲ್ಲ. ದೇವರೊಬ್ಬನೇ ಸತ್ಯ ಎಂಬುವುದು ತಿಳಿದಿಲ್ಲ. ಒಂದು ವೇಳೆ ಬೌದ್ಧಿಕವಾಗಿ ತಿಳಿದಿದ್ದರೂ ಕೂಡ ಮನಸ್ಸಿನ ಚಪಲ ಬಿಟ್ಟು ಹೋಗಿಲ್ಲ. ಅದನ್ನು ರುಚಿ ನೋಡಲಿ, ಅನಂತರವೇ ಅದರ ಮೇಲೆ ಜಿಗುಪ್ಸೆ ಹುಟ್ಟಬೇಕಾದ್ರೆ ಅಂಥೇಳಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಹೋಗ್ತಾನೆ ಆ ಭಗವಂತ. ಅಂತಂದರೆ ಮನುಷ್ಯನು ತನ್ನ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ತನ್ನ ಇಷ್ಟ ದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸ್ತಾನೆ. ಅಂದರೆ ನಮ್ಮ ಮನಸ್ಸಿನ ಬಯಕೆಗಳಲ್ಲಿ ಹಣ, ಆಸ್ತಿ, ಸಂಪತ್ತೇ ಬರಬೇಕು ಅಂತಂದರೆ ಎಲ್ಲರೂ ವರಮಹಾಲಕ್ಷ್ಮಿಯ ಪೂಜೆಯನ್ನು, ವೈಭವಲಕ್ಷ್ಮಿಯ ಪೂಜೆಯನ್ನು, ಹೀಗೆ ಲಕ್ಷ್ಮಿಯನ್ನೇ ಆರಾಧಿಸ್ತಾರೆ. ಅದೇ ಇನ್ನು ಕೆಲವರಿಗೆ ವಿದ್ಯೆಯನ್ನು ಪಡೆಯಬೇಕು, ಜ್ಞಾನದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಅಂಥ ಒಂದು ಹಂಬಲ ಇದ್ದಲ್ಲಿ ಸರಸ್ವತಿಯನ್ನು ಪೂಜಿಸ್ತಾರೆ, ಹಾಗೆ ಶಾರದೆಯ ಆರಾಧನೆಯನ್ನು ಮಾಡ್ತಾರೆ. ಇನ್ನು ತನ್ನ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಹೇಳಂದಾಗ ಅವರು ಗಣಪತಿಯನ್ನು ಆರಾಧಿಸ್ತಾರೆ. ಇನ್ನು ತನ್ನ ಜೀವನದಲ್ಲಿ ತಾನು ಬಲವಂತನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು, ಯಾವುದೇ ಕೆಲಸಗಳನ್ನು ಬರಲಿ ಅದನ್ನು ದಿಟ್ಟತೆಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ, ಛಲದಿಂದ ಎದುರಿಸಬೇಕು ಅಂತ ಹೇಳಂದಾಗ ಅವರು ಹನುಮದ್ದೇವರನ್ನು ಪೂಜಿಸ್ತಾರೆ. ಹಾಗೆ ಈ ಒಂದು ಸಂಸಾರದ ಸಾಗರದಲ್ಲಿ ನಿಸ್ಸಾರನಾಗಿ ಬದುಕಬೇಕು, ಮುಕ್ತಿಯನ್ನು ಹೊಂದಬೇಕು ಅಂತಂದಾಗ ಲಿಂಗರೂಪಿಯಾಗಿರುವಂಥ ಆ ಶಿವನನ್ನು ಆರಾಧಿಸ್ತಾರೆ. ಇನ್ನು ಧೈರ್ಯವೇ ತನ್ನ ಮೂಲ ವಸ್ತುವಾಗಿರಬೇಕು ಅಂತಂದಾಗ ಪಾರ್ವತಿಯನ್ನು, ಗೌರಿಯನ್ನು, ದುರ್ಗಿಯನ್ನು ಪೂಜಿಸ್ತಾರೆ. ಇನ್ನು ತಂತ್ರಗಳ ಒಂದು ಶಕ್ತಿಯನ್ನು ನಾನು ಪಡಿಬೇಕು ಅಂತೇಳಂದರೆ ಅವರು ಕಾಳಿಯನ್ನು, ದುರ್ಗಿಯನ್ನು, ಚಾಮುಂಡಿಯನ್ನು ಆರಾಧಿಸ್ತಾರೆ. ಹಾಗಾಗಿ ಹಲವಾರು ದೇವತೆಗಳ ಮೂಲಕ ಹಲವಾರು ಫಲಗಳು ಅವರ ಇಷ್ಟ ದೇವತೆಗೆ ತಕ್ಕಂತೆ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಆ ದೇವತೆಯ ಮೂಲಕ ಅವರಿಗೆ ಏನು ಫಲ ದೊರಕುತ್ತದೆಯೋ ಅದೆಲ್ಲವನ್ನ ಕೊಡುವವರು ಯಾರು ಅಂತಂದರೆ ಅದೆಲ್ಲ ಕೊಡುವವನು ಆ ದೇವತೆಗಳ ಮೂಲಕ ನಾನು ಅಂಥೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂದರೆ ಕೃಷ್ಣ ಅಂದರೆ ಅವನು ಪರಮ ಸ್ವರೂಪಿ, ಪರಮಾತ್ಮದ ಒಂದು ಸ್ವರೂಪ. ಅಂಥ ಒಂದು ಪರಮಾತ್ಮದ ಸ್ವರೂಪ ಆಂಜನೇಯನ ಮೂಲಕವೋ, ಗಣಪತಿಯ ಮೂಲಕವೋ, ಲಕ್ಷ್ಮಿಯ ಮೂಲಕವೋ, ಸರಸ್ವತಿಯ

0: ಮೂಲಕವೋ, ಶಿವನ ಮೂಲಕವೋ, ವಿಷ್ಣುವಿನ ಮೂಲಕವೋ, ರಾಮನ ಮೂಲಕವೋ, ಹೀಗೆ ಎಲ್ಲರ ಮೂಲಕವೂ ಆ ಭಗವಂತನೊಬ್ಬನೇ ಎಲ್ಲ ಫಲಗಳನ್ನು ಕೊಡ್ತಾ ಇರುವಂಥದ್ದು ಅಂಥೇಳಿ. ಅಂದರೆ ಮೇನ್ ಚಾನಲ್ ಒಂದೇ, ಮುಖ್ಯವಾಗಿ ಗಂಗಾ ನದಿ ಹರಿತಾ ಇದೆ. ಆ ಗಂಗಾ ನದಿಯ ಪಕ್ಕಕ್ಕೆ ನಾನೊಂದು ಚಾನಲ್ ಮಾಡಿದ್ರೆ, ನಾನೊಂದು ಕಾಲುವೆಯನ್ನು ಕಟ್ಟಿದ್ರೆ, ಆ ಕಾಲುವೆ ಮೂಲಕ ನೀರು ಹರಿದು ಬೇರೆ ಒಂದು ಜಾಗಕ್ಕೆ ಹೋಗುತ್ತೆ. ಯಾವುದೋ ಒಂದು ಮುಖ್ಯ ನದಿ ಹರಿತಾ ಇರುತ್ತೆ, ಆ ಮುಖ್ಯ ನದಿಗೆ ಅಡ್ಡಲಾಗಿ ನಾನು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋದಂಗೆ ಆ ಕಾಲುವೆಗಳ ಮೂಲಕ ನೀರು ಬೇರೆ ಬೇರೆ ಕಡೆಗೆ ಸಾಗ್ತಾ ಹೋಗುತ್ತೆ. ಇಲ್ಲಿಯೂ ಕೂಡ ಪರಮಾತ್ಮನ ವಸ್ತು, ಭಗವಂತನ ಒಂದು ಅಂಶ ಅಂತೇಳಂದ್ರೆ, ಭಗವಂತ ಅಂತಂದ್ರೆ ಅವನು ಒಬ್ಬನೇ. ಏಕಂ ಸತ್ವಿಪ್ರ ಬಹುಧಾ ವಿಧಂತಿ ಅನ್ನೋ ಹಾಗೆ ಒಬ್ಬನೇ ಒಬ್ಬ ದೇವರು. ಅವನನ್ನು ನಾವು ಬೇರೆ ಬೇರೆ ನಾಮಾವಳಿಗಳಿಂದ ಕರೀತಾ ಇದ್ದೇವೆ. ಪರಮಾತ್ಮ ಒಬ್ಬನೇ, ಒಂದು ಮುಖ್ಯ ನದಿ ಇದ್ದ ಹಾಗೆ ಅವನಿಂದ ಮೂಲಕ ಬರುವಂಥ ಕಾಲುವೆಗಳು ನಮ್ಮಲ್ಲಿ ಇರುವಂಥ ಹಲವಾರು ದೇವತೆಗಳು ಮತ್ತು ಆ ದೇವತೆಗಳಿಗೆ ಕೊಟ್ಟಿರುವಂಥ ಹೆಸರುಗಳು. ಹಾಗಾಗಿ ನಮ್ಮ ಎಲ್ಲ ಚಟುವಟಿಕೆಗಳ ಫಲ ಸುಖವಿರಲಿ, ದುಃಖವಿರಲಿ, ಲಾಭವಿರಲಿ, ನಷ್ಟವಿರಲಿ, ಜಯವಿರಲಿ, ಅಪಜಯವಿರಲಿ, ಎಲ್ಲವೂ ಸಿಗುವುದು ಆತ್ಮನಿಂದಲೇ. ಈ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳು ಮನಸ್ಸಿನ ದ್ವಂದ್ವಗಳು. ಇವುಗಳನ್ನು ಆತ್ಮನು ಬೆಳಗಿದಾಗ ಮಾತ್ರ ನಮಗೆ ಇವುಗಳ ಜ್ಞಾನವಾಗುತ್ತದೆ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ನಮಗೆ ಇವುಗಳ ಜ್ಞಾನವಾಗುವುದಾದರೂ ಹೇಗೆ ಅಲ್ವಾ? ಹಾಗಾಗಿ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಮಾಡುವ ಕೆಲಸಕ್ಕೆ ಯಶಸ್ಸು ಎಂಬುವಂಥದ್ದು ಕಟ್ಟಿಟ್ಟ ಗಂಟು. ಆದರೆ ಆ ಕಾರ್ಯಕ್ಷೇತ್ರವನ್ನು ಹಾಗೂ ಅಲ್ಲಿ ಕೆಲಸ ಮಾಡಲು ಬೇಕಾದಂಥ ಶಕ್ತಿಯನ್ನು ಒದಗಿಸುವುದು ಆತ್ಮನಲ್ಲವೇ? ಆತ್ಮನು ನಿರ್ವಿಕಾರಿ, ಅಲ್ಲಿ ಯಾವ ಕರ್ಮಗಳೂ ಇಲ್ಲ. ಪರಮಾತ್ಮ ಕೃಷ್ಣನು ಆತ್ಮನ ದೃಷ್ಟಿಯಿಂದ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಚೈತನ್ಯ ಕೊಡುವಂಥ ಶಕ್ತಿಯಾಗಿದ್ದಾನೆ. ಮಾತ್ರವಲ್ಲದೆ ಅವನವನ ಕರ್ಮಗಳಿಗೆ ಅನುಸಾರವಾಗಿ ಕರ್ಮ ಫಲವನ್ನು ಹಂಚುವವನೂ ಕೂಡ ನಾನೇ ಎಂದು ಹೇಳಿಕೊಳ್ತಾ ಇದ್ದಾನೆ. ಸರಿಯಾದ ರೇಡಿಯೋವನ್ನು ನಾವು ವಿದ್ಯುಚ್ಛಕ್ತಿಗೆ ಜೋಡಿಸಿ ತಿರುಗಿಸಿದಾಗ ಮಾತ್ರ ಅದರ ಮೂಲಕ ನಮಗೆ ಒಂದು ಸುಮಧುರವಾದ ಸಂಗೀತವು ಹೊರಸೂಸುವುದಾದರೆ, ಆಗ ವಿದ್ಯುಚ್ಛಕ್ತಿಯು ನನ್ನಿಂದಲೇ ಇವೆಲ್ಲವೂ ನಡೆಯುತ್ತಿರುವುದು ಎಂದು ಹೇಳಿದಂತೆ ಆಗುತ್ತೆ. ಹೀಗೆ ಕಾಮನೆಗಳನ್ನು ಅಂದರೆ ಆಸೆಗಳನ್ನು ಬಯಸುವವನಿಗೆ ಸಿಗುವಂತಹ ಫಲ ಇದೆಯಲ್ಲ, ಅದು ಅಲ್ಪವಾದದ್ದು. ಅದನ್ನು ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಭಗವಂತನನ್ನು ನಾವು ಹೇಗೆ ಆರಾಧಿಸಬೇಕು, ಇಲ್ಲಿಯವರೆಗೂ ಭಗವಂತನನ್ನು ಆರಾಧಿಸುತ್ತಿರುವಂಥ ಕ್ರಮ ಹೇಗೆ ಅಂತಂದರೆ, ನನಗೇನು ಬೇಕಾಗಿದೆಯೋ ಆ ಬೇಕಾಗಿರುವಂಥ ಇಷ್ಟಾರ್ಥಗಳು ಯಾವ ದೇವತೆಯಿಂದ ನನಗೆ ಸಿದ್ಧಿಯಾಗುತ್ತೋ ಆ ದೇವತೆಗಳನ್ನು ನಾವು ಆರಾಧಿಸ್ತೀವಿ, ಆ ದೇವತೆಗಳನ್ನು ನಾವು ಇಷ್ಟ ದೇವತೆಗಳನ್ನಾಗಿ ಮಾಡಿಕೊಳ್ತೇವೆ. ಆ ದೇವತೆಗಳಿಗೆ ಏನೆಲ್ಲ ನಾವು ಸಮರ್ಪಣೆಯನ್ನು ಮಾಡಬೇಕೋ ಅದನ್ನೆಲ್ಲ ಸಮರ್ಪಣೆ ಮಾಡಿ ಅದರಿಂದ ನಾನು ಸಿದ್ಧಿಯನ್ನು ಪಡೆದು ನನ್ನ ಆಸೆಗಳನ್ನೆಲ್ಲ ಪೂರೈಸಿಕೊಳ್ತೇನೆ. ಆದರೆ ಆ ದೇವತೆಗಳ ಮೂಲಕ ಏನೆಲ್ಲ ಇಷ್ಟಾರ್ಥಗಳು ನಮಗೆ ಸಿದ್ಧಿಯಾಗುತ್ತೋ ಆ ಸಿದ್ಧಿಯಾಗುವಂಥ ಎಲ್ಲ ಇಷ್ಟಾರ್ಥಗಳಿಗೆ ನಾವು ಯಾವ ದೇವರನ್ನು ಆರಾಧಿಸ್ತಿರ್ತೀವೋ ಆ ದೇವರು ಒಂದು ಚಾನಲ್ ಇದ್ದ ಹಾಗೆ, ಒಂದು ಮೂಲಕ ಪ್ರತಿ ಇದ್ದ ಹಾಗೆ. ಅದಕ್ಕೆ ಮೂಲ ಮಹಾಶಯ ಅಂತಂದರೆ ಆತ ಪರಮಾತ್ಮ ಒಬ್ಬನೇ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣವಾ?
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ. 222 ಶಾಸಕರ ಮತಗಳ ಪೈಕಿ ಒಂದು ಮತ ಅಸಿಂಧುವಾಗಿದೆ. ಕಾಂಗ್ರೆಸ್ನ 135, ಬಿಜೆಪಿಯ 62, ಜೆಡಿಎಸ್ 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ

ಉಚ್ಚಾಟಿತ ಶಾಸಕರು 3 ಮತಗಳನ್ನು ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ. 1 ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ 100% ಮತದಾನವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕರಾದ ST ಸೋಮಶೇಖರ ಹಾಗೂ

0: ಅವರಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಲಾಗಿದೆಯೇ ಹೊರತು ಬೇರೆ ಯಾವುದೇ ಬೇಡಿಕೆಗಳಿಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ಧ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಈ ಪ್ರಾಜೆಕ್ಟ್ ತಮಿಳ್ನಾಡವ್ರಿಗೆ ಜಾಸ್ತಿ ಕರ್ನಾಟಕಿಂದ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡು ಬದುಕಬೇಕು.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾರ್ಡ್ ರಸ್ತೆಗಳನ್ನು ಸುಧಾರಿಸಿ ಅಭಿವೃದ್ಧಿಪಡಿಸಲು 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಘನ ತ್ಯಾಜ್ಯ ನಿರ್ವಹಣೆ ಕುರಿತು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. 5 ನಗರ ಪಾಲಿಕೆಗಳ ಆಯುಕ್ತರು ಹದಗಟ್ಟಿರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಲೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಬವಣೆ ಸಂಕಷ್ಟ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಸಚಿವರು ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿ ನೆರವಾಗುವಂತೆ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ

0: ಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ ಶೇಕಡಾ 70.6%ಕ್ಕಿಂತ ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 478,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55 ರಿಂದ 60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ದ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ 1 ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ವಿವಿಧ ಸರ್ಕಾರಿ ಇಲಾಖೆಯ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿನ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡಲು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀ ಅವರು. ಬನ್ನಿ, ಅವರ ಕಾರ್ಯಕ್ರಮ ಸ್ವಾಗತಿಸಿ ಈ ಎಲ್ಲ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.

0: ನಮಸ್ಕಾರ ಸರ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಲಭ್ಯವಿರುವಂತಹ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಚರ್ಚಿಸಲಿದ್ದೇವೆ. ಮೇಡಮ್, ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳು ಅಂದರೆ ಇದರಲ್ಲಿ ಯಾವ್ಯಾವೆಲ್ಲ ಒಳಪಡ್ತವೆ ಮೇಡಮ್?
0: ವೈಯಕ್ತಿಕ ಆನ್ಲೈನ್ ಸೇವೆಗಳು ಅಂತ ಬಂದಾಗ ನಮ್ಮ ಕೆಂಚನಹಳ್ಳಿಯಲ್ಲಿ ನಾವು ಕ್ಯಾಂಪ್ ಆಧಾರಿತ ಸೇವೆಗಳಲ್ಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ನ ಕೊಡ್ತಿಲ್ಲ ಸರ್. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಬಿಟ್ಟು ಬೇರೆ ಏನೇನು ಚಟುವಟಿಕೆಗಳಿದೆ ಮಿಕ್ಕಿದ್ದನ್ನೆಲ್ಲ ನಾನು ಆನ್ಲೈನ್ ಸೇವೆಗಳನ್ನ ನೀಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಉದಾಹರಣೆ ತಗೊಳ್ಳೋದಾದರೆ ವೋಟರ್ ಐ ಡಿ ಇದೆ, ಪಾನ್ ಕಾರ್ಡ್ ಇದೆ, ಇನ್ಶೂರೆನ್ಸ್ ಸೇವೆಗಳಿದೆ, ಫಸಲ್ ಬಿಮಾ ಯೋಜನೆ ಇದೆ, ಗೌರ್ಮೆಂಟಿಂದ ಲೋನ್ಸ್ ಎಲ್ಲ ಇದೆ, PMEGP ಇರ್ಬೋದು, ಮತ್ತು ಮುದ್ರಾ ಇರ್ಬೋದು, NLM ಇರ್ಬೋದು, ಈ ಥರ ಲೋನ್ಗಳನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ಈ ಆಧಾರ್ ರೇಷನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಗೌರ್ಮೆಂಟಿಂದ ಯಾವ್ದ್ಯಾವ್ದನ್ನ ಬಿಡ್ತಾ ಇರ್ತಾರೋ ಪಬ್ಲಿಕ್ ಲಾಗಿನ್ಗಳಿಗೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೂ ಜೊತೆ ಸೇರಿ ನಾಡ ಕಚೇರಿ ಸೇವೆಗಳನ್ನು ಕೂಡ ಸಲ್ಲಿಸ್ತಾ ಬರ್ತಾ ಇದ್ದೀವಿ.
1: ಹಾಗಿದ್ರೆ ಮೇಡಮ್, PM Kisan ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಫಸಲ್ ಬಿಮಾ ಮತ್ತು ಫಾರ್ಮರ್ ಐ ಡಿ ಕ್ರಿಯೇಷನ್, ಈ ಯೋಜನೆಗಳ ಬಗ್ಗೆ ತಿಳಿಸ್ಕೊಡಿ. ಮತ್ತು ಈ ಯೋಜನೆಗಳನ್ನು ಯಾವ ರೀತಿಯೆಲ್ಲ ಅಪ್ಲೈ ಮಾಡಲಾಗುತ್ತೆ, ಇದಕ್ಕೆ ಅಗತ್ಯ ದಾಖಲಾತಿಗಳೆಲ್ಲ ಏನೇನು ಬೇಕಾಗುತ್ತೆ?
0: ಮೊದಲನೇದಾಗಿ ನಾವು ನೋಡೋಕೆ ಹೋದರೆ ಫಾರ್ಮರ್ ಐಡಿನ ಕ್ರಿಯೇಟ್ ಮಾಡ್ತೀವಿ. ಫಾರ್ಮರ್ ಐಡಿ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ, ಇವಾಗ ನಾವು ಆಲ್ಮೋಸ್ಟ್ ಆಲ್ ಕೆಲಸ ಮಾಡೋದೆ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಟ್ರೈಬಲ್ಸ್ ಜೊತೆ. ಅವ್ರಿಗೆ ಫಾರ್ಮರ್ ಐಡಿ ಅಂದರೆ ಏನು ಅಂತ ಗೊತ್ತಿರಲ್ಲ. ಅವ್ರ ಹತ್ರ RTC ಇರುತ್ತೆ, ಅವ್ರಿಗೆ ಫಸಲ್ ಬಿಮಾ ಯೋಜನೆ ಹೆಂಗೆ ಅಪ್ಲೈ ಮಾಡೋದು ಅಂತ ಗೊತ್ತಿರಲಿಲ್ಲ. ಅದರಲ್ಲಿ ಹೆಂಗೆ ನಾವು ಸೌಲಭ್ಯಗಳನ್ನ ಪಡಿಬೇಕು ಅನ್ನೋದು ಗೊತ್ತಿರಲ್ಲ. PM Kisan ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದರಿಂದ ಇಷ್ಟು ಅಮೌಂಟ್ ಅವ್ರಿಗೆ ಸಿಗುತ್ತೆ ಅನ್ನೋದು ಕೂಡ ಅವ್ರಿಗೆ ಅರಿವಿರಲ್ಲ. ಇಂಥದ್ದನ್ನ ಅವ್ರ ಮನ ಮುಟ್ಟಿಸ್ಬೇಕು. ಅವ್ರ ಮನದಲ್ಲಿ ಈ ಥರ ಇದೆ, ಗೌರ್ಮೆಂಟಿಂದ ಸಾಲ ಸೌಲಭ್ಯಗಳು ನಮ್ಮ RTC ಇದ್ದವ್ರಿಗೆ ಈ ಥರ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಫಸ್ಟು ನಿಮಗೆ ಫಾರ್ಮರ್ ಐಡಿ ಅಂದರೆ ಏನು, ಅದನ್ನ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ. ನಾವು ಒಂದು ಫಾರ್ಮರು ಅಂತ ಗೊತ್ತಾಗಬೇಕು ಅಂದರೆ ಗೌರ್ಮೆಂಟ್ಗೆ ನಾವು ಫಾರ್ಮರ್ ಐಡಿ ಇಟ್ಕೊಂಡಿರ್ಬೇಕು. RTC ಇರೋರು RTC ಇರೋರ್ದೆಲ್ಲ ಈ ಥರ ಲಿಸ್ಟ್ ಮಾಡ್ಕೊಂಡು ಅವ್ರಿಗೆ ಫಾರ್ಮರ್ ಐಡಿ ಕ್ರಿಯೇಟ್ ಮಾಡೋದಿರ್ಬೋದು. PM Kisan ಅವ್ರಿಗೆ ವರ್ಷಕ್ಕೆ 6,000 ಬರುತ್ತೆ, 2,500 ಮೂರು ಕಂತು ಬರುತ್ತೆ. ಆ ದುಡ್ಡು ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ, ಈ ಥರ PM Kisan RTC ಇರೋರು ಗೊತ್ತಿದೆಯಾ ಅಂತನೂ ಕೂಡ ಗೊತ್ತಿರಲ್ಲ. ಅದನ್ನು ಕೂಡ ನಾವು ಅಪ್ಲೈ ಮಾಡಿಸೋದಿದ್ದೆ ಫಸ್ಟ್ ಅವ್ರಿಗೆ ಹೇಳ್ಕೊಡ್ತೀವಿ, ಈ ಥರ ಎಲ್ಲ ಇದೆ, PM Kisan ಅಂತ ಇದೆ, ಇದನ್ನು ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಇದಕ್ಕೆ RTC ಈ ಥರ ಬೇಕಿದೆ ಅಂತಂದ್ಬಿಟ್ಟು ಹೇಳ್ತೀವಿ. ಅಂದರೆ ಸುಮಾರು ಟ್ರೈಬಲ್ಸ್ ಅಂತ ಬಂದಾಗ ಅವ್ರ ಹತ್ರ RTC ಇರಲ್ಲ, ಹಕ್ಕುಪತ್ರನೇ ಇದೆ. ಬಟ್ RTC ಇರೋರು ಇದ್ದಾರೆ, ಅವ್ರಿಗೂ ಆ ಸೇವೆ ಹೋಗ್ಬೇಕು ಅಲ್ವಾ. ಒಂದು 20% ಜನ RTC ಇಟ್ಟಿದ್ರು, ಅವ್ರಿಗೂ ಆ ಸೇವೆ ಹೋಗ್ಬೇಕು. ಅದರಿಂದ ನಾವು RTC ಇರೋರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಫಾರ್ಮರ್ ಐಡಿ ಕ್ರಿಯೇಟ್ ಆಗಿ ಮಾಡೋದಾಗಿರ್ಬೋದು, PM Kisan ಆಗಿರ್ಬೋದು ಹಾಕ್ಕೊಡ್ತೀವಿ. ಮತ್ತು ಫಸಲ್ ಬಿಮಾ ಯೋಜನೆ ಅಂತ ಬಂದಾಗ ಯಾರು ಕ್ರಾಪ್ಗೆ ಇನ್ಶೂರೆನ್ಸೇ ಮಾಡಿಸೋದಿಲ್ಲ. ಕ್ಲೈಮೇಟ್ ಇವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸತಿ ಜಾಸ್ತಿ ಮಳೆ ಆಗ್ತಿದೆ, ಒಂದ್ಸತಿ ಮಳೆನೇ ಆಗ್ತಿಲ್ಲ. ಎಕ್ಸಾಂಪಲ್ ಇವಾಗ ನಡೀತಾ ಇದೆ, ಇವಾಗೆಲ್ಲ ತುಂಬ ಮಳೆ ಉಯ್ಯೋ ಕಾಲ, ಬಟ್ ಇವಾಗ ಮಳೆನೇ ಉಯ್ತಿಲ್ಲ. ಆ ಥರ ಇರಬೇಕಾದ್ರೆ ಈ ಫಸಲ್ ಬಿಮಾ ಯೋಜನೆನ ನಾವು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಕ್ರಾಪ್ಗೆ ಸೆಕ್ಯೂರಿಟಿ ಇರುತ್ತೆ, ಯಾವುದೇ ಥರದ ಅದು ಹಾಳಾದರೂ ಕೂಡ ನಮಗೊಂದು ಭಯ ಅನ್ನೋದು ಇರೋದಿಲ್ಲ. ಅದರಿಂದ ಫಸಲ್ ಬಿಮಾ ಯೋಜನೆ ಅಂದರೆ ಏನೋ, ಅದನ್ನು ಯಾಕೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಫೀಲ್ಡ್ ಲೆವೆಲಲ್ಲಿ ಎಲ್ಲ ಫಾರ್ಮರ್ಸು ಎಲ್ರಿಗೂ ನಾವು ಹೇಳ್ಕೊಡ್ತೀವಿ.
1: ಹಾಗಿದ್ರೆ ಮೇಡಮ್, ಈ ಎಲ್ಲ ಯೋಜನೆಗಳಿಂದ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಹಾಕುವ ಪ್ರಕ್ರಿಯೆ ಆಗಿರ್ಬೋದು, ಅದಕ್ಕೆ ಅಗತ್ಯ ದಾಖಲಾತಿಗಳು ಪ್ರತಿಯೊಂದಕ್ಕೂ ಏನೇನು ಬೇಕಾಗುತ್ತೆ?
0: ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಈ ಫಾರ್ಮರ್ ಐಡಿ ಕ್ರಿಯೇಟ್ ಮಾಡಬೇಕು ಅಂದರೆ ಮುಂಚೆ ಹೇಳ್ದಂಗೆ RTC ಇರಬೇಕು. RTC ಇರಬೇಕು, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಬೇಕು, ಅದಾದಮೇಲೆ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಅವ್ರದ್ದು ID ಕಾರ್ಡ್ ಹೊಂದಿರಬೇಕು ಅವರು. ಮತ್ತು ಇವಾಗ ಜಾಸ್ತಿ ನೋಡೋಕೆ ಹೋದರೆ ಆಧಾರ್ ಕಾರ್ಡಲ್ಲಿ ಮೊಬೈಲ್ ಲಿಂಕ್ ಆಗಿರಬೇಕು. ಇವಾಗ ಯಾವುದೇ ಒಂದು ಸೇವೆನ ನಾವು ಪಡ್ಕೊತಿದ್ದೀವಿ ಅಂದರೆ ಮುಂಚೆ ಏನಾಗಿತ್ತು, ನಾಡ ಕಚೇರಿಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಸ್ತಿದ್ವಿ, ನಾವು ಆಧಾರ್ ಮೊಬೈಲ್ OTP ಕೊಡ್ದೇ ಅಪ್ಲಿಕೇಶನ್ ಹಾಕ್ತಿದ್ವಿ. ಇವಾಗ ಅಲ್ಲೂ ಕೂಡ ಮಾಡಿಫೈ ಆಗಿದೆ. ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂದರೂ ಕೂಡ ನಮಗೆ ಆಧಾರಲ್ಲಿರೋ OTP ಜನ್ರೇಟ್ ಆಗೇ ಆಗ್ತಿದೆ ಎಲ್ಲ ಕಡೆನೂ. ಸೊ ಇವಾಗ ಎಲ್ಲರೂ ಅಷ್ಟೇ, ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರಬೇಕು. ಅದನ್ನೇ ಫಸ್ಟು ಹೇಳ್ಕೊಡ್ತೀವಿ, ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆದರೆ ಎಲ್ಲ ಸೌಲಭ್ಯಗಳನ್ನೂ ನಾವು ಪಡ್ಕೊಳಕ್ಕಾಗೋದು ಅಂತಂದ್ಬಿಟ್ಟು ಆಧಾರ್ ನಂಬರ್ ಆ್ಯಕ್ಟಿವ್ ಮಾಡಿಸ್ತೀವಿ ಫಸ್ಟು. ಆಧಾರ್ ನಂಬರ್ ಆ್ಯಕ್ಟಿವ್ ಆದಮೇಲೆ ಆನ್ಲೈನ್ ಪ್ರೊಸೆಸ್ ಏನಿರುತ್ತೆ ಅದನ್ನು ಮಾಡ್ತೀವಿ. ಇವಾಗ ನಾವು ಫಾರ್ಮರ್ ID ಇದಿಷ್ಟು ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿರುತ್ತೆ. ಇದೇ PM Kisan ಅಪ್ಲಿಕೇಶನ್ ಹಾಕಬೇಕು ಅಂದರೂ ಸೇಮ್ ID ಬೇಕಾಗುತ್ತೆ. ಸೇಮ್ ಇಲ್ಲಿ ಫಾರ್ಮರ್ ID ಕ್ರಿಯೇಟ್ ಮಾಡೋಕ್ಕೆ ಏನು ಕೊಟ್ಟಿದ್ವಿ ಅದೇ ಡಾಕ್ಯುಮೆಂಟ್ಸು, ಬಟ್ PM Kisan ಹಾಕಬೇಕು ಅಂದರೆ ಫಾರ್ಮರ್ ID ಜನ್ರೇಟ್ ಆಗಿರಬೇಕು. ಆಯಿತಾ, ಈ PM Kisan ಎಲ್ಲ ಆಗಿರುತ್ತೆ, ಅವ್ರಿಗೆ ಪ್ರತಿ ಸತಿನೂ ಕಂತು ಬರ್ತಾ ಇರುತ್ತೆ ದುಡ್ಡು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಅವ್ರೇನಾದರೂ ಕ್ರಾಪ್ಗೆ ಅವ್ರಿಗೆ ಸೆಕ್ಯೂರಿಟಿ ಬೇಕು, ಈ ಥರ ಕ್ಲೈಮೇಟ್ ಚೇಂಜಸ್ ಆಗ್ತಿದೆ ಅಂದಾಗ ಯಾವಾಗ ಯಾವಾಗ ಫಸಲ್ ಬಿಮಾ ಯೋಜನೆ ಬಿಡ್ತಾರೆ ಅವಾಗೆಲ್ಲ ನೋಡಿ ಅವ್ರಿಗೆ ಫಸಲ್ ಬಿಮಾ ಯೋಜನೆ ಅದೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅಪ್ಲೈ ಮಾಡೋದು ಮಾಡಿಸ್ತಾ ಇರ್ತೀವಿ. ತದನಂತರ ಶೌಚಾಲಯ ಅಂತ ಹೇಳಿದ್ರಿ, ಅಂದರೆ ಶೌಚಾಲಯನ ನಾವು ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಗ್ರಾಮ ಪಂಚಾಯತ್ಗೆ ಹೋಗಬೇಕು ಅಂತೇನಿಲ್ಲ. ಸ್ವಚ್ಛ ಭಾರತ್ ಅಭಿಯಾನದಡಿ ಶೌಚಾಲಯ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಪಬ್ಲಿಕ್ ಲಾಗಿನಲ್ಲೇ ನಾವು ಅಪ್ಲಿಕೇಶನ್ಗಳನ್ನ ಹಾಕೋಬಹುದು. ಬಟ್ 10 ವರ್ಷಕ್ಕೆ ಒಂದ್ಸರಿ ಒಬ್ರಿಗೆ ಮಾತ್ರ, ಒಂದು ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ಗೆ ಒಬ್ರಿಗೆ ಮಾತ್ರ ಅದು ಆದ್ಯತೆ ಇರುತ್ತೆ, ಎಲ್ರಿಗೂ ಕೊಡೋದಿಲ್ಲ. ಇನ್ ಕೇಸ್ ಅವ್ರ ಮಗ ಮದುವೆ ಆಗಿ ಬೇರೆ ರೇಷನ್ ಕಾರ್ಡ್ ತಗೊಂಡ್ರು ಅಂದ್ರೆ ಅವ್ರಿಗೊಂದು ಆಪ್ಷನ್ ಇರುತ್ತೆ ಒಂದು ಟಾಯ್ಲೆಟ್ ನ ಕಟ್ಸ್ಕೊಳಕ್ಕೆ. ನಾರ್ಮಲ್ ಜನಕ್ಕೆ 18,000 ವರೆಗೂ ಟಾಯ್ಲೆಟ್ ಅಮೌಂಟ್ ಸಿಗುತ್ತೆ.

0: ಬಟ್ ಟ್ರೈಬಲ್ಸ್ಗೆ ಆದರೆ 20,000 ಅಮೌಂಟು ಸಿಗುತ್ತೆ. ಅಂದರೆ ನಾವು ಅಪ್ಲಿಕೇಶನ್ ಹಾಕಿಸಿದ ತಕ್ಷಣ ನಮಗೆ ಶೌಚಾಲಯಕ್ಕೆ ದುಡ್ಡು ಬಂದು ಬಿಟ್ಬಿಡಲ್ಲ, ಒಂದೊಂದು ಸ್ಟೆಪ್ ಆಗಿ ಇರುತ್ತೆ, ಅದೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಫಸ್ಟ್ ಒಂದು ಸ್ಟೆಪ್ ಆದಮೇಲೆ ಇಷ್ಟು ದುಡ್ಡು ಬರೋದು ಅಂತಂದ್ಬಿಟ್ಟು ಗೌರ್ಮೆಂಟಿಂದ ಅದಕ್ಕೂ ಕೂಡ ರೂಲ್ಸ್ ಇದೆ. ಶೌಚಾಲಯಕ್ಕೆ ಏನೇನು ಸರ್ಟಿಫಿಕೇಟ್ಸ್ ಬೇಕು ಅಂದರೆ ಸೇಮ್ ಆಧಾರ್ ಕಾರ್ಡ್ ಬೇಕು, ಅದಕ್ಕೂ ಬ್ಯಾಂಕ್ ಪಾಸ್ಬುಕ್ ಬೇಕು, ಆಮೇಲೆ ರೇಷನ್ ಕಾರ್ಡ್ ಬೇಕು. ಮುಂಚೆ ಅವರು ಶೌಚಾಲಯಕ್ಕೆ ಅಪ್ಲಿಕೇಶನ್ ಹಾಕಿಸಿರ್ಬೋದು ಅವ್ರ ಹೆಸರಲ್ಲಿ, ಹಿಂಗಿದ್ರೆ ನಾವು ಶೌಚಾಲಯಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದ್ಮೇಲೆ ಅದನ್ನು ತಗೊಂಡೋಗ್ಬಿಟ್ಟು ಗ್ರಾಮ ಪಂಚಾಯತಿ ಕೊಟ್ಟು ಮುಂದಿನ ಪ್ರೊಸೆಸ್ ಏನಿರುತ್ತೆ ಅದನ್ನು ನೋಡ್ಬೋದು.
1: ಹಾಗಿದ್ರೆ ಮೇಡಮ್, ಈ ಯೋಜನೆಗಳ ಮುಖಾಂತರ ಸಿಗ್ತಿರುವಂತಹ ಸೇವೆಗಳಾಗಿರ್ಬೋದು, ಸೌಲಭ್ಯಗಳನ್ನಾಗಿರ್ಬೋದು, ಅದು ನೇರವಾಗಿ ಫಲಾನುಭವಿಗೆ ತಲುಪಿಸುವ ನಿಟ್ಟಿನಲ್ಲಿ ಅರ್ಜಿ ಹಾಕಿ ಪ್ರಕ್ರಿಯೆ ನಂತರ ಅದನ್ನ ಅವ್ರಿಗೆ ಸೌಲಭ್ಯ ತಲುಪುವ ನಿಟ್ಟಿನಲ್ಲಿ ನಿಮ್ಮ ಕೇಂದ್ರದ ಮುಖಾಂತರನೇ ಅವರನ್ನ ಫಾಲೋಅಪ್ ಮಾಡಲಾಗುತ್ತೆ?
0: ಖಂಡಿತ ಸರ್. ಇವಾಗ ನಾವು ಏನೇನು ನಾನು ಹೇಳಿದೆ ಇಷ್ಟೊತ್ತು, ಯಾವುದೇ ಯೋಜನೆಗಳಾಗಿರ್ಬೋದು, ಆಧಾರ್ ರೇಷನ್ನ ಬಿಟ್ಟು ನಾವು ಕ್ಯಾಂಪಲ್ಲಿ ಯಾವುದೇ ಯೋಜನೆಗಳು ಮಾಡಿದ್ರು ನಾವು ಅದನ್ನು ಮಾಡೋದಿಲ್ಲದೆ ನಾವು ಎರಡೆರಡು ಸೈಮ್ ಅದನ್ನ ಫಾಲೋಅಪ್ ಮಾಡ್ತೀವಿ. ಇವಾಗ ನಮ್ಮ ಕಡೆಯಿಂದ ಕ್ಯಾಶ್ ಟು ಇನ್ಕಮ್ ಇದೆಲ್ಲ ಮಾಡ್ತೀವಿ, ಅದನ್ನು ಡೈರೆಕ್ಟ್ ನಾವೇ ತಗೊಂಡೋಗ್ಬಿಟ್ಟು ತಲುಪಿಸ್ತೀವಿ. ಆದರೆ ಒಂದೊಂದು ಯೋಜನೆಗಳು ಯಾವ್ದಾವ್ದು ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ಬೇಕೋ ಅಂಥದನ್ನ ಅಪ್ಲಿಕೇಶನ್ ಹಾಕ್ಸಿ ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡ್ತಿರೋರು ಅವಾಗವಾಗ ಹೋಗಿ ಅದನ್ನ ನೋಡ್ತಾ ಇರ್ತಾರೆ, ಏನಾಗಿದೆ ಪ್ರಕ್ರಿಯೆ, ವಿ ಎ ಇಂದ ಏನಾಗಿದೆ, ಹೋಗಿದೆಯಾ ಅದು ಗ್ರಾಮ ಪಂಚಾಯತಿಗೆ, ಎಲ್ಲನೂ ಚೆಕ್ ಮಾಡ್ತಾ ಇರ್ತಾರೆ. ಈ ತರ ಪ್ರತಿ ವಾರಕ್ಕೊಂದ್ಸರಿನಾದ್ರೂ ವಿಸಿಟ್ ಹಾಕಿ ಹಾಕ್ತಾರೆ, ಗ್ರಾಮ ಪಂಚಾಯತಿಗಳಿಗೆ ಹೋಗೇ ಹೋಗ್ತಾರೆ, ಚೆಕ್ ಮಾಡೇ ಮಾಡ್ತಾರೆ. ಅದು ಗ್ರಾಮ ಪಂಚಾಯತಿಗೆ ಹೋಗೋದು ಅಂತ ಇಲ್ಲದೇನು ನಮ್ಮ ಹತ್ರ ಏನು ಅಪ್ಲಿಕೇಶನ್ ಹಾಕಿರ್ತೀವಿ ಅದನ್ನ ಅವರು ಪ್ರತಿ ವೀಕ್ ಒಂದ್ಸರಿ ಬಂತ, ಇವ್ರಿಗೆ ಇನ್ಕಮ್ ಬಂದಿದೆಯಾ, ಕ್ಯಾಶ್ ಬಂದಿದೆಯಾ, ವೋಟರ್ ಐ ಡಿ ಆಗಿದ್ರೆ ಅದು ಮಾಡಿಫೈ ಆಗಿದೆಯಾ ಅಥವಾ ಹೊಸ ವೋಟರ್ ಐ ಡಿ ಹಾಕಿದ್ರೆ ಅದು ಬಂದಿದೆಯಾ ಅಂತ ಅವರು ನನಗೆ ಫಾಲೋಅಪ್ ಮಾಡ್ತಾನೆ ಇರ್ತಾರೆ. ನಾನು ಅಷ್ಟೇ, ಪ್ರತಿ ಒಂದು ಕ್ಯಾಂಪ್ ಆಗುತ್ತೆ, ನಡುವೆ ಒಂದು ಎರಡು ದಿವಸ ಬೇರೆ ಕಡೆ ಕೆಲಸ ಇರುತ್ತೆ ಅಂತ ಅನ್ಕೊಳ್ಳಿ. ಇನ್ನು ನೆಕ್ಸ್ಟ್ ಫ್ರೀ ಆಗಿದ್ದಾಗ ಆಗಿರೋರ್ದೆಲ್ಲ ಲಿಸ್ಟ್ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಇವ್ರಿಗೆಲ್ಲ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು ಬರೀ ಅಪ್ಲಿಕೇಶನ್ಗಳನ್ನ ಹಾಕ್ಸೋದು ನಮ್ಮ ಕೆಲಸ ಅಲ್ಲ, ಅದು ಅವ್ರಿಗೆ ತಲುಪಬೇಕು, ಅದೇ ಫಸ್ಟ್ ಕೆಲಸ. ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಹೋದರೆ ಅವ್ರು ತಲುಪದೇ ಇದ್ರೆ ಅದು ಕಷ್ಟ ಆಗುತ್ತೆ ಅವ್ರಿಗೆ. ಏನು ಬರೀ ಅಪ್ಲಿಕೇಶನ್ನೇ ಹಾಕಿಸ್ತಾರೆ, ಒಂದು ತಲುಪಿಲ್ಲ ಅನ್ನೋ ಮನಸ್ಥಿತಿ ಬರಬಾರ್ದು ಅಂತಂದ್ಬಿಟ್ಟು ಫಸ್ಟು ಹಾಕಿರೋರಿಗೆ ಅಪ್ಲಿಕೇಶನ್ನ ತಲುಪಿಸೋ ಜವಾಬ್ದಾರಿ, ತದನಂತರ ಇನ್ನೊಂದು ಅಪ್ಲಿಕೇಶನ್. ಆ ಥರ ನಾವು ತ್ವರಿತವಾಗಿ ಕೆಲಸ ಮಾಡ್ತಾ ಇರ್ತೀವಿ.
1: ನಾವು ಪ್ರಮುಖವಾಗಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಿರೋದಾಗಿರ್ಬೋದು, ಹಾಗೆ ಸಂಸ್ಥೆ ಇತರ ಅಂಗಸಂಸ್ಥೆಗಳ ಕೆಲಸ ಮಾಡ್ತಿರೋದು ಮುಖ್ಯವಾಗಿ ಗಿರಿಜನರನ್ನ ಆಧಾರವಾಗಿಟ್ಕೊಂಡು ಅವರ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಕೂಡ ಮುಖ್ಯವಾಗಿ ಗಿರಿಜನರಿಗೆ ಅಂದರೆ ಆದಿವಾಸಿಗಳಿಗೆ ಅವರಿಗೆ ಸಾಮಾಜಿಕ ಸವಲತ್ತುಗಳನ್ನು ಒದಗಿಸೋದಾಗಿರ್ಬೋದು, ಸರ್ಕಾರಿ ಇಲಾಖೆಗಳಿಂದ ಸೇವೆಗಳನ್ನು ತಲುಪಿಸೋದಾಗಿರ್ಬೋದು, ಈ ಕಾರ್ಯಕ್ರಮ ಕೂಡ ಅದರ ಪ್ರಮುಖ ಗುರಿ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಆದಿವಾಸಿಗಳಿಗೂ ಈ ಸೇವೆ ತಲುಪಿಸೋ ನಿಟ್ಟಿನಲ್ಲಿ ಏನೇನೆಲ್ಲ ಉಪಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಾ?
0: ನಮ್ಮ ಹೆಚ್ ಡಿ ಕೋಟೆ ತಾಲೂಕು ಮತ್ತು ಸರ್ಗೂರು ತಾಲೂಕಿಂದ 120 ಹಾಡಿಗಳಿದೆ. 120 ಹಾಡಿಗಳನ್ನ ತಗೊಂಡ್ರೆ ಇವಾಗ ಒಂದು 25 ಹಾಡಿ ಕವರ್ ಮಾಡಿದ್ದೀವಿ. 25 ಹಾಡಿಲಿ ಕ್ಯಾಂಪ್ನು ಮಾಡಿದ್ದೀವಿ, 25 ಹಾಡಿಲಿ ಅವರಿಗೆ ಮಾಡಿರೋ ಅಪ್ಲಿಕೇಶನ್ಗಳನ್ನ ಕೂಡ ಅವ್ರಿಗೆ ತಲುಪಿಸೋ ನಿಟ್ಟು ಕೆಲಸ ಎಲ್ಲ ಮುಗಿದಿದೆ. ಹೋದ ವರ್ಷದೆಲ್ಲ ಏನೇನು ಅಪ್ಲಿಕೇಶನ್ ಹಾಕಿದ್ವಿ ಎಲ್ಲ ಹೋಗಿ ತಲುಪಿದೆ. ಈ ತಿಂಗಳಿಂದ ನಾವೇನು ಅಪ್ಲಿಕೇಶನ್ ಹಾಕ್ತಿದ್ವಿ ಅದು ಒಂದು ತಿಂಗಳು ಟೈಮ್ ತಗುತ್ತೆ. ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಒಂದು ತಿಂಗಳು ಮತ್ತು ಎರಡು ತಿಂಗಳುಗಳು ಗೌರ್ಮೆಂಟಿಂದ ಏನು ಟೈಮ್ ಕೊಟ್ಟಿರ್ತಾರೋ ಆ ಟೈಮ್ ಒಳಗಡೆ ಅವ್ರಿಗೆ ಅಪ್ಲಿಕೇಶನ್ ಹೋಗೋದಕ್ಕೆ ಸಾಧ್ಯ. ಅದರಿಂದ ಈ ಹೋದ ತಿಂಗಳಿಂದ ಏನೇನು ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅದನ್ನು ತಲುಪಿಸ್ತಾ ಇದ್ದೀವಿ. ಏನು ಅನ್ಕೊಂಡ್ವಿ, ಹೋದ ವರ್ಷ ಜಾಸ್ತಿ ಕ್ಯಾಂಪ್ಗಳು ಅಂದರೆ ಒಂದು 18 ಕ್ಯಾಂಪ್ ಆಗಿತ್ತು ಹೋದ ವರ್ಷ. ಈ ಸರಿ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಹಾಡಿಗಳಿಗೂ ಎರಡೆರಡು ವಿಸಿಟ್ ಆಗಬೇಕು, ಎರಡೆರಡು ಕ್ಯಾಂಪ್ಗಳಾಗಬೇಕು. ಹೋದ ಸರಿ ಹೋಗಿ ಯಾರು ಒಂದು ಸ್ವಲ್ಪ ಜನ ಬಂದು ಕ್ಯಾಂಪ್ನ ಅಟೆಂಡ್ ಮಾಡಿರ್ತಾರೆ ಅವರಿಗೆ ಅದು ಸೇವೆ ಎಲ್ಲ ಹೋಗಿದೆ. ಬಟ್ ಯಾರು ಬಿಟ್ಟೋಗಿದ್ದಾರೆ ಅಲ್ಲಿ ಎಲ್ಲ ಒಂದೇ ಊರಲ್ಲಿ ಒಂದೇ ಸರಿ ಕ್ಯಾಂಪ್ ಮಾಡಿಬಿಟ್ಟು ಎಲ್ಲ ಅಪ್ಲಿಕೇಶನ್ಗಳನ್ನ ಹಾಕೋಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಟೈಮು ಕೂಡ ಇದಿರು ಬೇಕಾಗುತ್ತೆ. ಮತ್ತು ನಾವು ಒಂದೇ ಊರಲ್ಲಿ ಎರಡು ದಿವಸ ಫೋಕಸ್ ಮಾಡಿದ್ರೆ ಇನ್ನೊಂದು ಊರು ನಮಗೆ ಫೋಕಸ್ ಹೊಂಟೋಗುತ್ತೆ. ಅವಾಗ ಏನು ಮಾಡ್ತೀವಿ, ಒಂದು ತಿಂಗಳಲ್ಲಿ ಇಷ್ಟು ಊರು ಅಂತ ತಗೋತೀವಿ, ತಿರ್ಗಾ ನೆಕ್ಸ್ಟ್ ತಿಂಗಳಲ್ಲಿ ಇಷ್ಟು ಊರು ಅಂತ ತಗೋತೀವಿ, ತಿರ್ಗಾ ಮೂರನೇ ತಿಂಗಳಲ್ಲಿ ಇಷ್ಟು ಊರು ಅಂತ ತಗೋತೀವಿ. ಆ ಥರ ಮುಂಚೆನೆ ಪ್ಲಾನಿಂಗ್ ಇರುತ್ತೆ, ಈ ಊರಿಗೆ ಇವತ್ತು ಹೋಗ್ತೀವಿ, ಈ ಊರಿಗೆ ಇವತ್ತು ಹೋಗ್ತೀವಿ ಅಂತ ಪ್ಲಾನಿಂಗ್ ಮಾಡ್ಕೊಂಡಿರ್ತೀನಿ ನಾನು. ಆಯಿತಾ, ಈ ನಿಟ್ಟಿನಲ್ಲಿ ಬಂದಾಗ ಅವ್ರಿಗೆ ಅಪ್ಲಿಕೇಶನ್ ಹೋಗಿದೆ ಆಲ್ರೆಡಿ ತಲುಪಿದೆ ಅನ್ನೋ ಊರುಗಳನ್ನ ಇವಾಗ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅದರಲ್ಲಿ ಯಾರ್ಯಾರು ಅವ್ರಿಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಮ್ಮ ಸಮುದಾಯದಲ್ಲಿ ಏನು ಕೆಲಸ ಮಾಡ್ತಾರೋ ಅವರು ಕೂಡ ಲಿಸ್ಟ್ನ ತಗೊಂಡಿದ್ದಾರೆ. ಇವಾಗ ಯಾರ್ಯಾರು ಹೋಗಿಲ್ಲ ಅವ್ರನ್ನ ಇನ್ನೊಂದು ದಿವಸ ಅವರು ಕೂಡ ದಿನನಿತ್ಯ ಕೆಲಸಕ್ಕೆ ಹೋಗಬೇಕು ಮಾಡಬೇಕು. ಅವ್ರಿಗೆ ಒಂದು ದಿವಸ ಟೈಮನ್ನು ಕೊಟ್ಟು ನೀವಿರಿ, ಇವತ್ತು ಮ್ಯಾಮ್ ಬರ್ತಾರೆ ಅಂತ ಹೇಳಿ ಅವತ್ತು ಅಲ್ಲಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕ್ಬಿಟ್ಟು ಒಂದು ಊರನ್ನ ಕವರ್ ಮಾಡಿಕೊಂಡು ಆಲ್ರೆಡಿ ಆಗಿರೋದನ್ನ ಅರ್ಧಂಬರ್ಧ ಮಾಡಿದೀವಲ್ಲ ಅದನ್ನ ಕವರ್ ಮಾಡ್ಕೊಂಡು ಬಂದ್ಬಿಟ್ಟು ಮುಂದೆ ಕವರ್ ಮಾಡೋಣ ನಾನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
1: ಈಗಾಗಲೇ ತಾವು ನಾಡ ಕಚೇರಿ ಆಧಾರಿತ ಒಂದಷ್ಟು ಸೇವೆಗಳನ್ನು ಕ್ಯಾಂಪ್ ಆಧಾರಿತವಾಗಿಯೂ ಮತ್ತು ಕೇಂದ್ರದಲ್ಲೂ ಕೂಡ ತಾವು ಚಟುವಟಿಕೆಗಳನ್ನ ಮಾಡಿದ್ದೀರಾ ಮತ್ತು ಅಗತ್ಯ ದಾಖಲಾತಿಗಳನ್ನು ಕೂಡ ಅವರಿಗೆ ಒದಗಿಸಿದ್ದೀರಾ. ಈ ನಿಟ್ಟಿನಲ್ಲಿ ಈ ದಾಖಲಾತಿಗಳನ್ನು ಬಳಸಿಕೊಂಡು ಅಥವಾ ತಾವು ಕೊಟ್ಟಿರುವಂಥ ಈ ಸೇವೆಯನ್ನು ಪಡ್ಕೊಂಡು ಈ ಎಲ್ಲ ಪ್ರಮುಖ ವೈಯಕ್ತಿಕ ಸೌಲಭ್ಯಗಳಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದುಂಟಾ? ಅದರಿಂದ ಈಗಾಗಲೇ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ?

0: ಖಂಡಿತ. ಇವಾಗ ತಾನೇ ಕಳೆದ ತಿಂಗಳು ಉದ್ಬೂರ್ ಆಡಿಯಲ್ಲಿ 4 ಜನಕ್ಕೆ ಮನೆ ಸ್ಯಾಂಕ್ಷನ್ ಆಗಿತ್ತು ಗ್ರಾಮ ಪಂಚಾಯತಿಯಿಂದ. ಓಕೆನಾ, ಇವಾಗ ಹೆಂಗೆ ಅಂದ್ರೆ ಮನೆ ಸ್ಯಾಂಕ್ಷನ್ ಆಗುತ್ತೆ, ಗ್ರಾಮ ಪಂಚಾಯತಿಯಿಂದ ಕಾಲ್ ಮಾಡ್ತಾರೆ, ನಿಮ್ಗೆ ಈ ತರ ಮನೆ ಸ್ಯಾಂಕ್ಷನ್ ಆಗಿದೆ, ಅಗತ್ಯ ದಾಖಲಾತಿಗಳನ್ನ ತಗೊಂಡ್ ಕೊಡಿ ಅಂತ ಗ್ರಾಮ ಪಂಚಾಯತಿಯಿಂದ ಕಾಲ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿ 2-3 ಅಷ್ಟೇ ಟೈಮ್ ಇರುತ್ತೆ, ಅದ್ರೊಳಗಡೆ ಅವರು ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಕೊಡ್ಬೇಕು. ಆಯ್ತಾ, ಕೊಡ್ಲಿಲ್ಲ ಅಂದ್ರೆ ಆ ಮನೆ ಅವ್ರಿಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಯಾಕಂದ್ರೆ ಗ್ರಾಮ ಪಂಚಾಯತಿಯಿಂದ ಅವ್ರಿಗೂ ಕೂಡ ಇಷ್ಟು ಟೈಮ್ ಇರುತ್ತೆ, ಇದ್ರೊಳಗಡೆ ಅವ್ರು ಇದನ್ನ ಮೂವ್ ಮಾಡ್ಬೇಕು ಅಂತ. ಆ 3 ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದ್ರ ಜೊತೆಗೆ ಇನ್ಕಮ್ ಕೂಡ ರಿನಿವಲ್ ಆಗಿರ್ಬೇಕು ಅವ್ರಿಗೆ. ಆ ಇನ್ಕಮ್ ರಿನಿವಲ್ ಆಗಿಲ್ಲ ಅಂದ್ರೆ ಅದನ್ನ ಇನ್ಕಮ್ ರಿನಿವಲ್ ಮಾಡೋದಕ್ಕೆ ಅದಾಗಿ ಬರೋದಕ್ಕೆ ಒಂದು 21 ಗೌರ್ಮೆಂಟ್ ಡೇಸ್ ಇರುತ್ತೆ ಅಲ್ವಾ, ಆ 21 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗೆ 3 ಸಬ್ಮಿಟ್ ಮಾಡ್ಬೇಕು ಅಂತ ಇರುತ್ತೆ, ಇಲ್ಲ ಅಂದಾಗ ಕ್ಯಾನ್ಸಲ್ ಆಗಿ ಉಂಟೋಗ್ಬಿಡುತ್ತೆ. ಇಂಥ ಟೈಮಲ್ಲಿ 3 ಮನೆ ಸ್ಯಾಂಕ್ಷನ್ ಆಗಿರೋರು ಸಡನ್ ಆಗಿ ನಾವು ಆಲ್ರೆಡಿ ಕ್ಯಾಂಪ್ ಮಾಡಿ ಅವ್ರಿಗೆ ಇನ್ಕಮ್ ಹೋಗಿತ್ತು, ಹೋಗಿರೋದ್ರಿಂದ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಸಡನ್ ಆಗಿ ಅವ್ರಿಗೆ ಮನೆಗೆ ಸ್ಯಾಂಕ್ಷನ್ ಆಯಿತು. ಇದು ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡ್ತಿರೋರು ಒಬ್ರು ಈ ತರ ಆಯ್ತು ಮ್ಯಾಮ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ನಾವ್ ಈ ತರ ಒಂದ್ ಮಾಡ್ತಾ ಇದೀವಿ, ಬ್ಯಾಕ್ ಹ್ಯಾಂಡಲ್ ಅದೇ ತರ ಏನೋ ಒಂದು ನಮ್ಗೆ ರಿಸಲ್ಟ್ ಬರ್ತಿದೆ ಅಂತ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇದೇ ತರ ಈ ಕಡೆ ಸರ್ಗೂರ್ ಭಾಗದಲ್ಲಿ ಒಬ್ರಿಗೆ ಯಾವ ಹಾಡಿ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅವ್ರಿಗೆ 60 ಮೇಲಾಗಿತ್ತು. ನಂತರ ಏನಾಯ್ತು ಅಂತಂದ್ರೆ ಅವರು ಪೆನ್ಷನ್ಗೆ ಅಪ್ಲಿಕೇಶನ್ ನ ಹಾಕಿಸ್ಬೇಕಿತ್ತು. ಆವಾಗ ಅವ್ರು ಹೇಳಿದ್ರು ನೀವು ಇನ್ಕಮ್ ಮಾಡಿಕೊಟ್ರಿ, ಸೊ ಸಡನ್ ಆಗಿ ಪೆನ್ಷನ್ ಅಪ್ಲಿಕೇಶನ್ ಹಾಕೋದಿನ್ ಬಂತು. ಸಡನ್ ಆಗಿ ಹೇಳಿದ್ರು ಗ್ರಾಮ ಪಂಚಾಯತಿನ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು. ಸಡನ್ ಆಗಿ ಕೊಟ್ಟೆ ಹಾಗೆ ಹೋಯ್ತು, ನೀವು ಮಾಡ್ಕೊಟ್ಟಿರೋದ್ರಿಂದ ಇಲ್ಲೇ ಬಂದು ಮಾಡ್ಕೊಟ್ರಿ, ಇನ್ ಕೇಸ್ ನಾವಾಗಿದ್ರೆ ಸರ್ಗೂರ್ಗೆ ಕೋಟೆಗೆ ಅಳಿಬೇಕಾಗಿತ್ತು, ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಆವಾಗಲೂ ಕೂಡ ಖುಷಿ ಆಯ್ತು, ಪರವಾಗಿಲ್ಲ, ಎಲ್ಲೋ ನಾವು ಮಾಡ್ತಿರೋ ಸೇವೆ ಒಬ್ಬರಲ್ಲೇ ಒಬ್ಬರಿಗೆ ಅದು ಸಡನ್ ಆಗಿ ನಮ್ಮ ಹತ್ರ ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ, ಆ ಟೈಮಲ್ಲಿ ಈ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ಅಂದಾಗ ಅವ್ರಿಗೊಂದು ರಿಲೀಫ್ ಆಗಿರುತ್ತೆ. ಆ ತರ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ನೆನ್ಸ್ಕೊಂಡಾಗ ತುಂಬಾ ಖುಷಿ ಆಯ್ತು.
1: ಹಾಗೆ ನೋಡು, ಈಗ ಪ್ರಮುಖವಾಗಿ PM ಕಿಸಾನ್ ಆಗಿರ್ಬೋದು, ಶೌಚಾಲಯ ಮತ್ತೆ ಫಸಲ್ ಬೀಮಾ, ಫಾರ್ಮರ್ ಐಡಿ, ಇದನ್ನೆಲ್ಲ ವೈಯಕ್ತಿಕ ಸೌಲಭ್ಯ ಆಧಾರಿತವಾಗಿ ಯೋಜನೆಗಳ ಮುಖಾಂತರ ಅಥವಾ ಅರ್ಜಿಯನ್ನು ಹಾಕ್ತಿರೋದ್ರಿಂದ ಕೇಂದ್ರಕ್ಕೆ ಬಂದು ಹೆಚ್ಚಿನದಾಗಿ ಅರ್ಜಿಗಳನ್ನು ಹಾಕಲಾಗ್ತಿದೆ ಅಥವಾ ಕ್ಯಾಂಪ್ ಆಧಾರಿತವಾಗಿ ಯಾವ ರೀತಿ ಎಲ್ಲ ಅರ್ಜಿ ಪ್ರಕ್ರಿಯೆಗಳು ಜರುಗ್ತಾ ಇದೆ?
0: ಕೇಂದ್ರಕ್ಕೆ ಬಂದು ಹಾಕೋದು ಸ್ವಲ್ಪ ಕಡಿಮೆನೆ, ಯಾಕೆಂದ್ರೆ ಕೇಂದ್ರ ಸ್ವಲ್ಪ ದೂರದಲ್ಲಿದೆ. ಹಾಡಿಲಿರೋರು ಈ ಕಡೆ ಮಾಲ್ದಾಡಿ ಮತ್ತೆ ಆ ಕಡೆ ನಮ್ಮ ಕೇಂದ್ರದಿಂದ ಮುಂದೆ ಯಾವ ಹಾಡಿ ಇದೆಯೋ ಅವರೆಲ್ಲ ಹುಡಿಕೊಂಡು ಬರ್ತಾರೆ. ಒಂದು ಆಯುಷ್ಮಾನ್ಗಾಗಿರ್ಬೋದು, ಈ ಶ್ರಮ್ಗಾಗಿರ್ಬೋದು, ನಮ್ಮನ್ನ ಹುಡಿಕೊಂಡು ಬರ್ತಿದ್ದಾರೆ. ಬಟ್ ಏನಂದ್ರೆ ಈ ಕಡೆ ಸರ್ಗೂರ್ ಭಾಗದವರು ಮತ್ತೆ HD ಕೋಟೆ ಭಾಗದವರೆಲ್ಲ ಅಷ್ಟು ದೂರ ಬಂದು ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಕಷ್ಟ ಅವ್ರಿಗೆ. ಅದರಿಂದ ಏನು ಮಾಡ್ತೀವಿ, ಅವರು ಕಾಲ್ ಮಾಡಿ ಈ ಥರ ನಮ್ಗೆ ಈ ಥರ ಇಷ್ಟು ಜನ ಇದ್ದೀವಿ ಬರಬೇಕು ಅಂತಂದಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಒಂದು ದಿವಸ ಏನಾದರೂ ಮಧ್ಯ ಫ್ರೀ ಇದ್ದಾಗ ಅವ್ರು ಕಾಲ್ ಮಾಡಿ ಯಾರು ಹೇಳಿರ್ತಾರೋ ಆ ಹಾಡಿಗೆ ಹೋಗ್ಬಿಟ್ಟು ಫಸ್ಟ್ ಅಪ್ಲಿಕೇಶನ್ ಹಾಕೋದನ್ನ ಮಾಡ್ತಿದ್ದೀವಿ. ಅಂದರೆ ಸ್ವಲ್ಪ ದೂರ ಇರೋದ್ರಿಂದ ಒಳಗಡೆ ಬರೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ.
1: ಕ್ಯಾಂಪ್ ಆಧಾರಿತವಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು, ಸ್ಪಂದನೆ ಹೇಗಿದೆ?
0: ತುಂಬ ಚೆನ್ನಾಗಿದೆ, ಅದನ್ನಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ನಿಜವಾಗ್ಲೂ ಎಲ್ಲ ತುಂಬ ಖುಷಿ ಪಡ್ತಾರೆ. ಏನು ಹೇಳ್ತಾರೆ ಅಂದರೆ ಅವರು ಬಾಯಿಂದ ಬರೋ ವರ್ಡ್ಸಲ್ಲಿ ಹೆಂಗಿರುತ್ತೆ ಅಂದರೆ ಹೊರಗಡೆ ಹೋಗಿ ನಾವು ಅಷ್ಟು ಸುತ್ತಾಡಿ ಅಲ್ಲೆಲ್ಲ ನಾವು ಕಷ್ಟಪಟ್ಟು ಮಾಡಿಸ್ಕೊಂಡು ಬರ್ತಿದ್ವಿ, ಹೊರಗಡೆ ಹೋಗ್ಬೇಕು ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಆಟೋ ಚಾರ್ಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಕ್ಕೆ ನಾವು ಲೈನಾಗಿ ನಿಂತ್ಕೋಬೇಕು, ಅದು ಇಲ್ಲದೆ ಒಂದು ದಿವಸ ಹೋದರೆ 500 ನಮಗೆ ಖರ್ಚಾಗ್ತಿತ್ತು. ಬಟ್ ಇಲ್ಲಿಗೆ ಬಂದು ಒಂದು ಇನ್ಕಮ್ನ 50 ಮಾಡ್ಕೊಡ್ತಿದ್ದೀರಾ, ನಮಗೆ ಏನು ಕಷ್ಟ ಇಲ್ಲದೆ ಮಾಡ್ಕೊಡ್ತಿದ್ದೀರಾ, ಇಲ್ಲಿಗೆ ತಿರ್ಗಾ ರಿಟರ್ನ್ ಕೂಡ ತಂದ್ಕೊಡ್ತಿದ್ದೀರಾ, ಇದನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆಯುಷ್ಮಾನ್ ಆಗಿರ್ಬೋದು, ಈ ಶ್ರಮ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಮಾಡ್ತಾ ಇದ್ದೀವಿ. ಈ ಸರಿ ಆಯುಷ್ಮಾನ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ತುಂಬ ಆಯುಷ್ಮಾನ್ಗಳನ್ನ ಮಾಡಿಸ್ತಾ ಇದ್ದೀವಿ. ಅದರಿಂದ ಈ ಥರ ಹಾಸ್ಪಿಟಲ್ಗೂ ಕೂಡ ಈ ಥರ ಯೂಸಸ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನೀವು ಬಂದು ಹೇಳಿದ್ಮೇಲೆ ಆಯುಷ್ಮಾನಲ್ಲಿ ಇಷ್ಟು ಯೂಸಸ್ ಇದೆಯಾ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಿರ್ತಾರೆ, ತುಂಬ ಖುಷಿ ಪಡ್ತಾರೆ ಆ ವಿಷಯದಲ್ಲಿ ಮಾತ್ರ.
1: ಹಾಗಿದ್ರೆ ಮೇಡಮ್, ಈ ಪ್ರಮುಖ ಸರ್ಕಾರಿ ವೈಯಕ್ತಿಕ ಸೌಲಭ್ಯಗಳಿಗೆ ಅರ್ಜಿ ಹಾಕೋ ನಿಟ್ಟಿನಲ್ಲಿ ಎಷ್ಟೆಲ್ಲ ವೆಚ್ಚಗಳನ್ನು ಭರಿಸಲಾಗುತ್ತೆ? ಈ ಥರ ಸಾಮಾನ್ಯ ನಾಗರಿಕ ಕೇಂದ್ರದಲ್ಲಾಗಿರ್ಬೋದು, ಇನ್ನಿತರ ಕೇಂದ್ರಗಳಲ್ಲಿ ಭರಿಸೋ ವೆಚ್ಚಕ್ಕೂ, ತಾವು ಭರಿಸೋಂಥ ವೆಚ್ಚಕ್ಕೂ ಎಷ್ಟೆಲ್ಲ ವ್ಯತ್ಯಾಸಗಳಿರುತ್ತೆ?
0: ನಾಡು ಕಚೇರಿ ಸೇವೆಗಳು ಅಂತ ಬಂದಾಗ 40 ಏನಿರುತ್ತೆ ನಾಡು ಕಚೇರಿಗೆ ಚಾರ್ಜಸ್ ಆಗಿರುತ್ತೆ, ಅದ್ರ ಮೇಲೆ 10 ಚಾರ್ಜ್ ಮಾಡ್ತಾರೆ. ಅಂದರೆ ಟೋಟಲ್ 50 ವೆಚ್ಚನ ನಾಡು ಕಚೇರಿಯಲ್ಲಿ ಮಾಡ್ತಾರೆ, ನಾವು ಕೂಡ 50 ಮಾಡ್ಕೊಡ್ತೀವಿ. ನಾಡು ಕಚೇರಿಯಲ್ಲಿ ಯಾವ ಥರ ಸೌಲಭ್ಯ ಸಿಗಬೇಕೋ, ಗೌರ್ಮೆಂಟಿಂದ ಯಾವ ಥರ ಹಣ ಅವ್ರಿಗೆ ಸಿಗುತ್ತೋ ಅದೇ ಹಣಕ್ಕೆ ಮಾಡ್ತಿದ್ದೀವಿ. ಅಂದರೆ ನಾವು ಮಾಡ್ತಿರೋದು ಸೈಬರ್ ಸೆಂಟ್ರ್ ಅಲ್ಲ, ನಾವು ಮಾಡ್ತಿರೋದು ಸಮುದಾಯ ಸೇವೆ. ಅದಕ್ಕೋಸ್ಕರ ಆದರೆ ಗೌರ್ಮೆಂಟ್ ಫೀಸ್ ಅವ್ರು ಕಟ್ಟಲೇಬೇಕು, ಯಾಕಂದರೆ ಅವ್ರಿಗೆ ಒಂದು ಗೌರ್ಮೆಂಟ್ ಫೀಸ್ ಕಟ್ಟಿದ್ರೆ ಈ ಇದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಬೆಲೆ ಅವ್ರಿಗಿರುತ್ತೆ. ದುಡ್ಡು ಕೊಡದೆ ನಾವು ಯಾವುದಾದ್ರೂ ಒಂದು ವಸ್ತು ನಮಗೆ ಫ್ರೀಯಾಗಿ ಸಿಕ್ಕಿದಾಗ ನಮ್ಗೆ ಆ ಬೆಲೆ ಇರಲ್ಲ. ಅದರಿಂದ ಏನು ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಫೀಸ್ ಏನಿದೆ ನೀವು ಕಟ್ಕೊಡ್ಲೇಬೇಕು, ನಿಮಗೆ ಸೇವೆ ಏನಿದೆ ನಾವು ಮಾಡ್ತಿದ್ದೀವಿ, ಅದು ತಲುಪಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀವಿ. ಅದನ್ನು ಕೂಡ ಇಲ್ಲಿವರೆಗೂ ಎಷ್ಟು ಕ್ಯಾಂಪ್ಸ್ ಆಗಿದೆ ಒಬ್ಬರು ಕೂಡ ನಾನು ದುಡ್ಡು ಕಟ್ಟಲ್ಲ ಅಂತ ಹೇಳಿದ್ದೇ ಇಲ್ಲ. ಎಲ್ಲರೂ ಅಷ್ಟೇ, ಮ್ಯಾಮ್ ಇಷ್ಟು ಕಡಿಮೆ ಆಗಿ ಮಾಡಿಸ್ಕೊಡ್ತಿದ್ದೀರಾ, ನಾವು ನಿಜವಾಗ್ಲೂ ಕೊಡ್ತೀವಿ, ನೀವು ಮಾಡಿ ಇನ್ನೊಂದು ಸತಿ ಕೂಡ ಬನ್ನಿ. ಒಬ್ಬರು 100 ಇದ್ದಾಗ ಒಂದು ಇನ್ಕಮ್ ಮಾಡಿಸೋರು ಅದೇ 100 ಒಂದು ಆಯುಷ್ಮಾನ್ ಮಾಡಿಸ್ತಾರೆ, ತಿರ್ಗಾ ಬಂದ್ಬಿಟ್ಟು ಹೇಳ್ತಾರೆ ಮ್ಯಾಮ್ ಇಷ್ಟು ಕಡಿಮೆ ಇದೆ ಇನ್ನೊಂದು ಈ ಶ್ರಮ ಮಾಡ್ಕೊಟ್ಬಿಡಿ ಮ್ಯಾಮ್ ನಮ್ಮ ಮನೆಗೆ ಅಂತಾರೆ. ಹಂಗೆಲ್ಲ ಹೇಳಿದಾಗ ಒಂದು ಮನೇಲೆ ಎಲ್ಲರಿಗೂ ಅವ್ರಿಗೆ ಕವರ್ ಆಗುತ್ತೆ. ಆ

0: ಇದ್ದಾಗ ತುಂಬಾ ಬಳಸ್ಕೊಂಡು ಇದನ್ನ ತುಂಬಾ ಜಾಸ್ತಿ ಅಪ್ಲಿಕೇಶನ್ ಕೂಡ ಹಾಕಿಸ್ತಾರೆ.
1: ಹಾಗಿದ್ರೆ ಈ ಪ್ರಮುಖ ಸರ್ಕಾರಿ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳಲ್ಲಿ ಇನ್ಯಾವ ರೀತಿಯ ಸರ್ಕಾರಿ ಯೋಜನೆಗಳಿಗೆ ತಮ್ಮ ಕೇಂದ್ರದ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ?
0: ಅದನ್ನ ಬಿಟ್ಟರೆ ನಾಡ ಕಚೇರಿ ಸೇವೆಗಳಿದೆ. ನಾಡ ಕಚೇರಿ ಅಂತ ಬಂದರೆ ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ರೆಸಿಡೆಂಟ್ ಸರ್ಟಿಫಿಕೇಟು, ಅದಾದಮೇಲೆ ವಂಶವೃಕ್ಷ ಇರ್ಬೋದು, ಮತ್ತು ಇಂದಿರಾ ಗಾಂಧಿ ಪೆನ್ಷನ್ ಇರ್ಬೋದು, SSY ಇರ್ಬೋದು, ಇದನ್ನೆಲ್ಲ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ತಿದ್ದೀವಿ. ನಾಡ ಕಚೇರಿ ಬಿಟ್ಟು ಸಾಮಾನ್ಯ ಸೇವೆಗಳು ಅಂತ ಬಂದರೆ ಆಯುಷ್ಮಾನ್ ಇರ್ಬೋದು, ಈಶ್ರಮ್ ಇರ್ಬೋದು, ಮತ್ತು ಪಾನ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಇನ್ನಿತರ ಸೇವೆಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತೀವಿ. ಇವಾಗ ಒಂದು ಗೌರ್ಮೆಂಟಿಂದ ಯಾವ ಸ್ಕೀಮ್ನ ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಏನಾಯಿತು, ಹೋದ ಸರಿ PM-Kisan ನೀವು EKYC ಮಾಡಿಸಿದ್ರೇ ಹಣ ಬಿಡುಗಡೆ ಆಗೋದು ಅಕೌಂಟ್ಗೆ ಅಂತ ಅಂದ್ಬಿಟ್ಟು ಬಂತು. ಆ ಥರ ಗೌರ್ಮೆಂಟಿಂದ ಏನಾದರೂ ಸಡನ್ನಾಗಿ ಆದೇಶ ಬಂದಾಗ ಸಡನ್ನಾಗಿ ಅದನ್ನು ಹೇಳಿ ಜನಗಳಿಗೆ ಮುಟ್ಟಿಸಿ ಈ ಥರ ಇದೆ, ಈ ಥರ ಮಾಡಿಸ್ಬೇಕು ಅಂತ ಅಲ್ಲೇ ಕ್ಯಾಂಪ್ ಮಾಡಿ ಅಲ್ಲೇ EKYC ಮಾಡಿಸ್ಬಿಡ್ತೀವಿ. ಏನು ಬಂದರೂ ಗೌರ್ಮೆಂಟಿಂದ ಸಡನ್ನಾಗಿ ಅಲ್ಲೇ ಅಪ್ಲಿಕೇಶನ್ ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ. ಇದೇ ಥರ ಆದರೂ ಹೋದ ಸರಿ ವೋಟರ್ ಐ ಡಿ ಏನಿದೆ ಅದನ್ನೆಲ್ಲ ಬ್ಲ್ಯಾಕ್ ವೋಟರ್ ಐ ಡಿ ಇದೆ ಅದನ್ನೆಲ್ಲ ಚೇಂಜಸ್ ಮಾಡಬೇಕು, ಅದನ್ನ ಕಲರ್ಗೆ ತೊಗೊಬರ್ಬೇಕು ಅಂತ ಗೌರ್ಮೆಂಟಿಂದ ಒಂದು ಆದೇಶ ಬಂದಿತ್ತು. ಅದನ್ನ ಹೇಳಿ ಸುಮಾರು ಒಂದು 5-7 ಕ್ಯಾಂಪ್ಗಳಲ್ಲಿ ಬರೀ ವೋಟರ್ ಐ ಡಿನೇ ಮಾಡಿಸ್ಕೊಂಡ್ರು. ನಾವು ಹೇಳಿ ಹೇಳಿ ಓ ಈ ಥರ ಇದೆ, ಆಧಾರ್ ಕಾರ್ಡು ವೋಟರ್ ಐ ಡಿ ಜೋಡಣೆ ಆಗಬೇಕು, ಇಲ್ಲಾಂದರೆ ನಮಗೆ ಮುಂದೆ ಬ್ಯಾಂಕ್ ಪಾಸ್ಬುಕ್ಗಳಲ್ಲಿ ಸಾಲ ಸಿಗಲ್ಲ, ಅದನ್ನೆಲ್ಲ ಅವ್ರ ಮನಕ್ಕೆ ಅವಾಗ ಹೋಗ್ತಾ ಇರುತ್ತೆ. ಎಲ್ಲ ಜೋಡಣೆ ಆಗಿದ್ರೆ ಈಗ ನಾವು ಏನೇ ಆದರೂ ಮುಂದೆ ಗೌರ್ಮೆಂಟಿಂದ ಸಾಲ ಸೌಲಭ್ಯಗಳಾಗಿರ್ಬೋದು, ಮತ್ತು ಮನೆ ಇನ್ನೂ ಈ ಥರ ಸೇವೆಗಳನ್ನ ನಾವು ಪಡ್ಕೋಬೇಕು ಅಂದರೆ ಇದೆಲ್ಲ ಕರೆಕ್ಟಾಗಿರಬೇಕು ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮ ಹತ್ರ ಬಂದು ನಾವು ಏನು ಹೇಳ್ತೀವೋ ಅದನ್ನು ಹಾಕಿಸ್ತಾರೆ ಅವರು.
1: ಈ ಎಲ್ಲ ರೀತಿಯ ಸೇವಾ ಸೌಲಭ್ಯಗಳನ್ನು ಪ್ರಮುಖವಾಗಿ ಆದಿವಾಸಿ ಹಾಡಿಗಳಲ್ಲಿ ಆಗಿರ್ಬೋದು, ಮತ್ತು ಕೇಂದ್ರಕ್ಕೆ ಕರೆಸಿ ಅರ್ಜಿಗಳನ್ನ ಹಾಕೋದ್ರ ಜೊತೆಗೆ ಆದಿವಾಸಿಗಳನ್ನು ಬಿಟ್ಟು ಇತರ ಸಮುದಾಯದ ಸಾರ್ವಜನಿಕರು ಈ ಯೋಜನೆಗಳ ಮುಖಾಂತರ ಅರ್ಜಿ ಹಾಕೋದ ಸೌಲಭ್ಯವನ್ನು ಯಾವ ರೀತಿ ಪಡ್ಕೋತಾ ಇದ್ದಾರೆ?
0: ಆದಿವಾಸಿ ಜನಾಂಗದವ್ರನ್ನ ಬಿಟ್ಟು ನಮ್ಮ ಕೆಂಚನಹಳ್ಳಿ VRLC ಏನೇನು ಟ್ರೈನಿಂಗ್ ನಡೀತಾ ಇದೆ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ಗಳನ್ನ ಯಾವ ಥರ ಆಗ್ತಾ ಇದ್ದೀವಿ ಅಂತಂದರೆ, ಇವಾಗ GDA ಟ್ರೈನಿಂಗ್ ನಡೀತಾ ಇದೆ, PTYB ಟ್ರೈನಿಂಗ್ ನಡೀತಾ ಇದೆ, ಮತ್ತು ಸ್ಪೋಕನ್ ಇಂಗ್ಲೀಷ್ ಟ್ರೈನಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಈ ಥರ ಟ್ರೈನಿಂಗ್ಗಳಿಗೆ ಅವರು ಉದ್ಯೋಗವನ್ನು ನಾವು ಪಡ್ಕೋಬೇಕು ಅಂತ ಟ್ರೈನಿಂಗ್ಗೆ ಬರ್ತಿರ್ತಾರೆ. ಅವ್ರಿಗೆ ಪಾನ್ ಕಾರ್ಡ್ ಇರಲ್ಲ, 18 ಆಗಿರುತ್ತೆ, ಅವ್ರಿಗೆ ವೋಟರ್ ಐ ಡಿ ಇರಲ್ಲ. ಇಂಥದ್ರಲ್ಲಿ ಏನು ಮಾಡ್ತೀವಿ, ನಮ್ಮ ಟ್ರೈನಿಂಗ್ ನಡೀತಿರೋ ಜಾಗದಲ್ಲೇ ಎಲೆಕ್ಟ್ರೀಷಿಯನ್ನು ಮತ್ತು ಪ್ಲಮ್ಮಿಂಗ್ ಟ್ರೈನಿಂಗ್ ಇರ್ಬೋದು ಇವ್ರಿಗೆಲ್ಲ ಏನು ಮಾಡ್ತೀವಿ ಅಂದರೆ ಅಲ್ಲೇ ಕೂಡ ಕ್ಯಾಂಪ್ ಮಾಡ್ತೀವಿ. ಮುಂಚೆನೇ ಒಂದು ದಿವಸ ಹೇಳಿರ್ತೀವಿ, ಈ ಥರ ಡಾಕ್ಯುಮೆಂಟ್ಸ್ ಕ್ಯಾಂಪ್ ಇರುತ್ತೆ ನಿಮಗೆ, ಈ ಥರ ಡಾಕ್ಯುಮೆಂಟ್ಸ್ನ ನೀವು ಒದಗಿಸ್ಕೋಬೋದು ಅಂತಂದ್ಬಿಟ್ಟು. ಅವ್ರು ಇನ್ ಕೇಸ್ ತಗೊಬಂದಿಲ್ಲ ಅನ್ನೋ ಪಕ್ಷದಲ್ಲೂ ಕೂಡ ಫೋನಲ್ಲಿ ಅವರ ಮನೆಯಿಂದ ಕಳ್ಸ್ಕೊಂಡ್ರೆ ಅದನ್ನೇ ನಾವು ಸ್ಕ್ಯಾನ್ ಮಾಡಿ ಅವ್ರಿಗೆ ಅಪ್ಲೋಡ್ ಮಾಡಿ ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಸುಮಾರು ಜನಕ್ಕೆ ಅಪ್ಲಿಕೇಶನ್ ಹಾಕ್ಸಿದ್ದೀವಿ, ಅದು ಕೂಡ ಅವ್ರಿಗೆ ಹೋಗಿದೆ ಮನೆಗೇನೆ. ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತಾ ಇದ್ದೀವಿ. ಅದು ಬಿಟ್ಟರೆ ಅಗ್ರಿಕಲ್ಚರ್ ಟ್ರೈನಿಂಗ್ ಅಂತ ಬಂದರೆ ಅದು 3 ಟ್ರೈನಿಂಗ್ ಇರುತ್ತೆ ಅಲ್ಲ, ಸೊ ಅವ್ರಿಗೆ ಕ್ಯಾಂಪ್ ಆಧಾರಿತವಾಗಿ ಏನು ಅಪ್ಲಿಕೇಶನ್ಗಳನ್ನ ಆಗೋದಕ್ಕೆ ಟೈಮ್ ಸಾಲೋದಿಲ್ಲ. ಅದರಿಂದ ಏನು ಮಾಡ್ತೀವಿ ಅಂತಂದರೆ, ಇವಾಗ ಹೊಸ್ದಾಗಿ ಏನು ಮಾಡ್ತಿದ್ದೀವಿ ಅಂದರೆ PMEGP ಮತ್ತು ಮುದ್ರಾ NLM ಲೋನ್ಸ್ ಇದೆ, ಅದನ್ನು ಫೋಕಸ್ ಮಾಡಿ ನಮ್ಮ ಪ್ಲೇಸ್ಮೆಂಟ್ ಟೀಮ್ ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅವರು ಟ್ರೈನಿಂಗ್ ಆದಮೇಲೆ ಅವರು ಕುರಿ ಕೋಳಿ ಹಸು ಎಲ್ಲ ಸಾಕ್ತಾ ಇದ್ದಾರೆ ಏನು ಎತ್ತಲ ಅಂತಂದ್ಬಿಟ್ಟು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಆ ಫಾಲೋ ಅಪ್ ಮಾಡಿದ್ರಲ್ಲಿ ನಮಗೆ ಇನ್ನೂ ಸಾಕಬೇಕು ಅಂತ ಇಂಟ್ರೆಸ್ಟ್ ಇರೋರು ಸುಮಾರು ಜನ ಇರ್ತಾರೆ. ಸರ್ ಇನ್ನೂ ಜಾಸ್ತಿ ಮಾಡಬೇಕು ನಮಗೆ, ಆದರೆ ನಮಗೆ ಯಾವ ಥರ ಲೋನ್ ಪಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆಲ್ಲ PMEGP ಮುದ್ರಾದಲ್ಲಿ NLM 3 ಸೆಲೆಕ್ಟ್ ಮಾಡಿ ಅವರು ಯಾವುದಕ್ಕೆ ಅರ್ಹರು ಅನ್ನೋದನ್ನ ನೋಡಿ ಅದಕ್ಕೆ ಅವರಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇರ್ತೀವಿ.
1: ಬಹಳ ಸಂತೋಷ ಮೇಡಮ್, ಸಾಕಷ್ಟು ವಿಚಾರಗಳನ್ನ ತಮ್ಮ ಕೇಂದ್ರದಲ್ಲಿ ಸಿಗ್ತಂತ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳನ್ನ ಅರ್ಜಿ ಸಲ್ಲಿಸೋದು ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು, ಈ ಸೇವೆಯ ಕುರಿತು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ?
0: ನಾವು ಕ್ಯಾಂಪ್ ಮತ್ತು ಏನೇನು ಅಪ್ಲಿಕೇಶನ್ ಹಾಕ್ಸ್ತಿದ್ದೀವಿ ಅದು ಟ್ರೈಬಲ್ಗೆ ಮತ್ತು ನಮ್ಮ ಟ್ರೈನಿಂಗ್ ಏನು ಪಡ್ಕೋತಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲದೆ ಹೊರಗಡೆ ಇರೋರಿಗೂ ನಾವು ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದೀವಿ. ಇನ್ ಕೇಸ್ ಏನಾದರೂ ಕೇಳ್ತಾ ಇರೋರು ಯಾರಾದರೂ ನಾವು ಕೂಡ ಅಪ್ಲಿಕೇಶನ್ಗಳನ್ನ ಈ ಥರ ಹಾಕಿಸ್ಕೊಂಡು ಅಕ್ಕಪಕ್ಕದವ್ರು ಊರವ್ರು ಇರ್ಬೋದು, ಸರ್ ನಮ್ಮ ಸರ್ಗೂರು ಅವ್ರು ಇರ್ಬೋದು, ಹೊರಗಡೆ ಜಾಸ್ತಿ ಅಂತ ದುಡ್ಡು ಕೊಡೋಕ್ಕೆ ಆಗದೇದವರು ಇರ್ಬೋದು, ಅಂಥವರೆಲ್ಲ ಈ ಥರ ಸರ್ವಿಸಸ್ ನಮಗೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಂಚನಹಳ್ಳಿನ ಬಂದು ಕಾಲ್ ಮಾಡಿದ್ರು ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ಕೊಡ್ತೀವಿ. ಅಲ್ಲಿಗೆ ಬಂದರೂ ಕೂಡ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ಕೊಡ್ತೀವಿ. ಬರೀ ಅಪ್ಲಿಕೇಶನ್ಗಳನ್ನ ಹಾಕೋದಿಲ್ಲದೆ ನಿಮಗೆ ಆ ಡಾಕ್ಯುಮೆಂಟ್ಸ್ನ ತಲುಪಿಸೋ ಜವಾಬ್ದಾರಿನೂ ಕೂಡ ಮಾಡ್ತೀವಿ. ಅದಾದಮೇಲೆ ನಮಗೂ PMEGP ಮುದ್ರಾ NLM ಇದರಲ್ಲಿ ಲೋನ್ ತೊಗೊಂಡು ನಾವು ಕೂಡ ಮ್ಯಾನುಫ್ಯಾಕ್ಚರಿಂಗು ಮತ್ತು ಸರ್ವಿಸ್ ಇಂಡಸ್ಟ್ರಿಗಳನ್ನ ಮಾಡಬೇಕು ಅನ್ನೋರು ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಖಂಡಿತವಾಗ್ಲೂ ನಿಮಗೂ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ನಿಮಗೂ ಮುಂದಿನ ಪ್ರೋಸೆಸ್ ಏನಿರುತ್ತೆ ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಏನೋ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂಗ ಸಂಸ್ಥೆ ಇದ್ದಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿ ಮುಖಾಂತರ ಜರುಗ್ತಿರುವಂತಹ ವಿವಿಧ ರೀತಿಯ ಸಾಮಾಜಿಕ ಸವಲತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಬಂದಂತಹ ವಿವಿಧ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳ ಆನ್ಲೈನ್ ಸೇವೆಗಳಾಗಿರ್ಬೋದು, ಹಾಗೆಯೇ ಪ್ರಮುಖವಾಗಿ ಯಾವ್ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಹಾಕಲಾಗ್ತಾ ಇದೆ, ಅದಕ್ಕೆ ಏನೆಲ್ಲ ದಾಖಲಾತಿಗಳು ಅಗತ್ಯ ಇದೆ ಅನ್ನೋದು ಕುರಿತಾಗಿರ್ಬೋದು, ಮತ್ತು ಕ್ಯಾಂಪ್ ಆಧಾರಿತವಾಗಿ ಮತ್ತು ಕೇಂದ್ರದಲ್ಲಿ ಏನೆಲ್ಲ

0: ಚಟುವಟಿಕೆಗಳು ಜರುಗ್ತಾ ಇದೆ. ಮತ್ತೆ ಅರ್ಜಿಯನ್ನು ಹಾಕುವ ನಿಟ್ಟಿನಲ್ಲಿ ಸಮುದಾಯದ ಭಾಗವಹಿಸುವಿಕೆ, ಅದರಲ್ಲಿ ವಿಶೇಷವಾಗಿ ಆದಿವಾಸಿಗಳ ಭಾಗವಹಿಸುವಿಕೆ ಆಗಿರ್ಬೋದು, ಅರ್ಜಿಯನ್ನು ಹಾಕಿದ ನಂತರ ಅವರಿಗೆ ಸೌಲಭ್ಯ ತಲುಪುವ ನಿಟ್ಟಿನಲ್ಲಿ ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡೋ ಮುಖಾಂತರ ಅವರಿಗೆ ಯಾವ ರೀತಿಯೆಲ್ಲ ಸೇವೆಯನ್ನು ಕಡಿಮೆ ದರದಲ್ಲಿ ಅವರಿಗೆ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ತುಂಬ ಉಪಯುಕ್ತ ಮಾಹಿತಿನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಲಭ್ಯವಿರುವ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದಂಥವರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತದಂಥ ಶ್ರೀಮತಿ ಜಯಶ್ರೀ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
1: ಕೇಳುವರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ವಿವಿಧ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
5: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
7: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: మీకు తెలుసా, ప్రపంచంలోని అనేక అభివృద్ధి చెందిన దేశాల్లో ఉచిత వైద్యం ఎప్పటికీ ఒక కళ. భారత్లో ఇది ప్రతి పౌరుడికి లభించిన హక్కు. 60 కోట్లకు పైగా ప్రజలకు 5 లక్షల వరకు విలువైన చికిత్సను ఆయుష్మాన్ భారత్ ఉచితంగా అందిస్తుంది. 19,000కు పైగా జన ఔషధి కేంద్రాలు 90% వరకు తక్కువ ధరలకే మందులను అందిస్తున్నాయి.
3: వ్యక్తికి జమీన్, ఘర్, గహనే యా దూసరా కోయి సామాన్ बीमारी के खर्च में बिकने से बचा है, गिरवी रखने से बचा है, तो ये ఆయుష్మాన్ భారత్ కి బహుత్ బడి సఫలతా హై.
2: 12 సంవత్సరాల విశ్వాసం, అభివృద్ధి, ప్రజా సంక్షేమం.
4: రే, కెలస్తింద బర్బేకాద్రే సంతేలి తర్కారి తగొండ్ బన్నీ.
5: ಹ್ಞೂ ಕಣೆ, ಆಯ್ತು ತರ್ತೇನೆ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ, ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಕ್ತ ಕುಂಬಾರ ಕುರಿತ ಹರಿಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಶುಕ್ಲಾಂಭರದರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಿಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಾತಾಯ ಪಿತಾಯ ವದಸ್ತನೆಯಾಪಿ ಪೂಜ್ಯ ಸರ್ವಂ ಯತೇ ವನೇವೇ ನವಧನ್ವಯಾನಾಂ ಆದ್ಯಸ್ಸನ ಗುಡೇರ್ವಗುಳಾಭಿ ಶ್ರೀರಾಮತ್ವದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ್ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ

ಕೀರ್ತನಾರಂಭ ಕಾಲದಲ್ಲಿ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮ ಭಕ್ತರಿಗಾಗಿ ಸರ್ವದಾ ಚಿಂತಿಸುತ್ತಿರ್ತಾನೆ. ಮಮ ಭಕ್ತ ಮಮಧಿಕಂ, ನನ್ನ ಭಕ್ತರು ನನಗಿಂತಲೂ ಹಿರಿಯರು ಎಂದು ಹೇಳಿದರಂತೆ. ದಾಸವರೆಣ್ಯರು ಹೇಳಿದರು, ಹೂವ ತರುವರ ಮನೆಗೆ ಹುಲ್ಲ ಹೊತ್ತು ತರುವ ಅವ ಲಕುಮೀರಮಣ ಅವನಿಗಿನಿತಿಲ್ಲ ಗರುವ. ಭಕ್ತರ ದಾಸರ ದಾಸರ ದಾಸನಾಗಿ ನಾನು ಬಾಳುತ್ತೇನೆ ಎಂದರಂತೆ. ಅದೇ ರೀತಿ ಭಕ್ತರಿಗಾಗಿ ಅವರ ಮನೆಯಲ್ಲಿ ದುಡಿದು ಭಕ್ತಿಯ ಒಂದು ಪರಾಕಾಷ್ಠತೆ ಎಂಥದ್ದು ಎಂದು ಜಗತ್ತಿಗೆ ತೋರಿಸಿದ ಒಂದು ಕಥಾಭಾಗ ಭಕ್ತ ಕುಂಬಾರ. ಈ ಭಕ್ತ ಕುಂಬಾರ ಎಂಬ ಹರಿಕಥೆಯನ್ನ ಅರ್ಚನಾ ಎಂಟರ್ಪ್ರೈಸಸ್ ರವರ ರಾಗಂ ಧ್ವನಿ ಮುದ್ರಣದವರು ಅರ್ಪಿಸುವ ಹರಿಕಥೆ ಭಕ್ತ ಕುಂಬಾರ. ಈ ಕಥೆಯನ್ನ ತಾವು ಆಲಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇನೆ. ಮೆರವಪುರದೊಳ್ಳೆಗೆ ಪಿರಿಯ

ಪಂಢರೀಪುರದ ಸಮೀಪ ತೆರಟೋಕಿ ಎಂಬತಕ್ಕಂಥ ಗ್ರಾಮ. ಆ ತೆರಟೋಕಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದಾನೆ ಒಬ್ಬ ಭಕ್ತ. ಆತನ ಹೆಸರು ಗೋರಾ.

0: ಬಿಡದೆ ಹರಿಯ ಜಪಿಸುವ ಪರಮಾಪ್ತ ಭಕ್ತಾಗ್ರೇಸರ.
1: ಅನವರತ ಪಾಂಡುರಂಗನ ಧ್ಯಾನದಲ್ಲೇ ಕಾಲವನ್ನು ಕಳೆಯತಕ್ಕಂಥ ಮಹಾನುಭಾವ. ಕುಳಿತಾಗ, ಎದ್ದಾಗ, ನಿಂತಾಗ ಯಾವ್ಯಾವಾಗಲೂ ಆತನಿಗೆ ಆ ಪಾಂಡುರಂಗನ ಧ್ಯಾನವೇ. ಮಣ್ಣನ್ನು ತುಳಿಯುವಾಗಲೂ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಲೇ ತುಳಿಯುತ್ತಾನೆ. ಯಾರಾದರೂ ಬಂದು ನಮಸ್ಕಾರ ಅಂದ್ರೆ ಪಾಂಡುರಂಗ ಅಂತಾನೆ. ಆತನ ಹೆಂಡತಿ ಗಂಗಾ. ಆ ಗಂಗೆಯು ಹೇಗೆ ಲೋಕ ಪಾವನೆಯಾಗಿ ನರಿಯುತ್ತಿರುವಳೋ, ಈ ಗೋರನ ಮಡದಿ ಇವನ ಮನೆಯನ್ನು ಪಾವನ ಮಾಡುವ ಗಂಗೆಯಾಗಿ ಬಂದು ಸೇರಿದ್ದಾಳೆ. ಎಲ್ಲ ವಿಧವಾದ ಸುಖ ಸಂಪದಗಳು ಎಂಬತಕ್ಕಂಥದ್ದಿಲ್ಲದೇ ಇದ್ದರೂ ಈ ಗೃಹಸ್ಥರು ಯಾವ ವಿಧವಾದ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಮಾಡಿದ ಮಡಿಕೆಗಳನ್ನ ಸಂತೆಯಲ್ಲಿ ಮಾರಿ ಬಂದ ಹಣದಲ್ಲಿ ತಾವು ಉಂಡು ಮತ್ತೊಬ್ಬರಿಗೂ ದಾನ ಮಾಡುವ ಕರ್ತರಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಆದರೆ ಅವರಿಗೆ ಒಂದೇ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಹೆಂಡತಿ ಓಡಿ ಬಂದು ಗಂಡನಿಗೆ ಹೇಳಿದ್ಲು, ಸ್ವಾಮಿ, ಎಲ್ಲರೂ ನೀನು ಮಕ್ಕಳಿಲ್ಲದವಳು ಮಕ್ಕಳಿಲ್ಲದವಳು ಎಂದು ನನ್ನನ್ನು ದೂಷಣೆ ಮಾಡ್ತಾ ಇದ್ದಾರೆ ಕಣ್ರಿ. ಕೊಟ್ಟ ದಾನವನ್ನು ಕೊಂಬರಿಲ್ಲ, ಇಟ್ಟ ವ್ರತಕ್ಕೆ ಬರುವರಿಲ್ಲ, ಸೃಷ್ಟಿಯೊಳಗೆ ಕೆಟ್ಟ ಹೆಣ್ಣು ಎಂಬ ಜನ್ಮವನ್ನು ನಾನು ಪಡೆದಂತಾಯಿತಲ್ಲ. ಅದಕ್ಕೆ ಘೋರ ನಗೆತ ಹೇಳ್ತಾನೆ, ಹುಚ್ಚಳೆ, ಎಲ್ಲರ ದುಃಖವನ್ನು ನಿವಾರಣೆ ಮಾಡತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನೆ, ಅವನೇ ನಮ್ಮೊಡೆಯ ಪಾಂಡುರಂಗ. ಅವನು ಕೊಟ್ಟ ಭಾಗ್ಯದಿಂದಲೇ ನಾವು ಸುಖ ಸಂತೋಷವಾಗಿ ಬಾಳಬೇಕಲ್ಲದೆ, ವೃಥಾ ಜನವನ್ನಾಗಲಿ ಜಗವನ್ನಾಗಲಿ ನಂಬಿಕೊಂಡರೆ ನಾವು ಬಾಳಲಾರವು. ಹುಚ್ಚಳೆ, ಹೋಗು ಹೋಗು, ಆ ಪರಮಾತ್ಮನ ಧ್ಯಾನ ಮಾಡು. ಅವನ ಕರುಣೆಯಾದರೆ ಇದು ಎಷ್ಟು ಮಾತ್ರ, ಸರ್ವ ವಿಧದಿಂದಲೂ ಆ ಪರಮಾತ್ಮನೇ ನಮ್ಮನ್ನು ಕಾಪಾಡುತ್ತಾನೆ ಎಂದಾಗ ಮಹಾನುಭಾವಳಾಗಿರುವ ಗಂಗಾಬಾಯಿ ಓಡಿ ಬಂದಿದ್ದೆ ಪಾಂಡುರಂಗನ ಮುಂದೆ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ.

ಪಾಂಡುರಂಗ, ಭೋಗ ಭಾಗ್ಯಗಳು ಬೇಡ ತಂದೆ. ಲೋಕದ ಜನರು ನನ್ನನ್ನು ಬಂಜೆಯಿಂದ ಆಡಿಕೊಳ್ಳದಂತೆ ನನ್ನನ್ನು ಕಾಪಾಡು ಎಂದು ಬಹುವಿಧದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ದೇವರಿಗೆ ಈಕೆಯ ಪ್ರಾರ್ಥನೆ ಮುಟ್ಟಿದೆಯೇನೋ? ಒಂದು ದಿನ ರಾತ್ರಿ ಈ ಗಂಡ ಹೆಂಡರು ದೇವರ ಸ್ಮರಣೆ ಮಾಡಿ ಮಲಗಿರುವಾಗ ಸ್ವಪ್ನದಲ್ಲಿ ಸಾಧು ಸಂತರಂತೆ ಬಂದು ಆಶೀರ್ವಾದವನ್ನು ಮಾಡಿದರಂತೆ. ನಿನಗೆ ಮಕ್ಕಳ ಭಾಗ್ಯವಾಗುತ್ತೆ, ಭಯಪಡಬೇಡ ಎಂದು ಆಶೀರ್ವಾದ ಮಾಡಿದಂತಾಯಿತು. ಬೆಳಗಾದ ಕೂಡಲೇ ಎದ್ದು ಈಕೆ ಓಡಿ ಬಂದು ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ, ನಾನೊಂದು ಸುಸ್ವಪ್ನವನ್ನು ಕಂಡೆ ಎಂದ ಕೂಡಲೇ ಆತ ಹೇಳ್ತಾನೆ, ದೇವರ ಸ್ಮರಣೆ ಮಾಡಿ ಮಲಗಿದರೆ ಯಾವಾಗಲೂ ಒಳ್ಳೆ ಸ್ವಪ್ನವೇ ಬೀಳುತ್ತೆ. ಬಹುಜನ ಮಲಗುವಾಗ ಇಲ್ಲದೇ ಇರೋ ವ್ಯವಹಾರಗಳನ್ನು ಹಚ್ಚಿಕೊಂಡು ಮಲಗಿದರೆ ರಾತ್ರಿಯೆಲ್ಲ ಅದೇ ವ್ಯಾಪಾರ ಅದೇ ವ್ಯವಹಾರ. 48, 56, 94 ಅಂತ ಲೆಕ್ಕ ಹಾಕೋರು. ಈ ಜಗಳ ಆಡೋರು ಮಲ್ಕೊಂಡ್ರೆ ಹಿಡ್ಕೊಳವನ್ನ ಹೊದಿಯೋ ಅಂತಾರೆ. ಪಕ್ಕದಲ್ಲಿ ಮಲಗಿರೋರಿಗೆಲ್ಲ ಭಯವಾಗೋ ಹಾಗೆ ಮಲಗುವಾಗ ರಾಮ ಕೃಷ್ಣ ಗೋವಿಂದ ಎಂದು ಹೇಳಿ ಮಲಗಿದರೆ ಸುಸ್ವಪ್ನವೇ ಪ್ರಾಪ್ತವಾಗುತ್ತೆ. ಇಲ್ಲಿ ಈಕೆ ಹೇಳಿದ್ಲು, ಮುದ್ದೈದೆಯರು ಬಂದು ನನ್ನ ಮಡಿಲಲ್ಲಿ ಹಣ್ಣು ಹಂಪಲುಗಳಿಟ್ಟಂತಾಯಿತು, ಸಾಧು ಸಂತರು ಬಂದು ನನ್ನನ್ನು ಆಶೀರ್ವಾದ ಮಾಡಿದಂತಾಯಿತು. ಹಾಗಂದಾಗ ಆ ಗೋರ ಹೇಳಿದ, ಪಾಂಡುರಂಗನ ಕರುಣೆ ನಮಗೆ ಪ್ರಾಪ್ತವಾಯಿತು, ಸಾವಧಾನವಾಗಿರು, ದೇವರ ಕಾಪಾಡ್ತಾನೆ. ಸ್ವಲ್ಪ ಕಾಲ ಕಳೆಯಿತು, ಮಹಾನುಭಾವಳಾದ ಗಂಗಾಬಾಯಿ ಗರ್ಭವತಿಯಾಗಿದ್ದಾಳೆ. ಆ ಗರ್ಭವತಿಯಾದ ತಾಯಿ ಮಾಸ ಒಂದೆರಡು ಮೂರು ನಾಲ್ಕು

ಮಗು ಅವತಾರವಾಯಿತಂತೆ. ಓಡಿ ಬಂದು ಹೇಳಿದರು, ಗಂಡು ಮಗು. ಒಬ್ಬಾತ ಓಡಿ ಬರುತ್ತಿದ್ದಾನೆ, ಕಾರಣ ನದಿ ತೀರದಲ್ಲಿ ಕೂತು ಘೋರ ಪಾಂಡುರಂಗ ಪಾಂಡುರಂಗ ಅಂತಿದ್ದ. ಓಡೋಡಿ ಬಂದು ಒಬ್ಬಾತ ಹೇಳಿದ, ಗುರುಣ ಗುರುಣ, ನಿನಗೊಂದು ಗಂಡು ಮಗುವಾಯಿತು. ಘೋರ ಕಣ್ಣನ್ನು ಮುಚ್ಚಿ, ಪಾಂಡುರಂಗ, ಈ ಪ್ರಪಂಚದಲ್ಲಿ ನಾನು ಪಡುತ್ತಿರುವ ಕಷ್ಟಗಳು ಸಾಲದು ಎಂದು ನನ್ನನ್ನೇ ಕಾರಣವಾಗಿಟ್ಟುಕೊಂಡು ಮತ್ತೊಂದು ಜೀವಿ ಬಂದೆ ಪಡಬಾರದ ಕಷ್ಟಗಳನ್ನು ಪಡಲು. ಹೇ ರಂಗ, ಏನು ನಿನ್ನ ವಿಚಿತ್ರ ಲೀಲೆಯಪ್ಪ ಅಂದ. ಆ ಬಂದಿದ್ದವನಂದ, ನನಗೆ ಬುದ್ಧಿ ಇಲ್ಲ. ಅಲ್ಲ, ಗಂಡು ಮಗುವಾಯ್ತು ಅಂದ್ರೆ ಹಾ ಗಂಡು ಮಗುವಾಯ್ತಾ ಅಂತ ಸಂತೋಷ ಪಡ್ತೀಯ ಅಂತ ನಾನ್ ಬಂದ್ರೆ, ಅಯ್ಯೋ ಮಗು ಹುಟ್ಟುತ್ತಾ ಅಂತ ವ್ಯಸನ ಪಡ್ತೀಯ. ಗ್ರಹಚಾರ ಬಾ, ಕರೆದುಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಸಂಭ್ರಮವು ಸಂಭ್ರಮ. 12ನೇ ದಿನ ಪ್ರಾಪ್ತವಾದಾಗ ಮಗುವಿಗೆ ನಾಮಕರಣ ಶಾಸ್ತ್ರ. ಆ ನಾಮಕರಣ ಶಾಸ್ತ್ರದಲ್ಲಿ ಏನಂತ ಹೆಸರಿಡೋಣ ಅಂದಾಗ ಗೊರನೆ ಹೇಳ್ತಾನಯ್ಯ, ಇನ್ಯಾವ ಹೆಸರು ಬೇಡ, ಸರ್ವದಾ ನಾನು ನನ್ನೊಡೆಯನಾದ ಪಾಂಡುರಂಗನನ್ನೇ ಕರೆಯಬೇಕಾದ್ದರಿಂದ ನನ್ನ ಮಗನಿಗೂ ರಂಗನ ಹೆಸರನ್ನೇ ಇಟ್ಟುಬಿಟ್ರೆ ಆಗ ನಾನು ನನ್ನ ಮಗನನ್ನು ಕರೆದಂತೆಯೂ ಆಗುತ್ತೆ, ಪಾಂಡುರಂಗನ ಧ್ಯಾನ ಮಾಡದಂತೆಯೂ ಆಗುತ್ತೆ. ಅಲ್ಲಿ ಸೇರಿದ್ದ ಹಿರಿಯರೆಲ್ಲರೂ ಆ ಮಗುವಿಗೆ ವಿಠಲ ವಿಠಲ ಎಂದು ನಾಮಕರಣ ಮಾಡಿದರಂತೆ. ಆ ತಾಯಿಗೇನ ಆನಂದವೋ. ಮಕ್ಕಳಿಲ್ಲದವರ ಮನೆಯಲ್ಲಿ ಅಪರೂಪಕ್ಕಾಗಿ ಒಂದೇ ಒಂದು ಮಗುವಾಗಿಬಿಟ್ರೆ ಆ ಮಗುವನ್ನು ಬಹುಪ್ರೀತಿಯಿಂದ ಕಾಣುತ್ತಾರೆ. ಮಕ್ಕಳಿರೋ ಮನೆಯಲ್ಲೇ ಒಂದು 7-8 ಮಕ್ಕಳಾದರೆ ಒಂದೊಂದು ಮೂಲೆಯಲ್ಲಿ ಕೂತಿರುವುದು ಸಹಜ. ಇಲ್ಲಿ ಈ ತಾಯಿ ಬಹು ಅಕ್ಕರೆಯಿಂದ ಮಗುವನ್ನು ಎತ್ತಿ ಆಡ್ತಾ ಇದ್ದಾಳಂತೆ. ಕಾಲ ಕಳೆಯುತ್ತಿದೆ. ದಿನ 1, 2, 3, 4 ಒಳಗೆ ಕಳೆ

ತುಂಬಿಕೊಂಡು ಗಂಗೆಯನ್ನು ಕರೆದ. ಗಂಗಾ, ಏನ್ ಸ್ವಾಮಿ? ಗಂಗಾ, ಇದೋ ನಾನು ಸಂತೆಗೆ ಹೋಗ್ತಾ ಇದ್ದೇನೆ, ನಿನಗೇನು ಬೇಕು ಹೇಳು. ಆಗ ಗಂಗಾ ಹೇಳ್ತಾಳೆ,

ನಮ್ಮ ವಿಠಲನಿಗೆ ಒಂದು ವರ್ಷ ಆಗ್ತಾ ಇದೆ ಕಣ್ರಿ, ನೀವು ಹೇಗೂ ಸಂತೆಗೆ ಹೋಗ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಒಂದು ಕೆಂಪನೆ ಅಂಗಿ ತಗೊಂಬನ್ರಿ. ನಕ್ಕ ಈತ, ಯಾಕೆ ಕೆಂಪನೆ ಅಂಗಿ? ಯಾಕೂ ಇಲ್ಲ ಕಣ್ರಿ, ನನ್ನ ಮಗನಿಗೆ ಸ್ನಾನ ಮಾಡಿಸಿ, ಕಣ್ಣಿಗೆ ಕಪ್ಪನ್ನು ತಿದ್ದಿ, ಹಣೆಗೆ ತಿಲಕ ಇಟ್ಟು, ಈ ಕೆಂಪಂಗಿಯನ್ನು ಹಾಕಿ, ಅವನ ಗುಂಗುರು ಗುಂಗುರು ಕೂದಲನ್ನು ತಲೆಯಾಡಿಸಿ ಚೆನ್ನಾಗಿ ಕೆದರಿ ಬಿಟ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ. ಆ ಬಾಲಕೃಷ್ಣನೇ ಬಂದು ಆಡ್ತಿದ್ದಾನೆ ಅನ್ನೋ ಹಾಗಿರುತ್ತೆ. ನೀವು ಬರೋವಾಗ ಅವನಿಗೆ ಹುಟ್ಟಿದಬ್ಬ, ಕೆಂಪನೆ ಅಂಗಿ ತಗೊಂಬನ್ರಿ. ಈ ಘೋರ ಹೆಂಡತಿಯನ್ನೇ ನೋಡುತ್ತಾ ಹೇಳುತ್ತಾನೆ, ಗಂಗಾ, ನಿನ್ನ ಮಗನ ಮೇಲೆ ನೀನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೀಯೋ, ಇದೇ ಪ್ರೀತಿಯನ್ನ ನನ್ನೊಡೆಯನಾದ ಪಾಂಡುರಂಗನ ಮೇಲೆ ಇಟ್ಟಿದ್ದಿದ್ರೆ ನಿನಗೆ ವೈಕುಂಠವೇ ಪ್ರಾಪ್ತವಾಗ್ತಿತ್ತಲ್ಲೇ, ಅವನನ್ನೇಕೆ ಪೂಜೆ ಮಾಡೋಲ್ಲ ನೀನು? ಆಗ ಗಂಗಾಬಾಯಿ ಹೇಳ್ತಾಳೆ, ಯಾರು ಹೇಳಿದ್ರು ನಾನು ಅವನನ್ನು ಪೂಜೆ ಮಾಡೋಲ್ಲ ಅಂತ? ದಿನನಿತ್ಯದಲ್ಲಿ ನಾನು ಅವನ ಪೂಜೆಯನ್ನು ಮಾಡುತ್ತಲೇ ಇದ್ದೇನೆ, ಅವನನ್ನು ಪ್ರತ್ಯಕ್ಷವಾಗಿ ಕಾಣುತ್ತಲೇ ಇದ್ದೇನೆ, ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಲೇ ಇದ್ದೇನೆ. ಊರು ಕೇಳಿದ, ಹೌದೇ, ದಿನನಿತ್ಯದಲ್ಲಿ ನೀನು ಪೂಜೆ ಮಾಡ್ತಾ ಇದ್ದೀಯಾ ಗಂಗಾ? ಗಂಗಾ, ಹಾಗಂದ್ರೆ ಏನೇ, ಎಲ್ಲಿ ಕಾಣುತ್ತಾನೆ ನಿನಗೆ ದೇವರು? ಆಗ ಗಂಗೆ ಹೇಳಿದ್ಲು, ಇಲ್ಲೇ ನಿಂತಿದ್ದಾನಲ್ರಿ, ನನ್ನ ಎದುರಿಗೆ ಮಾತನಾಡ್ತಿದ್ದಾನಲ್ಲ. ಸ್ವಾಮಿ, ನನಗೆ ನೀವೇ ಆ ಪಾಂಡುರಂಗ, ನೀವೇ ನನಗೆ ಸರ್ವಸ್ವ, ಸದ್ಯಗೆ ಪತಿಯೇ ಸರ್ವಸ್ವ ಎಂದಾಗ ನಾನು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇನೆ, ನನಗೆಲ್ಲ ದೇವರ ಸೇವೆ ಇಲ್ಲೇ ಆಗುತ್ತೆ, ಹೋಗ್ರೆ. ನಕ್ಕ ಘೋರ, ಆಯಿತು, ನಿನ್ನ ಕರ್ತವ್ಯ ನೀನು ಮಾಡು, ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಎಂಬುದಾಗಿ ಹಡ್ಡೆಯಲ್ಲಿ ಮಡಿಕೆಗಳನ್ನು ಹೊತ್ತು ನೇರವಾಗಿ ಸಂತೆಗೆ ಬಂದ. ಓಹೋ, ಘೋರ ಬಂದ ಮಡಿಕೆ.

0: ಬನ್ನಿ ಘೋರ ಬಂದ ಮಡಿಕೆ ತಂದ ಬನ್ನಿರಣ್ಣಯ್ಯ. ಇದೋ ಮಡಿಕೆ ತಂದಿದ್ದೇನೆ ಬನ್ನಿ ಎಂದಾಗ ಅವನಿಗಾಗಿ ಕಾದಿದ್ದ ಜನಗಳೆಲ್ಲ ಓಡೋಡಿ ಬಂದರಂತೆ. ಘೋರಣ್ಣ ನನಗೊಂದು ಗಡಿಗೆ ತೆಗೆದುಕೋ ತಾಯಿ. ಆಕೆಯತ್ರ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ: ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು

0: ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026ರಲ್ಲಿ ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು, ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ, ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ ಪಿಒಎಸ್ ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ

0: ಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಎಐಆರ್ನಲ್ಲಿ ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟ್ರೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15ರಿಂದ 17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಕಲೆ ಮಾತನಾಡದೆ ಎರಡು ಕೈಗಳನ್ನು ಮುಂದೆ ಚಾಚುತ್ತಾನಂತೆ ಪಾಂಡುರಂಗ. ಅವರೆಷ್ಟು ಕೊಡ್ತಾರೋ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ದಾನೆ. ಇನ್ನೊಬ್ಬ ಆತ ಬಂದ, ಅಣ್ಣ ನನಗೊಂದು ಗಡಿಗೆ ಕೊಡು ತಗೊಂಡ. ಇನ್ನೊಬ್ಬ ಮಗು ಬಂದಿದೆ, ಅಣ್ಣ ನನಗೊಂದು ಕುಡಿಕೆ ತಗೊಮ್ಮ. ಯಾರು ಎಷ್ಟು ಕೊಟ್ಟರೆ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ರೆ, ಪಕ್ಕದ ಒಬ್ಬ ವ್ಯಾಪಾರಿ ಅಂದ, ಏ ನೀನೇನೆಯ ಕಸುಬುದಾರೇನೆಯ ನೀನು, ನಿನ್ನಿಂದ ನಮ್ ಕಸುಬೆಲ್ಲ ಹಾಳಾಗೋಯ್ತು. ಅಲ್ಲ, ಯಾವ್ದು ಕೇಳಿದ್ರೆ ಅದು ಕೊಡ್ತೀಯ? ಅವ್ರು ಎಷ್ಟು ಕೊಟ್ರೆ ಅಷ್ಟು ಕಿಸಿಗೆ ಹಾಕ್ತೀಯಲ್ಲ. ಆಗ ಗೋರ ಹೇಳ್ತಾನೆ, ಅಣ್ಣ ಪಾಂಡುರಂಗ ನನ್ನ ಭಾಗಕ್ಕೆ ಎಷ್ಟು ಕೊಡ್ತಾನೋ ಅಷ್ಟು ತಾನೇ ನನಗೆ ಲಭ್ಯ. ಹೌದು, ಯಾರಾದ್ರೂ ಕಲ್ ಕೊಟ್ರೆ ಏನ್ ಮಾಡ್ತೀಯ? ಕಲ್ ಕೊಟ್ರೆ ಏನ್ ಮಾಡ್ತೀಯ ಅಂದ್ರೆ, ಗೋರ ಹೇಳ್ತಿದ್ದಾನೆ, ಆ ಕಲ್ಲನ್ನೇ ಪರಮಾತ್ಮ ನನಗೆ ಕೊಟ್ಟ ಅಂತ ಹಾಕೊಳ್ತೀನಣ್ಣ. ಇದ ಹೊರಟೆ ಅನ್ನುವಾಗ ಅಲ್ಲೊಂದು ಗೋವು ಬಂದಿದೆ, ಅಂಬಾ. ಓಹೋ ಗೋಮಾತಾ, ನಿನಗೆ ಜಲ ಬೇಕಾಗಿದೆಯೋ, ಇದ ತಂದೆ ಎಂದು ಘೋರ ಒಂದು ಗಡಿಗೆಯನ್ನು ತೆಗೆದುಕೊಂಡು ಹೋಗಿ ನದಿಯ ತೀರದಲ್ಲಿ ಅದನ್ನು ಚೆನ್ನಾಗಿ ತೊಳೆದು ನೀರನ್ನು ತಂದು ಮುಂದಿಟ್ಟ. ಆ ಗೋವು ಕುಡಿಯಲು ಹೋದರೆ ಕಂಠ ಬಹು ಚಿಕ್ಕದಾಗಿತ್ತು, ಹಿಡಿಸಲಿಲ್ಲ. ಮತ್ತೆ ತಲೆಗೆತ್ತಿ ಘೋರನನ್ನೇ ನೋಡಿತಂತೆ. ಒಂದು ಕಲ್ಲನ್ನು ತಂದ ಘೋರ ಆ ಕಂಠವನ್ನು ಪಟ್ಟನೆ ಹೊಡೆದ, ಕಂಠ ಹಾರಿ ಹೋಯಿತು. ಆಗ ಗೋಮಾತೆಯು ಆನಂದದಿಂದ ಜಲಪಾನವನ್ನು ಮಾಡಿ ಅಂಬಾ ಈತ ಅಂತಾನೆ, ಅಂಬಾ ಅಂದಿಯ ಅಮ್ಮ. ಗೋಮಾತಾ ನೀನು ತೃಪ್ತಿಯಾದರೆ ಸಕಲ ದೇವತೆಗಳು ತೃಪ್ತಿಯಾದಂತೆ. ಇದು ವಂದನೆ ಎಂದು ನಮಸ್ಕಾರವನ್ನು ಮಾಡಿದ. ಸಂತೆಯಲ್ಲಿ ಮಾರಿದ ಮಡಿಕೆಗಳಿಂದ ಬಂದ ಹಣವನ್ನ ಮತ್ತೆ ನೇರವಾಗಿ ಬಂದಿದ್ದೆ. ಆ ಮಾರುಕಟ್ಟೆಗಳಲ್ಲಿ ತನ್ನ ಮನೆಗೆ ಬೇಕಾಗಿರುವ ಸಕಲ ಸಾಮಗ್ರಿಗಳನ್ನೆಲ್ಲವನ್ನು ಕೊಂಡ. ಹೆಂಡತಿ ಹೇಳಿದ್ದಂಥ ಕೆಂಪನೆಯ ಅಂಗಿಯನ್ನು ತೆಗೆದುಕೊಂಡ. ಕೆಂಪನೆ ಅಂಗಿಯನ್ನು ತೆಗೆದುಕೊಂಡಿದ್ದೇನು ಮಾಡಿದ್ದಾನೆ ಸಾಮಗ್ರಿಗಳ ಜೊತೆಯಲ್ಲಿ ಪಾಂಡುರಂಗ. ಪಾಂಡುರಂಗ ನೇರವಾಗಿ ತನ್ನ ಗ್ರಾಮವಾದ ತೆರಟೋಕಿಗೆ ಬಂದಿದ್ದಾನೆ. ತೆರಟೋಕಿಗೆ ಬಂದಿದ್ದೆ, ಗಂಗಾ ಅಂದ. ಬಾಗಿಲು ಮುಚ್ಚಿತ್ತು, ಗಂಗಾ ಎಂದೊಡನೆ ಆ ತಾಯಿ ದಡದಡದನ್ನೇ ಓಡಿ ಬಂದಿದ್ದೆ. ಬಾಗಿಲನ್ನು ತೆಗೆದು ಪತಿಯ

ಪಾದವನ್ನು ನೋಡಿ ತಂದ ಗಂಗಾ ಜಲವನ್ನು ಪಾದದ ಮೇಲೆ ಸುರಿದು ಪಾದವನ್ನು ಚೆನ್ನಾಗಿ ತೊಳೆದು ಸೆರಗಿನಿಂದ ಆತನ ಪಾದವನ್ನು ಒರೆಸಿ ಕರ ಹಿಡಿದು ಕರೆದುಕೊಂಡು ಹೋಗಿ ಆತನನ್ನು ಕೂರಿಸಿ ಪ್ರೀತಿಯಿಂದ ತಾನು ಮಾಡಿದ್ದನ್ನೆಲ್ಲ ಬಡಿಸಿ ಗಾಳಿ ಬೀಸ್ತಾ ನಗನಗುತ್ತ ನಿಂತಿದ್ದಾನೆ. ಮನೆಗೆ ಬಂದ ಗಂಡನನ್ನ ಯಾವ ತಾಯಿ ನಗನಗುತ್ತ ಕರೆದೊಯ್ದು ತಾನೇನೇ ಮಾಡಿರಲಿ ಅದನ್ನು ಬಡಿಸಿ ಆತ ಊಟ ಮಾಡುವಾಗ ಸಂತೋಷವಾಗಿ ನಗನಗುತ್ತಿದ್ದರೆ ಆಕೆ ಇಡುವ ತುತ್ತು ಎರಡೇ ಆದರೂ ಸಾಕು, ಆ ಪತಿಯ ಆನಂದದಿಂದ ಹೊಟ್ಟೆ ತುಂಬ ಹೋಗುತ್ತೆ. ಬಹುಜನ ಹೆಣ್ಣು ಮಕ್ಕಳಿಗೆ ಇದು ಗೊತ್ತಿಲ್ಲದೆ ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನು ಕೂರಿಸಿ ಭೋಜನವನ್ನು ಬಡಿಸಿ ಅಲ್ಲಿ ಅಳ್ತಾ ಕೂತ್ಕೊಳ್ತಾರೆ. ಗಂಡ, ಯಾಕೆ ಅಳ್ತೀಯ? ನಿನ್ನ ಕಟ್ಕೊಂಡಾಗ್ಲಿಂದು ಇದೇ ಗೋಳೆ. ಆಗ ಗಂಡನಿಗೆ ಊಟಕ್ಕಿಂತಲೂ ಆಕೆ ಇಟ್ಟ ಆ ಮಾತೆ ವಿಷವಾಗಿ ಬಹಳ ತೊಂದರೆಯಾಗುತ್ತಂತೆ. ನಮ್ಮ ಸೀಮೆಯಲ್ಲಿ ಪ್ರಾತಃ ಕಾಲವಾದ ಕೂಡಲೇ ಕಣ್ಣನ್ನು ಬಿಟ್ಟ ತಾಯಿ ಮೊದಲು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಗಂಡ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಬರುವಾಗ ತಾನು ಸ್ನಾನ ಮುಗಿಸಿ ಬಂದು ಆಗೊಂದು ಸಲ ನಮಸ್ಕಾರವನ್ನು ಮಾಡ್ತಾಳೆ. ರಾತ್ರಿ ಮಲಗಬೇಕಾದರೆ ಗಂಡ ಮಲಗಿದ್ದಾನೆ ಎಂದು ತಿಳಿದಾಗ ಮಕ್ಕಳು ಮರಿಗಳನ್ನು ಮಲಗಿಸಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಂಗಲ್ಯವನ್ನು ಕಣ್ಣಲ್ಲಿ ಕಂಡು ಒಂದು ಸಲ ಕಣ್ಣಿಗೊತ್ತುಕೊಂಡು ತಾನು ನಿದ್ದೆ ಮಾಡ್ತಾಳೆ. ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಮೂರು ಸಲವಾದರೂ ಗಂಡನ ಕಾಲಿಗೆ ನಮಸ್ಕಾರ ಮಾಡುವ ಪರಿಪಾಠ. ಕೆಲವು ಸೀಮೆಯಲ್ಲಿ ಎರಡೇ ಸಲ. ಒಂದು ಮದುವೆ ಮಾಡಿಕೊಂಡಾಗ, ಇನ್ನೊಂದು ರಾಯರ್ ಗೋತ ಹೊಡೆದಾಗ. ನಿನಗೋ ನನಗೋ ಋಣ ತೀರೋಯ್ತೋ ಅಂತಾರಂತೆ. ಅದು ಯಾವುದೋ ದೇಶದ ವಿಚಾರವಾದ್ದರಿಂದ ಸದ್ಯಕ್ಕೆ ನಮಗೀಗ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರುವುದು ಗಂಗಾದೇವಿ ಬಹುಪ್ರೀತಿಯಿಂದ ಗಂಡನಿಗೆ ಉಣಬಡಿಸಿದಳಂತೆ. ಎದ್ದು ಬಂದ ಗಂಡ, ಗಂಗಾ ಇದ ನೋಡು, ಹಸುಬೆಯ ಚೀಲದಲ್ಲಿ ನೀನು ಕೇಳಿದ್ದನ್ನೆಲ್ಲ ತಂದಿದ್ದೇನೆ ನೋಡು. ಆ ಚೀಲದಲ್ಲಿರುವ ಸಾಮಗ್ರಿಗಳನ್ನೆಲ್ಲ ತೆಗೆದಿಡುವಾಗ ಕೆಂಪನೆಯ ಅಂಗಿ ಕೈಗೆ ಸಿಕ್ಕಿತಂತೆ. ಅಯ್ಯಮ್ಮನಿಗೆ ಏನು ಆನಂದವಾಗಿ ಬಿಡ್ತೋ, ಕೂಡ್ಲೇ ಹೇಳ್ತಾಳೆ, ಏನ್ರಿ ಏನೇ ನೀವಂತಿದ್ರಿ, ವಿಠಲನ ಮೇಲೆ ನಿನಗೊಬ್ಬಳಿಗೆ ಪ್ರೀತಿ ನನಗಿಲ್ಲ ಅಂತಿದ್ರಲ್ಲ, ನಿಮಗೂ ಚೆನ್ನಾಗಿದೆ ಕಣ್ರಿ. ಹೇಗೆ ನಾನು ಎಂಥ ಅಂಗಿ ಬೇಕು ಅಂತ ಆಸೆ ಪಟ್ಟಿದ್ನೋ ಅಂಥದ್ದೇ ಕೆಂಪನೆ ಅಂಗಿ ತಂದಿದ್ದೀರ. ಪಾಂಡುರಂಗ ಪಾಂಡುರಂಗ, ಆಯಿತು, ನಿನ್ನ ಮಗನಿಗೆ ಸರಿಯಾದ ಅಂಗಿ ಸಿಕ್ಕಿದೆಯಲ್ಲ, ಸ್ವೀಕರಿಸು. ಇನ್ನು ನಾನು ಮುಂದಿನ ಸಂತೆಗೆ ಬೇಕಾದ ಮಡಿಕೆಗಳನ್ನು ಮಾಡಲು ಮಣ್ಣನ್ನು ಸಿದ್ಧ ಮಾಡ್ತೇನೆ ಎಂಬುದಾಗಿ ಹೊರಗಡೆಗೆ ಬಂದ. ಹೊರಗಡೆಗೆ ಬಂದು ರಾಶಿ ಹಾಕಿರುವ ಮಣ್ಣನ್ನು ನೋಡಿ ಸ್ವಲ್ಪ ನೀರನ್ನು ಹಾಕಿ ತುಳಿಯುತ್ತಿದ್ದಾನೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಅಷ್ಟರೊಳಗಾಗಿ ಗಂಗಾದೇವಿಯು ಮಗನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ದಾಳೆ, ಹಣೆಗೆ ತಿಲಕವನ್ನಿಟ್ಟಿದ್ದಾಳೆ, ಕಣ್ಣಿಗೆ ಕಪ್ಪನ್ನು ಹಚ್ಚಿದ್ದಾಳೆ. ಅಯ್ಯೋ ನನ್ನ ಮಗನಿಗೆ ದೃಷ್ಟಿಯಾಗತ್ತೆ ಅಂತ ಪರಕೆ ಕಡ್ಡಿ ತಗೊಬಂದು ದೃಷ್ಟಿ ತೆಗಿತಾಳೆ. ಭೋಜನ ತಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಒಂದು ಮಂತ್ರ ಹೇಳ್ತಾಳೆ. ಆಳ್ಕಣ್ಣು ಮುಳುಕಣ್ಣು ಪರದೇಶಿ ಕಣ್ಣು ದೇವದ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಆ ಕಣ್ಣು ಈ ಕಣ್ಣು ಎಲ್ಲ ನಾಶವಾಗೋಗ್ಲಿ, ಈ ತಾಯಿ ಕಣ್ಣೆರಡೇ ಚೆನ್ನಾಗಿರೋವು, ಬಾಕಿ ಕಣ್ಣೆಲ್ಲ ಪೀಡೆ ಕಣ್ಣು ಪರದೇಶಿ ಕಣ್ಣು. ಇದೇನ್ರಿ ಹೀಗೆ ಹೇಳ್ತಿರಲ್ಲ ಅಂದರೆ ತಾಯಿಯ ಮಮತೆ ಎಂಥದ್ದು ಅಂತ ಅರ್ಥವಾಗುತ್ತೆ. ತಾಯಿಗಿಂತಲೂ ಮಿಗಿಲಾದ ದೇವರಿಲ್ಲ. ಅಲಂಕಾರವನ್ನು ಮಾಡಿ ಕೆಂಪನೆಯ ಅಂಗಿಯನ್ನು ತೊಡಿಸಿ ಆ ಮಗನನ್ನ ಮನೆಯ ಮೇಲೆ ಕೂರಿಸಿ ಮುದ್ದಾಡ್ತಾಳೆ, ಆನಂದ ಪಡ್ತಾಳೆ. ಕೊನೆಗೇನಾಗಿದೆ, ಆ ಮಗನನ್ನು ಕೂರಿಸಿ ತಾನು ಅಲ್ಲಿರುವಾಗ ಹೊರಗಡೆ ಮಹಾನುಭಾವನಾದಂಥ ವಿಠಲನ ಭಕ್ತನಾದ ಘೋರ ಕರೆದನಂತೆ, ಗಂಗಾ ಗಂಗಾದೇವಿ ಎಂದಪ್ಪ ನಿಮ್ಮ ಅಪ್ಪ ಕರೀತಾ ಇದ್ದಾರೆ ಕಣ, ಇರೋ ಬಂದೆ ಅಂತ ಮಗನನ್ನು ಕೂರಿಸಿ ಓಡಿ ಬಂದಿದ್ದಾಳೆ. ಏನ್ರಿ ಗಂಗಾ, ನಾನು ನಿಮ್ಮ ಮಣ್ಣು ತುಳಿಯಬೇಕಾಗಿದೆ, ನೀರು ಸಾಲದಲ್ಲೇ. ಏನ್ರಿ ಆಗಲೇ ತಂದಿಟ್ನಲ್ಲ, ಸಾಲದಾಗಿದೆ ಕಣೆ. ಸಾಲದೆ? ಹಾಗಾದ್ರೆ ನಾನು ನದಿ ತೀರಕ್ಕೆ ಹೋಗಿ ಬರ್ಬೇಕ್ರಿ. ಏನಾದ್ರೂ ಮಾಡು ಗಂಗಾ, ಬೇಗ ಜಲ ತೆಗೆದುಕೊಂಡು ಬಾ, ನಾನು ಮಣ್ಣನ್ನು ಹದವಾಗಿ ತುಳಿದು ಹದ ಮಾಡಿ ಮಡಿಕೆ ಮಾಡಿ ಒಣಗಾಕಿ ಆ ನಂತರದಲ್ಲಿ ಸಂತೆಯೊಳಗಾಗಿ ಸಿದ್ಧ ಮಾಡಿಕೊಳ್ಬೇಕು. ಇಗೊಳ್ರಿ ಬಂದೆ ಎಂದು ಓಡಿ ಬಂದು ಮಗನನ್ನು ಮನೆ ಮೇಲೆ ಕೂರಿಸಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳೆ, ವಿಠಲ ನಿಮ್ಮಪ್ಪ ನೀರು ತಗೊಂಬ ಅಂತ ಹೇಳಿದ್ದಾರಪ್ಪ, ನಾ ಬೇಗ ಬಂದ್ಬಿಡ್ತೇನೆ, ಇಲ್ಲೇ ಇರಬೇಕು ಮಗನೇ. ಆ ಒಂದು ವರ್ಷದ ಮಗು ತಾಯಿಯನ್ನೇ ನೋಡುತ್ತೆ, ನಗುತ್ತೆ, ನಕ್ಕಾಗ ತಾಯಿಗೆ ಆನಂದ, ತಬ್ಬಿ ಮುದ್ದಾಡ್ತಾಳೆ. ನೋಡು ನಾ ಬರೋವರೆಗೂ ಅಲ್ಲಾಡಬಾರದು, ಇದು ಈಗಲೇ ಬಂದ್ಬಿಡ್ತೇನೆ ಅಂತ ಹೇಳಿ ಮಗುವನ್ನು ಮನೆಯ ಮೇಲೆ ಕೂರಿಸಿ ತಾನು ಓಡಿ ಬಂದಿದ್ದೆ. ಆ ಗಡಿಗೆಯನ್ನು ತೆಗೆದುಕೊಂಡು ಹೊರಟ್ಲು. ಹೊರಟ್ರೆ ಘೋರ ಕೇಳಿದ, ಗಂಗಾ ಏನ್ರಿ ಇನ್ನೊಂದು ವಿಚಾರ ಗಂಗಾ. ಏನು? ನೀನು ಬರೋವರೆಗೂ ಮಣ್ಣು ತುಳಿತಾ ಇರ್ತೇನೆ, ಆದರೆ ಆ ತುಳಿಯುವ ಮಣ್ಣಿಗೆ ಬರಿಗಾಲಲ್ಲಿ ತುಳಿಯುವುದು ಬೇಡ ಕಡೆ. ಏನ್ ಮಾಡುವಂತೀರಾ? ನಾನು

ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಅಂತ ರಂಗನ ಹೆಸರನ್ನು ಹೇಳಿಕೊಂಡೇ ತುಳುಕೊಂಡಿರ್ತೀನಿ. ಆದ್ದರಿಂದ ನೀನು ಆ ದೇವರ ಗೂಡಿನಲ್ಲಿ ತಾಳ ಇದೆ ನೋಡು, ಆ ತಾಳ ತಂದು ಕೊಟ್ಬಿಡು. ಏಮ್ಮಂದ್ಲು ಹೌದಾ, ಹಾಗೆ ಆಗ್ಲಿರಿ ಅಂತ ಹೇಳಿ ಗಡಿಗೆಯನ್ನು ಮತ್ತೆ ಇಟ್ಟು ಪುನಃ ಮನೆ ಒಳಗಡೆಗೆ ಹೋಗಿ ಆ ಪಾಂಡುರಂಗನ ವಿಗ್ರಹದ ಪಕ್ಕದಲ್ಲಿದ್ದ ಭಜನೆಗಾಗಿ ಉಪಯೋಗಿಸಬಹುದಾದ ತಾಳವನ್ನು ತಂದು ಗಂಡನ ಕೈಗೆ ಕೊಟ್ಟಳು. ಗಂಡ ಆ ದಾರವನ್ನು ಕುತ್ತಿಗೆಗೆ ಹಾಕೊಂಡಿದ್ದೆ, ಒಂದು ಸಲ ಝಯ್ಯನೆ ಹೊಡೆದು ಪಾಂಡುರಂಗ. ಗಂಗಾ ಎಷ್ಟು ಆನಂದವಾಗಿದೆ ನನಗೆ, ಎಷ್ಟು ಆನಂದವಾಗಿದೆ. ಹಾಗಾದ್ರೆ ಹೋಗಿ ಬರಲೇನ್ರಿ, ಹೋಗಿ ಬಾ. ಈ ತಾಯಿ ಮತ್ತೆ ಬಂದು ಬಾಗಿಲಲ್ಲಿ ಇತ್ಕೊಂಡ್ಲು. ನೋಡ್ರಿ ಒಂದು ವಿಚಾರ ಹೇಳೋದು ಮರ್ತೆ. ಏನು ಗಂಗಾ? ಒಳಗಡೆ ವಿಠಲನಿದ್ದಾನೆ, ಎಚ್ಚರಿಕೆ ಅಂತ ಹೇಳಿ ಈ ತಾಯಿ ಜಲವನ್ನು ತರುವುದಕ್ಕಾಗಿ ನದಿ ತೀರಕ್ಕೆ ಹೊರಟಿದ್ದಾಳೆ. ಮಹಾನುಭಾವನಾದಂಥ ಗೋರನಿಗೆ ಈ ಮಾತು ಕೇಳಿಸಿತಂತೆ. ಆಹಾ, ಗಂಗಾ ಎಂಥ ಮಾತಾಡದ್ಲು, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ. ಆಹಾ, ಎಲ್ಲರ ಹೃದಯದೊಳಗಡೆ ಆ ಪಾಂಡುರಂಗ ಸರ್ವದಾ ನೆಲೆಯಾಗಿ ಇದ್ದಾನೆ ಎಚ್ಚರಿಕೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮಣ್ಣನ್ನು ತುಳಿಯಲಾರಂಭಿಸಿದನಂತೆ, ಆ ತುಳಿಯಲಾರಂಭಿಸುತ್ತಾ ಹೇಳಿದನಂತೆ,

ಪಾಂಡುರಂಗನ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯುತ್ತಾ ಹೆಜ್ಜೆ ಹೆಜ್ಜೆಗೂ ವಿಠಲ ವಿಠಲ ಎನ್ನುವಾಗಲೆಲ್ಲ ಆ ತನ್ನ ಹೆಜ್ಜೆಯೇ ಜೊತೆಗೂಡಿಸುತ್ತಿದ್ದಾನೆ ಭಗವಂತನ ನಾಮವನ್ನ.

ಘೋರರ ಧ್ಯಾನದ ಕೂಗಿಗೆ ಕೇಳಿ ವೈಕುಂಠ ವಾಸನಾದ ಆ ಪಾಂಡುರಂಗ ಸ್ವಾಮಿ ಘೋರನ ದಿವ್ಯ ದೃಷ್ಟಿಗೆ ಪ್ರತ್ಯಕ್ಷನಾಗಿ ಸಂಟದ ಮೇಲೆ ಕೈಯನ್ನಿಟ್ಟು ಆ ಧ್ಯಾನದಲ್ಲೇ ತಕ ತಕನೆ ಕುಡಿಯಲು ಆರಂಭಿಸಿದನಂತೆ. ಇದನ್ನ ಜ್ಞಾನ ಚಕ್ಷುವಿನಲ್ಲಿ ಕಂಡ ಘೋರ ಜಗತ್ತನ್ನೇ ಮರೆತ, ತಾನಿರುವುದನ್ನು ಮರೆತ,

ಮಗು ಬಾಗಿಲಿಂದ ಹೊರಗಡೆಗೆ ಬಂದಿದೆ, ತಂದೆಯ ಬಳಿಗೆ ಬಂದಿದೆ. ಆತ ಮಣ್ಣನ್ನು ತುಳಿಯುತ್ತಿರುವ ಎಡೆಗೆ ಬಂದು ತನ್ನ ಬಲಗೈಯನ್ನು ಚಾಚಿ ಆ ತಂದೆ ತನ್ನನ್ನು ಎತ್ತಿಕೊಳ್ಳುತ್ತಾನೆ ಎಂಬ ಭಾವನೆಯಲ್ಲಿ ಮುಂದೆ ಸಾಗಿದಾಗ ಅರಿವಿಲ್ಲದೆ ವಿಠಲ ಧ್ಯಾನದಲ್ಲಿದ್ದಂಥ ಹೋರಾ ಆ ಮಗುವಿನ ಬಲಗೈಯಿನ ಮೇಲೆ ತನ್ನ

ಮೈ ಮರೆತು ತದೇಕ ಚಿತ್ತನಾಗಿ ಪ್ರಪಂಚವೇ ಕಾಣದೆ ತನ್ನ ಪಾದದಲ್ಲಿ ಆ ಮಗುವನ್ನು ಮಣ್ಣಿನೊಳಗೆ ಹಾಕಿ ತುಳಿದನಂತೆ ಆ ಎಳೆಯ ಮಗುವು ಮಣ್ಣೊಳಗೆ ಮಣ್ಣಾಗಿ ಸೇರಿ ಹೋಗಿದೆ. ಅರಿವಿಲ್ಲದ ತಂದೆ, ಜಗದೊಡೆಯನಾದ ಪರಮಾತ್ಮನ ಕಡೆಗೆ ಗಮನವಿಟ್ಟ ತಂದೆ, ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಲೇ ಇದ್ದಾನೆ. ನದಿಯ ತೀರಕ್ಕೆ ಹೋಗಿದ್ದ ಗಂಗಾಬಾಯಿ ಕೊಡದಲ್ಲಿ ಜಲವನ್ನು ಹೊತ್ತವಳು. ತನ್ನ ಸ್ನೇಹಿತರಿಗೆ ಹೇಳ್ತಾಳಮ್ಮ, ಮನೆಯಲ್ಲಿ ಮಗು ಒಬ್ಬನನ್ನೇ ಬಿಟ್ಟು ಬಂದಿದ್ದೇನೆ, ಬೇಗ ಬರ್ತೇನೆ ಎಂಬುದಾಗಿ ಹೇಳಿ ತಾನಲ್ಲಿಂದ ಓಡೋಡಿ ಓಡೋಡಿ ತನ್ನ ತನೆಯನನ್ನು ನೋಡಬೇಕು ಎಂಬುದಾಗಿ ತಾನು ಧಾವಿಸಿ ಬಂದಿದ್ದಾಳೆ. ಇಲ್ಲಿ ಗಂಡ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಿದ್ರೆ ಕೊಡವನ್ನ ಅಲ್ಲಿ ಪಕ್ಕದಲ್ಲಿಟ್ಟು, ಸ್ವಾಮಿ ಸ್ವಾಮಿ ಏನಿದು, ನಿಮಗಿದೇ ಗಮನವೇ, ಹಾಗಾದ್ರೆ ನೀವಿಲ್ಲಿ ನೋಡ್ಕೊಳ್ಳಿ, ನನ್ನ ಮಗುನ್ ನೋಡ್ಕೊಂಡ್ ಬರ್ತೇನೆ ಅಂತ ಹೇಳಿ ಕೊಡವನ್ನ ತನ್ನ ಗಂಡನ ಪಕ್ಕದಲ್ಲಿಟ್ಟು ನೇರವಾಗಿ ವಿಠಲ ಎಂದು ಒಳಗಡೆಗೆ ಬರ್ತಾ ಇದ್ದಾಳೆ. ಓಡೋಡಿ ಬಂದ ತಾಯಿ ಮನೆ ಒಳಗಡೆ ನೋಡ್ತಾಳೆ, ಮನೆಯ ಮೇಲಿದ್ದ ಕಂದ ಇಲ್ಲದಾಗಿದ್ದಾನೆ. ವಿಠಲ ವಿಠಲ, ಎಲ್ಲಿ ನನ್ನ ಮಗ? ನನ್ನ ಮಗ ಕಾಣ್ತಾ ಇಲ್ವಲ್ಲ, ಎಲ್ಲಿ? ಆ, ದೇವರ ಮನೆಯಲ್ಲಿ ಹೊತ್ಕೊಂಡಿದ್ದಾನೆ ಅಂತ ಹೇಳಿ ವಿಠಲ ವಿಠಲ ಅಂತ ಬಗ್ಗಿ ನೋಡಿದ್ಲು, ಅಲ್ಲೂ ಇಲ್ಲ. ತಾಯಿಯ ಮನಸ್ಸು ದುಗುಡದಿಂದ ಕುರಿಯಲಾರಂಭಿಸಿತು. ಎಲ್ಲಿ ವಿಠಲ ವಿಠಲ? ಮನೆ ಹೊರಗಡೆಗೆ ಓಡಿ ಬಂದು ಬಾಗಿಲಲ್ಲಿ ಹೋಗುವಾಗ ಅಲ್ಲೊಬ್ಬ ಅಜ್ಜಮ್ಮನನ್ನು ಕೇಳಿದ್ರಂತೆ, ಅಜ್ಜಮ್ಮ ನನ್ನ ವಿಠಲನ್ ನೋಡಿದ್ರ? ಅಯ್ಯಮ್ಮ ನಕ್ಕಳು, ಏನೇ ಹುಚ್ಚಿ, ಅವನೇನು ಓಡಾಡೋ ಮಗು ನಾ ಹೊರಗಡೆ ಬರೋದಕ್ಕೆ? ಹೋಗು ಹೋಗು, ಮನೆ ಒಳಗಡೆನೆ ಇರಬಹುದು, ನೋಡು. ನೋಡಿದೆ ಅಜ್ಜಮ್ಮ, ಎಲ್ಲೂ ನನ್ನ ಮಗ ಕಾಣ್ತಾ ಇಲ್ಲ. ಈ ನಮ್ಮ ಯಜಮಾನ್ರೋ ವಿಠಲ ವಿಠಲ ಅಂತ ಕೂತಿದ್ದಾರೆ, ನನ್ನ ವಿಠಲ ಎಲ್ಲಿ ಗೊತ್ತೋ ಕಾಣಲಿಲ್ಲ. ವಿಠಲ ವಿಠಲ ಅಂತ ಬಂದರೆ ಅಲ್ಲ, ಮಹಾನುಭಾವನಾದ ಗೋರ ಅದೇ ತತ್ವದಲ್ಲಿದ್ದಾನೆ.

0: ಇಲ್ಲ. ಏನ್ರಿ ಅಯ್ಯೋ ಇದೇನಿದು? ವಿಠಲ ವಿಠಲ ದೈ ದೈ ವಿಠಲ ದೈ ದೈ ವಿಠಲ ದೈ ದೈ ವಿಠಲ ದೈ ದೈ ವಿಠಲ. ತಾಯಿಗೆ ಸಿಟ್ಟು ಬಂತು. ಗಂಡನನ್ನೇ ತೋರ್ತಾ, ಏನ್ರಿ ನಾನು ಮಗನ ಕಳ್ಕೊಂಡು ಹುಡುಕಾಡ್ತಾ ಇದ್ರೆ ನೀವು ವಿಠಲ ವಿಠಲ ಅಂತಿದ್ದೀರ? ನಿಮಗೆ ಈ ಮೊಣ್ಣೆ
1: ತಲೆ ಬುದ್ಧಿ ಮಣ್ಣಿನ ಕಡೆಗೆ ನೋಡಿದ್ಲು. ಆ ತುಳಿಯುತ್ತಿರುವ ಮಣ್ಣು ಕೆಂಪು ಬಣ್ಣಕ್ಕೆ ತಿರುಗಿದೆ.
0: ಇದೇನಿದು? ಇದೇನು ಮೊನ್ನೆಗೆ ಈ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ ಅಂತ ತಾಯಿ ನೋಡುತ್ತಿದ್ದರೆ, ಆತ ವಿಠಲ ವಿಠಲ ವಿಠಲ ವಿಠಲ ಅಂತ ತುಳಿಯುತ್ತಿರುವಾಗ ಒಂದು ತುಡಿತಕ್ಕೆ ಆ ಎಳೆಯ ಮಗುವಿನ ಬಲಗೈ ಬೆರಳುಗಳ ಸಹಿತ ಮೇಲಕ್ಕೆದ್ದು ಕಾಣಿಸಿತು. ಕಂಡ ಕೂಡಲೇ ತಾಯಿ ಅಯ್ಯೋ ಎಂದು ಚೀರಿ ತನ್ನ ಗಂಡನನ್ನು ಒಂದು ಸಲ ತಳ್ಳಿದಳಂತೆ. ಯಾರಿ ಘೋರ ಪಕ್ಕದಲ್ಲಿ ಢಮ್ಮನೆ ಬಿದ್ದ. ಈ ತಾಯಿ ಆ ಮಣ್ಣಿನ ಹತ್ತಿರ ಹುಡುಕಾಡಿ ಹುಡುಕಾಡಿ ಹುಡುಕಾಡಿ ಮಗುವಿನ ಅಂಗಾಂಗಗಳನ್ನು ಬೇರೆ ಮಾಡುತ್ತಾ, ಅಯ್ಯೋ

ಜಾರಿ ಬಿದ್ದ ಘೋರ ಮೆಲ್ಲನೆ ಎದ್ದ ಯಾರು ಯಾರು ಯಾರು? ನಾನು ಧ್ಯಾನ ಮಾಡುವಾಗ ನನ್ನನ್ನು ತಳ್ಳಿದವರು. ಗಂಗಾ ಗಂಗಾ, ಯಾಕಳ್ತಾ ಇದ್ದೀಯೇ? ಗಂಗಾ ಯಾಕಳ್ತಾ ಇದ್ದೀಯೇ? ಗಂಗಾ ಹೇಳ್ತಾಳೆ, ಅಳದಿದ್ದೇನು ಮಾಡ್ರಿ, ಅಯ್ಯೋ ನನ್ನ ಮಗನ ಹುಟ್ಟಿದ ದಿನ ಅಂದುಕೊಂಡಿದ್ದರೆ ನನ್ನ ಮಗನಿಗೆ ಸಾವಿನ ದಿನ ತಂದರಲ್ರಿ. ಕೆಟ್ಟ ತಂದೆಯೇ ಮಗನ ಕುತ್ತಿಗೆಯನ್ನು ಹಿಸುಕಿ ಕೊಂದಂತೆ ಪಾದದಡಿಯಲ್ಲಿ ಕಸಕಿದ್ದ ಕೊನೆಯಾಗಿ ಕಂಡು ನನ್ನ ವಿಠಲನನ್ನು ತುಳಿದಿರೆ ವಿಠಲ. ಕಂಡ ಘೋರ ಕೂಡಲೇ ಪಾಂಡುರಂಗ ಪಾಂಡುರಂಗ, ಇದೇನು ಮಾಡಿದೆಯೋ ಪಾಂಡುರಂಗ ದೇವಾ ಹಾರಿ.

0: ಕಲಿಯುತ್ತಿರುವ ನಿನ್ನ ಭಕ್ತ ಒಂದು ಮಗುವನ್ನು ಕೊಂದ ಪಾಪಿಯಾದನೆ ಪಾಂಡುರಂಗ. ಗಂಗಾ ಇದೇನೇ ಈ ಪಾಂಡುರಂಗನ ಲೀಲಾ? ಗಂಗೆ ಹೇಳಿದ್ರು, ಪಾಂಡುರಂಗನ ಲೀಲಾ, ಅವನು ದೇವರೇನ್ರಿ, ಅವನೊಬ್ಬ ಮನೆ ಹಾಳ, ನನ್ನ ಮಗ ಸಾಯುತ್ತಿದ್ದರೆ ಭಕ್ತರನ್ನು ಉದ್ಧಾರ ಮಾಡಲು ಎದ್ದೋಡಿ ಬರುತ್ತಿದ್ದ ಆ ನಿಮ್ಮ ರಂಗ ಎಲ್ಲಿಗೆ ಹೋದಾರಿ? ಅವನು ರಂಗನಲ್ಲ, ಅವನೊಬ್ಬ ಭಂಗ, ಅವನೊಬ್ಬ ಧೈರ್ಯ ರಾಕ್ಷಸ, ಅವನು ದೇವರಾಗಿದ್ದರೆ ನನ್ನ ಮಗ ಸಾಯುವುದಕ್ಕೆ ಅವಕಾಶ ಕೊಡ್ತಿದ್ದೇನ್ರಿ. ಘೋರ ಕೈಗಳನ್ನು ಜೋಡಿಸಿದ ಗಂಗಾ, ಇದೋ ನಿನಗೆ ವಂದನೆ, ನಿನ್ನ ಮಗನನ್ನು ಬಂದವನು ನನ್ನ ನೇನು ಬೇಕಾದರೂ ಅನ್ನು, ಬೇಕಾದಷ್ಟು ಶಾಪವನ್ನು ಕೊಡು, ನಾಡಿನಲ್ಲಿರುವ ಹಿರಿಯರನ್ನು ಕರೆಸಿ ನನಗೆ ಶಿಕ್ಷೆಯನ್ನು ಮಾಡು. ಆದರೆ ಗಂಗ, ನನ್ನ ಪಾಂಡುರಂಗನನ್ನೇನು ಅನ್ನಬೇಡ, ಗಂಗಾ ಪಾಂಡುರಂಗನನ್ನೇನು ಅನ್ನಬೇಡ. ಯಾಕನ್ನಬಾರದು ಆ ಮನೆ ಹಾಳನನ್ನು ಯಾಕನ್ನಬಾರದು? ಅವನಿಗೆ ಮಗ ಸತ್ತಿದ್ರಲ್ವೇನ್ರಿ ಗೊತ್ತಾಗೋದು? ಅವನ ಮಗ ಸತ್ತಿದ್ರೆ ಗೊತ್ತಾಗ್ತಾ ಇತ್ತು. ಹಾಗನ್ನುವಾಗ ಘೋರ ಸಿಟ್ಟಿನಿಂದ ಪಕ್ಕದಲ್ಲಿರುವ ಕೋಲನ್ನೆತ್ತಿಕೊಂಡ. ಇಲ್ಲವೇ ನಾನು ಎಷ್ಟು ವಿಧದಿಂದ ಹೇಳಿದರೂ ನನ್ನ ಮಾತನ್ನು ಮೀರಿ ನನ್ನ ಒಡೆಯನಾದ ರಂಗನನ್ನ ಮನಸ್ಸಿ ಬೈತಿರುವೆಯ, ನೋಡೇನು ಮಾಡ್ತೀರಿ, ಕೈಯಲ್ಲೆತ್ತಿದ. ಭಯದಿಂದ ಗಂಗಾಂಗ್ಲು ನನ್ನನ್ನು ಹೊಡಿತೀರ, ಬೇಡ್ರಿ ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ.
1: ಪಾಂಡುರಂಗ ಪಾಂಡುರಂಗ ಪಾಂಡುರಂಗ,
0: ರಂಗನ ಮೇಲಾಣೆ ಇಟ್ಟಿಯ ಗಂಗಾ, ಇದೋ ನಾನು ನಿನ್ನನ್ನು ಮುಟ್ಟುವುದಿಲ್ಲ. ಎಲ್ಲಿ ಊರಿನವರನ್ನೆಲ್ಲ ಕರಿ, ಅಯ್ಯಪ್ಪ ಬನ್ರಪ್ಪ ಬನ್ನಿಯಪ್ಪ ಬನ್ನಿ ಎಂಬುದಾಗಿ ಎಲ್ಲರನ್ನು ಕರೆದು ಆ ಮಣ್ಣೊಳಗೆ ಮಣ್ಣಾಗಿ ಹೋಗಿರುವ ಮಗುವನ್ನ ಬಹು ಉಪಾಯಾಂತರವಾಗಿ ಆರಿಸಿ ಆರಿಸಿ ಒಂದು ಬಟ್ಟೆಯ ಗಂಟಿನಲ್ಲಿ ಕಟ್ಟುತ್ತಾ ಆ ಮಗುವನ್ನ ಸ್ಮಶಾನದತ್ತಕ್ಕೆ ಹೊತ್ತು ತರ್ತಾ ಇದ್ದಾನೆ. ಏ ರಂಗಾ, ಇದೇನು ಮಾಡಿದೆ ಪಾಂಡ

ಪಾಂಡುರಂಗ ಎಂದು ಬಂದು ಮಗುವಿನ ಸಂಸ್ಕಾರವನ್ನು ಮಾಡಿದ. ಹಿಂತಿರುಗಿ ಮನೆಗೆ ಬಂದಿದ್ದಾನೆ. ಕಾಲ ಕಳೆಯುತ್ತಿದೆ. ಗಂಗಾ ಪುತ್ರ ಶೋಕದಲ್ಲಿ ಪತಿಯನ್ನ ಮಾತನಾಡಿಸದೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಮಡಿಕೆಗಳನ್ನೆಲ್ಲ ಹೊತ್ತು ಸಂತೆಗೆ ಬಂದ. ಆ ಉತ್ಸಾಹವಿಲ್ಲ. ಮಾರುವಾಗ ಪಾಂಡುರಂಗ ಪಾಂಡುರಂಗ ಅಂತಿದ್ದರೆ ಒಬ್ಬಾಕೆ ಕೇಳ್ತಾಳೆ, ಅಣ್ಣ ಮೊದಲು ನಿನ್ನ ಮುಖದಲ್ಲಿ ಕಾಣುತ್ತಿದ್ದ ಮಗು ಕಾಣುತ್ತಿಲ್ಲ ಏಕಣ್ಣ? ಗೋರ ಹೇಳದಮ್ಮ, ಆಗ ಗೋರ ಪವಿತ್ರನಾಗಿದ್ದ ಅಮ್ಮ, ಈಗ ಪಾಂಡು ಬೇಡ ತಾಯಿ, ನೀ ತೆಗೆದುಕೊಂಡು ಹೋಗು. ಹಿಂದಿರುಗುವಾಗ ಆ ಗೋವು ಮತ್ತೆ ಬಂದಿದೆ. ಆ ಗೋವಿಗೆ ಕೊಡದಲ್ಲಿ ಜಲ ತಂದು ಕಂಠವನ್ನು ಹೊಡೆದು ಮುಂದಿಟ್ಟರೆ ಅದು ಜಲಪಾನ ಮಾಡದೆ ಗೋರನನ್ನೇ ನೋಡಿ ಮುಂದಕ್ಕೆ ಹೋಯ್ತಂತೆ. ಗೋರ ಹೇಳ್ತಾನೆ, ನಿಜ ಅಮ್ಮ.

0: ಗಂಗೆ ಓರ್ವಳು ತಾಯಲ್ಲವೇ, ಲೋಕದಲ್ಲಿ ತಾಯಲ್ಪ ಬಿರುದು ನಿನಗಿಲ್ಲವೇ ಗೋಮಾತಾ.
1: ಆ ಗಂಗೆಯ ಮಗುವನ್ನು ಕೊಂದವನು ನಾನೆಂದು ನನ್ನ ಮುಖವನ್ನು ನೋಡಕ್ಕೆ ನಿನಗೆ ಇಷ್ಟವಿಲ್ವಾ ಅಮ್ಮ? ಪಾಂಡುರಂಗ ಅಂತ ಹಿಂತಿರುಗಿ ಮನೆಗೆ ಬರುತ್ತಿದ್ದರೆ ಗಂಗಾಬಾಯಿ ಕುಳಿತಿರುವುದನ್ನು ಕಂಡು ಪಕ್ಕದ ಮನೆಯ ಒಬ್ಬ ವಯೋವೃದ್ಧಳಾದ ತಾಯಿ ಬಂದು ಹೇಳ್ತಾಳೆ, ಏನೇ ಗಂಗಾ, ಇದು ಮಗುವನ್ನ ಪಡೆದುಕೊಂಡವಳು ನೀನಾದರೂ, ಕೊಟ್ಟವನು ದೇವರು, ಕೊಟ್ಟವನೇ ತೆಗೆದುಕೊಂಡು ಹೋದರೆ ಅದಕ್ಕೆ ನಿನ್ನ ಗಂಡನೇ ಕಾರಣ ಎಂದು ಅವನನ್ನು ದೂಷಣೆ ಮಾಡುತ್ತಿರುವೆಯ ಪಾಪಿ. ಪಾಪ, ಎಷ್ಟು ಕಾಲದಿಂದ ಅನ್ನ ಆಹಾರಗಳಿಲ್ಲದೆ ಕೊರಗಿ ಹೋಗಿದ್ದಾನೆ ನಿನ್ನ ಗಂಡ, ಅವನಿಗೆ ಮಾಡಿದ ದ್ರೋಹಕ್ಕೆ ನಿನಗೆ ನರಕ ಬರುತ್ತೆ, ಹೋಗು ಹೋಗು, ಪತಿ ಸೇವೆಯನ್ನು ಮಾಡು, ಹಾಗೆ ಮಾಡುತ್ತಿರುವುದು ಅಪರಾಧ ಎಂದಾಗ ಗಂಗೆ ಹಿಡಿದು, ನಿಜ ಅಜ್ಜಮ್ಮ, ಅವರನ್ನ ನೀವೇನಾದರೂ ಇಂತಲೂ ಕೂಡ ನಾನು ವಿಚಾರಿಸಲಿಲ್ಲ, ನನ್ನ ಅಪರಾಧವಾಯಿತು ಎಂದು ಕಾದಿದ್ದಳಂತೆ. ಮನೆ ಬಾಗಿಲಿಗೆ ಬಂದ ಘೋರ ಪದ್ಧತಿಯಂತೆ ಗಂಗಾ, ಅಯ್ಯೋ ಇನ್ನೆಲ್ಲಿ ಬರ್ತಾಳೆ ಗಂಗಾ, ಬರೋದಿಲ್ಲ ಅಂದರೆ ಪಟ್ಟನೆ ಬಾಗಿಲು ತೆಗೆದಂತಾಯಿತು. ಗಂಗಾ ನಗನಗುತ್ತ ತಂಪಿಗೆಯಲ್ಲಿ ಜಲವನ್ನು ತಂದು ಹಿಡಿದು ನಿಂತಿರುವುದನ್ನು ಕಣ್ಣಿಗೆ ಕಾಣಿಸಿತು ಘೋರನಿಗೆ. ಆ ಗಂಗಾ ಬಂದೆಯಾ ಗಂಗಾ, ನನ್ನ ಅಪರಾಧವನ್ನು ಕ್ಷಮಿಸಿ ಬಂದೆಯಾ ಗಂಗಾ, ಗಂಗಾ ನೀನು ನನ್ನ ಮನೆಯ ಭಾಗ್ಯ ದೇವತೆ, ನಿನಗೆ ನಮಸ್ಕಾರ ಮಾಡಿದರು ಸಾಲದು, ನನ್ನ ಅಪರಾಧವನ್ನು ಕ್ಷಮಿಸಿದೆಯಾ ಗಂಗಾ? ಗಂಗೆ ಹೇಳಿದ್ಲು, ತಪ್ಪಾಯ್ತರಿ, ನಾನೇ ಅಪರಾಧ ಮಾಡಿದೆ, ಎಲ್ಲಿ ನಿಮ್ಮ ಪಾದ ತೊಳೆಯುತ್ತೇನೆ ಎಂದು ಪಾದ ತೊಳೆಯಲು ಮುಂದೆ ಬಂದರೆ ಮಹಾನುಭಾವನಾದ ಘೋರ ಥಟ್ಟನೆ ಹಿಂದಕ್ಕೆ ಬಂದು ಹೇಳ್ತಾನೆ, ಗಂಗಾ ನೀನು ನನ್ನನ್ನು ಮುಟ್ಟಬಾರದು ಕಾಣೆ. ಯಾಕ್ರಿ? ಏಕೆಂದ್ರೆ ಅಂದು ನಾನು ನಿನ್ನನ್ನು ಹೊಡೆಯಲು ಬಂದಾಗ ನೀನೊಂದು ಪ್ರಮಾಣ ಮಾಡಿದೆ, ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ ಎಂದು. ಈ ಜನ್ಮದಲ್ಲಿ ಇನ್ನು ನಿನ್ನ ನನ್ನ ದೇಹ ಸಂಬಂಧ ತೀರಿ ಹೋಯಿತು ಗಂಗಾ. ಪಾಂಡುರಂಗ ಅಂತ ಹೊರಟೋದ. ಗಂಗೆ ನಿಂತವಳು ಹಾಗೆ ಕುಸಿದು ಕೆಳಗೆ ಬಿದ್ದು ಹೇಳ್ತಾಳೆ,

ಮಾರನೇ ದಿವಸ ಆ ಗಂಡ ಎದುರಿನಲ್ಲಿ ಬಂದು ನಿಂತಳಂತೆ, ಏನು ಗಂಗಾ ಸ್ವಾಮಿ, ನಾನು ಸ್ವಲ್ಪ ತವರು ಮನೆಗೆ ಹೋಗಿ ಬರ್ತೇನ್ರಿ. ಹೌದು ಹೌದು, ಬಹು ದಿವಸವಾಗಿದೆ, ಈ ದುಃಖ ಕಳೆಯುವುದಕ್ಕಾಗಿ ಹೋಗಿ ಬಾ. ಗಂಗಾ ತಂದೆಯ ಮನೆಗೆ ಬಂದಾಗ ತಂದೆ ಓಡಿ ಬಂದು ತಬ್ಬಿ, ಮಗಳೇ, ಮಗನನ್ನು ಕಳೆದುಕೊಂಡೇ ಎಂಬುದಾಗಿ ದುಃಖ ಪಡಬೇಡ, ನಿನಗೆಲ್ಲ ವಿಧವಾದ ಸುಖವನ್ನು ಪರಮಾತ್ಮ ದಯಪಾಲಿಸ್ತಾನೆ. ಅಪ್ಪ ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀಯಪ್ಪ, ಅಮ್ಮ ನಿನಗಾಗಿ ಏನ್ ಬೇಕಾದ್ರೂ ನಡೆಸ್ಕೊಡ್ತೇನೆ. ಹಾಗಾದ್ರೆ ನಾನೊಂದು ಮಾತು ಹೇಳಪ್ಪ. ಏನು? ನೀನು ನಡೆಸ್ಕೊಡ್ತೇನೆ ಅಂತ ಪಾಂಡುರಂಗನ ಮೇಲೆ ಆಣೆ ಇಟ್ಟರೆ ಹೇಳ್ತೇನೆ, ಅಗತ್ಯವಾಗಿ ಆಗ್ಬೋದಮ್ಮ, ಪಾಂಡುರಂಗನ ಮೇಲೆ ಆಣೆ ಆಗ ನಡೆಸ್ಕೊಡ್ತೇನೆ. ಏನು ಹೇಳು? ಏನೂ ಇಲ್ಲಪ್ಪ, ನನ್ನ ತಂಗಿಯಾಗಿರ್ತಕ್ಕಂಥ ತುಳಸಿಯನ್ನ ನನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡಪ್ಪ. ಏನಮ್ಮ ಅನ್ಯಾಯ? ನಿನ್ನ ತಂಗಿಯನ್ನು ನಿನ್ನ ಗಂಡನಿಗೆ ಕೊಟ್ಟು ಎರಡನೇ ಮದುವೆ ಮಾಡುವಂತೀಯ? ಅಪ್ಪ ಕಾರಣ ಇದೆ, ದಯಮಾಡಿ ಒಪ್ಕೊಳ್ಳೋ. ಅಮ್ಮ ನಿನ್ನ ಗಂಡ ಒಪ್ಕೊಳ್ಳೋದಾದ್ರೆ ಆಗಬಹುದು. ಅಪ್ಪ ನಾನು ಒಪ್ಪಿಸ್ತೇನೆ. ತಂದೆಗೆ ಒಪ್ಪಿಸಿ ನೇರವಾಗಿ ಗಂಡನ ಬಳಿಗೆ ಬಂದ್ಲು, ಎದುರಿಗೆ ನಿಂತ್ಕೊಂಡ್ಲು. ಗಂಡ ಕೇಳಿದ, ಏನು ಗಂಗಾ, ನಿಮ್ಮಲ್ಲಿ ನಾನು ಏನು ಕೇಳಿಲ್ಲ, ನಂದೊಂದು ಮಾತಾಡಿಸ್ಕೊಡ್ತೀರೇನ್ರಿ? ಅಯ್ಯಯ್ಯೋ ಬೇಗನೆ ಬಂದ್ಬಿಟ್ಟಿದೆ ತೋರ್ ಮನೆಯಿಂದ, ಗಂಡನ ಬಿಟ್ಟಿರೋಕ್ಕಾಗಲ್ಲ ನಿನಗೆ. ಆಗಬಹುದು, ಏನಾದರೂ ಆಗಿ ನಡೆಸ್ಕೊಡ್ತೇನೆ ಹೇಳು. ಸುಮ್ಮನೆ ಹಾಗಲ್ಲ ಕಣ್ರಿ, ಪಾಂಡುರಂಗನ ಮೇಲಾಣೆ ಹೇಳ್ರಿ, ಪಾಂಡುರಂಗನ ಮೇಲಾಣೆಯಾಗಿಯೂ ನೆರವೇರಿಸ್ಕೊಡ್ತೇನೆ ಹೇಳು. ಏನಿಲ್ಲ ಕಣ್ರಿ, ನನ್ನ ತಂಗಿ ಮದುವೆ ಆಗಬೇಕು ಅಷ್ಟೇ ತಾನೇ, ಮಾಡು ಮಾಡು. ನೋಡು ನನ್ನದಾಗ ಒಂದು ಈ ಮನೆ ಇದೆ, ಅದನ್ನು ಮಾರಿಬಿಡು, ನಿನ್ನ ತಂಗಿ ಮದುವೆ ಮಾಡು. ಆಗ್ಬೋದು ಕಣ್ರಿ. ಆ ಗಂಡು ಯಾರು? ಇದೇ ಊರಿನಲ್ಲಿದ್ದಾನೆ ಕಣ್ರಿ. ಯಾರೇ ಹೇಳೇನ್ರಿ? ಹೇಳು. ನೀವೇ ಗಂಗಾ? ಏನಂತೆ ಗಂಗಾ, ನನಗೆ ಪುನಃ ವಿವಾಹ ಮಾಡ್ತಾ ಇದ್ದೀಯೇನೆ? ಹೌದು ಕಣ್ರಿ, ನನ್ನಿಂದಾಗಿ ನಿಂತು ಹೋಗಿರುವ ನಿಮ್ಮ ಈ ವಂಶ ಮುಂದೆ ಬೆಳೆಯಬೇಕಾದ್ರಿಂದ ದಯಮಾಡಿ ದಯಮಾಡಿ. ಗಂಗಾ ಬೇಡ, ಗಂಗಾ ಬೇಡ, ಸಂಸಾರದಿಂದ ದೂರದಿಂದಿರುವ ನನ್ನನ್ನ ಏತಕ್ಕಾಗಿ ಈ ಬಂಧನಕ್ಕೆ ಒಳ ಮಾಡುತ್ತಿರುವೆಯೇ? ಸ್ವಾಮಿ ನನ್ನ ಕೆಟ್ಟ ಹೆಸರನ್ನು ಹೋಗಲಾಡಿಸಿ, ನನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಎತ್ತಿ ಮುದ್ದಾಡುವ ಭಾಗ್ಯವನ್ನು ಕೊಡಿ. ಪಾಂಡುರಂಗನ ಮೇಲಾಣೆ ಇಟ್ಟಿದ್ದೀರಾ? ಪಾಂಡುರಂಗನ ಚಿತ್ತ ಆಗಬಹುದು. ಗಂಗಾದೇವಿ ತಂದೆಯ ಮನೆಗೆ ಬಂದು ಎಲ್ಲ ವಿಧದ ವಿಚಾರಗಳನ್ನು ತಿಳಿಸಿ ಮದುವೆಗೆ ಏರ್ಪಾಡು ಮಾಡಿದ್ದಾಳಂತೆ. ಬಡತನದಲ್ಲಾದರೂ ಸಹ ಆತ ಸಂಭ್ರಮದಿಂದ ಮದುವೆಯನ್ನು ಮಾಡುತ್ತಿದ್ದಾನೆ. ಪಾಂಡುರಂಗನ ಲೀಲಾ ವಿಚಾರ ಹೇಳಲು ಸಾಧ್ಯವಿಲ್ಲ, ಮದುವೆಯಾಗಿದೆ. ಇನ್ನೇನು? ಆ ಹೆಣ್ಣನ್ನು

ಕರೆದುಕೊಂಡು ಮನೆಗೆ ಬರಬೇಕು. ಆಗ ಗಾಡಿಯಲ್ಲಿ ಸಾಮಗ್ರಿಗಳನ್ನೆಲ್ಲ ತುಂಬಿ ದೊಡ್ಡ ಮಗಳನ್ನು ಕೂರಿಸಿ ಕಿರಿಯ ಮಗಳನ್ನು ಕೂರಿಸಿ ಕಳಿಸಿಕೊಡುವಾಗ ಮಾವನೇನು ಮಾಡಿದ, ಗುರಾ ಒಂದು ವಿಚಾರ. ಏನು ಮಾವ, ಈಗಾಗಲೇ ನನ್ನ ಮಗಳನ್ನು ಒಬ್ಬಳನ್ನು ನಿನಗೆ ಕೊಟ್ಟಿದ್ದೇನೆ, ಈಗ ಎರಡನೇ ಮಗಳನ್ನು ಕೊಡುತ್ತಿದ್ದೇನೆ. ಅಯ್ಯ, ಹಿರಿಯವಳ ಮೇಲಿನ ಮಮತೆಯಲ್ಲಿ ಕಿರಿಯವಳನ್ನು ಕಡೆಗಾಣಿಸಲಿ ಬೇಡ. ಹಿರಿಯವಳ ಮೇಲಿನ ಮೋಹದಿಂದ ಕಿರಿಯವಳನ್ನು ಕಡೆಗಾಣಿಸಬೇಡ. ಹಿರಿಯವಳ ವ್ಯಾಮೋಹದಲ್ಲಿ ಹಿರಿಯವಳನ್ನು ಹೀಯಾಳಿಸಬೇಡ. ಅವರಿಬ್ಬರನ್ನ ಒಂದೇ ಸಮನಾಗಿ ಕಾಣಬೇಕು. ಕಾಯ ವಾಚ ಮನಸ ಇವರಲ್ಲಿ ಯಾವ ಭೇದವನ್ನು ಎಣಿಸಬಾರದು. ಹಾಗೇನಾದರೂ ಭೇದವನ್ನು ಎಣಿಸಿದರೆ ಪಾಂಡುರಂಗನ ಮೇಲಾಣೆ. ಘೋರನಕ್ಕ ಪಾಂಡುರಂಗ, ಏನು ವಿಚಿತ್ರ ಲೀಲೆಯಪ್ಪ ನಿನ್ನದು ಪಾಂಡುರಂಗ, ಏನು ವಿಚಿತ್ರ ಲೀಲೆ. ಗಾಡಿಯನ್ನು ಹತ್ತಿದರಂತೆ ಹೊರಟಿದ್ದಾರೆ ರಂಗನ ಮಹಿಮೆಯಪ್ಪ.

0: ಎಲ್ಲ ನೀನೇ ಕಾಪಾಡದೆ ಎಂದು ಮನೆಗೆ ಬಂದನಂತೆ. ಈ ತಾಯಿ ವಿಶೇಷವಾಗಿ ಸಂಭ್ರಮದ ದಿನವನ್ನು ಏರ್ಪಡಿಸಿ ಅವರಿಗೆ ಶುಭರಾತ್ರಿ ಅಂತ ಮಾಡಿದ್ದಾಳೆ. ಆಗ ಮಹಾನುಭಾವನಾದ ಗೋರ ದೇಗುಲಕ್ಕೆ ಹೋದವನು ಮನೆಗೆ ಬಂದ. ಮನೆಗೆ ಬಂದು ನೋಡಿದರೆ ಎರಡು ಹಾಸಿಗೆಗಳನ್ನು ಒಟ್ಟಿಗೆ ಹಾಸಿದ್ದನ್ನು ನೋಡಿ ನಕ್ಕ. ಪಾಂಡುರಂಗ ವಿಠಲ ಅಂತ ಅದನ್ನ ಸುತ್ತಿ ಕಂಕಳಲ್ಲಿ ಹಾಕೊಂಡು ಹೊರಟ. ದೊಡ್ಡ ಹೆಂಡತಿ ಗಂಗಾಬಾಯಿ ತಡೆದ್ಲು, ಏನ್ರಿ ಇದು, ಈ ದಿನ ನನ್ನ ತಂಗಿಗೆ ಶುಭರಾತ್ರಿಯ ದಿನ, ಇದೇ ನೀವು ಹೀಗೆ ಹೊರಟಿದ್ದೀರಲ್ಲ. ಗಂಗಾ, ನಾನು ನಿನ್ನ ತಂಗಿಯನ್ನು ಮುಟ್ಟುವಂತಿಲ್ಲ ಕಣೆ. ಹಾ, ಏನ್ರಿ ಮುಟ್ಟುವಂತಿಲ್ವೆ? ಕಾರಣ ಏನ್ರಿ? ನಿನ್ನ ತಂಗಿಯನ್ನು ಕರ್ಕೊಂಡು ಬರೋ ದಿನ ನಿಮ್ಮಪ್ಪ ಒಂದು ಮಾತು ಹೇಳಿದ ಜ್ಞಾಪಕವಿದೆಯೇ?
1: ಏನ್ರಿ ಅದು?
0: ಇಬ್ಬರನ್ನು ಒಂದೇ ಸಮನಾಗಿ ಕಾಣಬೇಕು. ಕಾಯ ವಾಚ ಮನಸ ಇಬ್ಬರಲ್ಲಿಯೂ ಏಕಭಾವವಿರಬೇಕು, ತಪ್ಪಿದರೆ ಪಾಂಡುರಂಗನ ಮೇಲಾಣೆ ಎಂದು ಹೇಳಿದ. ಗಂಗಾ, ನಿನ್ನನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೊಡುವುದಿಲ್ಲವೋ ಅಂತೆಯೇ ಈ ಜನ್ಮದಲ್ಲಿ ನಿನ್ನ ತಂಗಿಗೂ ನನಗೂ ಯಾವ ವಿಧವಾದಂಥ ಸಂಬಂಧ ದೇಹ ಸಂಬಂಧವಿಲ್ಲ. ಪಾಂಡುರಂಗ ನೇರವಾಗಿ ಹೋಗಿ ಪದ್ಧತಿಯಂತೆ ತಾನು ಆ ಮನೆ ಹೊರಗಡೆ ಮರದ ಅಡಿಯಲ್ಲಿ ಮಲಗಿದನಂತೆ. ಮಲಗಬೇಕಾದರೆ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಅಂತ ಮಲಗಿದ. ಇಲ್ಲಿ ಗಂಗಾಬಾಯಿಯ ತಂಗಿ ತುಳಸಿಬಾಯಿ ಹೇಳುತ್ತಿದ್ದಾಳೆ, ಅಕ್ಕ ನನಗೆ ಹೀಗಾಯಿತು ಅಂತ ದುಃಖವಿಲ್ಲ, ಆದರೆ ನಿನ್ನ ಜೀವನದಲ್ಲಿ ನಾನು ಒಬ್ಬಳು ಭಾರವಾದನಲ್ಲ ಅಂತ ಮನಸ್ಸಿಗೆ ದುಃಖವಾಗ್ತಾ ಇದೆ ಅಕ್ಕ. ಗಂಗಾ ಹೇಳಿದ್ಲು, ತುಳಸಿ ನನ್ನ ಜೀವನ ಹಾಳಾಗಿದ್ದಲ್ಲದೆ ನಿನ್ನ ಜೀವನ ಹಾಳು ಮಾಡಿ ನಾನು ಇಚ್ಛೆ ಪಡುವುದಿಲ್ಲ. ಬಾ, ಗಂಡನನ್ನು ತೊಡುವುದೇ ಪಾಪ ಎಂದು ಈ ಲೋಕದಲ್ಲಿ ಹೇಳುವುದಾದರೆ ಆ ಪಾಪ ಎಷ್ಟಿದ್ರೂ ನನಗೆ ಬರಲಿ, ಬಾ ನೀನೇನು ಭಯಪಡಬೇಡ ಬಾ ಎಂಬುದಾಗಿ ತಂಗಿಯ ಕೈಯನ್ನು ಹಿಡಿದು ದರದರನೆ ಎಳೆದು ಅವಸರವಸರವಾಗಿ ಬಂದರೆ ಆ ಮರದಡಿಯಲ್ಲಿ ಎರಡು ಕೈಗಳನ್ನು ಜೋಡಿಸಿ ಧ್ಯಾನ ಆಸಕ್ತನಾಗಿದ್ದವನು ಹಾಗೇ ನಿದ್ರೆಯಲ್ಲಿ ಪರವಶನಾಗಿ ಪಾಂಡುರಂಗ ಅಂತ ಮಲಗಿದ. ಮಲಗಿರುವ ಗಂಡನನ್ನು ನೋಡಿ ಗಂಗಾ ಮತ್ತು ತುಳಸಿ ಇಬ್ಬರು ಒಂದೊಂದು ಪಾರ್ಶ್ವದಲ್ಲಿ ಕುಳಿತು, ತುಳಸಿ ಹೆದರಬೇಡ, ಗಂಡನನ್ನು ತೊಡುವುದೇ ಯಾವ ಪಾಪವಾಗುವುದಾದರೆ ಆ ಪಾಪ ಬಂದರೂ ಚಿಂತೆ ಇಲ್ಲ, ನಿಲ್ಲು ಎಂಬುದಾಗಿ ಆ ಕಡೆ ಈ ಕಡೆ ಇಬ್ಬರು ಕುಳಿತುಕೊಂಡವರಾಗಿ ಆ ಘೋರ ಕುಂಬಾರನ ಕೈಗಳನ್ನು ಹಿಡಿದು ಬಿಟ್ಟಿದ್ದಾರೆ. ಪ್ರಾರಬ್ಧ ಕರ್ಮ ಎಂಥವರನ್ನು ಬಾಧಿಸುತ್ತೆ ಎನ್ನುವಾಗ ನಿದ್ರಾ ಪರವಶನಾಗಿದ್ದಂಥ ಮಹಾನುಭಾವ ಘೋರನ ಕೈಗಳನ್ನ ಈ ಇಬ್ಬರು ಸತಿಯರು ಹಾಗೆಯೇ ಹಿಡಿದು ನಿಂತಿದ್ದಾರೆ. ಮಲಗಿರುವ ಘೋರ ಕೈ ಹಿಡಿದಿರುವುದನ್ನ ಯಾರೋ ಕೈ ಹಿಡಿದಂತೆ ಕಾಣುತ್ತಿದೆಯಲ್ಲ ಎಂದು ಮೆಲ್ಲನೆ ಕಣ್ತೆರೆದು ನೋಡಿದ. ಕಣ್ತೆರೆದು ನೋಡಿದೊಡನೆಯೇ ತನ್ನ ಸತಿಯರಿಬ್ಬರು ಕೈ ಹಿಡಿದಿರುವುದು ಕಾಣಿಸಿತು. ಕೂಡಲೇ ಕೈಯನ್ನು ಒದರಿದ, ಛೀ ಪಾಪಿಗಳೇ ಎಂತ ಕೆಲಸವನ್ನು ಮಾಡಿದಿರಿ, ಅಂಗನೆಯರಿ ನೀವೆನ್ನ ವ್ರತ ಭಂಗ.

ಮನೆಯನು ತಮನದೊಳಗೆ ಸ್ಮರಿಸುತ್ತಲಿ ವಿಠಲನ ಅಂಗನಯರ ತೊಟ್ಟ ಎನ್ನಂಗ ಇನ್ನಿರ ಬಾರದೆನು ಕರಗಳನ್ನು ಪಿಳಿದ ಕ್ಷಣದೇ ಭೋರಾ ಧಿಕ್ಕಾರವಿರಲಿ ಈ ದೇಹಕ್ಕೆ ವ್ರತಭಂಗವನ್ನು ಮಾಡಿ ಪಾಂಡುರಂಗನ ಮೇಲಿಟ್ಟ ಆಳೆಯನ್ನು ಭಂಗಗೊಳಿಸಿದಂತಹ ಕೈಗಳೇ ಇನ್ನು ನನ್ನಲ್ಲಿರಬಾರದು ಎಂದು ಪಕ್ಕದಲ್ಲಿದ್ದ ಕುಡಗೋಲೊಂದನ್ನು ತಂದು ಅಲ್ಲಿಯೇ ಅದನ್ನು ಸಿಗಿಸಿ ತನ್ನೆರಡು ಕೈಗಳನ್ನು ತೆಗೆದು ಅದಕ್ಕೆ ಗುರಿಯಿಟ್ಟು ವಿಠಲ ಎಂದು ಢಮ್ಮನೆ ಹಾಕಿದ. ಎರಡು ಕರಕಮಲಗಳು ಕತ್ತರಿಸಿ ಚೆಲ್ಲರೆ ಹಾರಿಸಿದಿದ್ದರು. ದಳದಳನೆ ರಕ್ತ ಸೋರುವಾಗ ರಂಗ ಪಾಂಡುರಂಗ ಎಂದು ಬಿದ್ದ. ಗಂಗಾ ಓಡಿ ಬಂದು ಸ್ವಾಮಿ ಸ್ವಾಮಿ ಸ್ವಾಮಿ ಗೋರ ಹೇಳಿದ, ಮುಟ್ಟಬೇಡ ನನ್ನನ್ನ ಗಂಗಾ, ನೀನು ಮುಟ್ಟಬೇಡ ಗಂಗಾ, ನೀನು ಮುಟ್ಟಿದ ಭಾಗಗಳನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಬಿಸಾಡಿಬಿಡುತ್ತೇನೆ ಗಂಗಾ. ಪಾಂಡುರಂಗ ಅಂತ ಮುಚ್ಚೆ ಬಿದ್ದ. ಅಕ್ಕಪಕ್ಕದವರೆಲ್ಲ ಬಂದರು, ಇದೇನು ವಿಪರೀತವಪ್ಪ, ಈ ಮನೆಗೆ ಏನು ಬಂತಪ್ಪ ಗ್ರಹಚಾರ ಎಂದು ಅನೇಕ ವಿಧವಾದ ಮೂಲಿಕೆಗಳನ್ನು ತಂದು ಕೈಗೆ ಕಟ್ಟಿ ವೈದ್ಯರೊಬ್ಬರು ಉಪಚಾರವನ್ನು ಮಾಡಿದರಂತೆ. ಎರಡು ತುಂಡಾದ ಕೈಗಳನ್ನು ಹೊತ್ತ ಘೋರ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಒಂದೆರಡು ಮೂರು ದಿನಗಳು ಕಳೆಯಿತು. ಒಂದೆರಡು ಮೂರು ದಿನಗಳು ಕಳೆದರೆ ಗಂಗಾ ತಾಯಿ ಗಂಡನಿಗಾಗಿ ಆಹಾರವನ್ನು ಮಾಡಿ ತಂದಿಟ್ಲು. ಇಟ್ಟು ಗಳೆ ಗಳೆದೇಳ್ತಾಳೆ, ಅಯ್ಯೋ ಏನ್ರಿ ಇದನ್ಯಾಯ,

ಶುರುವಾಯ್ತ್ರಿ. ನಾನು ನಿಮ್ಮನ್ನು ಮುಟ್ಟಿ ತಿನ್ನಿಸುವಂತಿಲ್ಲ, ಇವಾಗಿ ನೀವು ಇದನ್ನು ತಿನ್ನುವಂತಿಲ್ಲ. ಎಂತ ಘೋರ ಕಾರ್ಯವಾಯಿತು ಪಾಂಡುರಂಗ. ವಿಠಲಾದಿ ನಿಲ್ಲುವೇನೋ ಪಾಂಡುರಂಗ ಅಂದಲಂತೆ. ಆ ವೇಳೆಗೆ ಸರಿಯಾಗಿ ಪಂಢರೀನಾಥನು ನೇರವಾಗಿ ಒಬ್ಬ ಸೇವಕನಂತೆ ವೇಷವನ್ನು ಧರಿಸಿ ಮನೆ ಬಾಗಿಲನ್ನು ತಟ್ಟಿದ. ಗೋರಾ ಗೋರಾ, ಬಾಗಿಲನ್ನು ತೆರೆದರೆ ಈ ಗಂಗಾಬಾಯಿ ಕೇಳ್ತಿದ್ದಾಳೆ, ಯಾರಪ್ಪ ನೀನು? ಅಮ್ಮ, ನಾನು ಪಂಢರೀಪುರದವನು ವಿಠಲ ಅಂತ. ಮಡಿಕೆ ಮಾಡೋದ್ರಲ್ಲಿ ಬಹಳ ನಿಸ್ಸೀಮ, ಯಾರೋ ಹೇಳಿದ್ರು ಗೋರನಂತ ನೀ ಮಡಿಕೆ ಮಾಡೋಕ್ಕಾಗಲ್ಲ ಅಂತ. ನೋಡೋಕ್ ಬಂದಿದ್ದೀನಮ್ಮ. ಗೋರ ಅಂದ, ಅಪ್ಪ ಇನ್ನು ನಾನು ಮಡಿಕೆ ಮಾಡುವಂತಿಲ್ಲ, ನೀನೇ. ಅಯ್ಯ, ನಿನ್ನ ಕೈಗಳು ಹೋಗಿದೆ, ನನಗೂ ಯಾರೂ ಇಲ್ಲ, ನಾನು ನಿನ್ನ ಮನೆಯಲ್ಲೇ ಇದ್ದು ಬಿಡ್ತೇನೆ ಎಂದು ಸಮಾಧಾನ ಮಾಡಿ ಪಾಂಡುರಂಗ ಸ್ವಾಮಿ ಅವರ ಮನೆಯಲ್ಲಿ ಊಳಿಗದವನಂತೆ ಉಳಿದನಂತೆ. ಚಕ್ರವನ್ನು ಹಿಡಿದು ಲೋಕವನ್ನು ರಕ್ಷಿಸುವ ಪಕ್ಷಿವಾಹನನು ಆ ಕುಂಬಾರನ ಚಕ್ರವನ್ನು ತಿರುಗಿಸಿ ಮಡಿಕೆಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ದವಸ ಧಾನ್ಯಗಳನ್ನು ತಂದು ಹಾಕಿ ಅಡಿಗೆ ಮಾಡಿದ್ದನ್ನ ತನ್ನ ಕೈಯಾರ ತಿನ್ನಿಸ್ತಾನೆ ಘೋರನಿಗೆ. ತಿನ್ನಪ್ಪ, ಘೋರ ಹೇಳದ ಇದು ಯಾವ ಜನ್ಮದ ಸಂಬಂಧವಪ್ಪ? ವಿಠಲ ಹೇಳ್ತಾನೆ, ಸುಮ್ಮನೆ ಕೂತ್ಕೊಳೆಯ, ನಿನಗೂ ನನಗೂ ಋಣಾನು ಬಂದ, ಜನ್ಮ ಜನ್ಮಾಂತರದ್ದು. ವಿಠಲ ಇಲ್ಲೇ ಸೇರಿದ. ಪಂಢರೀಪುರದಲ್ಲಿ ತುಕಾರಾಮರು ಜ್ಞಾನದೇವರು ಎಲ್ಲರೂ ನೋಡಿದರು, ಏನು ಪರಮಾತ್ಮನ ಕಾಣ್ತಾನೇ ಇಲ್ಲವಲ್ಲ. ಆಗ ಮಹಾನುಭಾವಳಾದ ರುಕ್ಮಿಣಿ ಹೇಳುತ್ತಿದ್ದಾಳೆ, ತುಕಾರಾಮರೇ, ಜ್ಞಾನದೇವರೇ, ಪಾಂಡುರಂಗ ತೆರಟೋಕಿ ಎಂಬ ಗ್ರಾಮದಲ್ಲಿ ಘೋರ ಕುಂಬಾರನ ಮನೆ ಸೇರಿದ್ದಾನೆ, ಹೋಗಿ ಅಲ್ಲಿಗೆ. ಓಹೋ, ನಡೀರಿ ಹೋಗೋಣ, ಎಲ್ಲ ಬರ್ತಾ ಇದ್ದಾರೆ. ವಿಠಲ

ಒಬ್ಬ ಹುಡುಗ ಓಡಿ ಬಂದ, ಗುರಣ ಗುರಣ ಏನಣ್ಣ ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ತುಕಾರಾಮರು ಜ್ಞಾನದೇವರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಂದ ಕೂಡಲೇ ಗಂಗಾ ತುಳಸಿ ತುಕಾರಾಮರು ಜ್ಞಾನದೇವರು ನಾಮದೇವರು ಬರ್ತಿದ್ದಾರಂತೆ ಬಾ ಎಂಬುದಾಗಿ ಆತುರದಲ್ಲಿ ಓಡಿದನಂತೆ. ಮನೆ ಒಳಗಿದ್ದಂತಹ ವಿಠಲ ನಗುತ್ತಾನೆ, ನನ್ನನ್ನು ಇಲ್ಲೇ ಇಟ್ಕೊಂಡು ಅಲ್ಲಿ ಕೂಡ ಹೋಗ್ತಾ ಇದ್ದೀಯಪ್ಪ, ಹೋಗಿ ಬಾ ಹೋಗಿ ಬಾ ಎನ್ನುವಾಗ ಗೋರ ನೋಡಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ತುಕಾರಾಮರೇ ಬಿಸಿ ಹೇಳುತ್ತಿದ್ದಾರಪ್ಪ, ನೀನು ನಮಗೆ ನಮಸ್ಕಾರ ಮಾಡಬೇಡ, ನೀನು ಮಹಾಭಕ್ತನಪ್ಪ, ಪರಮ ಭಾಗವತೋತ್ತಮ, ಪರಮಾತ್ಮ ನಿನ್ನ ಮನೆಯಲ್ಲಿ ಆಳಾಗಿ ದುಡಿಯುತ್ತಿದ್ದಾನಂತೆ. ಹೇಳಿದ ಆಳು, ಸ್ವಾಮಿ ಏನು ಹೇಳ್ತಾ ಇದ್ದೀರಾ? ಹೌದಪ್ಪ, ನಿನ್ನ ಮನೆಯ ಆಳಾಗಿ ದುಡಿಯುತ್ತಿರುವನು ಅವನೇ ಪಾಂಡುರಂಗ ವಿಠಲ.

ಅಂತ ದಡ ದಡನೆ ಓಡಿ ಬಂದು ಮನೆಯಲ್ಲಿ ನೋಡ್ತಾನೆ. ವಿಠಲ ಅದೃಶ್ಯನಾಗಿದ್ದ, ಅಳಲಾರಂಭಿಸಿದ. ಅಯ್ಯೋ ಅಯ್ಯೋ, ಮನೆಯಲ್ಲೇ ಹೇಗಿದ್ದ ರಂಗನನ್ನು ಕಾಣದೆ ಹೋದನಲ್ಲ, ಈಗೇನು ಮಾಡಲಿ? ತುಕಾರಾಮರು ಹೇಳಿದರು, ನಡಿ ಪಂಡರೀ ಕ್ಷೇತ್ರಕ್ಕೆ ಹೋಗಿ ಪಾಂಡುರಂಗನನ್ನೇ ಧ್ಯಾನ ಮಾಡ್ತಾ ನಾವು ಸುಖವಾಗಿ ಕಾಲವನ್ನು ಕಳೆಯೋಣ. ಆ ಮಹಾನುಭಾವ ಹೇಗೆ ಕಾಪಾಡ್ತಾನೋ ಕಾಪಾಡಲಿ ಎಂದಾಗ ಸಮಸ್ತ ಜನಗಳು ಪಂಡರೀಪುರಕ್ಕೆ ಬಂದರು. ಪಂಡರೀಪುರಕ್ಕೆ ಬಂದಾಗ ಎಲ್ಲರೂ ಸಾಲಾಗಿ ನಿಂತಿದ್ದಾರೆ. ತುಕಾರಾಮರು, ನಾಮದೇವರು, ಜ್ಞಾನದೇವರು ನಿಂತಿರುವಾಗ ವಿಠಲವೇ

ಎಲ್ಲರೂ ವಿಠಲ ವಿಠಲ ವಿಠಲ ಅಂತಿದ್ದರೆ ಈ ಘೋರ ಸಿಟ್ಟಿನಿಂದ ವಿಠಲ. ಎಲ್ಲರೂ ಮಾಡಿದ ಪುಣ್ಯವೇನು, ನಾನು ಮಾಡಿದ ಪಾಪವೇನು, ನಿನ್ನ ಧ್ಯಾನ ಮಾಡಲು ಇದ್ದ ಕರಗಳನ್ನು ಕಿತ್ತುಕೊಂಡಿಯ, ನಾನು ಇದೋ ಈ ಮೊಂಡು ಕೈಗಳಲ್ಲಿ ನಿನ್ನ ಧ್ಯಾನ ಮಾಡ್ತೇನೆ. ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಎಂದು ಧ್ಯಾನ ಮಾಡಿದರೆ ದೇಗುಲದಲ್ಲಿ ಗುಡಿಗೋಪುರಗಳೆಲ್ಲ ಗಂಟೆಗಳು ಗಣಗಣಗಣಗಣಗಣಗಣಗಣಗಣಗಣನೆ ಸದ್ದಾಯಿತಂತೆ. ಆಗ ಪರಮಾತ್ಮನ ಮುಖಕಮಲದಿಂದ ಎರಡು ಕರಕಮಲಗಳು ಬಂದು ಆ ಮಹಾನುಭಾವನಾದ ಘೋರನ ಕೈಯನ್ನು ಸೇರಿದೆ. ಅದು ಗೊತ್ತಿಲ್ಲದೆ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಿದ್ದ. ತುಕಾರಾಮರು ಬಂದು ಕೈಯನ್ನು ಹಿಡಿದರು. ಘೋರ, ಅಲ್ಲಿ ನೋಡು, ಭಗವಂತ ನಿನಗೆ ಕೈಗಳನ್ನು ಕೊಟ್ಟಿದ್ದಾನೆ. ತನ್ನೆರಡು ಕೈಗಳನ್ನು ನೋಡಿ ಸಂತೋಷ ಭರಿತನಾಗಿ, ಪಾಂಡುರಂಗ ನಿನ್ನನ್ನು ಎಷ್ಟು ಕೊಂಡಾಡಲಿ ಎಂದಾಗ ಪಾಂಡುರಂಗ ಆ ವಿಗ್ರಹದಿಂದ ಮಾತನಾಡುತ್ತಿದ್ದಾನಂತೆ. ಘೋರ, ಈ ಕೈಗಳು ನಾನು ಕೊಟ್ಟ ಕೈಗಳು, ಈ ಕೈಗಳಿಗೆ ನಿನ್ನ ಪ್ರಮಾಣವೇನು ಇಲ್ಲವಾದ್ದರಿಂದ ನೀನು ಈ ಕೈಗಳಲ್ಲಿ ನಿನ್ನ ಸತಿಯರೊಂದೊಡಗೂಡಿ ಸುಖದಿಂದ ಸಂಸಾರವನ್ನು ಮಾಡು, ಇನ್ನು ಪಂಥ ಪ್ರಮಾಣ ಎಂಬುದೆಲ್ಲವೂ ಕಳೆದು ಹೋಯಿತು. ಮಾ ಗಂಗಾ, ನೀನು ನಿನ್ನ ಮಗುವನ್ನು ನಾನು ತೆಗೆದುಕೊಂಡು ಬಿಟ್ಟೆ ಎಂದು ಬಹಳವಾಗಿ ನನ್ನನ್ನು ನಿಂದಿಸಿದೆಯಲ್ಲ, ಇದೋ ನಿನ್ನ ಮಗುವನ್ನು ಸ್ವೀಕಾರ ಮಾಡು. ಅಂದರೆ ದೇವರ ವಿಗ್ರಹದ ಹಿಂದುಗಡೆಯಿಂದ ಮಗು ಬಂತಂತೆ. ಗಂಗಾ ಓಡಿ ಬಂದು ಮಗುವನ್ನು ಎತ್ಕೊಂಡು ಬಿಟ್ಟಲ ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಮ್ಮ ನೀನು ಪತಿಯ ಮೇಲೆ ಅಷ್ಟು ಭಕ್ತಿ ಇಟ್ಟಿದ್ದೆ, ನನ್ನ ಮೇಲಿಡಬೇಕಾದ ಭಕ್ತಿ ನಿನ್ನ ಮಗನ ಮೇಲಿಟ್ಟಿದ್ದರಿಂದ ಆ ಮಗನು ನಶ್ವರ, ಪರಮಾತ್ಮನೇ ಶಾಶ್ವತ ಎಂಬ ಅರ್ಥವನ್ನು ತೋರುವ ಸಲುವಾಗಿ ನಾಟಕವಾಯಿತು. ಹೋಗಿ ನೀವೆಲ್ಲರೂ ಸುಖದಿಂದ ಹೋಗಿ ನಾಡಿನೊಳಗೆ ಸೇರಿ ಎಂದಾಗ ಮಹಾನುಭಾವನ ಆಗಿರ್ತಕ್ಕಂಥ ಘೋರ ಸಮಸ್ತರನ್ನೂ ಕರೆದುಕೊಂಡು ತನ್ನ ತೆರಟೋಕಿ ಎಂಬತಕ್ಕಂಥ ಗ್ರಾಮಕ್ಕೆ ಬಂದು ಸೇರಿದ್ದಾನೆ. ಒಂದು ದಿನ ಸಂತರ ಸೇವೆಯನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ನಾಮದೇವರು ಮಡಿಕೆ ತಟ್ಟುವ ಕೋಲನ್ನು ಕಂಡು, ಘೋರವೇ ಇದರಲ್ಲಿ ಹೇಗೆ ಪರೀಕ್ಷೆ ಮಾಡ್ತೀರಾ ಸ್ವಾಮಿ, ಇದನ್ನು ತಟ್ಟಿ ಯಾವ ಭಾಂಡ ಪಕ್ವವಾಗಿದೆ ಯಾವುದು ಅಪಕ್ವ ಎಂದು ತಿಳಿಯುತ್ತೇನೆ ಎಂದಾಗ, ಈ ನಾಮದೇವರು ಭಗವಂತನೊಡನೆ ಮಾತನಾಡುತ್ತೇನೆ ಎಂಬತಕ್ಕಂಥ ಗರ್ವದಲ್ಲಿ, ಎಲ್ಲಿ ನಮ್ಮ ತಲೆಗಳಲ್ಲಿ ಯಾವುದು ಪಕ್ವವಾಗಿದೆ ಹೇಳಿ. ವಿಧಿಯಿಲ್ಲದೆ ಘೋರ ಎಲ್ಲರ ತಲೆಯ ಮೇಲೆ ಹೊಡೆಯುತ್ತಾ ಬಂದಾಗ ನಾಮದೇವರಂದರು, ಆಹಾ ನನ್ನ ತಲೆ ಮೇಲೆ ಹೊಡೆಯಲಿಕ್ಕೆ ಬಂದಿದೆಯಾ, ನನ್ನ ತಲೆಯನ್ನು ಮಡಕೆ ಅಂದ್ಕೊಂಡಿಯ. ಆಗ ಘೋರ ಹೇಳಿದ, ನೋಡಿ ಸ್ವಾಮಿ, ನಿಜವಾಗಿಯೂ ಅಪಕ್ವ ಎಂದರೆ ಈ ತಲೆಯೇ. ನಾಮದೇವರು ಸಿಟ್ಟಿನಿಂದ ಎದ್ದು, ನನ್ನನ್ನು ಅಪಕ್ವ ಎಂದಿಯಾ ಎಂದು ಪಂಡರೀಪುರಕ್ಕೆ ಬಂದು, ಪಾಂಡುರಂಗ ನನ್ನನ್ನು ಘೋರ ಅಪಕ್ವಾದ ತಲೆ ಎಂದ. ಆಗ ಪಾಂಡುರಂಗ ಹೇಳ್ತಾನೆ, ಅಯ್ಯ ಅವನು ಹೇಳಿದ ಮಾತು ಸತ್ಯ, ಕಾರಣ ನೀನು ಗುರುವಿನ ಸೇವೆಯನ್ನು ಮಾಡಬೇಕು, ಹೋಗು ಎಂದು ಪಕ್ಕದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಳುಹಿಸಿ ಅಲ್ಲಿನ ಗುರುವಿನ ಸಂದರ್ಶನದಿಂದ ನಾಮದೇವರಿಗೂ ಜ್ಞಾನೋಪದೇಶವನ್ನು ಮಾಡಿದ್ದಾನೆ ಈ ಮಹಾನುಭಾವನಾದ ಘೋರ. ಅಂದಿನಿಂದ ಅನೇಕ ಜನ ಸಂತರಿಂದೊಡಗೂಡಿ ಪಂಢರೀಪುರದಲ್ಲಿ ಪಂಢರೀನಾಥನ ದಿವ್ಯ ಸಂದರ್ಶನವನ್ನು ಮಾಡುತ್ತಾ ಅನೇಕ ಲೀಲಾ ವಿನೋದಗಳನ್ನು ಲೋಕದಲ್ಲಿ ತೋರುತ್ತಾ ಮಹಾನುಭಾವನಾದ ಘೋರ ತಾನು ಪುನೀತನಾಗಿ ಬಹುಜನಗಳನ್ನ ಕೃತಾರ್ಥರನ್ನಾಗಿ ಮಾಡುತ್ತಾ ದೇವರ ಧ್ಯಾನದಲ್ಲಿ ಕಾಲವನ್ನು ಕಳೆದ. ವಿಠಲ ವಿಠಲ

ಹೀಗೆ ಭಕ್ತಿಯ ಪಥದಲ್ಲಿ ಮುಂದುವರೆದು ಬಹುಕಾಲ ಬಾಳಿ ಶ್ರೀ ಪಾಂಡುರಂಗನ ದಿವ್ಯ ಸನ್ನಿಧಿಯಲ್ಲಿ ತಾನು ಸೇರಿದ ಎಂದಾಗ ಭಕ್ತರನ್ನ ಭಗವಂತ ಅವರ ಮನೆಯ ದಾಸರನ್ನಾಗಿ ಆದರೂ ದುಡಿದು ಅವರ ಸೇವೆಯನ್ನು ಮಾಡ್ತಾನೆ. ಮಮ ಭಕ್ತಾಹ ಮಮಧಿಕಂ ಎಂಬುದಾಗಿ ಪರಮಾತ್ಮನು ಹೇಳಿದ ವಿಚಾರವನ್ನು ಇಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ನಾವು ಸಹ ಭಕ್ತಿಯ ಪಥದಲ್ಲಿ ಮುಂದುವರೆದು ಆ ಪರಮಾತ್ಮನ ಸೇವೆಯಲ್ಲಿ ಕೃತಾರ್ಥರಾಗೋಣ ಎಂಬುದಾಗಿ ಈ ಗೋರಕುಂಬಾರ ಅಥವಾ ಭಕ್ತ ಕುಂಬಾರ ಎಂಬ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳವ

0: ಕೇಳುಗರೆ, ಇದುವರೆಗೂ ಭಕ್ತ ಕುಂಬಾರ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ನಿಮ್ಗೆ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
0: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.